ಆತ್ಮರೇ ನಮಸ್ಕಾರ. ಇದು 101.8 ಮೆಗಾಹರ್ಟ್ಸ್ ಕಂಪನಾಂಕದ ಮೇಲೆ ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸವಿ ಜುಲೈ ತಿಂಗಳು 28 ತಾರೀಕು ಮಂಗಳವಾರ. ಈಗ ಸಮಯ 5:58:27. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಹನುಮಂತ ಚೌಹಾಣ್ ಮಾಡುವ ಆತ್ಮೀಯ ನಮಸ್ಕಾರಗಳು.

ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6 ಗಂಟೆ. ಇನ್ನು ಮುಂದೆ ಕೇಳಿ, ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿವೆ? ಈ ಬೆಳಗ್ಗೆ 6:10 ವಂದನ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳುತ್ತದೆ. 6:30 ಚಿಂತನ ಗಣಪತಿ ಭಟ್ ಅವರಿಂದ ಕೇಳಬಹುದು. ಈ ಮುಂಜಾನೆ 6:35 ಎಂದಿನಂತೆ ರೈತರಿಗೆ ಸಲಹೆಗಳು ಕಾರ್ಯಕ್ರಮ, ತದನಂತರ 6:40 ಜಾನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತೀರಿ. 7 ಗಂಟೆಗೆ ಸೇವಾ ಮಾಹಿತಿ. ಈ ಬೆಳಗ್ಗೆ 7:15 ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ ಕಾರ್ಯಕ್ರಮ ಕೇಳುತ್ತೀರಿ. ಆತ್ಮರೆ, ಈ ಬೆಳಗ್ಗೆ 7:45 8:30 ಮತ್ತು 9:30 ಎಂದಿನಂತೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು. 9:00 ಚಜ್ಜರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತದನಂತರ ಸ್ಪೆಷಲ್ ಮಿಶ್ರ ಗೀತೆಯ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜನಪದ ಗೀತೆಯನ್ನು ತಾವು ಕೇಳಬಹುದು. ಬೆಳಗ್ಗೆ 10:00 ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತದನಂತರ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ, ನಿರ್ದೇಶನ ನಿರ್ಮಾಣ ದಿಗ್ವಿಜಯ್ ಬಿಯರವರು. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ತದನಂತರ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂತೋಷ್ ಹಾಜಾರೆ ಅವರಿಂದ ಮಾಹಿತಿ. ತದನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ ಕೇಳಿವರಿ. ಕಾರ್ಯಕ್ರಮದ ಸಂಯೋಜನೆ ಮಂಜುಳಾ ಪುರಾಣಿಕ್.

ಜನ ಒಂದುಗೊಂಡಿಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕಾರ್ಯಕ್ರಮ ಕೇಳಬೇರಿ. ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ತದನಂತರ ಮತ್ತೆ 3:05 ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಕೇಳುತ್ತೀರಿ.

ಆತ್ಮರೆ, ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 5:30ಕ್ಕೆ ಮಳೆ ಕುರಿತು ಚರ್ಚೆ ಕಾರ್ಯಕ್ರಮ ಕೇಳುತ್ತೀರಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ. ಸಂಜೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ. ಸಂಜೆ 6:10ಕ್ಕೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳಬಹುದು. 6:30ಕ್ಕೆ ಅವಲೋಕನ ಕೇಳಿಬರಿ. ಈ ಸಂಜೆ 6:51ಕ್ಕೆ ಕಿಸಾನ್ ಮಳಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಇಂದಿನ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಕೃಷಿ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಲಿಕ್ಕಿ ಗ್ರಾಮದ ರೈತರಾದ ನಾಗಪ್ಪ ವಸಂತ್ ಬಬಲೇಶ್ವರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಿದ್ರ ಎನ್ ಸಾಳುಂಕೆ. ತದನಂತರ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತಾರೆ. ಈ ರಾತ್ರಿ 7:45ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತಾರೆ. ಹಾಗೂ ರಾತ್ರಿ 8:15ಕ್ಕೆ ಪಾರ್ಲಿಮೆಂಟ್ ಅರಿವು ಕಾರ್ಯಕ್ರಮ ಕೇಳುತ್ತೀರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ರಾತ್ರಿ 8:30ಕ್ಕೆ ಪುಷ್ಪಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗುವುದು. ಈ ರಾತ್ರಿ 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ ಕೇಳುತ್ತೀರಿ. 9:30ಕ್ಕೆ ಮಣಿಟಾಕ್ ಕಾರ್ಯಕ್ರಮ ಮಂಥನ ಕೇಳಿವರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ಹಾಗೂ ರಾತ್ರಿ 10:00ಗೆ ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಸಮೀಕ್ಷೆ ಕೇಳುತ್ತೀರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ಆತ್ಮರೆ, ಈ ಸಂಜೆ 6:51ಕ್ಕೆ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಕೃಷಿ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಲಿಕ್ಕಿ ಗ್ರಾಮದ ರೈತರಾದ ನಾಗಪ್ಪ ವಸಂತ್ ಬಬಲೇಶ್ವರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಿದ್ರ ಎನ್ ಸಾಳುವಿಕೆ. ಆತ್ಮರೆ, ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡರೆ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದಿಕ್ಕಲಿ ಇಂಗ್ಲಿಷ್ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

ಆತ್ಮರೆ, ಮಂಜುಳಾ ಗುರುರಾಜ್ ಹಾಗೂ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಭಕ್ತಿಗೀತೆ ತಾವು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಬಂದು ದೇಶಭಕ್ತಿ ಗೀತೆಯನ್ನು ವೃಂದಗಾಯನದಲ್ಲಿ.

ಆತ್ಮರೇ, ಇದುವರೆಗೆ ವಂದನಾ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಆತ್ಮರೇ, ಸರಿಯಾಗಿ 6:30 ಕೇಳಿವ್ರಿ ಚಿಂತನವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳು ಮೂಡಿ ಬಂದವು. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಚಿಂತನ ಗಣಪತಿ ಭಟ್ ವರ್ಗಸರ್ ಅವರಿಂದ.
1: ಆತ್ಮೀಯರೇ, ಸಂಘವಿಲ್ಲದೆ ಬದುಕಿಲ್ಲ. ಯಾಕಂದರೆ ಮನುಷ್ಯನ ಕುರಿತಾಗಿ ಒಂದು ಮಾತನ್ನು ಸಹಜವಾಗಿ ಹೇಳ್ತಾರೆ, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ. ಮನುಷ್ಯ ಒಬ್ಬ ಸಾಮಾಜಿಕ ಪ್ರಾಣಿ. ಪ್ರಾಣವುಳ್ಳ ವ್ಯಕ್ತಿ, ಪ್ರಾಣವುಳ್ಳ ಪ್ರಾಣಿ, ಪಕ್ಷಿ ಎಲ್ಲವಕ್ಕೂ ಸೇರಿ ಪ್ರಾಣಿ ಎನ್ನುವಂಥ ಪದವನ್ನು ಬಳಸಲಾಗಿದೆ. ಈ ಭೂಮಿಯಲ್ಲಿ ಹುಟ್ಟಿದ ಕ್ಷಣದಿಂದ ತಾಯಿಯ ಒಡಲನ್ನು ದಾಟಿದ ಮೇಲೆ ನಾವು ಸಮಾಜಮುಖಿಗಳಾಗ್ತೇವೆ, ಸಾಮಾಜಿಕರಾಗ್ತೇವೆ. ಸಮಾಜದಲ್ಲಿಯ ಅನೇಕ ವ್ಯಕ್ತಿಗಳ ಸಂಪರ್ಕದ ಮೂಲಕ ಅನೇಕ ಪಾಠಗಳನ್ನು ಸಮಾಜದಿಂದ ನಾವು ಕಲಿತೇವೆ. ಏಕ ವ್ಯಕ್ತಿ ಅನೇಕನಾಗುವುದು ಸಮಾಜದಿಂದಲೇ. ಸಮಾಜದಲ್ಲಿ ನಮ್ಮ ಹೆಸರು, ನಮ್ಮ ವ್ಯಕ್ತಿತ್ವ, ನಮ್ಮ ಜೀವನದ ಗತಿ, ಬದುಕಿನ ಸ್ಥಿತಿ ಎಲ್ಲವೂ ಒಂದು ವ್ಯವಸ್ಥೆಗೆ ಒಳಪಡಬೇಕು ಅಂತಿದ್ದರೆ ಅದು ಸಾಮಾಜಿಕರಾದಾಗಲೇ.

0: ಎನ್ನುವುದನ್ನು ಈ ವೇಳೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಾಜ ನಮಗೆ ಪಾಠವನ್ನು ಕಲಿಸ್ತದೆ. ಸಮಾಜಕ್ಕೆ ನಾವು ಬೇಕು ಅಂತಿದ್ದಾಗ ಸಾಮಾಜಿಕರಾಗಿ ನಾವು ಇರಬೇಕು ಎನ್ನುವ ಭಾವ ನಮ್ಮಲ್ಲಿದ್ದರೆ ನಮ್ಮಲ್ಲಿಯ ಒಳ್ಳೆಯತನವನ್ನು ನಾವು ರೂಢಿಸಿಕೊಂಡು ಬೆಳೆಸಿಕೊಂಡು ಅದನ್ನು ಅನುಸರಿಸಿಕೊಂಡು ಹೋದಾಗ ಮಾತ್ರ ಸಾಧ್ಯ. ಎಲ್ಲರೂ ಸುಖವಾಗಿರಲಿ, ಈ ಸುಖದಿಂದ ನಾನು ಸುಖಿಯಾಗಿರಲಿಕ್ಕೆ ಸಾಧ್ಯ ಎನ್ನುವ ತತ್ವಕ್ಕಂಟಿ ಬದುಕನ್ನು ನಾವು ಮುಂದುವರಿಸಿಕೊಂಡು ಹೋಗುವಾಗ ನಮ್ಮ ವ್ಯಕ್ತಿತ್ವದ ವೈಶಾಲ್ಯಕ್ಕೆ ಸಮಾಜವೇ ಕಾರಣವಾಗಿರ್ತದೆ. ಸಾಮಾಜಿಕನಾಗದೆ ನಾನು ಓರ್ವನೇ ಎಲ್ಲವನ್ನೂ ಮಾಡುತ್ತೇನೆ, ನಾವು ನೋರ್ವನೇ ಎಲ್ಲವನ್ನು ಪಡೆದುಕೊಳ್ತೇನೆ, ನನಗಾಗಿ ಈ ಜಗ ಇದೆ ಅಂತ ತಿಳಿದುಕೊಂಡಂತಹ ವ್ಯಕ್ತಿಯನ್ನು ಮೂರ್ಖ ಅಂತ ಹೇಳಬೇಕಾಗ್ತದೆ. ಆದರೆ ಜಗದಗಲ ಬದುಕನ್ನು ಸಾಗಿಸುವಾಗ ಮನೆಯೇ ಮೊದಲ ಸಮಾಜ ಎನಿಸಿಕೊಳ್ಳುತ್ತದೆ. ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಡದಿ ಮಕ್ಕಳು ಹೀಗೆ ಇವರೆಲ್ಲರಿಂದ ಕೂಡಿರುವಂತಹ ಈ ಸಾಮೂಹಿಕತೆಯೇ ಒಂದರ್ಥದಲ್ಲಿ ಮನೆಯಿಂದ ಆರಂಭ ಆಗ್ತದೆ ಸಾಂಘಿಕತೆ ಎನ್ನುವಂತಹ ಸಂಗತಿ. ಸಮಾಜಕ್ಕೆ ಬರುವ ಪೂರ್ವದಲ್ಲಿ ನಮ್ಮ ಸುತ್ತಲಿನ ಪರಿಸರ, ಸುತ್ತಲಿನ ವಾತಾವರಣ, ಸುತ್ತಲಿನ ಸಂಗತಿಗಳೆಲ್ಲ ಒಂದೆಲ್ಲ ಒಂದು ರೀತಿಯಿಂದ ಒಬ್ಬರಲ್ಲ ಒಬ್ಬರಿಂದ ನಾವು ಕಲಿಯುತ್ತಲೇ ಇರುತ್ತೇವೆ. ಕಲಿತು ಅದನ್ನು ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ರೊಜ್ಜಿಕ್ಕಿಂತಲೂ ಕಡೆ ಅಂತ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ. ಆದರೆ ಸಚ್ಚಾರಿತ್ರ್ಯ, ಸಜ್ಜನಿಕೆ, ಸದ್ವಿಚಾರ ಬದುಕಿನ ಪಥವನ್ನು ನಿರ್ಮಿಸಲಿಕ್ಕೆ ಸಹಕಾರಿಯಾಗ್ತದೆ ಎನ್ನುವುದನ್ನು ನೆನಪಿಸಿಕೊಂಡಾಗ ಈ ಎಲ್ಲ ಪಥಿಕರಾಗಿ ಬಂದಿರುವಂಥ ನಾವು ಈ ದಾರಿಯಲ್ಲಿ ಸಾಗುತ್ತಿದ್ದೇವೆ ಅಂದರೆ ನಮ್ಮ ಗುರಿ ಒಂದೇ. ಹುಟ್ಟಿನಿಂದ ಸಾವಿನವರೆಗೆ ಸಾಮಾಜಿಕರಾಗಿ ಇರದೇನೆ ನಾವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ವಸುಧಾ ಏವ ಕುಟುಂಬಿನಃ ಅಂತ ಹೇಳಲಾಗಿದೆ. ಈ ವಸುಧಾ, ಈ ಭೂಮಿ ಒಂದು ಕುಟುಂಬ ಇದ್ದಂತೆ. ಸ್ತ್ರೀ ಪುರುಷ ಎನ್ನುವಂತಹ ಎರಡು ಪ್ರಧಾನವಾದಂತಹ ಭೇದವನ್ನು ನಾವು ಗುರುತಿಸಬಹುದೇ ಹೊರತು ಮನುಷ್ಯನ ಶರೀರದಲ್ಲಿ ಹರಿಯುವ ರಕ್ತ, ತೆಗೆದುಕೊಳ್ಳುವ ಆಹಾರ, ಒಡನಾಡಿಕೊಂಡಿರುವಂತಹ ಸಂಗತಿಗಳು ಸ್ವಲ್ಪ ಮಟ್ಟಿನ ಭೇದವನ್ನು ಅದು ವ್ಯಕ್ತಪಡಿಸಿದರೂ ಎಲ್ಲವೂ ಅಭೇದವೇ. ಎಲ್ಲವೂ ಕೊನೆಯಲ್ಲಿ ಸೇರೋದು ಒಂದನ್ನೇ. ಹುಟ್ಟು ಸಾವಿನ ನಡುವಿನ ಬದುಕಿನ ಪಥಿಕರಾದಂಥ ನಾವು ಸಾವನ್ನು ಆಮಂತ್ರಿಸಿಕೊಳ್ಳುತ್ತಲೇ ಇರುತ್ತೇವೆ ಪ್ರತಿ ಕ್ಷಣದಲ್ಲಿಯೂ. ಆದರೆ ಸಾವಿಗೆ ಮುಂಚೆ ಈ ವ್ಯಕ್ತಿ ಇನ್ನೂ ಕೆಲವು ಕಾಲ ಬದುಕಿದ್ದರೆ ಚೆನ್ನಾಗಿತ್ತು ಎನ್ನುವುದನ್ನು ಹೇಳಿಸಿಕೊಳ್ಳುವ ವ್ಯಕ್ತಿತ್ವ ಆಗಬೇಕೇ ಹೊರತು ಅದರ ಬದಲು ಸಮಾಜದಲ್ಲಿ ಈತ ಇದ್ದು ಇಡೀ ಸಮಾಜವನ್ನೇ ಹದಗೆಡಿಸಿದ ಅಂತ ಹೇಳುವ ಪರಿಸ್ಥಿತಿ ಬಂದರೆ ಏನಾದೀತು? ಹಾಗಾಗಿ ಪಥಿಕರಾಗಿರುವಂಥ ನಾವು ಕಳೆಯುವ ಪ್ರತಿಯೊಂದು ಕ್ಷಣವನ್ನು ಸಮಾಜ ಹಿತಕ್ಕಾಗಿ ಎನ್ನುವಂತಹ ದೃಷ್ಟಿಯಲ್ಲಿ ಬೆಳೆಸಿಕೊಳ್ಳುವುದರ ಮೂಲಕ ನಮ್ಮ ವ್ಯಕ್ತಿತ್ವದ ನಿರ್ಮಾಣವನ್ನು ಮಾಡಿಕೊಳ್ಳಬೇಕಾಗಿದೆ.
1: ಇದುವರೆಗೆ ಗಣಪತಿ ಭಟ್ ವರ್ಗಸರ್ ಅವರಿಂದ ಚಿಂತನೆ ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು.
2: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:36. ಬನ್ನಿ ಕೇಳೋಣ ರೈತರಿಗೆ ಸಲಹೆಗಳು ಕಾರ್ಯಕ್ರಮನ. ಮೊದಲಿಗೆ ಕೆಲವು ವಾಣಿಜ್ಯ ಜಾಹೀರಾತುಗಳನ್ನು ಕೇಳೋಣ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ರೈತ ಬಾಂಧವರಿಗೆ ನಮಸ್ಕಾರಗಳು. ICAR ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ವತಿಯಿಂದ ರಾಜ್ಯದ ಎಲ್ಲ ನಿಂಬೆ ಬೆಳೆಗಾರರಿಗೆ ವಿಶೇಷ ಪ್ರಕಟಣೆ. ICAR ಕೃಷಿ ವಿಜ್ಞಾನ ಕೇಂದ್ರ ಇಂಡಿ, ಕರ್ನಾಟಕ ಕೃಷಿ ವಾಣಿಜ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು ಇವರ ಸಹಯೋಗದೊಂದಿಗೆ ದಿನಾಂಕ 31 ಜುಲೈ 2026 ಇಂಡಿ ನಿಂಬೆ ರಫ್ತು ಪ್ರಕ್ರಿಯೆ ಕುರಿತು ಅರಿವು ಮೂಡಿಸುವ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಈ ಕಾರ್ಯಾಗಾರಕ್ಕೆ ಭಾಗವಹಿಸಲು ಆಸಕ್ತರಿರುವ ನಿಂಬೆ ಬೆಳೆಗಾರರು, ರೈತರು, ರೈತ ಮಹಿಳೆಯರು, ಯುವ ಕೃಷಿಕರು, ನಿಂಬೆ ಉದ್ಯಮದಾರರು, FPO ಸದಸ್ಯರು ಹಾಗೂ ಆಸಕ್ತ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಬಹುದಾಗಿದೆ. ಈ ಕಾರ್ಯಾಗಾರಕ್ಕೆ ನೋಂದಾಯಿಸಿಕೊಳ್ಳಲು ಡಾಕ್ಟರ್ ಪ್ರೇಮ್ಚಂದ್ ಯು, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಇವರ ದೂರವಾಣಿ ಸಂಖ್ಯೆ 9620432248 ಹಾಗೂ ಡಾಕ್ಟರ್ ವೀಣಾ ಚಂದಾವರಿ, ವಿಜ್ಞಾನಿ ಗೃಹ ವಿಜ್ಞಾನ, ದೂರವಾಣಿ ಸಂಖ್ಯೆ 8073042631 ಇವರನ್ನು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಧನ್ಯವಾದಗಳು.

0: ಎಲ್ಲ ಬಿತ್ತುಳುವುದ ನಮ ಬಿಡುವುದೆಯಿಲ್ಲ.
1: ಆತ್ಮರೇ, ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಳ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ. ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
3: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:40. ಬನ್ನಿ ಕೇಳೋಣ ಜಾನಪದ ಸಂಗೀತವನ್ನ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಮೈಸೂರು ಸ್ಯಾಂಡಲ್
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರು ಸ್ಯಾಂಡಲ್ ಸೋಪ್.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು.

ಆತ್ಮೀಯ ಕೆಲವರೇ, ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿದ್ರಿ ಸರಿಯಾಗಿ 6:55 ಸಂಸ್ಕೃತ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

0: ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. 2,186 ಕೋಟಿ ರೂಪಾಯಿ ಕೇಂದ್ರದ ನೆರವು, ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಾಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ ವಾಣಿಜ್ಯ ಬಳಕೆಗೆ ಪುನಾರಂಭ ಸೇರಿದಂತೆ ಒಟ್ಟು 13 ಅಂಶಗಳ ಕುರಿತು ಕೇಂದ್ರ ಸಚಿವರು ಹಾಗೂ ರಾಜ್ಯದ ಸಂಸದರ ಜತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಚರ್ಚಿಸಿದರು. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸಾಗರಮಾಲಾ ಯೋಜನೆ, ಕುದುರೆಮುಖ ರಾಷ್ಟೀಯ ಉದ್ಯಾನದಿಂದ ಕುಟುಂಬಗಳ ಸ್ಥಳಾಂತರ, ಪುನರ್ವಸತಿ ಹಾಗೂ ಪರಿಹಾರದ ಪ್ಯಾಕೇಜ್ ಬಗ್ಗೆ ಸಭೆ ಚರ್ಚಿಸಿತು. 2025-26 ಸಾಲಿಗೆ 15ನೇ ಹಣಕಾಸು ಆಯೋಗ 2,186 ಕೋಟಿ 20 ಲಕ್ಷ ರೂಪಾಯಿ ನೆರವು ಘೋಷಿಸಿದ್ದು, ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡುವಂತೆ ರಾಜ್ಯವನ್ನು ಪ್ರತಿನಿಧಿಸುವ ಸಂಸದರು ಒತ್ತಡ ಹೇರುವಂತೆ ಮುಖ್ಯಮಂತ್ರಿ ಕೋರಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ಟ್ರಾವೆಲರ್ ನೂಕ್ಸ್ ಯೋಜನೆಗೆ 25 ಕೋಟಿ 64 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಲೋಕಸಭೆಗೆ ತಿಳಿಸಿದ್ದಾರೆ.

0: ಪುರಸ್ಕೃತ ಎರಡನೇ ಆವೃತ್ತಿಯ 2023-24 ಸ್ವದೇಶ ದರ್ಶನ ಯೋಜನೆಯಡಿ ಪ್ರವಾಸೋದ್ಯಮ ಸಚಿವಾಲಯ ಈಗಾಗಲೇ 2,56,00,000 ರೂಪಾಯಿ ಬಳಕೆಗೆ ಅನುಮೋದಿಸಿದೆ ಎಂದರು. ಲೋಕಸಭೆಯಲ್ಲಿ ಸಂಸದ ಇ ತುಕಾರಾಂ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ಸೆಪ್ಟೆಂಬರ್ನಲ್ಲಿ ಸ್ವದೇಶ ದರ್ಶನ ಯೋಜನೆಯ ಮೌಲ್ಯಮಾಪನ ಕೈಗೊಳ್ಳುವುದಾಗಿ ಮಾಹಿತಿ ನೀಡಿದರು. ಕರ್ನಾಟಕದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ದೊರವಾಯನ ಹಕ್ಕಿ ಸಂರಕ್ಷಣೆಗೆ ಯೋಜಿಸಲಾಗುತ್ತಿದೆ ಎಂದು ಪ್ರಧಾನ ಮುಖ್ಯ ವನ್ಯಜೀವಿ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಬಳಿಯ ಕಮಲಾಪುರದ ಪ್ರಕೃತಿ ನಿರೂಪಣಾ ಕೇಂದ್ರದಲ್ಲಿ ಬಳ್ಳಾರಿ ಪ್ರಾದೇಶಿಕ ಅರಣ್ಯ ವಿಭಾಗದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಬಳ್ಳಾರಿ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಮಾತನಾಡಿ, ಅಳಿವಿನಂಚಿನಲ್ಲಿರುವ ದೊರವಾಯನ ಹಕ್ಕಿಯನ್ನು ಸಿರಗುಪ್ಪ ಆಂಧ್ರಪ್ರದೇಶದ ಮಧ್ಯೆ ಪತ್ತೆಹಚ್ಚಲಾಗಿದೆ. 16 ವರ್ಷಗಳ ಅಧ್ಯಯನದ ಬಳಿಕ ಸಂರಕ್ಷಣೆಯ ಮಹತ್ವ ಮನಗಾಣಲಾಗಿದೆ ಎಂದರು. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030 ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ತಡೆಗಟ್ಟುವಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕುರಿತು ಧಾರವಾಡದ ಖ್ಯಾತ ಕಾಮಣಿ ಚಿಕಿತ್ಸಾ ತಜ್ಞ ಡಾ ನಿತಿನ್ ಚಂದ್ರ ಹತ್ತಿಕಾಳ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ವೈರಸ್ ಅನ್ನು ಕಂಡುಹಿಡಿದಂತಹ ಡಾಕ್ಟರ್ ಬರೂಚ್ ಬ್ಲಂಬರ್ಗ್ ಅವರ ಜನ್ಮದಿನ, ಆದ್ದರಿಂದ ನಾವು ಇವತ್ತಿನ ದಿವಸ ಹೆಪಟೈಟಿಸ್ ಡೇ ಅಂತ ಹೇಳಿ ಆಚರಿಸ್ತೀವಿ. ಹೆಪಟೈಟಿಸ್ ಅಥವಾ ಇನ್ಫ್ಲೇಮೇಷನ್ ಆಫ್ ದಿ ಲಿವರ್ ಸುಮಾರು 5 ಪ್ರಕಾರದವನ್ನ ನಾವು ಹೆಚ್ಚಾಗಿ ಹೇಳ್ತೀವಿ. ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ ಅಂತ ಹೇಳಿ. ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅತ್ಯಂತ ಅಪಾಯಕಾರಿ. ಕಾಮನಿ ಜಾಂಡಿಸ್ ಆದಾಗ ಕಣ್ಣು ಹಳದಿ ಆಗ್ತವೆ, ಚರ್ಮ ಕೂಡ ಹಳದಿ ಆಗಬಹುದು, ಕಾಲ್ಮಡಿ ಬಣ್ಣ ಬದಲಾಗಬಹುದು. ಹೆಪಟೈಟಿಸ್ ಎ ಮತ್ತು ಇ ಇವೆರಡು ಪ್ರಕಾರ ಹೆಚ್ಚಾಗಿ ಕಲುಷಿತ ನೀರು ಮತ್ತು ಆಹಾರದಿಂದ ಇವು ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗ್ತವೆ ಅಂತ ಹೇಳ್ಬೋದು. ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಅನ್ನುವಂತದ್ದು ಒಂದೇ ಒಂದು ಮದ್ದು, ಒಳ್ಳೆಯ ನೀರು, ಅದರ ಬಗ್ಗೆನೂ ನಾವು ಹೆಚ್ಚು ಲಕ್ಷ್ಯ ಕೊಡಬೇಕು.
0: ಚಿತ್ರದುರ್ಗ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ದಾವಣಗೆರೆಯ ಎಸ್ಎಸ್ ನಾರಾಯಣ ಆಸ್ಪತ್ರೆಯ ಸಹಯೋಗದಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದ ಜಠರ ಮತ್ತು ಕರುಳು ಸಂಬಂಧಿ ತಪಾಸಣಾ ಶಿಬಿರ ಜರುಗಲಿದೆ. ಖ್ಯಾತ ತಜ್ಞ ಡಾ ಡಿಕೆ ಅಶ್ವಿನ್ ತಪಾಸಣೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಹೀರಾಚಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನರಾದರು. ಅವರಿಗೆ 99 ವರ್ಷ ವಯಸ್ಸಾಗಿತ್ತು. ವಿನೋಬಾ ಭಾವೆ ಅವರೊಂದಿಗೆ ಭೂದಾನ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಹೀರಾಚಂದ್ ವಾಘ್ಮಾರೆ ಸಮಾಜವಾದಿಯಾಗಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಗಿದ್ದ ಅವರು ಮಹಾತ್ಮ ಗಾಂಧಿ ಹಾಗೂ ಜಯಪ್ರಕಾಶ್ ನಾರಾಯಣ್ ಅವರ ತತ್ವಾದರ್ಶಗಳಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಭಾಲ್ಕಿ ಪಟ್ಟಣದ ರುದ್ರಭೂಮಿಯಲ್ಲಿ ಜರುಗಿತು. ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ವಿವಿಧೆಡೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲಿಸಿತು. ಕನಕಗಿರಿಯ ಹುಲಿಹೈದರ್ ಹಾಗೂ ಗಂಗಾವತಿಯ ಹಾಸಗಲ್ ಗ್ರಾಮಗಳ ರೈತರ ಜಮೀನಿಗೆ ತೆರಳಿ ತೊಗರಿ, ಹತ್ತಿ, ಸೂರ್ಯಕಾಂತಿ ಬೆಳೆ ಹಾನಿ ವೀಕ್ಷಿಸಿ ರೈತರಿಂದ ಮಾಹಿತಿ ಪಡೆಯಿತು. ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕ ಪರಳ್ಳ ಮುನವಳ್ಳಿ, ಬಸವರಾಜ್ ಧಡೆಸೂಗೂರ್ ಪಾಲ್ಗೊಂಡು ರಾಜ್ಯ ಸರ್ಕಾರ ಕೂಡಲೇ ಬರಗಾಲ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಇಂದು ವಿಶ್ವ ಪರಿಸರ ಸಂರಕ್ಷಣೆ ದಿನಾಚರಣೆ. ರಕ್ಷಿಸಿ ಸಂರಕ್ಷಿಸಿ ಪ್ರಾಕೃತಿಕ ಸಂಪತ್ತನ್ನು ಸುಸ್ಥಿರತೆಯೊಂದಿಗೆ ಬಳಸಿ ಎಂಬ

0: ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯಕರ ಪರಿಸರ ವ್ಯವಸ್ಥೆ ಸುಸ್ಥಿರ ಸಮಾಜಕ್ಕೆ ಅಡಿಪಾಯ. ಹಲವೆಡೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಗಣೇಶ್ ಮುಂಬರುವ ಏಷ್ಯನ್ ಗೇಮ್ಸ್ಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ತರಬೇತಿ ನಿರತರಾಗಿರುವ ಜಿ ಸಿಂಧುಶ್ರೀ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗಿದ್ದೀನಿ ಮತ್ತೆ ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದೀನಿ 4.25 meters ಮಾಡಿ. ನಾನು ಪೋಲ್ ಇರ್ಲಿಲ್ಲ, ಬೇರೆ ನನ್ನ ಫ್ರೆಂಡ್ ಪೊಲೀಸ್ಗೆ ಬಂದೆ, ನಾನು ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೆ, ಏಷ್ಯನ್ ಗೇಮ್ಸ್ ಕ್ವಾಲಿಫೈನೂ ಮಾಡಿದ್ರು.
2: ಸಾಯಲ್ ಕೋಚ್ ಬಂದ್ರು, ವಿಜೇಶ್ ಅಂತ, ಅವರೇ ನನಗೆ ಕೋಚಿಂಗ್ ಮಾಡಿಸ್ತಾರೆ. ಇವಾಗವರ್ಗು ನಾನು ಅವ್ರ ಹತ್ರ ಹೋದಾಗ 3.40 meters ಮಾಡ್ತಾ ಇದ್ದೆ, ಇವಾಗ 4.25 ಮಾಡ್ತಾ ಇದ್ದೀನಿ. ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕೋಚ್ ವಿಜೇಶ್ ಸರ್.
1: AFI ಹೆಲ್ಪ್ ಮಾಡಿದ್ದಾರೆ, ಕರ್ನಾಟಕ ಗವರ್ಮೆಂಟ್ ಇಂದ ಪರಮೇಶ್ವರ್ ಸರ್ ಕೈಯಿಂದಾನೆ ನನಗೆ 3 pole ಕೊಡಿಸಿದ್ದಾರೆ. ಮತ್ತೆ ನಮ್ಮ ಕೋಚ್ ವಿಜೇಶ್ ಸರ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿದ್ದೆಲ್ಲರಿಗೂ ಥ್ಯಾಂಕ್ ಯು.
0: ಚಾಮರಾಜನಗರದಲ್ಲಿ ಶ್ರೀ ಚಾಮರಾಜೇಶ್ವರ ಆಷಾಢ ರಥೋತ್ಸವ ಇಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಬೆಳಗ್ಗೆ 11:00 to 11:37 ಜರುಗಲಿದೆ. ಪೊಲೀಸ್ ಇಲಾಖೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಮುಂಗಾರು ಹಂಗಾಮಿನ ಪ್ರಸಕ್ತ ಸಾಲಿನ ಅಭಿಯಾನಕ್ಕೆ ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತ ಭವನದಲ್ಲಿ ಚಾಲನೆ ನೀಡಿದರು. ಹವಾಮಾನ ವೈಪರೀತ್ಯದಿಂದ ರೈತರಿಗೆ ಅನಿರೀಕ್ಷಿತ ನಷ್ಟ ಉಂಟಾಗುವ ಸಾಧ್ಯತೆ ಇದ್ದು ರೈತರ ಆರ್ಥಿಕ ಸಂಕಷ್ಟವನ್ನು ಕಡಿಮೆ ಮಾಡಲು ಬೆಳೆ ವಿಮೆ ಯೋಜನೆ ಜಾರಿಗೊಳಿಸಲಾಗಿದೆ. ಆದ್ಯತೆ ಮೇಲೆ ಹೆಸರು ನೋಂದಾಯಿಸುವಂತೆ ಮನವಿ ಮಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಈವರೆಗೆ 17,15,001 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 9,49,502 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಮಾಹಿತಿ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 12,31,040 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,186 crore ಕೇಂದ್ರದ ನೆರವು, ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಂದ್ ವಾಘಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಇಬೆಳಗ್ಗೆ 7:35.
3: ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:16. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಈಗ ಕೇಳಿ ಕಥೆ ಸೋಮಾರಿ ಮಗ. ಬರೆದು ಪ್ರಸ್ತುತಪಡಿಸುತ್ತಾರೆ ಮಂಜುಳಾ ಎಂ ಜೋಶಿ.
1: ಸುಂದರಪುರ ಎಂಬ ಹಳ್ಳಿಯ ಹೊರವಲಯದಲ್ಲಿ ಹಳೆಯದಾದರೂ ಬಲವಾದ ಒಂದು ಮನೆಯಿತ್ತು. ಆ ಮನೆಯಲ್ಲಿ ಮನು ತನ್ನ ಇಬ್ಬರು ಮಕ್ಕಳಾದ ಐಶು ಮತ್ತು ಕಿರಣ್ ಜೊತೆ ವಾಸಿಸುತ್ತಿದ್ದನು. ಮಗಳು ಐಶು ಪರಿಶ್ರಮಿ ಮತ್ತು ಜವಾಬ್ದಾರಿಯುತಳಾಗಿದ್ದಳು. ಆದರೆ ಮಗ ಕಿರಣ್ ತುಂಬ ಸೋಮಾರಿಯಾಗಿದ್ದನು. ಅಂದು ಬೆಳಗ್ಗೆ ತಂದೆ ಮಗನಿಗೆ, ಬೇಗ ಏಳು, ಹೊಲದಲ್ಲಿ ತುಂಬ ಕೆಲಸವಿದೆ, ಬೇಗ ಎದ್ದು ತಯಾರಾಗು, ಹೊಲಕ್ಕೆ ಹೋಗೋಣ ಎಂದನು. ಅದಕ್ಕೆ ಕಿರಣ್, ಅಪ್ಪ ಇನ್ನೂ ಸ್ವಲ್ಪ ಮಲಗಲು ಬಿಡು, ನಿನ್ನೆ

ರಾತ್ರಿ ಸರಿಯಾಗಿ ನಿದ್ದೆಯಾಗಿಲ್ಲ, ನಾಳೆ ಬೆಳಗ್ಗೆ ಬೇಗ ಎದ್ದು ನಿಮ್ಮ ಜೊತೆ ಬರುತ್ತೇನೆ ಅಂದ. ಅದಕ್ಕೆ ಮನು, ಈ ನಾಳೆ ಎಂಬ ಪದವನ್ನು ಎಷ್ಟು ಬಾರಿ ಕೇಳಿದ್ದೇನೆ ಮಗನೇ, ನಾಳೆ ಇನ್ನೂ ಬಂದಿಲ್ಲ. ಹೀಗೇ ಸೋಮಾರಿತನ ಮಾಡುತ್ತಿದ್ದರೆ ಮುಂದೆ ದೊಡ್ಡ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಅಷ್ಟರಲ್ಲಿ ಐಶು ಒಳಗೆ ಬಂದು ಹೇಳಿದಳು, ಕಿರಣ್, ಮನೆ ಕೆಲಸ ಹೊಲದ ಜವಾಬ್ದಾರಿ ಆಟವಲ್ಲ. ಒಂದು ದಿನ ನಮ್ಮ ಜೊತೆ ಹೊಲದಲ್ಲಿ ಕೆಲಸ ಮಾಡು, ಆಗ ಜೀವನದ ಕಷ್ಟ ಗೊತ್ತಾಗುತ್ತದೆ ಎಂದು ಐಶು ಹೇಳಿದಳು. ಅದಕ್ಕೆ ಕಿರಣ್, ಅಕ್ಕ ನೀನು ಎಲ್ಲವನ್ನೂ ದೊಡ್ಡ ವಿಷಯ ಮಾಡುತ್ತೀಯಲ್ಲ, ನೀವೇ ಎಲ್ಲ ಕೆಲಸ ನೋಡಿಕೊಂಡು ಹೋಗುತ್ತೀರಲ್ಲ, ನಾನು ಒಂದು ದಿನ ಬರೆದಿದ್ದರೆ ಏನು ನಷ್ಟವಾಗುತ್ತದೆ ಎಂದ. ನಷ್ಟ ತಕ್ಷಣ ಕಾಣಿಸುವುದಿಲ್ಲ, ಜವಾಬ್ದಾರಿಯಿಂದ ಎದ್ದು ಓಡಿ ಹೋಗಿ ಕೆಲಸ ಮಾಡಿದರೆ ಅದರ ಪರಿಣಾಮ ನಿಧಾನವಾಗಿ ಇಡೀ ಕುಟುಂಬದ ಮೇಲೆ ಬೀಳುತ್ತದೆ ಎಂದಳು ಐಶು. ಆಗ ಮನು ಹೇಳಿದ, ಐಶು ಹೇಳುವುದು ನಿನ್ನ ಒಳ್ಳೆಯದಕ್ಕಾಗಿ, ಈಗ ಅದು ಚಿಕ್ಕ ವಿಷಯವಾಗಿ ಕಾಣಬಹುದು, ಮುಂದೆ ಅದರ ಅರ್ಥ ನಿನಗೆ ತಿಳಿಯುತ್ತದೆ. ಆಗ ಕಿರಣ್, ನನಗೆ ಜೀವನದಲ್ಲಿ ಆರಾಮಾಗಿರುವುದು ಮುಖ್ಯ, ಯಾವಾಗಲೂ ಕೆಲಸ ಮಾಡುತ್ತಿದ್ದರೆ ಬದುಕಿನ ಸೊಗಸೇನು ಎಂದನು. ಆರಾಮ ಪರಿಶ್ರಮದಿಂದ ಬಂದರೆ ಮಾತ್ರ ಅದರ ಸಿಹಿ ಗೊತ್ತಾಗುತ್ತದೆ, ನಿನಗೆ ಎಷ್ಟು ಬುದ್ಧಿ ಹೇಳಿದರೂ ತಿಳಿದುಕೊಳ್ಳುವುದಿಲ್ಲ ಎಂದು ಐಶು ರೇಗಿದಳು. ಆಗ ಮನು, ಸಾಕು ಇನ್ನು ಜಗಳ ಬಿಡು, ಕಿರಣ್ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಆದರೆ ಒಂದು ದಿನ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಎಂದನು. ಮನು ಮತ್ತು ಐಶು ಅವನನ್ನು ಬಿಟ್ಟು ಹೊಲದ ಕಡೆ ನಡೆದರು. ದಾರಿಯಲ್ಲಿ ಹೋಗುವಾಗ ಐಶು ತಂದೆಗೆ ಹೇಳಿದಳು, ಅಪ್ಪ ಈಗ ಯಾರಾದರೂ ಜ್ಞಾನಿಗಳ ಸಲಹೆ ಪಡೆಯಬೇಕು, ಕಿರಣನಿಗೆ ಜವಾಬ್ದಾರಿ ಮಹತ್ವ ತಿಳಿಸಬೇಕು ಎಂದಳು. ಸರಿ ಮಗಳೇ, ನಾವು ಪ್ರೀತಿಯಿಂದ ಮತ್ತು ಕೋಪದಿಂದ ಹೇಳಿದರೂ ಅವನು ಬದಲಾಗಲಿಲ್ಲ. ನಾಳೆ ನಾವು ಒಬ್ಬ ಮಹಾತ್ಮನನ್ನು ಭೇಟಿಯಾಗೋಣ, ಅಲ್ಲಿ ಅವರ ಸಲಹೆ ಪಡೆಯೋಣ ಎಂದು ಹೇಳಿ ಮರುದಿನ ತಂದೆ ಮತ್ತು ಮಗಳು ಕಾಡಿನ ದಾರಿ ಹಿಡಿದು ಮಹಾತ್ಮರನ್ನು ಹುಡುಕಲು ಹೊರಟರು. ದಾರಿಯಲ್ಲಿ ಹೋಗುವಾಗ ಐಶು ತಂದೆಗೆ ಹೀಗೆ ಹೇಳಿದಳು, ಅಪ್ಪ ನಮ್ಮ ಮನೆಯ ಸಮಸ್ಯೆಯನ್ನು ಅನ್ಯರ ಜೊತೆ ಹಂಚಿಕೊಳ್ಳುವುದು ಸರಿ ಅನಿಸುತ್ತಿಲ್ಲ ಅನಿಸುತ್ತದೆ ಎಂದಳು. ಆಗ ತಂದೆ, ಮಗಳೇ ಹಳೆಯ ದಾರಿ ಕೆಲಸ ಮಾಡದಿದ್ದಾಗ ಹೊಸ ಮಾರ್ಗ ಹುಡುಕಬೇಕಾಗುತ್ತದೆ, ಕಿರಣ್ ತನ್ನ ತಪ್ಪನ್ನು ತಾನೇ ಅರಿಯಬೇಕು, ಬಲವಂತದಿಂದ ಮಾಡಿದ ಬದಲಾವಣೆ ಬಹಳ ದಿನ ಉಳಿಯುವುದಿಲ್ಲ ಎಂದನು. ಸ್ವಲ್ಪ ಸಮಯ ಇಬ್ಬರು ಮರದ ಕೆಳಗೆ ವಿಶ್ರಾಂತಿ ಮಾಡಿ ಮತ್ತೆ ಪ್ರಯಾಣ ಮುಂದುವರಿಸಿದರು. ದಾರಿಯಲ್ಲಿ ಸುತ್ತಮುತ್ತ ಹಸಿರು ಮರಗಳು, ಹಕ್ಕಿಗಳ ಕಲರವ ಕೇಳುತ್ತಾ ಸಾಗಿದರು. ಸ್ವಲ್ಪ ದೂರ ಸಾಗಿದ ಮೇಲೆ ಮರಗಳ ಮಧ್ಯೆ ಒಂದು ಚಿಕ್ಕ ಗುಡಿಸಲು ಕಾಣಿಸಿತು. ಭರವಸೆಯೊಂದಿಗೆ ತಂದೆ ಮತ್ತು ಮಗಳು ಗುಡಿಸಲು ಕಡೆ ನಡೆಯತೊಡಗಿದರು. ಪ್ರಣಾಮ ಮಹಾತ್ಮರೇ, ನಾವು ತುಂಬ ಆಸೆಯಿಂದ ನಿಮ್ಮನ್ನು ಹುಡುಕಿಕೊಂಡು ಬಂದಿರುತ್ತೇವೆ. ನಮ್ಮ ಕುಟುಂಬದಲ್ಲಿ ಒಂದು ಸಮಸ್ಯೆ ಇದೆ, ದಯವಿಟ್ಟು ನಮಗೆ ದಾರಿ ತೋರಿಸಿ ಎಂದನು ಕಿರಣ್ನ ತಂದೆ. ಆಗ ಗುಡಿಸಲಿನ ಒಳಗಿರುವ ಮಹಾತ್ಮರು ಶಾಂತವಾಗಿ ಕಣ್ಣು ತೆರೆದರು. ಸ್ವಾಗತ ಮಕ್ಕಳೇ, ನಿಮ್ಮ ಮುಖ ನೋಡೇ ತಿಳಿಯಿತು ನೀವು ದೊಡ್ಡ ಸಮಸ್ಯೆಯಲ್ಲಿದ್ದೀರೆಂದು. ನಿಮ್ಮ ಚಿಂತೆಯ ಕಾರಣ ನಿಮ್ಮ ಕಿರಿಯ ಮಗ. ಮಹಾತ್ಮರೇ, ನೀವು ಸರಿಯಾಗಿ ಯೋಚಿಸಿದ್ದೀರಿ, ಅವನಿಗೆ ಎಷ್ಟು ಹೇಳಿದರೂ ಬದಲಾವಣೆ ಆಗುತ್ತಿಲ್ಲ ಎಂದನು. ನಿಮ್ಮ ಉದ್ದೇಶ ಸರಿಯಾಗಿದೆ, ಆದರೆ ಯಾರನ್ನೂ ಹೊರಗಿನಿಂದ ಬದಲಾವಣೆ ಮಾಡಲಾಗುವುದಿಲ್ಲ. ಸರಿಯಾದ ಬದಲಾವಣೆ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವು ತಾನೇ ಅರಿತಾಗ ಆಗುತ್ತದೆ ಎಂದರು ಮಹಾತ್ಮರು. ಆದರೆ ಯಾವ ಬಲವಂತ ಇರದೆ ಅವನ ತಪ್ಪಿನ ಅರಿವು ಅವನಿಗಾಗುವ ಮಾರ್ಗ ಹೇಳಿ ಮಹಾತ್ಮರೇ ಎಂದ ಮನು. ಮಹಾತ್ಮರು ಸ್ವಲ್ಪ ಸಮಯ ಮೌನವಾಗಿ ನಂತರ ತಮ್ಮ ಗ್ರಂಥದ ಮೇಲಿರುವ ಸುಂದರ ಮಾಲೆ ತೆಗೆದರು. ಆಗ ಐಶು, ಮಹಾತ್ಮರೇ ಈ ಮಾಲೆ ನಮಗೆ ಹೇಗೆ ಸಹಾಯ ಮಾಡುತ್ತದೆ ಎಂದಳು. ಆಗ ಮಹಾತ್ಮರು, ಈ ಮಾಲೆಯ ಪ್ರತಿಯೊಂದು ಮುತ್ತು ವಿಶೇಷವಾಗಿದೆ, ಕಿರಣ್ ಮನಸ್ಸಿಟ್ಟು ಪರಿಶ್ರಮ ಪಟ್ಟು ಕೆಲಸ ಮಾಡಿದರೆ ಕಾಲಕ್ರಮೇಣ ಪ್ರತಿಯೊಂದು ಮುತ್ತು ಚಿನ್ನದಂತೆ ಹೊಳೆಯಲು ಪ್ರಾರಂಭಿಸುತ್ತದೆ. ಆದರೆ ಅದಕ್ಕೆ 6 ತಿಂಗಳುಗಳ ಕಾಲ ನಿರಂತರ ಪರಿಶ್ರಮ ಮತ್ತು ಶಿಸ್ತು ಬೇಕು ಎಂದರು ಮಹಾತ್ಮರು. ಹಾಗಾದರೆ ಈ ಮಾಲೆಯಿಂದ ಕಿರಣ್ ತನ್ನ ಪರಿಶ್ರಮದ ಫಲ ಕಾಣಬಹುದೇ, ಹಾಗೂ ಈ ಮಾಲೆಯನ್ನು ಅವನು ನಂಬದಿದ್ದರೇ ಎಂದು ಐಶು ಕೇಳಿದಳು. ಮನುಷ್ಯ ತನ್ನ ಕರ್ಮದ ಫಲ ಕಣ್ಣಾರೆ ಕಂಡಾಗ ಅವನಿಗೆ ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ ಎಂದರು ಮಹಾತ್ಮರು.

ಈ ಅವಕಾಶವನ್ನು ತಪ್ಪಿಸಿಕೊಳ್ಳುವುದು ಬೇಡ ಎಂದು, ಮಹಾತ್ಮರೇ, ನಾವು ಈ ಮಾರ್ಗವನ್ನು ಸಂಪೂರ್ಣವಾಗಿ ಅನುಸರಿಸುತ್ತೇವೆ, ನಮ್ಮ ಕುಟುಂಬದಲ್ಲಿ ಮತ್ತೆ ಸಂತೋಷ ಬರಲಿ ಎಂದು ಆಶೀರ್ವದಿಸಿ ಎಂದು ಮನು ಹೇಳಿದ. ನನ್ನ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರುತ್ತದೆ ಎಂದರು ಮಹಾತ್ಮರು. ತಂದೆ ಮತ್ತು ಮಗಳು ಗೌರವದಿಂದ ಮಾಲೆಯನ್ನು ಸ್ವೀಕರಿಸಿದರು. ಇಬ್ಬರ ಮನಸ್ಸಲ್ಲಿ ಆಸೆಯ ಕಿರಣ ಮೂಡಿತು. ಸರಿ, ನಾವಿನ್ನು ಹೊರಡುತ್ತೇವೆ, ತುಂಬ ಧನ್ಯವಾದಗಳು ಎಂದರು ಮನು. ಆಯಿತು ಮಕ್ಕಳೇ, ಹೋಗಿ ಬನ್ನಿ ಎಂದರು ಮಹಾತ್ಮರು. ಕಿರಣ್ ಬದಲಾಗುವ ಭರವಸೆಯೊಂದಿಗೆ ಮಾಲೆಯನ್ನು ತೆಗೆದುಕೊಂಡು ತಂದೆ ಮತ್ತು ಮಗಳು ಮನೆಗೆ ಮರಳಿದರು. ಮಧ್ಯಾಹ್ನದ ಸಮಯ ಕಿರಣ್ ಮನೆಯ ಮುಂದಿನ ಮರದ ಕೆಳಗೆ ಆರಾಮವಾಗಿ ಮಲಗಿದ್ದನು. ಆಗ ಮನು ಮತ್ತು ಐಶು ಬಂದದ್ದನ್ನು ನೋಡಿ, ಏಕೆ ಇವತ್ತು ಬೇಗ ಬಂದಿರಿ, ನಿಮಗೂ ಕೆಲಸ ಮಾಡುವುದು ಬೇಸರವಾಯಿತೇ ಎಂದನು. ಆಗ ಮನು, ಕಿರಣ್, ನಿನಗಾಗಿ ಒಂದು ಹೊಸ ವಸ್ತು ತಂದಿದ್ದೇವೆ ಎಂದರು. ಯಾವ ವಸ್ತು ತೋರಿಸಿ ಎಂದ ಕಿರಣ್. ಆಗ ತಂದೆ ಮಾಲೆಯನ್ನು ತೋರಿಸಿದರು. ಇದು ಸಾಮಾನ್ಯ ಮಾಲೆಯಲ್ಲ, ಈ ಮಾಲೆಯಲ್ಲಿ ನಿನ್ನ ಜೀವನವನ್ನು ಬದಲಿಸುವ ರಹಸ್ಯವಿದೆ ಎಂದ ತಂದೆ. ಅಯ್ಯೋ, ಈ ಮಾಲೆಯಿಂದ ಜೀವನ ಬದಲಾಗುತ್ತದೆಯಾ? ಈ ಮಾಲೆ ಏನು ಮಾಡುತ್ತದೆ ಅಪ್ಪ ಎಂದನು. ಸರಿ ಮಗನೇ, ಈ ಮಾಲೆಯ ಪ್ರತಿಯೊಂದು ಮುತ್ತಿನೊಳಗೆ ಒಂದು ಶಕ್ತಿ ಇದೆ. ನೀನು ಪರಿಶ್ರಮ ಪಟ್ಟು ಕೆಲಸ ಮಾಡಿದರೆ ಇದು ನಿಧಾನವಾಗಿ ಚಿನ್ನದ ಮಾಲೆಯಾಗುತ್ತದೆ. ಆದರೆ ಒಂದು ಷರತ್ತು, ನೀನು ಸತತವಾಗಿ 6 ತಿಂಗಳುಗಳ ಕಾಲ ಪರಿಶ್ರಮ ಪಟ್ಟು ಕೆಲಸ ಮಾಡಬೇಕು ಎಂದನು ಕಿರಣ್ನ ತಂದೆ. ತನ್ನ ಅದೃಷ್ಟ ಹೊಳೆಯುತ್ತದೆ ಎಂದು ತಿಳಿದ ಕಿರಣ್ 6 ತಿಂಗಳುಗಳ ಕಾಲ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕೆಂದು ನಿರ್ಧರಿಸಿದನು. ಮಾಲೆಯ ರಹಸ್ಯ ತಿಳಿಯಬೇಕೆಂದು ಪ್ರತಿದಿನ ಬೇಗ ಎದ್ದು ಸೋಮಾರಿತನ ಮರೆತು ಕೆಲಸ ಮಾಡತೊಡಗಿದ. ಇದನ್ನು ಕಂಡ ಮನು ಮತ್ತು ಐಶು ಒಳಗೊಳಗೆ ಸಂತೋಷ ಪಡತೊಡಗಿದರು. ದಿನಗಳು ಕಳೆಯತೊಡಗಿದವು. ಕಿರಣನ ಪರಿಶ್ರಮ ಹೆಚ್ಚಾಯಿತು. ಒಂದು ದಿನ ಹೆಚ್ಚು ಕೆಲಸ ಮಾಡಿ ದಣಿದನು. ಕೆಲಸ ಬಿಟ್ಟು ವಿಶ್ರಾಂತಿ ಪಡೆಯಬೇಕೆಂದು ಕಿರಣನಿಗೆ ಅನಿಸಿತು. ಅಷ್ಟರಲ್ಲಿ ಅವನಿಗೆ ಮಾಲೆಯ ಷರತ್ತು ಮತ್ತು ಅಪ್ಪನ ಮಾತು ನೆನಪಾಯಿತು. ಅವನು ಮತ್ತೆ ಕಾರ್ಯ ಪ್ರಾರಂಭಿಸಿದನು. ಅವನಲ್ಲಿ ವಿಶ್ವಾಸ ಹೆಚ್ಚಾಯಿತು. ಊರಿನವರು ಕಿರಣನಲ್ಲಿ ಆದ ಬದಲಾವಣೆ ಕಂಡು ಇದು ಹೇಗಾಯಿತೆಂದು ಯೋಚಿಸಿದರು. ಹೀಗೆ ದಿನಗಳು ಉರುಳಿದವು. 6 ತಿಂಗಳು ಮುಗಿದು ಹೋಯಿತು. ಕಿರಣನಿಗೆ ಮಾಲೆಯ ನೆನಪಾಯಿತು. ತನ್ನ ಕೊಠಡಿಗೆ ಹೋಗಿ ಮಾಲೆ ತೆಗೆದು ನೋಡಿದನು. ಇದು ಹೇಗೆ ಸಾಧ್ಯ? ಈ ಮಾಲೆಯ ಹೊಳಪು ಸಂಪೂರ್ಣವಾಗಿ ಬದಲಾಗಿದೆ. ಅವನು ಗಮನಿಸಿ ನೋಡಿದ ಮಾಲೆಯ ಎಲ್ಲ ಮುತ್ತುಗಳು ಚಿನ್ನದ ಬಣ್ಣದ ಹೊಳಪಿನಿಂದ ಹೊಳೆಯುತ್ತಿದ್ದವು. ಆಗ ಕಿರಣನ ತಂದೆ ಮಾಲೆ ನೋಡಿ, ಮಗನೇ, ಇದು ನಿನ್ನ ಶ್ರಮ ಮತ್ತು ಪರಿಶ್ರಮದ ಸಂಕೇತ ಎಂದನು. ಸಂಜೆಯಾಯಿತು. ಮರದ ಕೆಳಗೆ ಕುಳಿತು ಕಿರಣ್ ಕೈಯಲ್ಲಿ ಮಾಲೆಯನ್ನು ಹಿಡಿದುಕೊಂಡು ಆ 6 ತಿಂಗಳ ಕಾಲದ ಪರಿಶ್ರಮ ನೆನೆಸಿಕೊಂಡನು. ಅಷ್ಟರಲ್ಲಿ ಮನು ಮತ್ತು ಐಶು ಅಲ್ಲಿಗೆ ಬಂದರು. ನಿಜವಾದ ಜಾದು ಯಾವ ಮಾಲೆಯಲ್ಲಿಲ್ಲ, ಅದು ಪರಿಶ್ರಮ, ಶಿಸ್ತು ಮತ್ತು ಸಹನೆಯಲ್ಲಿದೆ. ಯಾರು ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುತ್ತಾರೋ ಅದು ಅವರ ಅದೃಷ್ಟ ಬದಲಾಯಿಸುತ್ತದೆ ಎಂದು ಕಿರಣನ ತಂದೆ ಹೇಳಿದರು. ಮುಂದೆ ಕಿರಣ್ ಶ್ರಮಜೀವಿಯಾಗಿ ಎಲ್ಲ ಕೆಲಸವನ್ನು ಜವಾಬ್ದಾರಿಯಿಂದ ಮಾಡತೊಡಗಿದ. ಇದನ್ನು ಕಂಡ ತಂದೆ ಮತ್ತು ಐಶು ಸಂತೋಷಪಟ್ಟರು. ಎಲ್ಲರೂ ಸುಖದಿಂದ ಕೂಡಿ ಬಾಳಿದರು. ಅನುಭವವೇ ಅತೀ ದೊಡ್ಡ ಗುರು.

0: ಇದುವರೆಗೆ ಸೋಮಾರಿ ಮಗ ಕಥೆ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಮಂಜುಳಾ ಎಂ ಜೋಶಿ.
1: ಸಂಕಲನ ಸವಿತಾ ದೇಶಮುಖ್.
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಏ ಬಸ್ಯಾ ಬಸ್ಯಾ, ಹಿಂಗ ನೆಲ ಒರೆಸುದು ಕೈಯಾಗೇನದು? ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ, ಒಗಿ ಅದನ್ನ ಅತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟ್ ಕೆಲಸ ಐತಿ.
1: ಅವರ ನಾನು ಸಾಲಿಗೆ ಹೋಕ್ಕಿನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
0: ನಿನಗೆ ಯಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡ್ ಹೋಗ್ತಾನಲ್ಲ ಕುಡಿಯಾಕ, ಅದನ್ ಯಾರು ತೀರಿಸ್ತಾರ? ನೆಟ್ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ ಹುಷಾರ್.
1: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ ಮನಿ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
2: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

0: ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ನೀರು ಸೇ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
2: ಸಾಯಿ ಬಾಲ್
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್
4: ರೀ ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ ಈಗ ಅವರಿಗೆ ಕೆಮ್ಮು ರೇಡಿಯೇಷನ್ ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ
5: ಅಯ್ಯೋ ನೀನು ಚಿಂತೆ ಮಾಡಬೇಡ ಕ್ಯಾನ್ಸರ್ ರೋಗಿಗಳಿಗೆ ಎಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ ಕೀಮೋ ಇಲ್ಲ ರೇಡಿಯೇಷನ್ ಇಲ್ಲ ಆಪರೇಷನ್ ಕೂಡ ಇಲ್ಲ
4: ಹೌದಾ ನಿಜವಾ ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ
5: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ ಎಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ
4: ಇಂಜಗಿರಿ ಮಠದ ಎದುರು ಕುಬೇರ್ ಚೇಂಬರ್ಸ್ ಮೊದಲ ಮಹಡಿ ವಿಜಯಪುರ ರಸ್ತೆ ಸೋಲಾಪುರ್
5: ಮೊಬೈಲ್ ನಂಬರ್ 7387242525
4: ಅಥವಾ 9689646218
6: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
7: 2026-27 ಸಾಲಿಗೆ ಎಂಎ ಎಂಕಾಂ ಎಂಎಸ್ಸಿ ಎಂಎಸ್ಡಬ್ಲ್ಯೂ ಎಂಎಲ್ಐಎಸ್ಸಿ ಎಂಎಡ್ ಎಂಪಿಎಡ್ ಬಿಪಿಎಡ್ ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಕೊನೆಯ ದಿನಾಂಕ 13-8-2026
6: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ ಹೆಚ್ಚಿನ ಮಾಹಿತಿಗಾಗಿ
7: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ
8: ನೀವು ಖಾಸಗಿ ವಾಹನ ಚಾಲಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ
8: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ ಅಪಘಾತ ವಿಮೆ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ ಹಿಂದೆ KSU WSSB.Karnataka.gov.in ನಲ್ಲಿ

0: ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಚಂಪಾ, ಚಂಪಾ, ಏ ಚಂಪಿ, ಈ ಚಂಪಿ ಎಲ್ಲೂ ಹೋದ್ಲಿಕ್ಕೆ ದನ ಕಾಯಕಿ? ಏ ಚಂಪಿ,
2: ಅಯ್ಯ ಕರೆದ್ರೇನ್ರಿ ಅತ್ತಿಯವ್ರ, ಟಿವ್ಯಾಗ ನೋಡಿದ್ರ ಅದೆಷ್ಟು ಚಂದ, ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡು ತೋರ್ಸಕತ್ತಾರಿ ಅತ್ತಿಯವ್ರ.
1: ಅಯ್ಯಯ್ಯ, ನಿನ್ನ ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ.
2: ಏನಾಗಿದೆ?
1: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತ ಹುರ್ಕಡ್ಲ್ಯಾಗ ನೋಡ್ ನಡಿ ಆ ಕಡೆ.
2: ಒಲಿ ಮ್ಯಾಗ ಇದ? ಹಾ, ಇದ ಈಗ ಇಟ್ಟಿನ್ರಿ ಅತ್ತಿಯವ್ರ.
1: ಟಿವಿ ಮುಂದ ಕೂಡೋದ್ ಬಿಡ ನಿನ್ನ.
2: ಇಲ್ಲಿ ಇಡ್ರಿ ಅತ್ತಿಯವ್ರ, ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ.
1: ಲೇ, ಪಾಳಿ ಹಚ್ಚಿ ರೊಕ್ಕ ಕೈಯಾಗ ಹಿಡ್ಕೊಂಡ್ ಕುಂತ್ರು ಸಿಲಿಂಡರ್ ಬರುದಿಲ್ಲ, ಖಬರ್ ಐತೇನ ನಿನಗ ಮೈ ಮ್ಯಾಗ?
2: ತಿವಿ ಬೇಡ್ರಿ ಅತ್ತಿಯವ್ರ, ತಿವಿ ಬೇಡ್ರಿ.
1: ಏ ಬಾಯ್ ತೆಗಿಬೇಡ ಇನ್ನ.
2: ಅಯ್ಯೋ,
3: ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:34 ಆಗಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
2: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
1: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
3: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ಧದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ 5ನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ವಾರ್ತೆಗಳ ವಿವರ: ನೀಟ್ ಯುಜಿ ಪರೀಕ್ಷಾ ಅಕ್ರಮ ಖಂಡಿಸಿ ನಡೆದ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರ ವಿರುದ್ದ ದಾಖಲಾಗಿದ್ದ ಎಲ್ಲಾ ಕಾನೂನು ಪ್ರಕರಣಗಳನ್ನು ಹಿಂಪಡೆಯಲು ಬಿಹಾರ ಮತ್ತು ಅಸ್ಸಾಂ ಸರ್ಕಾರಗಳು ನಿರ್ಧರಿಸಿವೆ. ಜುಲೈ 26ರ ಸಂಜೆ 6 ಗಂಟೆಗಿಂತ ಮೊದಲು ದಾಖಲಾಗಿರುವ ಎಲ್ಲಾ ಎಫ್ಐಆರ್ ಕ್ರಿಮಿನಲ್ ದೂರುಗಳು ಹಾಗೂ ನೋಟಿಸ್ಗಳನ್ನು ತಕ್ಷಣವೇ ವಾಪಸ್ ಪಡೆಯಲು ಕಾನೂನು ಪ್ರಕ್ರಿಯೆ ಆರಂಭಿಸುವುದಾಗಿ ಬಿಹಾರದ ಗೃಹ ಇಲಾಖೆ ತಿಳಿಸಿದೆ. ಅಲ್ಲದೆ ಬಂಧಿತರನ್ನು ತಕ್ಷಣವೇ ಬಿಡುಗಡೆ ಮಾಡಲಾಗುವುದು ಹಾಗೂ ಈ ಗಡುವಿಗಿಂತ ಮೊದಲು ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಯಾವುದೇ ಕಾನೂನು ಕ್ರಮ ಜರುಗಿಸುವುದಿಲ್ಲ ಎಂದು ಭರವಸೆ ನೀಡಿದೆ. ಮತ್ತೊಂದೆಡೆ, ಅಸ್ಸಾಂನ ಗೃಹ ಹಾಗೂ ರಾಜಕೀಯ ಇಲಾಖೆಯು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕೈಗೊಂಡಿದ್ದ ಕಾನೂನು ಕ್ರಮಗಳನ್ನು ಹಿಂಪಡೆಯಲು ನಿರ್ಧರಿಸಿದ್ದು, ಬಂಧಿತರಾಗಿದ್ದ 13 ವ್ಯಕ್ತಿಗಳು ಸೇರಿದಂತೆ ಪ್ರತಿಭಟನಾಕಾರರ ವಿರುದ್ದ ಯಾವುದೇ ರೀತಿಯ ಅಹಿತಕರ ಕ್ರಮಗಳನ್ನು ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚಿಸಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಬೀಜಿಂಗ್ನಲ್ಲಿ ಚೀನಾದ ವಿದೇಶಾಂಗ ಉಪಸಚಿವೆ ಹುವಾ ಚುನಿಂಗ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಸಮಗ್ರ ಪರಾಮರ್ಶೆ ನಡೆಸಿದರು. ಈ ವೇಳೆ ಭಾರತ ಹಾಗೂ ಚೀನಾ ಪರಸ್ಪರ ಸಹಭಾಗಿದಾರ ರಾಷ್ಟಗಳು ಎಂಬ

0: ದೃಷ್ಟಿಕೋನವನ್ನು ಮುನ್ನಡೆಸುವ ಕುರಿತು ಚರ್ಚಿಸಲಾಯಿತು. ಚೀನಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಾರ ಉಭಯ ನಾಯಕರು ಭಾರತ ಚೀನಾ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವ ಮಹತ್ವವನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ವಿಕ್ರಮ್ ಮಿಸ್ರಿ ಚೀನಾದ ಪಿಪಿಸಿಸಿ ರಾಷ್ಟೀಯ ಸಮಿತಿಯ ಉಪ ಮಹಾಕಾರ್ಯದರ್ಶಿ ಹೋಂಗ್ ಲಿಯಾಂಗ್ ಅವರೊಂದಿಗೆ ಸಭೆ ನಡೆಸಿ ರಾಜಕೀಯ ಹಾಗೂ ಸಾರ್ವಜನಿಕ ಹಂತದಲ್ಲಿ ಉಭಯ ದೇಶಗಳ ನಡುವಿನ ಬಾಂಧವ್ಯ ಮತ್ತು ಸಂಪರ್ಕವನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿ ಉತ್ತೇಜಿಸಲು ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಉಪಸ್ಥಿತಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಹಭಾಗಿತ್ವದಡಿ ಏರ್ ಇಂಡಿಯಾದ ದೇಶೀಯ ಹಾಗೂ ಅಂತಾರಾಷ್ಟೀಯ ಜಾಲವನ್ನು ಬಳಸಿಕೊಂಡು ಇನ್ಕ್ರೆಡಿಬಲ್ ಇಂಡಿಯಾ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸಲಾಗುವುದು. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಗಜೇಂದ್ರ ಸಿಂಗ್ ಶೇಖಾವತ್ ಜಂಟಿ ಪ್ರವಾಸಿ ತಾಣ ಪ್ರಚಾರ, ಸ್ಟಾಪ್ ಓವರ್ ಪ್ರವಾಸೋದ್ಯಮ ಉತ್ತೇಜನ ಹಾಗೂ ವಿಸಿಟ್ ಇಂಡಿಯಾ ಪಾಸ್ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. 2032ರ ವೇಳೆಗೆ ಜಾಗತಿಕ ಆಟಿಕೆ ಮಾರುಕಟ್ಟೆಯಲ್ಲಿ ಭಾರತ 5% ಪಾಲು ಹೊಂದುವ ಗುರಿ ಹೊಂದಿದ್ದು, ಇದಕ್ಕಾಗಿ ಆಟಿಕೆ ಕ್ಷೇತ್ರಕ್ಕೆ ಬೆಂಬಲ ನೀಡುವ ಕಾರ್ಯಪಡೆಯನ್ನು ಕೇಂದ್ರ ಸರ್ಕಾರ ರಚಿಸಿದೆ. ನವದೆಹಲಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು ಆಯೋಜಿಸಿದ್ದ ಆಟಿಕೆ ಕ್ಷೇತ್ರದ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ಘೋಷಣೆ ಮಾಡಿದ್ದಾರೆ. ಆಟಿಕೆ ಉದ್ಯಮವನ್ನು ಜಾಗತಿಕ ಮೌಲ್ಯ ಸರಪಳಿಯೊಂದಿಗೆ ಸಂಪರ್ಕಿಸುವುದು, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವುದು ಹಾಗೂ ವ್ಯವಹಾರ ಸುಲಭತೆಯನ್ನು ವೃದ್ಧಿಸುವುದು ಕಾರ್ಯಪಡೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯ ಪವನ್ ಚಂದನ ಮತ್ತು ನಾಗಭರತ್ ಢಾಕಾ ಅವರೊಂದಿಗೆ ಸಂವಾದ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ವಿಕ್ರಮ್ 1 ರಾಕೆಟ್ನ ಯಶಸ್ಸು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಸಂಸ್ಥೆಯ ಬೆಳವಣಿಗೆಯ ಪಯಣ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ತಿಳಿದು ಸಂತಸವಾಗಿದೆ ಎಂದು ಹೇಳಿದ್ದಾರೆ. ಸಂಸ್ಥೆಯ ಉತ್ಸಾಹ, ಮಹತ್ವಾಕಾಂಕ್ಷೆ ಮತ್ತು ಸಕಾರಾತ್ಮಕ ಮನೋಭಾವ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಏರೋಸ್ಪೇಸ್ನ ಸಂಪೂರ್ಣ ತಂಡಕ್ಕೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ್ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಲಿದೆ. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು, ಮೈತ್ರಿಕೂಟದ ಏಕತೆಯನ್ನು ಪ್ರದರ್ಶಿಸುವುದು ಇದರ ಉದ್ದೇಶವಾಗಿದೆ. ಕಳೆದ 21ರಂದು ನಡೆದ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಗೆ ಎಲ್ಲರೂ ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಂಚಾಯತ್ ರಾಜ್ ಸಂಸ್ಥೆಗಳು ಭಾರತದ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯ ಪಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮ ಹಾಗೂ ಸಮರ್ಥ ಪಂಚಾಯತ್ ಪೋರ್ಟಲ್ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಆರ್ಥಿಕವಾಗಿ ಸಬಲ, ತಂತ್ರಜ್ಞಾನ ಆಧಾರಿತ ಹಾಗೂ ಸ್ವಾವಲಂಬಿ ಪಂಚಾಯತ್ಗಳನ್ನು ನಿರ್ಮಿಸುವ ನಿಟ್ಟನಲ್ಲಿ ಈ ಉಪಕ್ರಮಗಳು ಮಹತ್ವದ ಹೆಜ್ಜೆಯಾಗಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಡಿಜಿಟಲ್ ಸಾಧನಗಳು ಮತ್ತು ಸುಸ್ಥಿರ ಆದಾಯ ಮೂಲಗಳ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದರಿಂದ ತಳಮಟ್ಟದ ಆಡಳಿತ ಸುಧಾರಣೆಯಾಗಲಿದ್ದು ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ವೇಗ ದೊರೆಯಲಿದೆ ಎಂದು ಅವರು ತಿಳಿಸಿದರು. ಆತ್ಮನಿರ್ಭರ್ ಪಂಚಾಯತ್ ಕಾರ್ಯಕ್ರಮದ ಮೂಲಕ ಪಂಚಾಯತ್ಗಳು ಸ್ಥಳೀಯ ಸಂಪನ್ಮೂಲ ಹಾಗೂ ಅವಕಾಶಗಳನ್ನು ಗುರುತಿಸಿ ಅವುಗಳನ್ನು ಸುಸ್ಥಿರ ಆದಾಯ ತರುವ ಯೋಜನೆಗಳಾಗಿ ರೂಪಿಸಬಹುದಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ನೌಕೆ ಎಂಬಿ ಓಮೋರ್ಫಿ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಭಾರತಕ್ಕೆ ಉಕ್ರೇನ್ ರಾಯಭಾರಿ ಡಾ ಅಲೆಕ್ಸಾಂಡರ್ ಪೊಲಿಶ್ಚುಕ್ ಅವರಿಗೆ ವಿದೇಶಾಂಗ ಸಚಿವಾಲಯ ನಿನ್ನೆ ಸಮನ್ಸ್ ಜಾರಿಗೊಳಿಸಿದೆ. ಈ ಘಟನೆ ಕುರಿತು ತೀವ್ರ

0: ಕಳವಳ ವ್ಯಕ್ತಪಡಿಸಿರುವ ವಿದೇಶಾಂಗ ಸಚಿವಾಲಯ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಇಂತಹ ಕೃತ್ಯಗಳು ಕಡಲ ಸಂಚಾರದ ಸುರಕ್ಷತೆ, ಮುಕ್ತ ನೌಕಯಾನ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಎಂದು ಆಕ್ಷೇಪಿಸಿದೆ. ನಾವಿಕರ ಪ್ರಾಣಕ್ಕೆ ಅಪಾಯ ತಂದೊಡ್ಡುವ ಇಂತಹ ದಾಳಿಗಳು ಸಂಪೂರ್ಣವಾಗಿ ಸ್ವೀಕಾರ್ಹವಲ್ಲ ಮತ್ತು ಇವುಗಳನ್ನು ಕೂಡಲೇ ತಡೆಯಬೇಕು ಎಂದು ಉಕ್ರೇನ್ ಸರ್ಕಾರಕ್ಕೆ ತಿಳಿಸುವಂತೆ ರಾಯಭಾರಿಗೆ ಸ್ಪಷ್ಟಪಡಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಶ್ವೇತಭವನದಲ್ಲಿ ನಡೆಯಲಿರುವ ಮಾತುಕತೆಗಾಗಿ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಇಂದು ವಾಷಿಂಗ್ಟನ್ಗೆ ಆಗಮಿಸಿದ್ದಾರೆ. ಟ್ರಂಪ್ ಎರಡನೇ ಅವಧಿಗೆ ಅಧಿಕಾರಕ್ಕೆ ಬಂದ ಬಳಿಕ ಉಭಯ ನಾಯಕರ ನಡುವಿನ ಎಂಟನೇ ಭೇಟಿ ಇದಾಗಿದೆ. ಪ್ರಯಾಣಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನೆತನ್ಯಾಹು, ಯಾವುದೇ ಅಂತಾರಾಷ್ಟೀಯ ನಾಯಕರಿಗಿಂತ ಹೆಚ್ಚು ಬಾರಿ ತಾವು ಅಧ್ಯಕ್ಷ ಟ್ರಂಪ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಉಭಯ ನಾಯಕರು ಇರಾನ್ ಸೇರಿದಂತೆ ವಿವಿಧ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಶಾಂತಿಯ ವಲಯವನ್ನು ವಿಸ್ತರಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಮುಂದಿನ ತಿಂಗಳ 25ರ ರಾತ್ರಿಯಿಂದ ಭಾರತದಲ್ಲಿ ಇನ್ಸ್ಟಾಗ್ರಾಂ ನಿಷೇಧಿಸಲಾಗುವುದು ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಈ ಕುರಿತು ಸರ್ಕಾರ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಎಂದು ತಿಳಿಸಿದೆ. ಪರಿಶೀಲಿತ ಮಾಹಿತಿಗಾಗಿ ಸಾರ್ವಜನಿಕರು ಅಧಿಕೃತ ಮತ್ತು ವಿಶ್ವಾಸಾರ್ಹ ಮೂಲಗಳನ್ನು ಮಾತ್ರ ಅವಲಂಬಿಸುವಂತೆ ಪಿಐಬಿ ಸಲಹೆ ನೀಡಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶರ್ಮಿಳಾ ದಂಖರ್ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶಕ್ಕೆ ಎರಡನೇ ಚಿನ್ನ ತಂದುಕೊಟ್ಟಿದ್ದಾರೆ. 9.81 ಮೀಟರ್ ದೂರ ಎಸೆತದೊಂದಿಗೆ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೇ ಸ್ಪರ್ಧೆಯಲ್ಲಿ ಶಿಲ್ಪಾ ಕೆ ಶೈಲಾ ಅವರಿಗೆ ಕಂಚಿನ ಪದಕ ಲಭಿಸಿದೆ. ಐದನೇ ದಿನದ ಅಂತ್ಯಕ್ಕೆ ಭಾರತ 2 ಚಿನ್ನ, 5 ಬೆಳ್ಳಿ ಹಾಗೂ 3 ಕಂಚಿನ ಪದಕ ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದಿದೆ. ಭಾರ ಎತ್ತುವ ಸ್ಪರ್ಧೆಯ ಪುರುಷರ 79 ಕೆಜಿ ವಿಭಾಗದಲ್ಲಿ ವಲ್ಲೂರಿ ಅಜಯ ಬಾಬು 330 ಕೆಜಿ ಭಾರ ಎತ್ತಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಸ್ನಾಚ್ ವಿಭಾಗದಲ್ಲಿ 149 ಕೆಜಿ ಹಾಗೂ ಕ್ಲೀನ್ ಆಂಡ್ ಜರ್ಕ್ನಲ್ಲಿ 181 ಕೆಜಿ ಭಾರ ಎತ್ತಿದ ಅವರು ಒಟ್ಟು 331 ಕೆಜಿ ಭಾರ ಎತ್ತಿದ ಮಲೇಷ್ಯಾದ ಎರಿ ಹಿಡಾಯತ್ ಮೊಹಮ್ಮದ್ ಅವರಿಗಿಂತ ಕೇವಲ 1 ಕೆಜಿ ಹಿಂದೆ ಉಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ದದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ, ಐದನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:45 ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಎರಡು ಕನಸು ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ವಾಣಿಜ್ಯರಾಮ್ ಹಾಗೂ ಪಿಬಿ ಶ್ರೀನಿವಾಸ್ ಅವರು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
3: ಇನ್ನು ಮುಂದೆ ಕೇಳಿ ಸಾಕ್ಷಾತ್ಕಾರ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲಾರವರು.

ಆತ್ಮೀಕಲೆ ಗುರು, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಈ ಕಾರ್ಯಕ್ರಮವನ್ನು ತಾವು ಕೇಳಬಹುದು ಈ ಬೆಳಗ್ಗೆ 8:30 ಹಾಗೂ 9:30. ಇದು ಆಕಾಶವಾಣಿ ವಿಜಯಪುರ. ಆತ್ಮರೆ ಸರಿಯಾಗಿ ಕೇಳಿದ್ರೆ 8 ಗಂಟೆಗೆ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

ಇನ್ನು ಮುಂದೆ ಕೇಳಿ ಕವಿರತ್ನ ಕಾಳಿದಾಸ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿರವರು.

0: ಇನ್ನು ಮುಂದೆ ಕೇಳಿ ಕರಿಯ ಚಿತ್ರದ ಒಂದು ಗೀತೆಯನ್ನ.
1: ಅಲ್ಲ, ಏನ್ ಜನ ಕಪ್ಪಗಿದ್ದು ಹಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಎಲ್ಲ ಕಳ್ಳರ ತರನೇ ಕಾಣಿಸ್ತೀವಲ್ಲ.
0: ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ನಂದಿತಾರವರು.

ಆತ್ಮರೇ, ಎಲ್ ಎನ್ ಶಾಸ್ತ್ರಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಈ ಗೀತೆ ತಾವು ಕೇಳಿದ್ರಿ ರವಿಮಾಮ. ಇನ್ನು ಮುಂದೆ ಕೇಳಿ ಚಿತ್ರದ ಮುಂದಿನ ಗೀತೆಯನ್ನು. ಶ್ರಾವಣ ಬಂತು.

ಆತ್ಮರೇ, ಈ ಕಾರ್ಯಕ್ರಮದ ಕೋಣೆ ಗೀತೆಯನ್ನು ಕೇಳೋಣ. ಚಿತ್ರ ಕನಸುಗಾರ ಈ ಗೀತೆಯನ್ನು ಹಾಡಿದ್ದಾರೆ, ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು.

ಆತ್ಮೀಕೇಳುಗರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದರೆ. ಮತ್ತೆ ಈ ಕಾರ್ಯಕ್ರಮವನ್ನು ತಾವು ಕೇಳಬೇಕಾದರೆ ಬೆಳಗ್ಗೆ 9:30 ಕೇಳಬಹುದು ನಮ್ಮ ಕನ್ನಡ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
1: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
0: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
1: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
0: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
1: ಮೊಬೈಲ್ ನಂಬರ್ 7387242525
0: ಅಥವಾ 9689646218.
2: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ನಾಗೇಶ, ಅಲ್ಲೋ, ಅಲ್ಲಿ ಬೈಲಾಗ ಜಾಗಿತ್ಲ ಕುಲ್ಲ, ಅಲ್ಲಿ ದೊಡ್ಡ ದೊಡ್ಡ ದೊಡ್ಡ ಕಟ್ಟಡ ಕಟ್ಟಕತ್ತಾರ. ಅದಕ್ಕ ನಾ ಹೋಗಿ ಕೇಳ್ದೆಪ್ಪ, ಅಲ್ರಿ ಇವು ದೊಡ್ಡ ದೊಡ್ಡ ಕಟ್ಟಡ ಕಟ್ಟಿ ಏನ್ ಬಾಡಿಗೆ ಕೊಡ್ತೀರಿ ಅಂತ ಕೇಳೋಣ. ಅವ್ರು ಏನಂದ್ರು ಗೊತ್ತೇನು, ಮುದುಕರು ತದಕರು ನೋಡ್ಲಾರ್ದವ್ರಿಗೆ ಅಲ್ಲಿ ತಂದ ಹಾಕ್ತಾರಂತ. ಅಲ್ಲೋ, ಮತ್ತ ಮನ್ಯಾಗ ತಂದೆ ತಾಯಿನ ಅಲ್ಲಿ ಒಯ್ದು ಹಾಕಿದ್ರ ಇವ್ರು ಸಣ್ಣವ್ರ ಇದ್ದಾಗ ಅವ್ರು ಸಾಕಿದ್ರು, ಅವ್ರ ಹೆಂಗ್ ಮಾಡ್ಬೇಕು? ಅವಾಗ ಇವ್ರಿಗೆ ಅಲ್ಲಿ ಒಯ್ದು ಬಿಟ್ಟಿದ್ರ ಹೆಂಗ್ ಆಗ್ತಿತ್ತು? ರೋಡಿಗೆ ಬಿಟ್ಟಿದ್ರ ನೀ ಏನಂತಿಪ್ಪ?
4: ಹೌದು ಗಿರ್ಜಾ, ನೀ ಹೇಳೋದು ಕರೆಕ್ಟ್ ಐತಿ ನೋಡು. ಯಾಕಂದ್ರ ತಂದೆ ತಾಯಿಗಳನ್ನ ಮಕ್ಳು ಚೆನ್ನಾಗಿ ನೋಡ್ಕೊಂಡ್ರಂದ್ರ ಅಲ್ಲಿ ಹೋಗಿ ಅದ ಕಟ್ಟಡ ಅಂತಿಲ್ಲ, ಅದು ವೃದ್ಧಾಶ್ರಮ. ಅದು
3: ಅದನ್ನೇ ಅಂದ ನೋಡಪ್ಪ ಹೆಸರ.
4: ಯಾಕಂದ್ರ ಈಗ ಚಿಕ್ಕವರಿದ್ದ ಮಕ್ಕಳಿಗೆಲ್ಲ ಲಾಲನೆ ಪೋಷಣೆ ಮಾಡಿ ಸಾಲಿ ಕಲಿಸಿ ದೊಡ್ಡವ್ರ ಮಾಡಿ ಉದ್ಯೋಗ ಹಚ್ಚಿರ್ತಾರ. ಇವ್ರು ಮುಪ್ಪಿನ ಕಾಲಕ್ಕೆ ತಮಗ್ ನೋಡ್ಕೊಳಾರಕ್ಕೆ, ಯಾಕಂದ್ರೆ ಹೆಂಡತಿನು ಕೆಲಸ ಮಾಡಕಿನ ಗಂಡು ಒಂದಕ್ಕೆ ಉದ್ಯೋಗದಾಗ ಇರವಣ. ಈಗ ಮುಪ್ಪಿನ ಕಾಲಕ್ಕೆ ತಂದೆ ತಾಯಿನ ನೋಡ್ಕೊಳ್ಳಿಲ್ಲ ಅಂದ್ರ ಅವ್ರು ಯಾರು ನೋಡ್ಕೊಳ್ಳೋರು?
3: ಅದೇ ನಾ ಏನಂತೀನಿ, ಇವ್ರು ಸಾಲಿನೇ ಕಲಸಬಾರ್ದ ಅನ್ನಂಗ ಆಗ್ಬಿಟ್ಟೈತಿ ನೋಡು. ಯಾಕಂದ್ರೆ ಇವ್ರು ದೊಡ್ಡ ನೌಕರಿ, ದೊಡ್ಡ ಸ್ಥಾನದೊಳಗ ಅಡ್ಡಾಡೋದು, ಹೈಫೈ ಅರ್ಬಿ ಹಾಕೊಳ್ಳೋದು, ಹೈಫೈ ಗಾಡಿಯಾಗ ಅಡ್ಡಾಡೋದು, ಹಿಂಗ್ ಮಾಡಿ ಆ ತಂದೆ ತಾಯಿ ಮನ್ಯಾಗ ಇರ್ತಾವಲ್ಲ, ಇವ್ರು ಗೆಳೆಯರು ಗೆಳತಿಯರು ಮನೆಗ್ ಬಂದ್ರಂದ್ರ ಅಸಹ್ಯನಿಸ್ತದವ್ರಿಗೆ. ಇವ್ರು ಕೆಮ್ಮುದು, ಕ್ಯಾಕರಿಸೋದು, ಮತ್ತ ನೆಳ್ಳಾಡೋದು ನೋಡಿ ಅವ್ರಿಗೆ ಬಹಳ ಅಸಹ್ಯನಿಸ್ತ ಕೇಳಿನಪ್ಪ ನಾನು. ಎಷ್ಟು ಮಟ್ಟಿಗೆ ಇದು ಅನ್ವಯಿಸ್ತೈತಿ ಹೇಳಿ ನೋಡೋಣ ಅವ್ರಿಗೆ.
4: ಇಲ್ಲ, ಪ್ರತಿಯೊಬ್ಬರು ಮಕ್ಕಳ ಜವಾಬ್ದಾರಿ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಪ್ರತಿಯೊಬ್ಬರು ಮಕ್ಕಳ ಜವಾಬ್ದಾರಿ ಆಗ್ಯದ. ಇವತ್ತು ಸ್ಪೆಷಲ್ ಡೇ ಇದು ಗೊತ್ತಿಲ್ಲ ನಿನಗ?
3: ಯಾವ್ದಪ್ಪ?
4: ಇವತ್ತು July 27 ಪ್ರತಿ ವರ್ಷ ರಾಷ್ಟ್ರೀಯ ಪೋಷಕರ ದಿನ ಅಂತ ಆಚರಣೆ ಮಾಡ್ತಾರ, ಅಂದ್ರೆ ನ್ಯಾಷನಲ್ ಪೇರೆಂಟ್ಸ್ ಡೇ.
3: ಅಂದ್ರೆ ಹಿರಿಯರನ್ನ ಮತ್ತೆ ತಂದೆ ತಾಯಿ, ಅತ್ತಿ, ಮಾವ, ಮುತ್ತೆ ಇವ್ರನ್ನೆಲ್ಲ ಚಂದ ನೋಡ್ಕೋಬೇಕು ಅನ್ನೋದಿನ
4: ಅವ್ರನ್ನೆಲ್ಲ ಚಲೋತಿಗೆ, ಅಂದ್ರೆ ಮಕ್ಕಳನ್ನ ಇವ್ರು ಲಾಲನೆ ಪಾಲನೆ ಪೋಷಣೆ ಮಾಡ್ತಾರ. ಅಂದ್ರೆ ಮಕ್ಕಳದ್ದು ಯಾವುದೇ ಬೆಳವಣಿಗೆ ಇದ್ರೂ ಅದಕ್ಕೆ ತಂದೆ ತಾಯಿಗಳ ತ್ಯಾಗ, ಪ್ರೀತಿ, ಗೌರವ ಇದ್ದೇ ಇರ್ತದಲ್ಲ.
3: ತಾಡೇ ಇರ್ತೈತೇನು? ಅಲ್ಲೋ, ಇದು ನಾನು ಈ ಮಾತಾಡಿದ್ರೆ ನಡೀತೈತೇನು? ಇಂಥದ್ದು ಅವ್ರ ಕಿವಿಗೆ ಹಾಕೋರು ಯಾರು, ಅವ್ರ ಕಿವಿಗೆ ಮುಡ್ಸೋರು ಯಾರು, ಈ ವಿಷಯ ಅವ್ರಿಗೆ ತಿದ್ದಿ ಹೇಳೋರು ಯಾರು ಅಪ್ಪ?
4: ಹೌದೌದೌದು.
3: ಅದಕ್ಕ ನಾ ಏನಂತೀನಿ, ನಾವು ರುದ್ರಾಶ್ರಮ ಕಟ್ಟುಕಿತ ಮೊದಲ ಇವ್ರಿಗೆ ಸಣ್ಣ ಬೇಬಿ ಚೈಲ್ಡ್ ಒಳಗ ಹೋಗಿಬೇಕು ನೋಡ. ಹಂಗ್ ಮಾಡ್ಬೇಕತ್ತ ಸಿಟ್ಟು ಬಂದೈತಿ.
4: ಹಂಗೇನ್ ಸಿಟ್ಟಿ ಬೇಡ ನೋಡ, ಎಲ್ಲಾ ಮಕ್ಕಳು ಹಂಗ ಇರಂಗಿಲ್ಲ, ನೂರಕ್ ಒಂದ್ ಒಬ್ರು ಇಬ್ರು ಇರ್ತಾರ, ಹಂಗೇನ್ ಇರಂಗಿಲ್ಲ. ಅದಕ್ಕಂತೇಳಿ ಇದು ಆಚರಣೆಗಳು ಸುಮ್ ಸುಮ್ನೆ ಮಾಡಂಗಿಲ್ಲ. ತಂದೆ ತಾಯಿಗಳ ಜವಾಬ್ದಾರಿ ಮಕ್ಕಳನ್ನು ನೋಡ್ಕೊಳ್ಳೋದು ಎಷ್ಟು ಮುಖ್ಯನೋ ಅಷ್ಟ ಮಕ್ಕಳು ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯದ. ಅದಕ್ಕೆ ಹಿರಿಯರು ಒಂದ್ ಮಾತು ಹೇಳ್ತಾರ.

0: ಒಬ್ಬಕ್ಕೆ ತಾಯಿ 10 ಮಕ್ಕಳನ್ನ ಸಾಕಬಹುದು, 10 ಮಕ್ಕಳು ಒಬ್ಬಕ್ಕೆ ತಾಯಿನ ಸಾಕಾಕ ಬಡದಾಡ್ತಾರಂತ. ತಂದಿನ ತಾಯಿನ ಒಂದ್ ಕಡೆ ಇಟ್ಕೊಳ್ಳೋದು, ತಾಯಿನ ಒಂದ್ ಕಡೆ ಇಟ್ಕೊಳ್ಳೋದು, ಈ ತರ ಆಗ್ತಿರ್ತಾವ.
1: ಹೌದು, ನೀ ಹೇಳಿದ್ದು ಬರೋಬರಿ ಐತಿ. ಯಾಕಂದ್ರ ತಾಯಿ ಯಾವ್ದು ನಿಸ್ವಾರ್ಥ ಇಲ್ಲಾರ್ದ ಬೆಳೆಸ್ತಾವ ಮಕ್ಕಳಿಗೆ. ಹೌದಿಲ್ಲ, ಅಂತದು ನಾವು ಇಟ್ಟುದ್ದು ಸಾಲಿ ಕಲೂತು ಇಟ್ಟುದ್ದು ದೂರ ದೂರ ದೂರ ಹೋಗಿ ಅಲ್ಲಿ ಇಲ್ಲಿ ನೌಕರಿ ಮಾಡೋದಕ್ಕಿಂತ ಇಲ್ಲಿ ತಂದೆ ತಾಯಿಗೆ ಹಡಗ್ ತಂದೆ ತಾಯಿ ಜನ್ಮ ಕೊಟ್ಟ ಭೂಮಿ ಇವೆಲ್ಲ ಮರದ ಕಿಶಿಂದ ಆ ನೌಕರಿ ಮಾಡೋದ್ರಾಗ ಯಾವ ಲೆಕ್ಕ ಐತಿ ಹೇಳಪ್ಪ ನೋಡುನು.
0: ಹೌದು, ಇಲ್ಲ ಗಿರಿಜಾ ನೀ ಹೇಳುದು ಕರೆಕ್ಟ್ ಐತಿ. ಯಾಕಂದ್ರ ಈಗ ವಯಸ್ಸಾದ ಮನ್ಯಾಗ ತಾಯಿ ತಂದೆ ಇದ್ರಂದ್ರ ಅವರು ಬರಬರ್ತ ಮಕ್ಕಳ ಬುದ್ಧಿ ಬರ್ತಾವ್ರಿ, ನಮಗ ಅವ್ರು ಅಡ್ಜಸ್ಟ್ ಆಗುದಿಲ್ಲ, ಅವ್ರಿಗೆ ನಾವು ಅಡ್ಜಸ್ಟ್
1: ಆಗ್ಬೇಕು.
0: ವಿಷಯದಾಗ ವಯಸ್ಸಾದ ಮೇಲೆ ಬಿ ಪಿ ಶುಗರ್ ಬರ್ತಾವ್ರಿ, ಬಿ ಪಿ ಶುಗರ್ ಬರ್ತಾವ, ಟೈಮ್ ಟು ಟೈಮ್ ಗುಳಿಗೆ ಕೊಡ್ಬೇಕಾತದ, ಟೈಮ್ ಟೈಮ್ ಊಟ ಮಾಡ್ಬೇಕಾತದ.
1: ಅದಕ್ಕ ನಾನ್ ಕೇಳಿದೆಪ್ಪ ನಾನು ನೀ ಕೇಳ್ದಂಗ, ಮತ್ ಮುಂದ ಅವ್ರ ಈ ಚಂದ ನೋಡ್ಕೋತಾರತಿ ಏನ್ ಗ್ಯಾರಂಟಿ ಅತ್ ಕೇಳ್ದೆ ನೋಡು. ಅವ್ರ ಏನಂದ್ರ ಗೊತ್ತೇನು, ಅದಕ್ಕ ನಾವು ಅವ್ರಿಗೆ ವ್ಯವಸ್ಥೆ ಮಾಡಾಕ ಒಂದ್ ಹೆಣ್ಮಗಳು ಇಟ್ಟೇವ್ರಿ, ಒಬ್ರಿಗೆ ವ್ಯವಸ್ಥೆ ಮಾಡಾಕ ಇಟ್ಟೇವ್ರಿ, ಅವ್ರಿಗೆ ಕೈ ತುಂಬಾ ರೊಕ್ಕ ಕೊಡ್ತೇವ್ರಿ. ಏನ್ ಕೊಟ್ರು ಅವ್ರಿಗೆ ಬೇಕಾಗಿದ್ದು ಪ್ರೀತಿ ಪ್ರೇಮ ವಾತ್ಸಲ್ಯ. ಹೌದಿಲ್ಲ ತಂದೆ ತಾಯಿಗೆ, ನಾವು ಸಣ್ಣವ್ರ ಇದ್ದಾಗ ನಮಗ್ ಹೆಂಗ ಏನಾರ ಒಂದ್ ನೋವು ಆಯ್ತು ಪೆಟ್ ಆಯ್ತು ಬಿದ್ವಿ ಅಂದ್ರ ಅವ್ವ ಅಪ್ಪ ಅನ್ಲಾರೆ ಮತ್ತೆ ಬ್ಯಾರೆಯವ್ರು ಕರಿತಿದ್ವಿ. ನಾವು ಹಂಗ ಮಗ ಬೇಕು ಅನ್ನೋ ಹಂಬಲದಾಗ ಕಣ್ಣ ತತ್ತರಿಸಿರ್ತಾವ. ಎಷ್ಟು ನೋಡ್ದೆಪ್ಪ ನೋಡ್ ಬಂದು ನನಗರೆ ಕಣ್ಣಾಗ ನೀರು ತಡಿಲಿಲ್ಲ ನೋಡು.
0: ಹೌದೌದು, ಹಂಗೆ ಆಗ್ತೈತಿ. ಯಾಕಂದ್ರ ಈಗ ಮೊಮ್ಮಕ್ಕಳಿಗೆ ಅದು ತಾಯಿ ತಂದೆ ಪ್ರೀತಿ ಸಿಗಬೇಕಲ್ಲ, ಅವ್ರ ಜೊತೆ ಆಟ ಆಡಿದ್ರೆ ಅವರು ಖುಷಿ ಪಡ್ತಾರ.
1: ಹೋಗ್ಲಿ ಬಿಡಪ್ಪ, ನಾ ಏನಂತೀನಿ ಈಗ ಹೇಳ್ದಿಲ್ಲ, ಈಗ ಜುಲೈ 27 ಅಂತಾರಾಷ್ಟ್ರೀಯ ಪೋಷಕರ ದಿನ ಅಂತ ಹೇಳಿದಿ, ಅದಕ್ಕ ಅವರೇ ಬಂದು ನೋಡ್ಬೇಕತ್ತ ಏನೈತಿ, ಅವ್ರದ್ ಏನೈತಿ ಅವ್ರು ಮಾಡಲಕ್ಕ ಪಾಪ ಕರ್ಮ ಅವ್ರ ಸುತ್ತ. ನಾವೇನ್ ಮಾಡೋನು ಇವತ್ತಿನ ದಿನ ಪಣ ತೊಡೋನು, ನಾವು ನಮಗ್ ಟೈಮ್ ಸಿಕ್ಕಾಗ ಹೋಗಿ ಅವ್ರ ಜೊತೆ ಕೆಲವೊಟ್ಟ ಆಟ ಆಡೋನು. ಹೌದಿಲ್ಲ, ಅವರು ಹಾಲ್ ಚಾಲ್
0: ವಿಚಾರಿಸೋ ಹೋಗಿ
1: ಹೋಗುನಲ್ಲ, ಒಂದಿಷ್ಟು ತಿನ್ಸಾಗ ತಗೊಂಡ್
0: ಹೋಗುಣ
1: ಒಯ್ಯುನಲ್ಲ ಒಯ್ದ ಕಿಶಿಂದ ಅವ್ರ ಜೋಡಿ ಒಂದಿಟ್ಟು ಟೈಮ್ ಕಳೆದ್ ಬರೋನು. ಹಾ ತಡ ಯಾಕೆ ಮಾಡೋನು, ಹೋಗುಣ
0: ಹೋಗೋಣ ಹೆಂಗು ಮಾರ್ಕೆಟ್ ಬಂದಿವಿ ಹಣ್ಣು ತಗೊಂಡು
1: ತಗೊಂಡ್ ಬಾ ನಡಿ.
0: ಈಗ ಒಂದು ನೀತಿ ಕಥೆ ಕೇಳೋಣ.

ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ನೀತಿ ಕಥೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ನೀತಿ ಕಥೆ ಕಾರ್ಯಕ್ರಮದಲ್ಲಿ ಒಬ್ಬ ಗುರುಗಳು ಹಾಗೂ ಶಿಷ್ಯರ ಮಧ್ಯ ನಡೆದಂತಹ ಘಟನೆಯ ಸಂವಾದ ಇದಾಗಿದೆ. ಶಂಕರಾಚಾರ್ಯರು ಅವರ ಶಿಷ್ಯರ ಜೊತೆಗೆ ಒಂದ್ಸಲ ಹಿಮಾಲಯದತ್ತ ಯಾತ್ರೆ ಮಾಡ್ತಾ ಇದ್ರು. ಮುಂದೆ ನಡೀತಾ ನಡೀತಾ ಅಲಕನಂದಾ ನದಿಯ ತೀರಕ್ಕೆ ಅವರೆಲ್ಲರೂ ಬಂದು ತಲುಪ್ತಾರೆ. ಆಗ ಒಬ್ಬ ಶಿಷ್ಯನು ಅವರ ಸ್ತುತಿ ಮಾಡ್ತಾ, ಆಚಾರ್ಯರೇ, ನಿಮ್ಮ ಜ್ಞಾನವು ಎಷ್ಟು ಅಗಾಧವಾಗಿದೆ. ನಮ್ಮ ಮುಂದೆ ಪವಿತ್ರ ಅಲಕನಂದಾ ನದಿ ಹರಿತಾ ಇದೆ. ನಿಮ್ಮ ಜ್ಞಾನವು ಈ ಅಲಕನಂದಾ ನದಿಯ ಪ್ರವಾಹಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದಾಗಿರುವ ಆ ಮಹಾಸಾಗರದಂತೆ ಭಾಸವಾಗ್ತದೆ ಅಂತ ಹೇಳದ್ನಂತೆ. ಆಗ ಶಂಕರಾಚಾರ್ಯರು ತಮ್ಮ ಕೈಯಲ್ಲಿರುವ ದಂಡವನ್ನ ನೀರಿನಲ್ಲಿ ಮುಳುಗಿಸಿ ಹೊರ ತೆಗೆದ್ರಂತೆ. ಶಿಷ್ಯರಿಗೆ ತೋರಿಸಿ ಹೀಗೆ ಹೇಳಿದ್ರಂತೆ, ಈ ದಂಡವನ್ನ ಪವಿತ್ರ ನದಿಯಲ್ಲಿ ಅದ್ದಿ ತೆಗೆದಿದ್ದೇನೆ, ಆದ್ರೆ ಇದಕ್ಕೆ ಕೇವಲ ಒಂದು ಹನಿ ಮಾತ್ರ ನೀರು ಅಂಟಿಕೊಂಡಿದೆ ಅಲ್ವೇ ಅಂತ ಶಿಷ್ಯರಿಗೆ ಪ್ರಶ್ನೆ ಮಾಡ್ತಾ ಶಂಕರಾಚಾರ್ಯರು ಮಾತನ್ನ ಮುಂದುವರೆಸ್ತಾರೆ. ನನ್ನ ಜ್ಞಾನದ ಪರಿಮಿತಿ ಏನು ಗೊತ್ತೇ? ಇಷ್ಟೊಂದು ನೀರಿನಲ್ಲಿ ಈ ದಂಡವನ್ನ ಅದ್ದಿದಾಗ ಅಂಟಿಕೊಂಡಿದ್ದು ಕೇವಲ ಒಂದು ಬಿಂದು ಮಾತ್ರ. ಹಾಗೇನೆ ಸಮಸ್ತ ಬ್ರಹ್ಮಾಂಡದಲ್ಲಿರುವ ಜ್ಞಾನ ಸಾಗರದಲ್ಲಿ ನನ್ನಲ್ಲಿರುವಂತಹ ಜ್ಞಾನ ಮಾತ್ರ ಕೇವಲ ಒಂದು ಬಿಂದು ಜ್ಞಾನವಷ್ಟೇ ಅಂತ ಹೇಳಿದ್ರಂತೆ ಶಂಕರಾಚಾರ್ಯರು. ಎಷ್ಟೇ ನಾವು ಓದ್ಕೊಂಡಿದ್ರು, ಎಷ್ಟೇ ತಿಳ್ಕೊಂಡಿದ್ರು, ನಾವು ಕಲಿಯಬೇಕಾದದ್ದು ಇನ್ನೂ ಸಾಗರದಷ್ಟಿರ್ತದೆ. ಆತ್ಮೀಯರೇ, ಈ ಘಟನೆಯ ತಾತ್ಪರ್ಯ ಯಾವುದೇ ವಿಷಯದ ಬಗ್ಗೆ ಅಹಂಕಾರ ಬೇಡ ಅನ್ನೋದು. ಇಲ್ಲಿಗೆ ನೀತಿ ಕಥೆ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮಸ್ಕಾರ.

0: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸದಾಶಿವ ಚೆಲವಾದಿ ಹಾಗೂ ಭಾರತಿ ಸುಣಗಾರ್.
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಬನ್ನಿ ಕವನ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕವನ ಒಂದು ಭಕ್ತಿ ಗೀತೆಯನ್ನು ನಾಗರಾಜ್ ಬಸುದೆ ಅವರ ಧ್ವನಿಯಲ್ಲಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
4: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
3: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
4: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU WSSB

0: www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ.
0: ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಇನ್ನು ಮುಂದೆ ಕೇಳಿ ಮತ್ತೊಂದು ತತ್ವಬೋಧವನ್ನು ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣರವರು.

ವಸುದೆಯೊಳಗೆ ನಮ್ಮ ಶಿಶುನಾಳ ದೇಶನ, ವಸುದೆಯೊಳಗೆ ನಮ್ಮ ಶಿಶುನಾಳ ದೇಶನ, ಹಸನಾದ ಪದಗಳ ಹಾಡು ಮನಿ, ವಸುದೆಯೊಳಗೆ ನಮ್ಮ ಶಿಶುನಾಳ ದೇಶನ, ಹಸನಾದ ಪದಗಳ

0: ಸ್ವಾಸ್ಥ್ಯ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
2: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
3: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
2: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
3: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
4: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
3: ಕೊನೆಯ ದಿನಾಂಕ 13/8/2026.
4: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
5: ಈ ಕಾರ್ಯಕ್ರಮದ ಕೊನೆಗೆ ತಿಳಿ ಕೇಳಿ ಒಂದು ಭಾವಗೀತೆಯನ್ನ ಹಾಡಿದ್ದಾರೆ ಮಥುರಾ ದೀಕ್ಷಿತ್ರವರು.

ಆತ್ಮಿಕೆಲಗುರೆ, ಇದುವರೆಗೆ ಸ್ಪೆಷಲ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:30. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಕಿಂದರ ಜೋಗಿ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಇನ್ನು ಮುಂದೆ ಕೇಳಿ, ಗೋಪಿಕೃಷ್ಣ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಮನು ಹಾಗೂ ಚಿತ್ರಾರವರು.

0: ಇನ್ನು ಮುಂದೆ ಕೇಳಿ ರಾಮಾಚಾರ್ಯ ಚಿತ್ರದ ಒಂದು ಗೀತೆಯನ್ನ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.

0: ಈ ಗೀತೆಯನ್ನು ಹಾಡಿದ್ದಾರೆ ಮನು ಹಾಗೂ ಚಿತ್ರಾರವರು.
1: ಅಣ್ಣ, ಈ ಹಾಡ್ರದ್ದು ಹಿಂಗೆ, ಇದರ ತಾಳಾನೆ ಹಿಂಗೆ.
2: ಬುರುಡೇ ಬುರುಡೇ ಬುರುಡೇ ಬುರುಡೇ

ಇದಕ್ಕೆ ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಸರಿಯಾಗಿ 10 ಗಂಟೆಗೆ ಕೇಳಿವರಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಸಂಜೆ 5 ಗಂಟೆಯವರೆಗೆ.

0: ಗಾನಗಂಗೆಯಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದಷ್ಟು ಪ್ರಕಟಣೆಗಳ ನಂತರ. ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೆ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

ಗಾನಗಂಗೆ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ವಿಷಯವಾಗಿ ಒಂದಷ್ಟು ಮಾತನಾಡ್ತಾ ಇದ್ದೀವಿ, ಒಂದಷ್ಟು ಹಾಡುಗಳು ಕೂಡ ಕೇಳ್ತಾ ಇದ್ದೀವಿ. ಇಂದು ಭೂಮಿಯ ಉಷ್ಣತೆ ಹೆಚ್ಚಾಗ್ತಾ ಇದೆ ಅಂತ ನಾನು ಹೇಳಿದೆ. ಇತ್ತೀಚೆಗೆ ನಾವು ಗಮನಿಸಿರ್ಬೋದು, ಅಮರನಾಥ ಯಾತ್ರೆಗೆ ಹೋದಂತಹ ಎಲ್ಲ ಯಾತ್ರಿಕರ ಅನುಭವ, ಅದು ಅಮರನಾಥ ಹಿಮಲಿಂಗ ತಾನು ಉದ್ಭವಿಸಿ ಕಟ್ಟಿ 5-6 ದಿನಗಳಲ್ಲೇ ಅದು ಕರಗಿ ಹೋಯಿತು ಅಂತ. ಇದಕ್ಕೆ ಬೇರೆ ಯಾವ ಒಂದು ಕಾರಣ ಇಲ್ಲ, ಭೂಮಿಯ ಉಷ್ಣತೆ. ಈ ಉಷ್ಣತೆಗೆ ಇದು ಹೆಚ್ಚೋದಕ್ಕೆ ನಾವೇ ಕಾರಣರು. ಒಂದು ಕಡೆಯಿಂದ ಮರಗಳನ್ನು ಕಡಿತಾ ಇದ್ದೀವಿ, ಇನ್ನೊಂದು ಕಡೆಯಿಂದ ನದಿಗಳನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಹಾಗೆ ನೀರಿನ ಬಗ್ಗೆ ಮಾತನಾಡಿದ್ವಿ, ಮರದ ಬಗ್ಗೆ ಮಾತನಾಡಿದ್ವಿ, ಇನ್ನು ಈ ಪ್ಲಾಸ್ಟಿಕ್ ಬಳಕೆ ಅನ್ನುವಂಥದ್ದು ಒಂದು ದೊಡ್ಡ ಸವಾಲು. ನಾವು ಬಳಸುವಂತಹ ಒಂದು ಪ್ಲಾಸ್ಟಿಕ್ ಚೀಲ ಅಥವಾ ಬಾಟ್ಲಿ 100 ವರ್ಷಗಳವರೆಗೆ ಭೂಮಿಯಲ್ಲಿ ಉಳಿಯುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅಷ್ಟು ಸುಲಭವಾಗಿ ಅದು ಮಣ್ಣಾಗೋದಿಲ್ಲ ಅಂತ. ಇದು ಮಣ್ಣಿಗೆ ಆಗಲಿ, ನೀರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ತುಂಬ ಅಪಾಯವನ್ನು ತಂದುಕೊಡುತ್ತೆ, ಅಷ್ಟೇ ಅಲ್ಲ ನಮಗೂ ಕೂಡ. ಆದ್ದರಿಂದ ಸಾಧ್ಯ ಆದಷ್ಟು ಬಟ್ಟೆ ಚೀಲಗಳನ್ನು ನಾವು ಬಳಸೋಣ, ಮತ್ತು ಪ್ಲಾಸ್ಟಿಕ್ ಬಳಕೆ ಎಲ್ಲೆಲ್ಲಿ ಕಡಿಮೆ ಮಾಡೋದಕ್ಕೆ ಸಾಧ್ಯನೋ ಅಲ್ಲಿ ನಾವು ಕಡಿಮೆ ಮಾಡ್ತಾ ಬರೋಣ. ಹೀಗೆ ಯೋಚನೆ ಮಾಡ್ತಾ ಇದ್ದರೆ ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ಜೀವನದಲ್ಲಿ ಆ ಪ್ಲಾಸ್ಟಿಕ್ ಅನ್ನುವಂಥದ್ದು ಯಾವ ರೀತಿ ಆವರಿಸ್ಕೊಂಡಿದೆ ಅಂತಂದರೆ ಯಾವುದನ್ನು ಬಿಡಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ. ಖಂಡಿತವಾಗ್ಲಿ ಬಿಡೋದಕ್ಕೆ ಸಾಧ್ಯ ಇದೆ. ನಾವು ಒಂದಷ್ಟು ವಿಮರ್ಶಾತ್ಮಕವಾಗಿ ಯೋಚನೆ ಮಾಡ್ತಾ ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ನಾವು ಕಂಡುಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ನಾಗಮಂಡಲ ಚಿತ್ರದ ಈ ಗೀತೆಯನ್ನು ಕೇಳೋಣ. ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಗೋಪಾಲ್, ಯಾಜ್ಞಿಕ್ ಅವರ ಗೀತೆ, ಸಿ ಅಶ್ವಥ್ ಸಂಗೀತವನ್ನು ನೀಡಿದ್ದಾರೆ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

ನಮ್ಮ ಭಾರತೀಯರಲ್ಲಿ, ಅದರಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಪ್ರಕೃತಿಯನ್ನು ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ ಇದೆ. ಮರಗಳನ್ನು ದೇವರ ರೂಪ ಅಂತ ಕರಿತೀವಿ, ಯಾಕೆಂತಂದರೆ ಅವು ನಮಗೋಸ್ಕರ ನಿಂತಿದೆ. ಹಾಗೆ ನದಿಗಳು ತಾಯಿ ಅಂತ, ಭೂಮಿಯನ್ನು ಭೂಮಿ ತಾಯಿ ಭೂಮಾತೆ ಅಂತಲೇ ನಾವು ಗೌರವದಿಂದ ನೋಡ್ತೀವಿ. ನಾವು ಒಂದು ಮನೆ ಕಟ್ಟಬೇಕಾದರೂ ಕೂಡ ಆಕೆಯ ಕ್ಷಮೆಯನ್ನು ಕೇಳಿ ಮೊದಲು ಆಕೆಯ ಹನನ ಅಂದರೆ ಆಕೆಯ ಮೇಲೆ ನಾವು ಗಾರೆ ಪಿಕಾಸಿಗಳನ್ನು ಹಾಕೋದಕ್ಕೆ ಮುಂಚೆ ಪೂಜೆ ಮಾಡ್ತೀವಿ. ಭೂಮಿ ಪೂಜೆ ಅಂತ ಮಾಡ್ತೀವಿ, ಗುದ್ದಲಿ ಪೂಜೆ ಅಂತ ಮಾಡ್ತೀವಿ. ಹಾಗೆ ಒಂದು ಹೂವನ್ನು ಬಿಡಿಸಬೇಕಾದರೂ ಕೂಡ ಗಿಡಗಳಲ್ಲಿ ನಾವು ಮೊದಲು ಕ್ಷಮೆಯನ್ನು ಕೇಳಿ ಅದನ್ನು ಬಿಡಿಸಬೇಕು ಅಂತ ಕೂಡ ನಮ್ಮ ಸಂಪ್ರದಾಯಗಳು ಹೇಳುತ್ತವೆ, ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಇಂತಹ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅನುಸರಿಸಬೇಕು. ಹಾಗೆ ನಮ್ಮ ಸುತ್ತಮುತ್ತಲ ಇರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು ನಮ್ಮ ಜೊತೆ ಜೊತೆಗೆ ಬೆಳೆಯುತ್ತಲ್ಲ, ಅವುಗಳ ಬಗ್ಗೆ ಕೂಡ ನಾವು ಸ್ಪಂದನಾತ್ಮಕವಾದ ಒಂದು ಭಾವನೆಯನ್ನು ಬೆಳೆಸ್ಕೊಳ್ತಾ ಹೋದರೆ ಅವು ನಮಗೆ ಪೂರಕವಾಗಿರುತ್ತೆ, ಇಲ್ಲಾಂತಂದರೆ ಅವೇ ನಮಗೆ ಪ್ರಶ್ನೆಯನ್ನು ಹೀಗೆ ಹಾಕತ್ತೆ ಅಂತ ಹೇಳಬಹುದು. ಎಮ್ಮೆ ತಮ್ಮಣ್ಣ ಚಿತ್ರದಲ್ಲಿರ್ತಕ್ಕಂತಹ ಈ ಗೀತೆ ಜಿ ವಿ ಅಯ್ಯರ್ ಬರೆದಿದ್ದಾರೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ ಹಾಡಿರುವಂತಹ ಕಲಾವಿದರು ಪಿ ವಿ ಶ್ರೀನಿವಾಸ್ ಹಾಗೂ ಬೆಂಗಳೂರು ಲತಾ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಒಂದು ಪ್ರಸಿದ್ಧವಾದ ಒಂದು ಮಾತನ್ನು ಹೇಳಿದ್ದಾರೆ, ಭೂಮಿ ಅನ್ನುವಂಥದ್ದು ಪ್ರತಿಯೊಬ್ಬರ ಅಗತ್ಯವನ್ನು ಪೂರೈಸುವಷ್ಟು ಸಂಪನ್ಮೂಲಗಳನ್ನು ಹೊಂದಿದೆ, ಆದರೆ ಪ್ರತಿಯೊಬ್ಬರ ದುರಾಸೆಯನ್ನು ಪೂರೈಸುವಷ್ಟು ಅಲ್ಲ ಅಂತ. ಈ ಸಂದೇಶವನ್ನು ನಾವು ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕು. ಲಕ್ಷ್ಮೀ ಪ್ರಸನ್ನ ಚಿತ್ರದಿಂದ ಆಯ್ದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಪಿ ಸುಶೀಲಾ ಹಾಗೂ ವಿ ರಾಮಕೃಷ್ಣ ಅವರ ಧ್ವನಿಗಳಲ್ಲಿ, ಜಿ ಉದಯಶಂಕರ್ ಈ ಹಾಡನ್ನು ಬರೆದಿದ್ದಾರೆ, ಪಿ ಶ್ರೀನಿವಾಸನ್ ಸಂಗೀತವನ್ನು ನೀಡಿದ್ದಾರೆ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಮರ ಉಳಿದ್ರೆ ಮಳೆ ಉಳಿಯುತ್ತೆ, ಮಳೆ ಉಳಿದ್ರೆ ಬದುಕು ಉಳಿಯುತ್ತೆ ಅನ್ನುವಂತಹ ಒಂದು ನಾಣ್ಣುಡಿ ಇದೆ. ಹಾಗೆ ಪ್ರಕೃತಿಯನ್ನು ಪ್ರೀತಿಸೋದು ಅಂತಂದರೆ ನಮ್ಮ ಬದುಕನ್ನೇ ನಾವು ಪ್ರೀತಿಸೋದು ಅನ್ನುವಂಥದ್ದು ಆದಿವಾಸಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ. ನಾವು ಭೂಮಿಯನ್ನು ನಾವು ಪೂರ್ವಜರಿಂದ ಪಡೆದಿದ್ದಷ್ಟೇ ಅಲ್ಲ, ನಮ್ಮ ಮಕ್ಕಳಿಂದ ನಾವು ಎರವಲು ಪಡ್ಕೊಂಡು ಬಂದಿದ್ದೀವಿ. ಅಂದರೆ ನಾವು ಮುಂದಿನ ಪೀಳಿಗೆ ಕೂಡ ಇದನ್ನು ನಾವು ಬಿಟ್ಟು ಹೋಗಬೇಕು. ಹೇಗೆ ಬಿಟ್ಟು ಹೋಗಬೇಕು ಅಂತಂದರೆ, ಈಗ ಹೇಗಿದೆ ಹಾಗೇನೆ ಅಂತಂದರೆ ಅದು ಮತ್ತೆ ನಮಗೆ ಪೋಷಣೆಯನ್ನು ಮಾಡೋದಕ್ಕೆ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರಬೇಕು. ಆ ರೀತಿಯಾಗಿ ನಾವು ಬಿಟ್ಟು ಹೋಗಬೇಕು ಅಂತ ನಾಗರಹೊಳೆ ಚಿತ್ರದಲ್ಲಿರ್ತಕ್ಕಂತಹ ಈ ವನವಾಸಿ ಮಕ್ಕಳ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ್ದಾರೆ. ವಿಜಯ ನಾರಸಿಂಹ ಅವರ ಗೀತೆಗೆ ಸತ್ಯಂ ಸಂಗೀತವನ್ನು ನೀಡಿದ್ದಾರೆ.

ಒಟ್ಟಲ್ಲಿ ವಿಶ್ವ ಪರಿಸರ ಸಂರಕ್ಷಣಾ ದಿನದ ಒಂದು ಸಂದೇಶ ಅಂತಂದರೆ, ನಾವು ಪರಿಸರ ಸಂರಕ್ಷಣೆಯನ್ನು ಒಂದು ದೊಡ್ಡ ದೊಡ್ಡ ಕೆಲಸಗಳಿಂದ ಮಾಡಬೇಕು ಅಂತ ಏನಿಲ್ಲ. ಪ್ರತಿಯೊಬ್ಬರೂ ನಮ್ಮ ನಮ್ಮ ಮನೆಯಿಂದ ನಾವೇ ಆರಂಭ ಮಾಡ್ಬೋದು. ಒಂದು ಮರ ನೆಡೋದಾಗಲಿ, ನೀರನ್ನು ಉಳಿಸೋದಾಗಲಿ, ವಿದ್ಯುತ್ತನ್ನು ವ್ಯರ್ಥ ಮಾಡದಲ್ಲೇ ಇರೋದಾಗಲಿ, ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೇ ಇರೋದಾಗಲಿ, ಸೈಕಲ್ ಅಥವಾ ಸಾರ್ವಜನಿಕ ಸಾರಿಗೆಯನ್ನು ನಾವು ಬಳಸೋದು, ಇಂತಹ ಸಣ್ಣ ಸಣ್ಣ ಕೆಲಸಗಳಲ್ಲೇ ದೊಡ್ಡ ಬದಲಾವಣೆಗೆ ನಾವು ಕಾರಣ ಖಂಡಿತವಾಗ್ಲೂ ಆಗ್ತೀವಿ. ಹಾಗೆಯೇ ಇಂದಿನ ಮಕ್ಕಳು ನಾಳೆ ನಾಗರಿಕರು, ಆದ್ದರಿಂದ ಪರಿಸರದ ಬಗ್ಗೆ ಪ್ರೀತಿ ಮತ್ತು ಜವಾಬ್ದಾರಿಯನ್ನು ಈಗಲಿಂದಲೇ ನಾವು ಬೆಳೆಸ್ಕೊಳ್ಬೇಕು, ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು. ನಾವು ಪ್ರಕೃತಿಯನ್ನು ಕಾಪಾಡಿದ್ರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ, ಪ್ರಕೃತಿ ಉಳಿದ್ರೆ ಜೀವನ ಉಳಿಯುತ್ತೆ, ಜೀವನ ಉಳಿದ್ರೆ ಭವಿಷ್ಯ ಉಳಿಯುತ್ತೆ. ಮಣಿಕಂಠನ ಮಹಾತ್ಮೆ ಚಿತ್ರದ ಈ ಗೀತೆಯೊಂದಿಗೆ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ರಾಜೇಶ್ ಕೃಷ್ಣನ್ ಹಾಡಿದ್ದಾರೆ, ವಿಜಯ ನರಸಿಂಹ ಅವರ ಗೀತೆಗೆ ಎಂ ಎಸ್ ವಿಶ್ವನಾಥನ್ ಹಾಗೂ ಕೆ ಎನ್ ಮಹಾದೇವನ್ ಸಂಗೀತವನ್ನು ನೀಡಿದ್ದಾರೆ.

0: ಇದು ಇಂದಿನ ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಸುನ್ಹೆರಿ ಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸುನ್ಹೇರಿ ಪಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸಂಗೀತ್ ಸಾಮ್ರಾಟ್ ತಾನ್ಸೇನ್ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಮುಖೇಶ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತ ರಚನಾಕಾರರು ಶೈಲೇಂದ್ರ, SN ತ್ರಿಪಾಠಿ ಸಂಗೀತವನ್ನು ನೀಡಿದ್ದಾರೆ.

ಪಡೋ ಸಂಚಿತ್ರದ ಗೀತೆ ಲತಾ ಮಂಗೇಶ್ಕರ್ ಹಾಗೂ ಆಶಾ ಭೋಸ್ಲೆ ಸಂಗಡಿಗರೊಂದಿಗೆ ದನಿಗೂಡಿಸಿದ್ದಾರೆ. ರಾಜೇಂದ್ರ ಕೃಷ್ಣನ್ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ.

ಅರೌಂಡ್ ದ ವರ್ಲ್ಡ್ ಚಿತ್ರದ ಗೀತೆ ಇದು. ಶಾರದಾ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಹಜರತ್ ಜೈಪುರಿ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ರಾಗಜೋಡಣೆ ಮಾಡಿದ್ದಾರೆ.

ಈ ಗೀತೆ ದಾದಿ ಮಾ ಚಿತ್ರದ್ದು, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಮಜ್ರೂ ಸುಲ್ತಾನ್ಪುರಿಯವರ ಗೀತೆಗೆ ರೋಷನ್ ಸಂಗೀತವನ್ನು ನೀಡಿದ್ದಾರೆ.

ಸುನ್ಹೆರಿ ಪಲ್ಲಿನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಇದೀಗ ಬೇಟಿ ಬೇಟೆ ಚಿತ್ರದ ಗೀತೆ ಆಶಾ ಭೋಸ್ಲೆ ಹಾಗೂ ಮೊಹಮ್ಮದ್ ರಫಿ ಅವರು ಹಾಡಿದ್ದಾರೆ. ಶೈಲೇಂದ್ರ ಅವರ ಈ ಹಾಡನ್ನು ಶಂಕರ್ ಜೈಕಿಶನ್ ಅವರ ರಾಗ ಜೋಡಣೆ ಇದರಲ್ಲಿದೆ.

ಇದು ಇಂದಿನ ಸುನ್ಹೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮುನಿಯನ ಮಾದರಿ ಚಿತ್ರದ ಆಯ್ದ ಕೆಲವು ಗೀತೆಗಳು ಮೊದಲಿಗೆ. ಈ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಕೆಜೆ ಸುದಾಸ್, ಜಯಚಂದ್ರನ್ ಹಾಗೂ ಎಸ್ ಜಾನಕಿ. ಗೀತೆಗಳ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಮುನಿಯನ ಮಾದರಿ ಚಿತ್ರದ ಆಯ್ದ ಕೆಲವು ಗೀತೆಗಳು ಇದುವರೆಗೆ ಮೂಡಿಬಂದು ಸವಿನೆನಪು ಮುಂದುವರಿತಾ ಇದೆ. ಇದೀಗ ನಾರದ ವಿಜಯ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಕೆ ಜೆ ಯೇಸುದಾಸ್ ಈ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಹಾಡುಗಳು ಇವು. ಅಶ್ವಥ್ ವೈದಿಯವರ ರಾಗ ಸಂಯೋಜನೆ ಇದರಲ್ಲಿವೆ.

0: ನಾರದ ವಿದ್ಯಾ ಚಿತ್ರದ ಕೆಲವು ಗೀತೆಗಳು ಮೂಡಿಬಂದವು. ಸವಿ ನೆನಪಿನಲ್ಲಿ ಕಾರ್ಯಕ್ರಮ ಮುಂದುವರಿಯಲಿದೆ ಒಂದು ಪ್ರಕಟಣೆಯ ನಂತರ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸವಿ ನೆನಪು ಇದರಲ್ಲಿ ಇನ್ನು ಮುಂದೆ ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಎಸ್ ಪಿ ಶೈಲಜಾ ಈ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಗೀತೆಗಳು ಇವು. ಇಳಿಯರಾಜ ಅವರ ಸಂಗೀತ ನಿರ್ದೇಶನ.

ಸವಿನೆನಪು ಕೇಳ್ತಾ ಇದ್ದೀರಾ. ಇನ್ನೀಗ ವಾಣಿ ಜೈರಾಮ್ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವು ಈ ಚಿತ್ರದಿಂದ ಆಯ್ದ ಹಾಡುಗಳು.

ಹೋಗು ಹೋಗು ಎನ್ನಲು ನೀ ಯಾರು, ಹೋಗು ಎನ್ನಲು ನೀ ಯಾರು, ಹೋಗು ಎನ್ನಲು ನೀ ಯಾರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯದ ಸರ್ವ

ಪಕ್ಷಗಳ ಸಂಸದರ ಸಭೆಯಲ್ಲಿ ಪಕ್ಷ ಭೇದ ಮರೆತು ಒಂದಾಗಿ ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡಲು ಕರೆ ನೀಡಿದರು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯದ ಹಿತಕ್ಕಾಗಿ ಕೇಂದ್ರದಿಂದ ಎಲ್ಲ ಸಹಕಾರ ನೀಡುವುದಾಗಿ ತಿಳಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಪರೀಕ್ಷಾ ಅಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ಕಠಿಣ ಶಿಕ್ಷೆ ವಿಧಿಸುವ ಮಸೂದೆಯನ್ನು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದೆ. ಇಂದು ಸುದೀರ್ಘ ಚರ್ಚೆ ನಡೆಯಲಿದ್ದು ಅಂಗೀಕಾರಗೊಳ್ಳುವ ನಿರೀಕ್ಷೆ ಇದೆ. ರಾಜ್ಯದಲ್ಲಿ ಆಗಸ್ಟ್ 8ನೇ ತಾರೀಖಿನವರೆಗೆ ನಡೆಯಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಿನ್ನೆ ಸೋಮವಾರ ಸಂಜೆಯವರೆಗೆ 4,16,00,000 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. 75.19% ಡಿಜಿಟಲೀಕರಣ ಪೂರ್ಣಗೊಂಡಿದೆ. ರಾಜ್ಯದ ಒಟ್ಟು 5,54,00,000 ಜನ ಮತದಾರರಿಗೆ ಗಣತಿ ನಮೂನೆ ವಿತರಣೆ ಪೂರ್ಣಗೊಂಡಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ

0: ಗಣಕೀಕರಿಸಲಾಗಿದೆ. ಶೇಕಡ 75.19% ಡಿಜಿಟಲೀಕರಣ ಪೂರ್ಣಗೊಂಡಿದೆ. ರಾಜ್ಯದ ಒಟ್ಟು 5,54,00,000 ಜನ ಮತದಾರರಿಗೆ ಗಣತಿ ನಮೂನೆ ವಿತರಣೆ ಪೂರ್ಣಗೊಂಡಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ 2025 ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಬೆಂಗಳೂರಿನಲ್ಲಿ ಮಾಹಿತಿ ನೀಡಿ, ಹೊಸಪೇಟೆಯ ಪಲ್ಲವ ಪ್ರಕಾಶನಕ್ಕೆ 1,00,000 ರೂಪಾಯಿ ಬಹುಮಾನವುಳ್ಳ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ, ಡಾ ಎಂಎಂ ಕಲಬುರಗಿ ಮಾನವಿಕ ಅಧ್ಯಯನ ಪ್ರಶಸ್ತಿ 75,000 ರೂಪಾಯಿ ನಗದು ಪುರಸ್ಕಾರದೊಂದಿಗೆ ಮೈಸೂರಿನ ಡಾ ರಾಮೇಗೌಡರಿಗೆ ನೀಡಲಾಗುವುದು ಎಂದರು. 50,000 ರೂಪಾಯಿ ನಗದು ಬಹುಮಾನದ ಡಾ ಜಿಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಗೆ ಬೀದರ್ನ ಡಾ ಶ್ರೀ ಚನ್ನವೀರ ಶಿವಾಚಾರ್ಯರು ಭಾಜನರಾಗಿದ್ದಾರೆ. ಡಾ ಅನುಪಮಾ ನಿರಂಜನ್ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿಗೆ ಮಂಗಳೂರಿನ ಡಾ ಶ್ರೀನಿವಾಸ್ ಕಕ್ಕಿಲಾಯ ಆಯ್ಕೆಯಾಗಿದ್ದಾರೆ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030 ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ಲಸಿಕೆ ಮಹತ್ವ ಕುರಿತು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಸಹ ಪ್ರಾಧ್ಯಾಪಕ ಡಾ ರಾಮ್ ಕೌಲಗುಡ್ಡ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ಅಥವಾ ಬಿಳಿ ಕಾಮಾಲೆ ರೋಗ ಬಳಲುವ ಜನರಲ್ಲಿ ಅತಿ ಹೆಚ್ಚು, ಅಂದ್ರೆ 3-4 ಕೋಟಿ ಜನ ಭಾರತದಲ್ಲೇ ಇದ್ದಾರೆ. ಭಾರತದಲ್ಲಿ ಪ್ರತಿ ವರ್ಷ ಲಿವರ್ ಫೇಲ್ಯೂರ್ ಹಾಗೂ ಕ್ಯಾನ್ಸರ್ ರಿಂದ ಸುಮಾರು 1,00,000 ಜನರ ಮರಣಕ್ಕೆ ಕಾರಣ ಆಗ್ಲಿಕ್ಕೆ. ವೈರಲ್ ಹೆಪಟೈಟಿಸ್ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅನ್ನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಥವಾ ಸಾರ್ವಜನಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿದೆ. ಇದನ್ನು ತಡಿಲಿಕ್ಕೆ ಈಗ ಉತ್ತಮ ಲಸಿಕೆ ಲಭ್ಯ ಅದ. ವೈದ್ಯಕೀಯ ವೃತ್ತಿಪರರು ಅಥವಾ ರೋಗಿಗಳಲ್ಲಿ ಮೇಲೆ ಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವಶ್ಯಕತೆ ಇರುವವರು ಅಥವಾ ಲಿವರ್ ಫೇಲ್ಯೂರ್ ಆಗಿರೋರು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರೋರು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತಗೊಳ್ಳೇಬೇಕಾಗ್ತದೆ. 3 ಡೋಸ್ ತಗೊಂಡ್ರೆ ಸಾಕು. 5 ವರ್ಷದ ನಂತರ ಬೂಸ್ಟರ್ ಡೋಸ್ ಬೇಕಾಗಬಹುದು.
0: ಎಚ್ಐವಿ ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ 3ನೇ ಸ್ಥಾನದಲ್ಲಿದೆ. 260,000 ಜನ ಎಚ್ಐವಿ ಸೋಂಕಿತರನ್ನು ಪತ್ತೆ ಮಾಡಲಾಗಿದೆ. ಆ ಪೈಕಿ 205,000 ಜನ ಎಆರ್ಟಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಚ್ಐವಿ ಸೋಂಕು ಹರಡುವಿಕೆ ನಿಯಂತ್ರಿಸಲು ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಎಚ್ಐವಿ ಪರೀಕ್ಷೆ ಹಾಗೂ ಸೋಂಕಿನ ಕುರಿತು ಅರಿವು ಮೂಡಿಸಲು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲು ಕಾಲೇಜು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಎಚ್ಐವಿ ಸಹಾಯವಾಣಿ 1091 ಸಂಪರ್ಕಿಸಲು ಕೋರಲಾಗಿದೆ. ಬೀದರ್ನಲ್ಲಿ ಗುರು ತೇಗ್ ಬಹದ್ದೂರ್ಜಿ ಅವರ 350ನೇ ಹುತಾತ್ಮ ದಿನದ ಸ್ಮರಣೆ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡು ಗೌರವಾರ್ಪಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ನಿಂದ ಜೂನ್ವರೆಗೆ ಒಟ್ಟು 3 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಧಾರವಾಡದ ಸಕ್ಕರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ ವತಿಯಿಂದ ನೀಡಲಾಗುವ ಶಾಂತರಂಗ ನಾಟಕಕಾರ ಪ್ರಶಸ್ತಿಗೆ ಕನ್ನಡ ನಾಟಕ ಕೃತಿಗಳ ಹಸ್ತಪ್ರತಿಗಳನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 30 ಕೊನೆ ದಿನವಾಗಿದೆ. ರಾಷ್ಟೀಯ ವಿಶೇಷಚೇತನರ ಸ್ವಾತಂತ್ರ್ಯ ದಿನಾಚರಣೆ ಬೆನ್ನಲ್ಲೇ ಮೈಸೂರು ಜಿಲ್ಲೆ ಕೆಆರ್ಪೇಟೆ ತಾಲೂಕು ಕಂಚಗಾರ ಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಶಿಲ್ಪಾ ಶೈಲ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ F-57 ವರ್ಗದ ಶಾರ್ಟ್ಪಟ್ ಡಿಸ್ಕಸ್ ಥ್ರೋನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿನ 75ನೇ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆ ತುಮಕೂರಿನಲ್ಲಿ 11 ಮತ್ತು 13 ವರ್ಷದೊಳಗಿನವರ 6 ದಿನಗಳ ಯೋನೆಕ್ಸ್ ಸನ್ರೈಸ್ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆರಂಭವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ನಾಟಕ ಜೀವನ್ಮುಖಿ.

ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ಜೀವನ್ಮುಖಿ.

0: ಅಯ್ಯೋ ದೀಪಾ, ಏ ಸ್ವಲ್ಪ ನಿಧಾನವಾಗ್ತೀನಿ. ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡ್ತಾ ಇದೀಯ? ಏನ್ ಅವಸರನು ಏನು ಈಗಿನ ಕಾಲದ ಮಕ್ಕಳಿಗೆ? ಹ್ಮ್, ತಗೊಳೆ, ಕಾಫಿ ತಗೋ.
1: ನಂಗೆ ಕಾಫಿ ಗಿಫ್ ಏನು ಬೇಡಮ್ಮ, ಟೈಮ್ ಆಗತ್ತೆ. ಬಾಯ್ ಮಾ, ಬಾಯ್ ಡ್ಯಾಡಿ, ಸಿ ಯು ಇವ್ನಿಂಗ್ ಗೈಸ್.
0: ಅಬ್ಬಬ್ಬಾ, ಏನ್ ಇವಳು ತೋಳಿಗೆ ರೆಕ್ಕೆ ಕಟ್ಕೊಂಡಿದ್ದಾಳೋ ಏನೋ, ಸದಾ ಗಡಿಬಿಡಿ.
2: ಅಲ್ವೇ ತ್ರಿವೇಣಿ, ದೀಪ ಏನ್ ಚಿಕ್ಕ ಹುಡುಗಿನ, ಅವಳು ತುಂಬಾ ಇಷ್ಟಪಟ್ಟು ಜರ್ನಲಿಸಂ ಕಲ್ತಿದ್ದಾಳೆ. ಆ ಫೀಲ್ಡ್ ಅಲ್ಲಿ ಮುಂದುವರಿತೀನಿ ಅಂತ ಪೇಪರ್ ನಲ್ಲಿ ಕೆಲಸಕ್ಕೂ ಕೂಡ ಸೇರ್ಕೊಂಡಿದ್ದಾಳೆ. ಪೇಪರ್ ನಲ್ಲಿ ಕೆಲಸ ಮಾಡೋದು ಅಂದ್ರೆ ಸುಮ್ನೆನಾ? ಅದಕ್ಕೆ ಸಾಕಷ್ಟು ಓಡಾಡೋದಿರುತ್ತೆ, ಹೋಮ್ವರ್ಕ್ ಮಾಡ್ಬೇಕು, ದೊಡ್ಡ ದೊಡ್ಡ ಪಂಡಿತರ ಹತ್ರ ಚರ್ಚೆ ಮಾಡೋಕಿರುತ್ತೆ.
0: ಸರಿ ಸರಿ, ಏನೋ ಒಂದ್ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀರ.
3: ಎಕ್ಸ್ಕ್ಯೂಸ್ ಮಿ ಸರ್, ಒಳಗೆ ಬರಬಹುದಾ?
4: ಓ ದೀಪಾ, ಪ್ಲೀಸ್ ಕಮ್ ಇನ್, ಕೂತ್ಕೊಳ್ಳಿ.
3: ಥ್ಯಾಂಕ್ ಯು ಸರ್. ಹೇಳಿ ಸರ್, ಈ ಸಾರಿ ಯಾವ ವಿಷಯದ ಬಗ್ಗೆ ಆರ್ಟಿಕಲ್ ಮಾಡಲಿ? ಏನಾದರೂ ವಿಶೇಷವಾಗಿ ಮಾಡೋ ಸಬ್ಜೆಕ್ಟ್ ಇದ್ರೆ ಕೊಡಿ ಸರ್.
4: ನೋಡಮ್ಮ ದೀಪಾ, ಈಗೆಲ್ಲ ಇಂಟರ್ನ್ಯಾಷನಲ್ ಡೇಗಳ ಕಾಲ, ಗೊತ್ತು ತಾನೆ?
3: ಹೌದು ಸರ್.
4: ಈ ತಿಂಗಳು ವಿಶ್ವ ತಾಯಂದಿರ ದಿನ ಕೂಡ ಬರ್ತಾ ಇದೆ. ವಿಶ್ವ ತಾಯಂದಿರ ದಿನದ ಬಗ್ಗೆ ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಆರ್ಟಿಕಲ್ ಮಾಡ್ತೀರಾ?
3: ಹಾ ಸರ್, ಒಳ್ಳೆ ಐಡಿಯಾ. ಆಕ್ಚುಲಿ
4: ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರ್ಬೇಕು, ನಮ್ಮ ಪತ್ರಿಕೆ ಓದುವರ ಸಂಖ್ಯೆ ಹೆಚ್ಚಾಗಬೇಕು. ದೀಪಾ, ಆಗುತ್ತಾ ನಿಮ್ಮ ಕೈಲಿ?
3: ಖಂಡಿತ ಮಾಡ್ತೀನಿ ಸರ್. ನನ್ನ ಜರ್ನಲಿಸಂ ಪ್ರೊಫೆಷನ್ಗೆ ಅದೆಷ್ಟು ಸಹಾಯ ಆಗೋ ಸ್ಟೋರಿ ಸಿಗತ್ತೋ ಆದಷ್ಟು ಒಳ್ಳೆ ಸ್ಟೋರಿ ರೆಡಿ ಮಾಡ್ತೀನಿ. ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್.
4: ವೆರಿ ಗುಡ್ ದೀಪಾ, ಗುಡ್ ಲಕ್.
3: ಥ್ಯಾಂಕ್ ಯು ಸರ್. ಹಾಯ್ ಮಾ, ನಂಗೋಸ್ಕರ ಕಾಯ್ತಾ ಇದ್ಯಾ?
0: ಅಬ್ಬಾ, ಬಂದಿಯೇನೆ, ಬಾ.
3: ಮಾ,
0: ಏನೆ?
3: ಇವತ್ತು ನಮ್ ಚೀಫ್ ಎಡಿಟರ್ ನಂಗೆ ಒಂದು ಡಿಫ್ರೆಂಟ್ ಆಗಿರೋ ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಮದರ್ಸ್ ಡೇಗೆ ನನ್ ಕಡೆಯಿಂದ ಒಂದೊಳ್ಳೆ ಆರ್ಟಿಕಲ್ ಬರೆಯಕ್ ಹೇಳಿದಾರಮ್ಮ.
0: ಹೌದಾ?
3: ಹೋ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಕಣಮ್ಮ. ಪ್ಲೀಸ್ ಮೊದ್ಲು ಒಂದ್ ಲೋಟ ಕಾಫಿ ಕೊಡಮ್ಮ, ಬಿಸಿ ಬಿಸಿಯಾಗಿ.
0: ತರ್ತೀನಿ ತಡಿ.
5: ಅವರೇ ಅವರೇ, ಉಸಿ ಈಚೆ ಬಂದಿರಾ?
3: ಇದೇನ್ ನಿಂಗಮ್ಮ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಅಮ್ಮ ಬರಕ್ ಹೇಳಿದ್ರಾ? ಅಡ್ಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಇದಾರೆ, ಕರಿಲ್ಲ?
5: ಹಂಗೇನಿಲ್ಲ ಕಣವ್ವ, ನಿಮ್ ತೋಕೆ ಹೇಳ್ತೀನಿ, ದೊಡ್ಡವ ಅವ್ರಿಗೆ ಹೇಳ್ಬಿಡಿ.
3: ಏನಾಯ್ತು ನಿಂಗಮ್ಮ, ಇಷ್ಟೊಂದ್ ಬೇಸರ ಯಾಕೆ?
5: ನನ್ ಮಗಿಗೆ ಅರ್ಸನ ಕಾಮಾಲೆ ಬಂದ್ಬಿಟ್ಟದೆ ಕಣ್ರವ್ವ, ಅದಕ್ಕೆ ನಾನು ನಾಳೆ ಒಸಿ ಪಾರ ಒಂದ್ ತವಕ್ ಹೋಗಿ ಔಷಧಿ ತಗೋಬತ್ತೀನಿ. ನಾನ್ ತಿರುಗ್ ಬರೋದು ಇನ್ನು ಎರಡ್ ದಿನ ಆಯ್ತದೆ ಕಣವ್ವ, ಒಸಿ ಅವ್ವ ಅವ್ರಿಗೆ ಹೇಳ್ಬಿಡಿ, ನಾ ಬತ್ತೀನಿ ಕಣವ್ವ.
0: ದೀಪಾ, ಏ ದೀಪಾ, ಎಲ್ ಹೋದ್ಯೆ? ಅಷ್ಟೊತ್ತಿಂದ ಕಾಫಿ ಇಟ್ಕೊಂಡು ಕಾಯ್ತಾ ಇದ್ದೀನಿ, ಯಾರ ಹತ್ರ ಮಾತಾಡ್ತಾ ಇದೀಯಾ?
3: ಹ್ಞೂ ಕಣಮ್ಮ, ನಿಂಗಿ ಮಗುಗೆ ಹುಷಾರಿಲ್ವಂತೆ, ಅವಳು ಎರಡು ದಿನ ಬರಲ್ಲ ಅಂತ ಹೇಳಕ್ ಬಂದಿದ್ಲು. ಅದೆಲ್ಲೋ ಯಾರೋ ಪಾರವ್ವ ಅಂತೆ ಅವ್ರ ಹತ್ರ ಹೋಗ್ ಬರ್ತೀನಿ ಅಂತ ಹೇಳಿದ್ಲು.
0: ನಿಂಗಿನ ಪಾರವ್ವನ ಹತ್ರ ಹೋಗ್ತಾ ಇದ್ಲ? ದೀಪಾ, ನೀನು ಮದರ್ಸ್ ಡೇಗೆ ಆರ್ಟಿಕಲ್ ಮಾಡ್ಬೇಕು ಅಂತ ಒದ್ದಾಡ್ತಾ ಇದೀಯಲ್ಲ, ನೋಡು ನಿಂಗೆ ಒಂದ್ ಒಳ್ಳೆ ಸಬ್ಜೆಕ್ಟ್ ಕೊಡ್ತೀನಿ, ಪಾರವ್ವನ ಬಗ್ಗೆ ನೀನು ಒಂದ್ ಆರ್ಟಿಕಲ್ ಮಾಡ್ಬೋದು ಕಣೆ, ಸೂಪರ್ ಆಗಿರತ್ತೆ.
3: ಪಾರವನ್ ಬಗ್ಗೆನಾ? ಈಗ ನಿಂಗಮ್ಮ ಮಾತಾಡ್ತಾ ಇದ್ರಲ್ಲ, ಆ ಪಾರವನ್ ಬಗ್ಗೆ ಹೇಳ್ತಾ ಇದ್ಯಾ?
0: ಹೌದು, ಅದೇ ಪಾರವನ್ ಬಗ್ಗೆನೆ ಹೇಳ್ತಾ ಇರೋದು.
3: ನೀನು ಇಷ್ಟೊಂದ್ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇರೋದ್ ನೋಡ್ತಾ ಇದ್ರೆ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಅದೇನ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ?

0: ನೀನು ಚಿಕ್ಕವಳಾಗಿದ್ದಾಗ ಜಾಂಡಿಸ್ ಆಗಿತ್ತು ಕಣೆ. ಪಾಪ ನಮ್ಮ ನಿಂಗಿ ನನ್ನನ್ನ ಪಾರವನ ಹತ್ರ ಕರ್ಕೊಂಡು ಹೋಗಿದ್ಲು. ಆಕೆ ಕಣ್ಣಲ್ಲಿ ಏನ್ ತೇಜಸ್ಸಿದೆ ಗೊತ್ತಾ ದೀಪ? ಒಂದ್ ತಿಂಗಳಿಂದ ನರಳುತ್ತಾ ಇದ್ದೆ ನೀನು. ಆಕೆ ಕೊಟ್ಟ ಔಷಧಿ ಕುಡಿದು ನೀನ್ ಎರಡೇ ದಿನಕ್ಕೆ ಹುಷಾರಾಗ್ಬಿಟ್ಟೆ. ಆ ಪಾರವ್ವ ತನಗ್ ಗೊತ್ತಿರೋ ಟ್ರೀಟ್ಮೆಂಟ್ ಅನ್ನ ಎಲ್ಲ ಬಡವರಿಗೂ ಫ್ರೀಯಾಗಿ ಕೊಡ್ತಾಳೆ. ಬಡವರಿಗೆ ಅವಳೊಂಥರ ದೇವತೆ ಇದ್ದ ಹಾಗೆ. ನೀನು ಅವಳನ್ನ ಒಂದ್ಸರ್ತಿ ಭೇಟಿ ಮಾಡು, ಇಂಟರ್ವ್ಯೂ ತಗೊಂಡ್ರೆ ನೀನು ಒಂದು ಒಳ್ಳೆ ಆರ್ಟಿಕಲ್ ಮಾಡ್ಬೋದು ಕಣೆ.
1: ಖಂಡಿತ ಅಮ್ಮ, ಅಡ್ರೆಸ್ ಕೊಡು, ನಾಳೆನೆ ಹೋಗ್ಬಿಟ್ಟು ಬರ್ತೀನಿ. ಏನಪ್ಪ ಪಾರವ ಇದ್ದಾರಾ?
2: ಓ ಪಾರವ ನೋಡ್ಬೇಕಿತ್ತ, ಹುಷಾರಿಲ್ವ್ರಾ?
1: ಇಲ್ಲ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಪಾರವ ಅವ್ರ ಜೊತೆ ಮಾತಾಡ್ಬೇಕು, ಅದಕ್ಕೋಸ್ಕರ ಬಂದಿರೋದು. ಇದ್ದಾರೆ ಅಲ್ವಾ?

0: ನಮಸ್ತೆ, ಒಳಗ್ ಬರ್ಬಹುದಾ?
1: ಯಾರು? ಕೇಳೋದೇನಿದೆ, ಬನ್ನಿ ಒಳಗೆ.
0: ಅಮ್ಮ, ನಿಮ್ಮನ್ನ ನೋಡಿ ತುಂಬಾ ಖುಷಿಯಾಯ್ತು. ನಾನು ದೀಪಾ ಅಂತ. ನಮ್ ತಾಯಿ ತ್ರಿವೇಣಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಕಳಿಸಿದ್ರು.
1: ತ್ರಿವೇಣಿ ಮಗ್ಳ ನೀನು? ಬಾ ಮಗು, ಬಾ ಕೂತ್ಕೋ. ಏನ್ ವಿಷಯ ಬಂದಿದ್ದು?
0: ಅಮ್ಮ, ನಾನು ಪೇಪರ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಾರಿ ಮದರ್ಸ್ ಡೇಗೆ, ಅಂದ್ರೆ ತಾಯಂದಿರ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆರ್ಟಿಕಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಪ್ಪ ಅಮ್ಮ ಇಬ್ಬರು ನಿಮ್ಮನ್ನೇ ಸಜೆಸ್ಟ್ ಮಾಡಿದ್ರು, ಹಾಗಾಗಿ ಬಂದೆ. ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ, ದಯವಿಟ್ಟು ಸ್ವಲ್ಪ ವಿವರವಾಗಿ ಹೇಳ್ತೀರಾ?
1: ಅಯ್ಯೋ ಹುಚ್ಚು ಹುಡ್ಗಿ, ನನ್ ಬದುಕು ನಿನ್ ಬರವಣಿಗೆಗೆ ಬೆಲೆ ಸಿಗೋ ಹಾಗೆ ಮಾಡುತ್ತೇನೆ.
0: ಅಮ್ಮ, ನನಗೆ ಹೆಚ್ಚಾಗೇನೂ ಗೊತ್ತಿಲ್ಲ, ತಿಳಿದು ಬರೆದು ಅದನ್ನ ಒಂದಷ್ಟು ಜನಕ್ಕೆ ತಲುಪಿಸಿದ್ರೆ ಅದೇ ನನಗೆ ಖುಷಿ. ದಯವಿಟ್ಟು ನನಗೆ ನಿಮ್ಮ ಸಮಯವನ್ನ ಕೊಡ್ಬೇಕಮ್ಮ.
1: ನೋಡು ಮಗು, ನನ್ ಕತೆ ಜನಕ್ಕೆ ಮೆಚ್ಚುಗೆಯಾಗಿ ಅದರಿಂದ ಯಾರಿಗಾದ್ರೂ ಒಳ್ಳೇದಾಗತ್ತೆ ಅಂದ್ರೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ನೀ ಕೇಳು ಪ್ರಶ್ನೆಗಳನ್ನ, ನಂಗ್ ತಿಳಿದಿದ್ದ ಹೇಳ್ತೀನಿ.
0: ಹಾಗಿದ್ರೆ ನಿಮ್ಮ ಬಾಲ್ಯ, ಮದುವೆ ಇವುಗಳ ಬಗ್ಗೆ ಮೊದಲು ಹೇಳ್ತೀರಾ?
1: ಆಗ್ಲಿ. ಈಗ ನಂಗೆ 60 ವರ್ಷ. ನಾನು ಅಪ್ಪ ಅಮ್ಮನ್ ಕಳ್ಕೊಂಡಾಗ ಕೇವಲ 8 ವರ್ಷದ ಹುಡುಗಿ. ತವರು ಅನ್ನೋದು ತಾರಮ್ಮಯ್ಯ ಆಗಿ 13ನೇ ವರ್ಷದ ಹೊತ್ತಿಗೆ ನಾನು ಅತ್ತೆ ಮನೆ ಸೇರ್ಬಿಟ್ಟಿದ್ದೆ.
0: ಏನು, 13ನೇ ವರ್ಷಕ್ಕೆ ಮದ್ವೆ ಆಗೋಯ್ತಾ ನಿಮ್ಗೆ? ನಿಮ್ ಯಜಮಾನ್ರು ಯಾರು? ಅವ್ರಿಗೆಷ್ಟು ವಯಸ್ಸಾಗಿತ್ತು?
1: ಸದಾಶಿವ ಅನ್ನೋ ವ್ಯಕ್ತಿ ಜೊತೆ ನನ್ ಮದ್ವೆ ಆಗಿದ್ದು. ನನ್ಗೆ 13, ಅವ್ರಿಗೆ 26 ಆಗ ವಯಸ್ಸು. ತಾಯಿ ಮತ್ತೆ ಅತ್ತಿಗೆ ಮುದ್ದಿನ ಮಗನಾಗಿದ್ದ ಇವ್ರಿಗೆ ಹೆಂಡತಿ ಬಗ್ಗೆ ಯಾವುದೇ ವಿಶೇಷ ವಾತ್ಸಲ್ಯ ಬೆಳಿಲೇ ಇಲ್ಲ.
0: ನಿಮ್ಮ ಅತ್ತೆ ಮತ್ತೆ ಓರ್ಗಿತ್ತಿ ನಿಮ್ಮ ಯಜಮಾನರಿಗೆ ಏನು ಹೇಳ್ತಾ ಇರ್ಲಿಲ್ವಾ?
1: ತುಂಬಾನೇ ಹೇಳೋರು. ಎಷ್ಟ್ರ ಮಟ್ಟಿಗೆ ಹೇಳಿದ್ರು ಅಂದ್ರೆ, ಹೆಂಡತಿ ಅಂದ್ರೆ ಅವಳು ನಿನ್ನ ಭೋಗದ ವಸ್ತು ಅಷ್ಟೇ, ಮನೆ ಕೆಲ್ಸ ಮಾಡೋಕಂತಾನೆ ಬಂದವಳು, ಅವಳಿಗೆ ನಿನ್ ಸಲಿಗೆ ಅವಶ್ಯಕತೆ ಬೇಡ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರದಲ್ಲೇ ಅವಳನ್ನ ಇಟ್ಟಿರ್ಬೇಕು. ಹೆಚ್ಚು ಅಂತ ಅಂದ್ರೆ ಮನೆ ಕೆಲ್ಸದೊಳಗಿಂತ ಒಂಚೂರು ಉತ್ತಮ ಸ್ಥಾನಮಾನ ಕೊಟ್ರೆ ಸಾಕು ಅಂತ ಹೇಳ್ತಾ ಇದ್ರು.
0: ಛೇ, ಹೀಗೆಲ್ಲ ಹೇಳ್ಕೊಡ್ತಾ ಇದ್ರ? ದೇವ್ರೆ, ನಿಮ್ ಕಥೆ ಹೇಗಾಗ್ಬೇಡ. ಅಲ್ಲ, ಅಷ್ಟು ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡ್ಕೊಂಡು ಗಂಡನೂ ಸರಿಯಾಗಿ ಪ್ರೀತಿಸದೆ ಹೋದ್ರೆ ಎಷ್ಟು ಕಷ್ಟ ಅಲ್ವಾ? ನಿಮ್ ಅಣ್ಣ, ತವ್ರ ಮನೆಯವರು ಏನೂ ಕೇಳ್ತಾ ಇರ್ಲಿಲ್ವಾ?
1: ನಾನು ನಿಂಗ್ ಆಗ್ಲೇ ಹೇಳ್ದೆ ಅಲ್ವಾ, ನಾನು ಅಪ್ಪ ಅಮ್ಮನ್ನ ತುಂಬಾ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ ಅಂತ. ಅಪ್ಪ ಅಮ್ಮ ಇಲ್ದೆ ಅಣ್ಣ ನನ್ನನ್ನ ಒಂದಷ್ಟು ವರ್ಷ ಸಾಕಿ ಮದ್ವೆ ಮಾಡ್ಕೊಟ್ಟ. ಮದ್ವೆ ಮಾಡ್ಕೊಟ್ಟಿದ್ ಸಮಯದಲ್ಲಿ ಏನ್ ಹೇಳ್ದ ಅಂದ್ರೆ, ಇನ್ ಮುಂದೆ ನೀನುಂಟು, ನಿನ್ನ ಗಂಡನ್ ಮನೆ ಉಂಟು, ನಿನಗೆ ತವರು ಅನ್ನೋದಿಲ್ಲ, ಇಷ್ಟು ದಿನ ನಿನ್ನನ್ನ ನೋಡ್ಕೊಂಡಿದ್ದಾಯ್ತು, ಇನ್ನು ಯಾವತ್ತೂ ಈ ಕಡೆ ಬರೋ ಪ್ರಯತ್ನ ಮಾಡ್ಬೇಡ ಅಂತ ಹೇಳಿ ನನ್ನ ನನ್ ಗಂಡನ್ ಮನೆಗೆ ಒಪ್ಪಿಸ್ಬಿಟ್ರು. ಹೀಗಿರುವಾಗ ಅತ್ತೆ ಮನೇಲಿ ನಡೀತಾ ಇರೋದನ್ನ ನಾನು ಯಾರಿಗ ತಾನೆ ಹೇಳ್ಬೇಕಿತ್ತು ಹೇಳು?
0: ಹೀಗೆಲ್ಲ ಹೇಳಿದ್ರೆ ಅದ್ ಹೇಗ್ ತಾನೆ ತವ್ರ ಮನೆಗ್ ಹೋಗಕ್ಕಾಗತ್ತೆ? ನಾವ್ ನಿನ್ ಜೊತೆ ಇದೀವಿ ಅಂತ ಹೇಳೋದಕ್ಕೂ, ನಾವ್ ಯಾರು ಇನ್ ಮುಂದೆ ನಿನ್ನವ್ರಲ್ಲ ಅಂತ ಅನ್ನೋದಕ್ಕೂ ಇಷ್ಟು ವ್ಯತ್ಯಾಸ ಇದೆ ಅಲ್ವಾ?
2: ಹಾಗಾದ್ರೆ ನಿಮ್ಮ ಸಂಸಾರ ಮುಂದೆ ಹೇಗ್ ಸಾಕ್ತು ನಿಮ್ಗೆ?

0: ಮಕ್ಕಳು
1: ಮಕ್ಕಳು ಅಂತೂ ಇಂತೂ ಮದುವೆಯಾಗಿ 2 ವರ್ಷ ಪೂರೈಸಿದೆ ನಾನು. ಈ ಎಲ್ಲ ರಂಪಾಟಗಳ ಮಧ್ಯೆ ಅಂತೂ ಇಂತೂ ನಾನು ಬಸರಿ ಆದೆ.
0: ಹೋ, ವೆರಿ ಗುಡ್. ಮನೇಲಿ ಎಲ್ಲ ಫುಲ್ಲು ಖುಷಿ ಆಗಿರ್ಬೇಕು ಅನ್ಸುತ್ತಲ್ವಾ?
1: ಈಗ ನಿನಗಾದಷ್ಟು ಖುಷಿ ಆ ಮನೇಲಿದ್ದವ್ರಿಗಾಗಿದ್ರೆ ನಾನು ಇವತ್ತು ಈ ಜಾಗದಲ್ಲಿ ಇರ್ತಿರ್ಲಿಲ್ಲ ಅನ್ಸುತ್ತೆ.
0: ಅಂದ್ರೆ ಯಾರು ನಿಮಗೆ ವಿಶ್ ಮಾಡ್ಲೇ ಇಲ್ವಾ? ಆರೈಕೆ ಅದು ಇದು?
1: ನಾನು ಬಸರಿ ಅಂತ ಸಂಭ್ರಮಿಸೋಕೆ ಆ ಮನೇಲಿ ಯಾರು ಇರ್ಲೇ ಇಲ್ವಲ್ಲಮ್ಮ. ನಾನು ತುಂಬಿದ ಬಸರಿ, ಮೇಲೇಳಕ್ಕಾಗ್ತಾ ಇಲ್ಲ, ಕೆಳಗಡೆ ಕೂರಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೆ. ನಮ್ಮತ್ತೆ ನನ್ನನ್ನು ಉಪಚರಿಸೋ ಬದಲು ಅವ್ರಿಗೇನಿಷ್ಟ ಕಷ್ಟ ಅದ್ರ ಬಗ್ಗೆನೇ ಗಮನ ಕೊಡ್ತಾ ಇದ್ರು. ನನ್ನ ವಾರ್ಗಿತ್ತಿಯತ್ತು ಅವ್ರ ಊರಲ್ಲಿ ಜಾತ್ರೆ ಇದೆ ಅಂತ ಊರಿಗೆ ಹೊರಟೋಗಿದ್ರು. ಅವತ್ತು ಸಂಜೆ 7 ಗಂಟೆ ಆಗಿತ್ತೇನೋ. ದೇವಸ್ಥಾನದಲ್ಲಿ ನಾಟಕ ಇದೆ, ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅತ್ತೆನೂ ಹೋದ್ರು. ಇನ್ನು ನನ್ನ ಗಂಡನೂ ಸದಾ ಮನೆಯಿಂದ ಆಚೆನೇ ಇರ್ತಾ ಇದ್ದಿದ್ದ ಹೆಚ್ಚು. ನನ್ನ ಸಂಕಟಕ್ಕೆ ನೆರವಾದವರು ಯಾರೂ ಇಲ್ದಂಗಾಯ್ತು. ಲಾಂಧ್ರದ ಬೆಳಕಲ್ಲಿ ಕತ್ತಲ ನಡುವಲ್ಲಿ ನನ್ನ ನರಳಾಟ ಕೇಳಿ ಹಾದಿಲ್ ಹೋಗ್ತಾ ಇದ್ದ ಒಬ್ಬ ಗೂರ್ಖ ಬಂದು ಒಂದಷ್ಟು ಸಹಾಯ ಮಾಡ್ದ. ನನ್ನ ಚೊಚ್ಚಲ ಹೆರಿಗೆಯನ್ನು ನಾನೇ ಮಾಡಿಕೊಂಡ ಮಹಾತಾಯಿ ನಾನಾದೆ. ಅಂತೂ ಆ ಪ್ರಸವ ವೇದನೆಯಿಂದ ಮುಕ್ತಿನೂ ಪಡೆದೆ.
0: ಅಂದ್ರೆ ನೀವೊಬ್ರೇ ಯಾವ ನರ್ಸು ಡಾಕ್ಟ್ರು ಇಲ್ದೆ ಹೆರಿಗೆ ಮಾಡ್ಕೊಂಡ್ರ? ಯಪ್ಪ, ಎಂತ ಮಗು ಆಯ್ತು? ಮಗು ಆರೋಗ್ಯವಾಗಿತ್ತ?
1: ಆ ನರಳಾಟ ಒದ್ದಾಟ ಇದೆಲ್ಲದರ ನಡುವೆ ನಾನು ಒಂದು ಗಂಡು ಮಗುವಿಗೆ ತಾಯಿಯಾಗಿತ್ತು. ಬಹುಶಃ ಹೆಣ್ಣು ಮಗು ಹೆತ್ತಿದ್ರೆ ನನ್ನನ್ನು ಈ ಮನೆಯವರು ಹೇಗೆ ನಡೆಸ್ಕೊಳ್ತಿದ್ರು ಅನ್ನೋ ಯೋಚನೆ ನಂಗೆ ಎಷ್ಟೋ ಸತಿ ಬಂದಿದೆ. ಹಾಗಂದ ಮಾತ್ರಕ್ಕೆ ಗಂಡು ಮಗು ಆಯ್ತು ಅಂತ ನನಗೇನ್ ರಾಜಮರ್ಯಾದೆ ಸಿಗ್ಲಿಲ್ಲ. ಬಾಣಂತಿ ಅಂತ ಯಾವ ಆರೈಕೆನೂ ಮಾಡ್ಲಿಲ್ಲ. ಬಸರಿಗೆ ನೆರವಾಗದೇ ಇರೋರು ಬಾಣಂತಿಗೆ ನೆರವಾಗ್ತಿದ್ರ ಹೇಳು? ಮಗು ಅಳ್ತಾ ಇರ್ಲಿ, ನಗ್ತಾ ಇರ್ಲಿ, ಒದ್ದಾಡ್ತಾ ಇರ್ಲಿ, ಅದ್ರ ಗೋಜಿಗೆ ಯಾರೂ ಹೋಗ್ತಾ ಇರ್ಲಿಲ್ಲ. ತಾಯಿಯಾಗಿ ನಾನು ನನ್ನ ಕರ್ತವ್ಯ ಮಾಡ್ಲೇಬೇಕಿತ್ತಲ್ವಾ? ಅವ್ರಿಗೆಲ್ಲ ಮಗುಗಿಂತ ಹೆಚ್ಚಾಗಿ ಅವ್ರು ಬೇಕು ಬೇಡನೇ ಜಾಸ್ತಿ ಆಗಿತ್ತು.
0: ಅಯ್ಯೋ ಪಾಪ ಅಮ್ಮ, ನೀವು ಅದೆಷ್ಟು ಕಷ್ಟಪಟ್ಟಿದ್ದೀರಿ. ಆಮೇಲೆ ಮಗುಗೆ ಏನ್ ಹೆಸರಿಟ್ರಿ? ಚೆನ್ನಾಗಿ ಆಟ ಆಡ್ಕೊಂಡಿತ್ತಾ ಪಾಪು?
1: ಆ ಮಗು ಹುಟ್ಟಿದ್ದೆ ನನಗೆ ದೊಡ್ಡ ಸಂಭ್ರಮ ಪುಟ್ಟಿ. ಹೆಸರಿಡೋದು ಕರೆಯೋದು ಯಾವಾಗ ಮಾಡ್ತಾರೆ ಅಂತ ಕಾದಿದ್ದಷ್ಟೇ ನೆನಪಿರೋದು ನನಗೆ. ಆ ಮಗುಗೆ ಕರೆಯಕ್ಕೆ ಅಂತ ಹೆಸರು ಹುಡ್ಕೋದ್ರಲ್ಲೇ ನನ್ನ ಕಾಲ ಎಲ್ಲ ಕಳೆದು ಹೋಗಿತ್ತು. ನಿಜಕ್ಕೂ ಅದು ಪಾಪದ ಕೂಸೆ. ಒಂದಿನ ಮಗು ಹೀಗೆ ತುಂಬ ರಚ್ಚೆ ಹಿಡಿಯೋಕೆ ಪ್ರಾರಂಭ ಮಾಡಿಬಿಟ್ಟ. ಎಷ್ಟು ಸಮಾಧಾನ ಮಾಡಿದ್ರೂ ನಿಲ್ಲಿಸ್ತಾನೇ ಇಲ್ಲ. 2 ದಿನ ಆದರೂ ಒಂದೇ ಸಮ ಅಳು. ನನಗಂತೂ ಮಗುಗೆ ಏನಾಗ್ತಾ ಇದೆ ಅಂತ ತಿಳ್ಕೊಳಕ್ಕೆ ಆಗಲಿಲ್ಲ. ಮನೇಲಿ ಹಿರಿಯರನ್ನ ಕೇಳೋಣ ಅಂದರೆ ಅವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ.
0: ಏನು, 2 ದಿನ ಮಗು ಅಳ್ತಲೇ ಇತ್ತ? ಮತ್ತೆ ನೀವೇನ್ ಮಾಡಿದ್ರಿ? ಡಾಕ್ಟರ್ ಹತ್ರ ಹೋಗ್ಲಿಲ್ವಾ? ಆದ್ರೂ ಅಮ್ಮ ಆಸ್ಪತ್ರೆಗೆ ಹೋಗ್ಬೇಕಿತ್ತಲ್ವಾ?
1: ಹೌದಮ್ಮ, ಹೋಗ್ಲೇಬೇಕಿತ್ತು. ಆದ್ರೆ ಹೋಗಕ್ ನನ್ನ ಹತ್ರ ಹಣ ಎಲ್ಲಿತ್ತು ಹೇಳು? ಯಾರು ಕೊಡ್ಬೇಕಿತ್ತು ಹಣ ನಂಗೆ? ಮನೇಲಿ ಯಾರಿಗೆ ನನ್ನ ನನ್ನ ಮಗುವಿನ ವಿಷಯ ಬೇಕಿತ್ತು ಹೇಳು?
0: ಹಾಗಾದ್ರೆ ಏನ್ ಮಾಡಿದ್ರಿ ಅಮ್ಮ ನೀವು? ನನಗಂತೂ ನಿಜವಾಗ್ಲು ತುಂಬಾ ಹಿಂಸೆ ಆಗ್ತಾ ಇದೆ.
1: ಅನಾಥೋ ದೈವ ರಕ್ಷಕ ಅಂತ ಹಿರಿಯರು ಹೇಳ್ತಾರೆ, ಕೇಳಿದ್ಯಾ? ನನ್ನ ಪಾಲ್ಗೂ ಆ ದಿನ ದೇವತೆ ಆಗಿ ಬಂದವಳು ಹಾಲಿನ ರಂಗಮ್ಮ. ಅಳ್ತಾ ಇದ್ದಿದ್ದ ಮಗುನ ನೋಡಿ ಆ ಮಗುಗೆ ಅರ್ಶನ ಕಾಮಾಲೆ ರೋಗ ಬಂದಿರಬೇಕು, ಮೊದಲು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಅವಳ ಹತ್ರ ಇದ್ದಿದ್ದ ಕಾಸಿನ ಚೀಲದಿಂದ 2 ರೂಪಾಯಿ ತೆಗೆದು ನನ್ನ ಕೈ ಕೊಟ್ಲು. ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳಿ ಬಸ್ಸು ಹತ್ಸಿದ್ಲು.
0: ಅಪ್ಪ ಸತ್ಯ, ನೀವಂತೂ ಇಂತೂ ಆಸ್ಪತ್ರೆ ಕಡೆಗೆ ಹೊರಟ್ರಲ್ಲ, ಒಳ್ಳೇದಾಯ್ತು. ಆಮೇಲೆ
1: ರಂಗಮ್ಮ ನನ್ನ ಬಸ್ ಹತ್ಸಿ ಹೊರಟ್ಬಿಟ್ಲು. ಬಸ್ಸು ಊರಾಚೆ ದಾಟಿ ಮುಂದೆ ಹೋಗ್ತಾ ಇತ್ತು. ಅಷ್ಟೊತ್ತಿಗೆನೆ ನನ್ನ ಮಗು ಅಳು ನಿಲ್ಸ್ಬಿಡ್ತು. ಸದ್ಯ 2 ದಿವಸದಿಂದ ಒಂದೇ ಸಮ ರಚೆ ಹಿಡ್ದಿದ್ನಲ್ಲ, ಇವಾಗ ಅಳು ನಿಲ್ಸಿದ್ನಲ್ಲ ಅಂತ ಸಮಾಧಾನ ಪಟ್ಕೊಂಡೆ. ನನ್ನ ಪಕ್ಕ ಒಬ್ರು ಕಾಕ ಕೂತಿದ್ರು. ಮಗಳೇ, ಇಷ್ಟು ಸಣ್ಣ ಮಗುನ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಮ್ಮ ಅಂತ ಕೇಳಿದ್ರು. ನಾನು ಇರೋ ವಿಷಯನೆಲ್ಲ ಅವ್ರಿಗೆ ಹೇಳಿದೆ. ಎಲ್ಲಿ?

0: ಒಂದ್ಸಲ ಮಗುನ್ ತೋರ್ಸು ಅಂತ ಕೇಳಿದ್ರು. ಮಗು ಹಣೆನ ಮುಟ್ಟಿ ನೋಡಿದ ಅವ್ರ ಮುಖ ಚಿಕ್ಕದಾಗ ಹೋಯ್ತು.
1: ಯಾಕೆ? ಪಾಪ, ಮಗು ಅಳ್ತಾ ಇರೋದನ್ನ ನಿಲ್ಸಿತ್ತಲ್ಲ, ಒಳ್ಳೇದೇ ಆಯ್ತು ತಾನೆ. ಮತ್ತೆ ಅವ್ರ್ಯಾಕೆ ಮುಖ ಚಿಕ್ಕದ್ ಮಾಡ್ಕೊಂಡ್ರು?
0: ನನ್ ಮಗು ಆಸ್ಪತ್ರೆಗೆ ಹೋಗೋ ಮಗು ಆಗಿರ್ಲಿಲ್ಲ, ಸ್ಮಶಾನ ಸೇರೋ ಮಗು ಆಗ್ಬಿಟ್ಟಿತ್ತು.
1: ಇಂಥ ಕೆಲ್ಸ ಆಯ್ತಲ್ಲ. ಮತ್ತೆ ಆ ಸತ್ ಹೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
0: ಮನೆಯವ್ರಿಗೆ ಹೇಳ್ದೆ ಕೇಳ್ದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನ ಸತ್ ಮಗುನ ಹೊತ್ಕೊಂಡು ಹೋದ್ರೆ ಅವ್ರು ನನ್ನ ಒಳಗೆ ಸೇರಿಸ್ಕೋತಾರೆ ನಮ್ಮ.
1: ಹಾಗಾದ್ರೆ ಏನ್ ಮಾಡಿದ್ರಿ?
0: ಆ ಸತ್ ಮಗುನ ನೋಡಿದ ಕಾಕ ನನಗೆಷ್ಟು ಸಮಾಧಾನ ಮಾಡಿದ್ರು ಗೊತ್ತಾ? ನನಗೆ ಆ ಬಸ್ಸಲ್ಲಿ ಜೋರಾಗಿ ಅಳೋಕ್ಕೂ ಆಗ್ತಾ ಇರಲಿಲ್ಲ. ಬಸ್ಸಲ್ಲಿರೋ ಜನರಿಗೆಲ್ಲ ತಿಳಿದ್ರೆ ಎಲ್ಲಿ ದಾರಿ ಮಧ್ಯದಲ್ಲೇ ನನ್ನ ಇಳಿಸ್ಬಿಡ್ತಾರೋ ಅಂತ ತುಂಬ ಭಯ ಆಯಿತು. ಅದಕ್ಕೆ ಕಾಕ ಕೂಡ ಅಳ್ಬೇಡ ಅಂತ ಹೇಳಿ ಸಮಾಧಾನ ಮಾಡಿದ್ರು. ಆ ಜೀವ ಕಳ್ಕೊಂಡಿರೋ ಕುಡಿಗೆ ನಾ ಹಾಲು ಕುಡಿಸ್ತಾ ಇರೋ ಥರ ನಾಟಕ ಮಾಡಿಕೊಂಡು ಬಸ್ಸಲ್ಲೇ ಕೂತಿದ್ದೆ. ನನ್ನ ಕಣ್ಣೀರು ಧಾರೆ ಕಾಕನ ಭುಜದ ಮೇಲೆ ಒದ್ದೆ ಆಯಿತು ಅಷ್ಟೆ.
1: ಅಲ್ಲಮ್ಮ, ಇಷ್ಟೊಂದು ಸಂಕಟ ಹೊತ್ಕೊಂಡು ಅದು ಹೇಗೆ ತಾನು ಬಸ್ಸಲ್ಲಿ ಕೂತಿದ್ರಿ ನೀವು? ಆಮೇಲಾದರೂ ಮನೆಗೆ ವಾಪಸ್ ಹೊರಟ್ರಾ?
0: ಇಲ್ಲಮ್ಮ, ಆಗಲೇ ಹೇಳಿದ್ನಲ್ಲ, ಬರಿಗೈಲಿ ಆ ಮನೆಗೆ ಹೋದರೆ ನನ್ನನ್ನು ಸುಮ್ಮನೆ ಬಿಡ್ತಾ ಇದ್ರ ಹೇಳು? ಮಗು ಇದ್ದಾಗ ಅದರ ಲಾಲನೆ ಪಾಲನೆ ಅವ್ರಿಗೆ ಬೇಕಿಲ್ವಾಗಿತ್ತು. ಆದರೆ ಮಗು ಸತ್ತೋಗಿದೆ ಅಂತ ಗೊತ್ತಾಗಿದ್ದಿದ್ರೆ ಸುಮ್ಮನಿರ್ತಿದ್ರ ಅವರು? ಒಂದು ಮಗು ಎತ್ಕೊಡೋಕ್ಕೆ ನಿನಗೆ 2 ವರ್ಷ ಆಯಿತು ಅಂತ ನಮ್ಮತ್ತೆ ನನ್ನ ದಿನಾಗ್ಲೂ ಕಡೆಗಣಿಸ್ತಾ ಇದ್ರು. ಇನ್ನ ಹುಟ್ಟಿದ ಮಗು ಸತ್ತೋಗಿದೆ ಅಂದಿದ್ರೆ ಏನ್ ಮಾಡ್ತಾರೋ ಅಂತ ಭಯ ನನ್ನ ಕಾಡ್ತಾನೆ ಇತ್ತು.
1: ಹಾಗಾದ್ರೆ ಏನ್ ಮಾಡಿದ್ರಿ, ಮತ್ತೆಲ್ಲಿಗೆ ಹೋದ್ರಿ ನೀವು?
0: ನಾನು ನಿಂಗಾಗ್ಲೇ ಹೇಳ್ದಾಗೆ ಅನಾಥೋ ದೈವ ರಕ್ಷಕ ಅನ್ನೋ ಮಾತು ನನಗ್ ಮತ್ತೆ ಮುಂದುವರಿತು ತಾಯಿ. ನನ್ನ ಪಕ್ಕದಲ್ಲಿ ಕುಳಿತಿದ್ದ ಕಾಕ ನನ್ನ ಕಥೆ ಎಲ್ಲ ಕೇಳಿದ್ರು. ಹೀಗೆ ಒಂದ್ 2 ಊರು ದಾಟಿದ್ರೆ ನಮ್ಮೂರು ಬರುತ್ತೆ. ನಿನಗೇನು ಅಭ್ಯಂತರ ಇಲ್ಲ ಅಂದರೆ ನಿನ್ನ ಮಗುಗೆ ಸ್ಮಶಾನ ತೋರಿಸಿ ನಿನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು.
1: ಹಾಗಾದ್ರೆ ನೀವು ಆ ಕಾಕನ ಜೊತೆನೆ ಹೊರಟುಬಿಟ್ರಾ? ನಿಮಗೇನು ಭಯ ಆಗಲಿಲ್ವಾ?
0: ಆ ಕ್ಷಣದಲ್ಲಿ ನನಗೆ ಗೊತ್ತಿರೋ ಮನೆಯವ್ರಿಗಿಂತ ಈ ಗೊತ್ತಿಲ್ಲದೆ ಇದ್ದಿದ್ದ ಕಾಕನೇ ಎಷ್ಟೋ ಆಪ್ತರು ಅಂತ ಅನಿಸ್ಬಿಟ್ರು. ಅವ್ರು ತೋರಿಸಿದ ದಾರಿಲಿ ನಾನು ನಡಿಬಹುದು ಅಂತ ನನಗೆ ದೈವ ಪ್ರೇರಣೆ ಆಯಿತು. ತಂದೆ ಥರ ಇದ್ದ ಅವ್ರ ಜೊತೆ ನನ್ನ ಸತ್ತ ಮಗುನ ಹೊತ್ತು ನಡೆದೇ ಬಿಟ್ಟೆ.
1: ನೀವು ಅವ್ರ ಜೊತೆನೇ ಇದ್ದು ಬಿಟ್ರಾ? ನಿಮ್ಮ ಮನೆಯವ್ರು ಯಾರು ನಿಮ್ಮನ್ನ ಹುಡ್ಕೋ ಪ್ರಯತ್ನ ಮಾಡಲಿಲ್ವಾ?
0: ಅವರು ನನ್ನನ್ನು ಹುಡುಕಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ ಮಗಳೇ. ಆ ಊರಲ್ಲಿ ನನ್ನ ಮನೆ ಬಿಟ್ಟು ಓಡೋದವಳು ಅಂತಂದ್ರು, ಪತಿತೆ ಅಂತ ಅಂದ್ರು. ಯಾವುದ್ರ ಬಗ್ಗೆನೂ ನನಗೆ ತಿಳ್ಕೊಳ್ಳೋ ಆಸಕ್ತಿನೂ ಇರಲಿಲ್ಲ. ನನ್ನ ದಾರಿನೇ ಬೇರೆ ಆಗಿತ್ತು.
1: ಹಾಗಾದ್ರೆ ನೀವು ಈ ಹಸಿರೌಷಧಿ ಕೊಡೋ ವಿದ್ಯೆನ ಹೇಗ್ ಕಲ್ತ್ರಿ? ಇದನ್ನೆಲ್ಲ ನಿಮ್ಗೆ ಯಾರು ಹೇಳ್ಕೊಟ್ರು?
0: ಆ ಕಾಕನೇ ನನ್ನ ಪಾಲಿನ ತಂದೆ ತಾಯಿ ದೈವ ಎಲ್ಲನೂ ಆಗಿದ್ರು. ಅವರು ಅವ್ರು ಕಲ್ತಿರೋ ಸಕಲ ವಿದ್ಯೆಗಳನ್ನ ನನಗೆ ಧಾರೆ ಎರೆದ್ಬಿಟ್ರು. ಊರಾಚೆ ಇರೋ ಅವ್ರ ತೋಟದ ಮನೆಯಲ್ಲಿ ನಾನು ಇರೋಕೆ ವ್ಯವಸ್ಥೆ ಕೂಡ ಮಾಡಿದ್ರು. ಅವ್ರು ನನಗೆ ಹೇಳ್ಕೊಟ್ಟಿರೋ ವಿದ್ಯೆನೇ ನಾನು ಇವತ್ತಿಗೂ ಅಭ್ಯಾಸ ಮಾಡ್ತಾ ಇರೋದು.
1: ನೀವು ಕಾಮಾಲೆ ರೋಗ ಬಂದವರಿಗೆ ಉಚಿತವಾಗಿ ಔಷಧಿ ಕೊಡೋದ್ರ ಗುಟ್ಟು ಈಗ ತಿಳಿತು ಅಮ್ಮ. ಎಂಥ ಮನಸ್ಸು ನಿಮ್ಮದು! ನಿಮ್ಮ ಮಗು ಕಾಮಾಲೆಯಿಂದ ನರಳಿ ಸತ್ತಿದ್ದಕ್ಕೆ ಪ್ರತಿಯಾಗಿ ತಾವು ಎಲ್ಲಾ ಬಡ ಮಕ್ಕಳಿಗೂ ನಿಮ್ಮ ಹತ್ರ ನಂಬಿಕೆ ಇಟ್ಟು ಬರೋರಿಗೂ ಔಷಧಿನ ನೀಡ್ತಾ ಇರೋದು ನಿಜಕ್ಕೂ ಹೆಮ್ಮೆ ವಿಷಯ.
0: ಯಪ್ಪ, ನಿಜವಾಗ್ಲೂ
1: ಇಷ್ಟು ಮಾಡೋ ಮನಸ್ಸು ನಿಮ್ಮದಾಗಿದೆಯಲ್ಲ ಅಮ್ಮ, ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ನೀವು ನಿಮಗಿಷ್ಟ ಬಂದ ಹಾಗೆ ಇದ್ಬಿಡ್ಬಹುದಾಗಿತ್ತು,
2: ಯಾರು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಆದ್ರೆ ನೀವು ಶಬರಿ ತರ ಈ ಆಶ್ರಮದಲ್ಲಿ ಜೀವನ ಮಾಡ್ತಾ ದೈವ ಸಮಾನರಾದ ಮಕ್ಕಳನ್ನ ರಕ್ಷಿಸ್ತಾ ಇರೋದು ಇಷ್ಟು ದೊಡ್ಡ ವಿಚಾರ ಅಲ್ವಾ?
0: ನೀನು ದೊಡ್ಡ ವಿಚಾರ ಅಂತ ಹೇಳ್ತೀಯಲ್ಲ, ನನಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಪೇಪರ್ನೋಳು, ಒಂದಷ್ಟು ವಿಚಾರಗಳನ್ನ ಸಾಧ್ಯವಾದ್ರೆ ತಿಳಿಸೋ ಪ್ರಯತ್ನ ಮಾಡ್ತೀಯ ಮಗಳೇ?
1: ಖಂಡಿತವಾಗ್ಲೂ. ಅದೇನು

0: ಅಂತ ಹೇಳಿ ನೀವು. ಅದೆಲ್ಲದನ್ನು ಬರೆದು ಪ್ರಕಟ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಗಂಡು ಹೆತ್ತವರೆ, ಮದುವೆಯಾಗಿ ಮನೆ ತುಂಬಿಸಿಕೊಂಡ ಹೆಣ್ಣನ್ನ ನಿಮ್ಮ ಮಗಳಂತೆ ಕಾಣಿ. ಹಾಗೆ ಕಾಣಲು ಸಾಧ್ಯವಾಗದಿದ್ರೆ ನಿಮ್ಮ ಮಗನಿಗೆ ಮದುವೆ ಯೋಚನೆನೇ ಬಿಟ್ಬಿಡಿ ಅಂತ ನಾನು ತುಂಬಾ ಸತಿ ಕೂಗಿ ಕೂಗಿ ಹೇಳಬೇಕನ್ಸುತ್ತೆ. ಹೆಣ್ಣು ಅಂದ್ರೆ ಕೇವಲ ಕಾಮದಾಸೆ ತೀರಿಸುವ ವಸ್ತುವಲ್ಲ. ಅವಳ ಮನೋಭಿಲಾಷೆ, ಮಾತೃವಾಂಛೆಗೆ ನಿಮ್ಮ ಮನಸ್ಸನ್ನ ನೀಡಿ. ಹೆತ್ತವರನ್ನ ಬಿಟ್ಟು ನಿಮ್ಮ ಗೂಡು ಸೇರುವ ಪುಟ್ಟ ಹಕ್ಕಿ ಅದು, ಆಸರೆ ಬಯಸಿ ಬಂದಿದೆ. ಗುಟುಕು ನೀಡಿ ಗಟ್ಟಿಯಾಗಿಸಿ. ಮೊನಚು ಮಾತುಗಳಿಂದ ಮನಸ್ಸು ಹಾಳು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ನಾನು.
1: ಹೌದಮ್ಮ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ತುಂಬಾನೇ ತಿಳ್ಕೊಂಡಿದ್ದಾರೆ ನೋಡಿ. ನೀವು 13 ವರ್ಷ ಇದ್ದಾಗಲೇ ಮದುವೆ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟಪಟ್ಟಿದ್ರಿ. ಆದರೆ ಈಗ ಎಲ್ಲ ಬದಲಾಗಿದೆ. ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಲ್ಲೋ ಅಷ್ಟು ಯಶಸ್ವಿಯಾಗಿದ್ದಾಳೆ ಅಮ್ಮ.
0: ಒಳ್ಳೇದಮ್ಮ.
1: ನಿಮ್ಮಂಥವರ ಆದರ್ಶದ ಯಶೋ ಗಾಥೆ ಎಲ್ಲರಿಗೂ ಮಾದರಿಯಾಗಬೇಕು. ನನಗೆ ಆಶೀರ್ವಾದ ಮಾಡಿ ಪರವ. ನಿಮ್ಮನ್ನ ಪರಿಚಯ ಮಾಡಿಕೊಟ್ಟ ನಮ್ಮಮ್ಮನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೋಗಿ ಬರ್ತೀನಿ ಅಮ್ಮ.
0: ಆಗ್ಲಮ್ಮ, ಎಲ್ಲ ಒಳ್ಳೇದಾಗ್ಲಿ, ಹೋಗ್ಬಿಡ್ ಬಾ.
1: ಎಕ್ಸ್ಕ್ಯೂಸ್ ಮಿ ಸರ್, ಒಳಗ್ ಬರಬಹುದಾ?
2: ಓ ದೀಪಾ, ಬನ್ನಿ ಬನ್ನಿ. ಏನ್ ಇಷ್ಟೊಂದು ಖುಷಿಯಾಗಿದ್ದೀರಿ?
1: ಎಲ್ಲ ಅಚ್ಚುಕಟ್ಟಾಗಿ ಟೈಪ್ ಮಾಡಿ ಈ ಪೆನ್ ಡ್ರೈವ್ ಅಲ್ಲಿ ಹಾಕಿದ್ದೀನಿ. ತಗೊಳ್ಳಿ ಸರ್, ನೋಡಿ ಒಂದ್ಸರಿ.
2: ವೆರಿ ಗುಡ್ ದೀಪಾ, ಗಿವ್ ಮಿ 10 ಮಿನಿಟ್ಸ್, ಓದ್ ಹೇಳ್ತೀನಿ.
1: ಶೋರ್ ಸರ್, ಟೇಕ್ ಯುವರ್ ಓನ್ ಟೈಮ್.
3: ದೀಪಾ
1: ಸರ್,
3: ತುಂಬಾ ಚೆನ್ನಾಗಿ ಬರ್ತಿದ್ಯಮ್ಮ. ನಿಜವಾಗ್ಲೂ ಮದರ್ಸ್ ಡೇಗೆ ಏನ್ ಮಾಡ್ತಾ ಇದೆ.
1: ಥ್ಯಾಂಕ್ ಯು ವೆರಿ ಮಚ್ ಸರ್.
2: ಅದ್ ಸರಿ ದೀಪಾ, ಈ ಆರ್ಟಿಕಲ್ಗೆ ನೀವು ಇನ್ನೂ ಯಾಕೆ ಶೀರ್ಷಿಕೆ ಇಟ್ಟಿಲ್ಲ?
1: ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಶೀರ್ಷಿಕೆಗಳು ಬಹಳ ಇದೆ, ಯಾವುದು ಸೂಕ್ತ ನೀವೇ ಹೇಳಿ. ಇಲ್ಲಿ ನೋಡಿ, ಇಷ್ಟಿದೆ ಶೀರ್ಷಿಕೆಗಳು, ಯಾವುದಾದ್ರೂ ಒಂದು ನೀವೇ ಸೆಲೆಕ್ಟ್ ಮಾಡಿ ಸರ್.
2: ಮಾತೃಛಾಯೆ, ತಾಯವ್ವ, ಪಾರವ್ವ, ಕಾನನದ ಕಣ್ಮಣಿ, ಜೀವನ್ಮುಖಿ. ಹಾ, ಜೀವನ್ಮುಖಿ ಅನ್ನೋ ಶೀರ್ಷಿಕೆ ತುಂಬಾನೇ ಸೂಕ್ತವಾಗಿದೆ. ತನ್ನೊಳಗಿನ ಜೀವಕ್ಕೆ ಮುಕ್ತಿಯನ್ನ ನೀಡಿ ನೊಂದ ಮಾತೆಯರಿಗೆ ಮಮತೆಯ ಮುಖವನ್ನು ತೋರುತ್ತಿರುವ ಪಾರವನ ಕಥೆಗೆ ಸೂಕ್ತವಾದ ಶೀರ್ಷಿಕೆ ಅಂದ್ರೆ ಅದೇ ಜೀವನ್ಮುಖಿ.
1: ಜೀವನ್ಮುಖಿ ಪಾರವ್ವ, ನೀನು ಜೀವನ್ಮುಖಿಯೇ ಕಣವ್ವ.
4: ಜೀವನ್ಮುಖಿ ನಾಟಕ ಕೇಳಿದಿರಿ. ರಚನೆ ಗಾಯತ್ರಿ ಸುಂದರೇಶ್. ಪಾತ್ರ ಪರಿಚಯ: ಮಗಳು ದೀಪಾ, ಸಹನಾ, ತಾಯಿ ತ್ರಿವೇಣಿ, ನೇತ್ರಾ ಕೆ, ತಂದೆ ಪ್ರಸಾದ್, ಲಕ್ಷ್ಮೀನಾರಾಯಣ ಎಸ್. ಸಂಪಾದಕರು ದಿಗ್ವಿಜಯ್ ಬಿ. ಮನೆ ಕೆಲಸದ ಕೆ ನಿಂಗಿ, ಚಿನ್ಮಯಿ ಕೆ ಎಸ್. ತೋಟದ ವ್ಯಕ್ತಿ ಕಾರ್ತಿಕ್ ಎಂ ಎಸ್. ಹಾಗೂ ನಾಟಿ ವೈದ್ಯೆ ಪಾರವ್ವ, ಕೀರ್ತನಾ ವಿ. ನಿರ್ಮಾಣ ಸಹಕಾರ ಸಹನಾ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
5: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 12:30 ಸೆಕೆಂಡ್ಗಳು.
6: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4477, 2237 4888.

0: ಪಿನ್ಕೋಡ್ 0800. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
3: ಹೇಳಿ.
2: ಈ KYC ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
2: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
2: ಹೌದಾ? ಒಂದ್ ವೇಳೆ ಏನಾದ್ರೂ ಬದಲಾವಣೆ ಇದ್ರೆ
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
2: ಅಷ್ಟೇ?
3: ಅಷ್ಟೇ.
2: ಗೊತ್ತಾಯ್ತು.
3: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
3: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ವಿಶ್ವ ಹೈಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾ ಸಂತೋಷ್ ಹಜಾರೆ ಅವರಿಂದ ಮಾಹಿತಿ, ನಂತರ ವಕ್ರದಂತ ಚಿಕಿತ್ಸೆ, ಈ ಕುರಿತಂತೆ ಡಾ ಅನುಷಾ ಹೆಗಡೆ ಇವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ, ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾ ಸಂತೋಷ್ ಹಜಾರೆ ಅವರಿಂದ ಮಾಹಿತಿ.
4: ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದಿಂದ ಪ್ರತಿ ವರ್ಷ July 28th ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಈ ದಿವಸದ ಮಹತ್ವ ಅಂದರೆ ನಮ್ಮ

ಪಾಪ್ಯುಲೇಷನ್ ಗೆ ಲಿವರ್ ಗೆ ತ್ರಾಸ ಮಾಡುವಂತ ವೈರಸಸ್, ಸೂಕ್ಷ್ಮ ಜೀವ ಇರ್ತಾವ ವೈರಸಸ್ ಅಂತೀವಿ ನಾವು. ಆ ವೈರಸಸ್ ಬಗ್ಗೆ ಎಲ್ಲರಿಗೆ ಅವೇರ್ನೆಸ್ ಗೊತ್ತಾಗಲಿ ಅಂತ ಈ ದಿನ ಆಚರಣೆ ಮಾಡ್ತೀವಿ. ಮತ್ತು ಅದಕ್ಕೆ ಈ ವೈರಸಸ್ ಇನ್ಫೆಕ್ಷನ್ ಆಗಬಾರ್ದು, ಪಾಪ್ಯುಲೇಷನ್ ಗೆ ತೊಂದರೆ ಆಗಬಾರ್ದು ಅಂತ ಕ್ರಮ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈ ವೈರಸ್ಸನ್ನ ಈ ರೋಗಕ್ಕನ್ನ ಮುಟ್ಸ್ಲಿಕ್ಕೆ ಬಂದ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಈ ದಿವಸ ನಾವು ಈ ಫಂಕ್ಷನ್ ಮಾಡ್ತೀವಿ. ಇದು ಹೆಪಟೈಟಿಸ್ ವೈರಸಸ್ ಅಂದರೆ ಇದು ಸೂಕ್ಷ್ಮ ಜೀವ ಇರ್ತವೆ, ಇದು ಲಿವರಿಗೆ ತೊಂದರೆ ಮಾಡ್ತವೆ. ಅದಕ್ಕೆ ನಾವು ಅಲೋಪತಿ ಒಳಗೆ ಹೆಪಟೈಟಿಸ್ A, B, C, D, E ಅಂತ ಮುಖ್ಯವಾಗಿ ಅದಕ್ಕೆ ಐದು ಪ್ರಕಾರ ಇದಾವೆ, ಅದಕ್ಕೆ ಐದು ಹೆಸರು ಇಟ್ಟಿದ್ದೀವಿ. ಇದ್ರೊಳಗೆ ಇದು ಹೆಪಟೈಟಿಸ್ ಎ ಮತ್ತು ಇ ವೈರಸಸ್ ಏನಿದ್ದಾವೆ, ಇದು ಒಬ್ಬರು ಮನುಷ್ಯರಿಂದ ಒಬ್ಬರಿಗೆ ದೂಷಿತ ನೀರು ಇಲ್ಲದ್ರೆ ಊಟದಿಂದ ಸ್ಪ್ರೆಡ್ ಆಗ್ತವೆ. ನಾವು ಅಂತೀವಿ ಅದಕ್ಕೆ ಫಿಕೋ ಓರಲ್ ಕಂಟ್ಯಾಮಿನೇಷನ್ ಅಂತೀವಿ. ಅಂದರೆ ದೂಷಿತ ನೀರಿತ್ತು ಇಲ್ಲದ್ರೆ ಊಟ ಆ ಕಡೆ ಮಾಡಿದಾಗ ಇದು ಯಾರಿಗೆ ಕಾಮನ್ ಆಗಿರ್ತೈತಿ ಆ ಮನುಷ್ಯನ ಕಡೆ ದೂಸರೆ ಬೇರೆ ಮನುಷ್ಯಕ್ಕೆ ಸ್ಪ್ರೆಡ್ ಆಗ್ತದೆ. ಯೂಶಲಿ ಇದು ಹೆಪಟೈಟಿಸ್ ಎ ಆ್ಯಂಡ್ ಇಗೆ ನಾವು ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಮಾಡ್ತೇವೆ ಅಂತೀವಿ. ಅಂದರೆ ಸಣ್ಣ ಸ್ಮಾಲ್ ಟೈಮಿಗೆ ತೊಂದರೆ ಮಾಡ್ತವೆ. 3-4 ವಾರ ಈ ಜಂತುಗಳು ಒಳಗೆ ಹೋದ್ಮೇಲೆ ಕಾಮಿನಿ ಮಾಡ್ತವೆ. ಪೇಷಂಟಿಗೆ ಜ್ವರ ಬರ್ತದೆ, ಕಾಮಿನಿ ಬರ್ತದೆ, ಹಸು ಕಟ್ಟು ಹಾಕದೆ, ವಾಂತಿ ಹಾಕದೆ, ಇಂಥ ಪೇಷಂಟ್ಗಳು ನಮ್ಮ ಕಡೆ ಬಂದಮೇಲೆ ಇದಕ್ಕೆ ಒಂದು 4-6 ವಾರ ತನಕ ಅದು ಕಾಮಿನಿ ತ್ರಾಸು ಮಾಡ್ತದೆ. ಕೆಲವೊಂದ್ಸಲ ಭಾಳ ವಾಂತಿ ಆದಾಗ ಪೇಷಂಟ್ ಅಶಕ್ತ ಆದಾಗ ಅವರಿಗೆ ಅಡ್ಮಿಟ್ ಮಾಡಿ ಸ್ವಲ್ಪ ಔಷಧಿ ಕೊಟ್ಟು ನಾವು ಅವರಿಗೆ ಆರಾಮ ಮಾಡಿಸ್ತೀವಿ. ಮೋರ್ ದೆನ್ ಅಂದರೆ ಭಾಳಷ್ಟು ಪೇಷಂಟಿಗೆ ಈ ಹೆಪಟೈಟಿಸ್ ಎ ಮತ್ತು ಇದರಿಂದ ಕಾಮಿನಿ ಹಾಕದ ಪೇಷಂಟ್ ತೊಂದರೆ ಹಾಕದೆ. ಆದರೆ ಭಾಳ ಸಲ ಈ ಪೇಷಂಟ್ಗಳು 90%ಕ್ಕಿಂತ ಮೇಲೆ ಎಲ್ಲ ಆರಾಮಾಗ್ತಾರೆ. ಒಂದು 6-12 ವಾರ ತನಕ ಇದು ಕಾಮಿನಿ ತತ್ರ ತೊಂದರೆ ಮಾಡ್ಬೋದು. ಆದರೆ ಎಲ್ಲ ಪೇಷಂಟ್ಗಳು ಆರಾಮಾಗಿಬಿಡ್ತಾರೆ. ಭಾಳ ಖಚಿತವಾಗಿ 1-2% ಮಂದಿ ಒಳಗೆ ಈ ವೈರಸಸ್ ಏನು ನಾವೇನಂತೀವಿ ಫಲ್ಮಿನೆಂಟ್ ಹಿಪ್ಯಾಟಿಕ್ ಹೆಪಟೈಟಿಸ್ ಅಂತೀವಿ, ಫಲ್ಮಿನೆಂಟ್ ಹಿಪ್ಯಾಟಿಕ್ ಫೇಲ್ಯರ್ ಅಂತೀವಿ. ಅಂದರೆ ಲಿವರ್ ಫೇಲ್ ಆಗ್ತದೆ. ಹಾಗೆ ಭಾಳ ಕಮ್ಮಿ, 100ಕ್ಕೆ 1 ಇಬ್ಬರಿಗೆ ಹಂಗೆ ಹಾಕದೆ. ಮತ್ತು ಲಿವರ್ ಫೇಲ್ ಆದಾಗ ಕೆಲವೊಂದು ಸಲ ಈ ವೈರಸ್ಸಿಂದ ಜೀವಕ್ಕೆ ತೊಂದರೆ ಆಗುವಂಥ ಪರಿಸ್ಥಿತಿ ಬರ್ತದೆ. ಹಿಂಗಿದ್ದಾಗ ಹಿಂಗೆ ಬಂದಾಗ ಈಗಿನ ಕಾಲೊಳಗೆ ನಾವು ಅದರ ಲಿವರ್ನು ಚೇಂಜ್ ಮಾಡಿ ಆ ಪೇಷಂಟಿಗೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಮುಖ್ಯವಾಗಂದರೆ ಇದು ಹೆಪಟೈಟಿಸ್ ಎ ಆ್ಯಂಡ್ ಇ ಜಂತುಗಳು ದೂಷಿತ ನೀರಿನ ಮತ್ತು ಊಟದಿಂದ ಬಂದಿದ್ದ ಸಲುವಾಗಿ ಚಲೋ ಊಟ ಚಲೋ ನೀರು ಮಾಡಿದರೆ ಇಂಥ ಪರಿ ಇನ್ಫೆಕ್ಷನ್ಸ್ ನಮ್ಗೆ ಬರೋಕ್ಕಿಲ್ಲ. ಮತ್ತು ಕಮ್ಯುನಿಟಿ ಒಳಗೆ ಚಲೋ ಹೈಜಿನ್ ಇಟ್ವಿ, ನಾವು ಊಟ ಮಾಡುವಾಗ ಕೈ ತೊಳ್ಕೊಂಡ್ವಿ, ಚಲೋ ಹೈಜಿನ್ ಇಟ್ಟಾಗ ಇಂಥ ಇನ್ಫೆಕ್ಷನ್ಸ್ ಒಬ್ಬರಿಂದ ಒಬ್ಬರಿಗೆ ಹರಡೋದು ಭಾಳ ಕಮ್ಮಿ ಆಗ್ತದೆ. ಅದಕ್ಕೆ ಎಸ್ಪೆಷಲಿ ಈ ಮಳೆಗಾಲ ಸೀಸನ್ ಒಳಗೆ ಅದು ಹಿಂಗೆ ದೂಷಿತ ನೀರು ಬಂದಿದ್ದಕ್ಕೆ ಮಂದಿ ಈ ಕಡೆ ಆ ಕಡೆ ಹೊರಗೆ ರಸ್ತೆಯವರು ಊಟ ಮಾಡಿದ್ದಕ್ಕೆ ಇಂಥ ಇನ್ಫೆಕ್ಷನ್ಸ್ ಈ ಕಡೆ ಆ ಕಡೆ ಸ್ಪ್ರೆಡ್ ಆಗ್ತವೆ. ಮತ್ತು ಭಾಳಷ್ಟು ಮಂದಿಗೆ ಇಂಥ ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಅಂತ ಈ ರೋಗಗಳು ಬರ್ಬೋದು. ಆದರೆ ನಾವು ಸ್ಯಾನಿಟೇಷನ್ ಚಲೋ ಇಟ್ವಿ, ಪರ್ಸನಲ್ ಹೈಜಿನ್ ಚಲೋ ಇಟ್ವಿ, ಕೈಕಾಲು ತೊಳ್ಕೊಂಡ್ವಿ, ಚಲೋ ಇದಕ್ಕೆ ನಾವು ಲಕ್ಷ್ಯ ಕೊಟ್ವಿ ಅಂದರೆ ಇಂಥ ಇನ್ಫೆಕ್ಷನ್ಸ್ ಬರೋದು ಭಾಳ ಕಮ್ಮಿ ಆಗ್ತಾ ಹೋಗ್ತದೆ. ಇದು ಹೆಪಟೈಟಿಸ್ ಎ ಸಲುವಾಗಿ ನಮ್ಮ ಕಡೆ ಒಂದು ಚಲೋ ವ್ಯಾಕ್ಸಿನ್ ಇದೆ, ಒಂದು ಟೀಕೆ ಇದೆ. ಈ ವ್ಯಾಕ್ಸಿನ್ ಯೂಸ್ ಮಾಡಿದಾಗ ಇದು 2 ಡೋಸ್ ಇರ್ತವೆ, ಇವತ್ತು ಒಂದು 6 ವಾರಕ್ಕೆ ಒಂದ್ಸಲ. ಇದು 2 ಡೋಸ್ ಕೊಟ್ಟರೆ ಅಂಥ ಜಂತುಗಳ ಇನ್ಫೆಕ್ಷನ್ ಆಗೋದು ನಾವು ಪ್ರಿವೆಂಟ್ ಮಾಡ್ಬೋದು. ಅದಕ್ಕೆ ಯಾರಿಗೆ ಈ ರಿಸ್ಕ್ ಜಾಸ್ತಿ ಇರ್ತದೆ, ಯಾವ ಪೇಷಂಟ್ಸಿಗೆ ಇಂಥ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತವೆ, ಅವರಿಗೆ ಇದು ಹೆಪಟೈಟಿಸ್ ಎ ವೈರಸ್ ನಾವು ಕೊಡ್ತೀವಿ. ಮತ್ತು ಯಾರು ಹಿಂಗೆ ಎಂಡೆಮಿಕ್ ಏರಿಯಾ ಒಳಗೆ ಹೋಗ್ತಾರೆ ಅಂತ ಅವರಿಗೆ ಇದು ವ್ಯಾಕ್ಸಿನ್ ಕೊಟ್ಟು ಇಂಥ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತ ನಾವು ನೋಡ್ಕೋಬೋದು. ಆದರೆ ಹೆಪಟೈಟಿಸ್ ಈಗ ಇಂಥ ಇನ್ನೂ ವ್ಯಾಕ್ಸಿನ್ ಏನು ತಯಾರಾಗಿಲ್ಲ. ಅದಕ್ಕೆ ಈಗ ಸದ್ಯಕ್ಕೆ ನಮ್ಮ ಕಮ್ಯುನಿಟಿ ಒಳಗೆ ಭಾಳಷ್ಟು ಮಂದಿಗೆ ಇದು ಹೆಪಟೈಟಿಸ್ ಈ ವೈರಸ್ದಿಂದ ಕಾಮಿನಿ ಆಗ್ತಾ ಇರ್ತದೆ. ಭಾಳ ಮಂದಿಗೆ ನಾವು ನೋಡ್ತೀವಿ ಕಾಮಿನಿ ಆಗಿ ನಮ್ಮ ಕಡೆ ಬರ್ತಾರೆ. ಆದರೆ ಭಾಳಷ್ಟು ಮಂದಿ ಇದು ಹೆಪಟೈಟಿಸ್ ಈ ಕಾಮಿನಿಗಳು ಆರಾಮಾಗ್ತವೆ. ಪೇಷಂಟ್ಗಳು ಒಂದು 2-3 ತಿಂಗಳೊಳಗೆ ಪೂರ ಆರಾಮಾಗಿ ಸಾಮಾನ್ಯ ಜೀವನಕ್ಕೆ ವಾಪಸ್ ಬಂದುಬಿಡ್ತಾರೆ. ಈಗ ಇದಕ್ಕಿಂತ ಮಹತ್ವದ ಅಂದರೆ ಇದು ಹೆಪಟೈಟಿಸ್ ಬೇರೆ ವೈರಸ್ ಏನಿದ್ದಾವೆ, ಹೆಪಟೈಟಿಸ್ ಬಿ, ಸಿ ಮತ್ತು ಡಿ. ಈ ವೈರಸಸ್ ಯೂಶಲಿ ಒಬ್ಬರು ಮನುಷ್ಯರಿಂದ ಒಬ್ಬರಿಗೆ ನೀರಿಂದಲ್ಲ, ಆದರೆ ದೂಷಿತ ರಕ್ತದಿಂದ ಸ್ಪ್ರೆಡ್ ಆಗ್ತದೆ. ಅದಕ್ಕೆ ಇದು ಹೆಪಟೈಟಿಸ್ ಬಿ, ಸಿ ಆ್ಯಂಡ್ ಡಿ ವೈರಸಸ್. ದೂಷಿತ ರಕ್ತ ನಾವು ಒಬ್ಬರಿಂದ ಒಬ್ಬರಿಗೆ ಹಾಕೊಂಡ್ವಿ, ಇಲ್ಲದ್ರೆ ಪೇಷಂಟ್ ಹಾಸ್ಪಿಟಲ್ಗೆ ಇದ್ದಾಗ ನಾವೇನಾರ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡುವಾಗ ಇನ್ಸ್ಟ್ರೂಮೆಂಟ್ಸ್ ಸ್ಟರ್ಲೈಸ್ ಆಗಿಲ್ಲ ಅಂದರೆ ಒಬ್ಬರು ಪೇಷಂಟಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗೋದು ಚಾನ್ಸ್ ಇರ್ತವೆ. ಈಗಿನ ಕಾಲೊಳಗೆ ಇದು ಭಾಳಷ್ಟು ಮಂದಿ ಡ್ರಗ್ಸ್ ತೊಗೋತಾರೆ, ಇಂಟ್ರಾವಿನಸ್ ಡ್ರಗ್ಸ್ ಯೂಸ್ ಮಾಡ್ತಾರೆ. ಇಂಥ ಡ್ರಗ್ಸ್ ಯೂಸ್ ಮಾಡುವಾಗ ಒಬ್ಬರದ್ದು ಇಂಜೆಕ್ಷನ್ ಒಬ್ಬರಿಗೆ ತೊಗೋತೇವೆ, ಒಬ್ಬರು ಇಂಜೆಕ್ಷನ್ ನೀಡಲ್ ಶೇರಿಂಗ್ ಮಾಡ್ತಾರೆ, ಟ್ಯಾಟೂಯಿಂಗ್ ಮಾಡ್ಕೋತಾರೆ ನಮ್ಮ ಸ್ಕಿನ್ ಮೇಲೆ. ಹೀಗೆಲ್ಲ ಮಾಡುವಾಗ ಶೇರಿಂಗ್ ಆಫ್ ನೀಡಲ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ದಿಂದ ಇದು ಹೆಪಟೈಟಿಸ್ ವೈರಸ್ ಸ್ಪ್ರೆಡ್ ಆಗ್ತವೆ. ಅನದರ್ ವೇ ಆಫ್ ಸ್ಪ್ರೆಡ್ ಇದಂದರೆ ತಾಯಿ ಯಾವಾಗ ಜನ್ಮ ಕೊಡ್ತಾಳವಾಗ ಡ್ಯೂರಿಂಗ್ ಡೆಲಿವರಿ ತಾಯಿಯಿಂದ ಮಗುಗೆ ಈ ಟ್ರಾನ್ಸ್ಮಿಷನ್ ಆಗ್ತವೆ. ಅದಕ್ಕೆ ನಾವು ಪೇರೆಂಟಲ್ ಟ್ರಾನ್ಸ್ಮಿಷನ್ ಅಂತೀವಿ. ಅದಕ್ಕೆ ಆ ಟೈಮಿಗೂ ಈ ಜಂತುಗಳು ಮಮ್ಮಿದಿಂದ ಹುಡುಗರಿಗೆ ಬರ್ತವೆ. ಇದ್ರೊಳಗೆ ಹೆಪಟೈಟಿಸ್ ಬಿ ಕಾಮಿನಿಗೆ ಸಾಮಾನ್ಯ ಜನಗಳಿಗೆ ಬಿಳಿ ಕಾಮಿನಿ ಅಂತಾರೆ. ಅದಕ್ಕೆ ಹೆಪಟೈಟಿಸ್ ಬಿ, ಸಿ, ಡಿ ಜಂತುಗಳು ಸ್ವಲ್ಪ ತೊಂದರೆ ಮಾಡುವ ಜಂತು ಇರ್ತವೆ. ಈ ಇನ್ಫೆಕ್ಷನ್ಸ್ ಒಂದ್ಸಲ ಬ್ಲಡಿಂದ ಒಳಗೆ ಬಂದರೆ ಯೂಶಲಿ ಇದು ಮೈ ಬಿಟ್ಟು ಹೋಗೋದು ಭಾಳ ಕಠಿಣ. ಇದ್ರೊಳಗೆ ಹೆಪಟೈಟಿಸ್ ಬಿ ಬಗ್ಗೆ ನಾನು ಮಾತಾಡ್ತೀನಿ. ಹೆಪಟೈಟಿಸ್ ಬಿ ಜಂತು ಒಂದ್ಸಲ ಮೈ ಒಳಗೆ ಬಂದರೆ ಅದು ಹಿಂಗೆ ದೂಷಿತ ರಕ್ತದಿಂದ ಬರ್ಬೋದು. ಇಲ್ಲದ ಮನೆತನ ಒಳಗೆ ಯಾರಿಗಾರು ಇದ್ರೆ ಕ್ಲೋಸ್ ಒಂದೇ ಮನೆಯೊಳಗಿದ್ದಾಗ ಅವ್ರ ರಕ್ತ ಅವರಿಗೆ ಹಿಂಗೇನಾರು ಟಚ್ ಆತಂದ್ರೆ ಬರ್ಬೋದು. ಇಲ್ಲದ್ರೆ ಡೆಲಿವರಿ ಟೈಮಿಗೆ ಮಗುಗೆ ಬರ್ಬೋದು. ಹಿಂಗೆ ಅದು ವೈರಸ್ ಒಳಗೆ ಬಂದಮೇಲೆ ಸ್ವಲ್ಪ

ಪರ್ಸೆಂಟ್ ಮಂದಿ ಒಳಗೆ ಅದು ವೈರಸ್ ಒಳಗೆ ಹೋದ ತಕ್ಷಣ ಒಂದು ಎರಡು ಮೂರು ತಿಂಗಳೊಳಗೆ ಕಾಮಿನಿ ಮಾಡ್ತದೆ. ಕಾಮಿನಿ ಕೆಲವೊಂದ್ಸಲ ಸಾಮಾನ್ಯವಾಗಿ ಒಂದು ಮೂರ್ನಾಲ್ಕು ವಾರಿದ್ದು ಕಮ್ಮಿ ಆಗಿ ಹೋಗ್ಬಿಡ್ತದೆ. ಕೆಲವರಿಗೆ ಆ ಕಾಮಿನಿ ಜೋರಾದಾಗ ತಾತ್ಪೂರ್ತವಾಗಿ ಲಿವರ್ ಫೇಲ್ ಆಗ್ತದೆ. ಆ ಟೈಮಿಗೆ ಪೇಷಂಟಿಗೆ ಅಂದರೆ ಜೀವಕ್ಕೆ ತೊಂದರೆ ಆಗೋ ಸಂಭವ ಇರ್ತದೆ. ಕೆಲವೊಂದ್ಸಲ ಇಂಥ ಪೇಷಂಟ್ಸಿಗೆ ನಾವು ಲಘು ಡಯಾಗ್ನೋಸ್ ಮಾಡಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಆಮೇಲೆ ಇದು ಹೆಪಟೈಟಿಸ್ ಬಿ, ಆಮೇಲೆ ಒಂದ್ಸಲ ಆರಾಮಾದರೆ ಪೂರ ಆರಾಮ ಆಗ್ತಾರೆ ಮತ್ತು ಇಡೀ ಆಯುಷ್ಯ ಆಮೇಲೆ ಅವರು ಆರಾಮ ಇರ್ತಾರೆ. ಇಂಥ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಮತ್ತು ಅವರಿಗೆ ಆಗಕ್ಕಿಲ್ಲ, ಯಾಕಂದ್ರೆ ಅವ್ರಿಗೆ ಇಮ್ಯುನಿಟಿ ಡೆವಲಪ್ ಆಗ್ತದೆ ಮತ್ತು ಇಮ್ಯುನಿಟಿದಿಂದ ಮತ್ತೆ ಅವರಿಗೆ ಸೆಕೆಂಡ್ ಟೈಮ್ ಹೆಪಟೈಟಿಸ್ ಬಿ ಆಗೋ ಚಾನ್ಸಸ್ ಕಮ್ಮಿ ಆಗ್ತದೆ. ಆದರೆ ಹೆಪಟೈಟಿಸ್ ಬಿ ವೈರಸಸ್ ದೊಡ್ಡವರಿಗೆ ಯಾವಾಗ ಇನ್ಫೆಕ್ಷನ್ ಆಗ್ತವೆ ಅಂದರೆ 20 ವರ್ಷ ಆದಮೇಲೆ ಯಾರಿಗೆ ಇದು ಇನ್ಫೆಕ್ಷನ್ ಆಗ್ತವೆ, ಇಂಥ ಇನ್ಫೆಕ್ಷನ್ ಒಳಗೆ ಯೂಶ್ವಲಿ ಆ ಜಂತುಗಳು ಒಳಗೆ ಒಂದ್ಸಲ ಹೋದ್ಮೇಲೆ ಅವು ಮೈ ಬಿಟ್ಟು ಹೋಗೋದಿಲ್ಲ. ಈ ಜಂತುಗಳು ಒಳಗಿರ್ತವೆ, ಆದರೆ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯ ಅಂದರೆ ಅದಕ್ಕೆ ಕಾಮಿನೇ ಮಾಡೋದಿಲ್ಲ, ಪೇಷಂಟಿಗೆ ಏನು ಸಿಂಪ್ಟಮ್ಸೇ ಬರೋದಿಲ್ಲ. ಅದಕ್ಕೆ ಪೇಷಂಟಿಗೆ ಗೊತ್ತಿಸೋದಾಗೋದಿಲ್ಲ ಅದು ವೈರಸ್ ಒಳಗೆ ಹೋಗೈತಂತ. ಮತ್ತೆ ಹಿಂಗಿದ್ದಾಗ ಪೇಷಂಟ್ ಡಾಕ್ಟರ್ ಕಡೆ ಬರೋದಿಲ್ಲ, ಔಷಧ ತಗೋದಿಲ್ಲ, ಅದು ವೈರಸ್ ಒಳಗಿಂದ ಒಳಗೇ ಇರ್ತದೆ. ಹಿಂಗಿದ್ದಾಗ ಬಹಳಷ್ಟು ಮಂದಿಗೆ ಅದು ವೈರಸ್ ಸಾವಕಾಶ ಬೆಳೀತಾ ಹೋಗಿ ಆ ಲಿವರಿಗೆ ತೊಂದರೆ ಮಾಡ್ತಾ ಹೋಗ್ತದೆ. ಮತ್ತು ಲಿವರಿಗೆ ತೊಂದರೆ ಮಾಡಿದಾಗ ಸಾವಕಾಶ ಲಿವರ್ ಫಂಕ್ಷನ್ ಕೆಡ್ತಾ ಹೋಗ್ತದೆ. ಪ್ರಾಬ್ಲಮ್ ಏನಿದೆ, ಪೇಷಂಟಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಅದು ಬಹಳ ರೋಗ ಮುಂದೆ ಹೋದಾಗನೇ ಪೇಷಂಟಿಗೆ ತೊಂದರೆ ಆದಾಗ ಪೇಷಂಟ್ ಡಾಕ್ಟರ್ ಕಡೆ ಬರ್ತಾರೆ. ಆವಾಗ ಪೇಷಂಟಿಗೆ ಕಾಮಿನಿ ಆಗಿರ್ತದೆ. ಕೆಲವೊಂದ್ಸಲ ಲಿವರಿಗೆ ಬಹಳಷ್ಟು ಫಂಕ್ಷನ್ ಕಮ್ಮಿ ಆಗಿದ್ದಕ್ಕೆ ಹೊಟ್ಟೆರೋಗ ನೀರು ಆಗ್ತದೆ, ಕಾಲು ಬಾವು ಬರ್ತದೆ. ಕೆಲವೊಂದ್ಸಲ ಪೇಷಂಟಿಗೆ ಹಸು ಕಮ್ಮಿ ಆಗಿರ್ತದೆ, ರಕ್ತದ ವಾಂತಿ ಚಾಲು ಆಗ್ತದೆ, ಕಪ್ ಸಂಡಾಸ ಆಗ್ತದೆ. ಹಿಂಗೆಲ್ಲ ಆದಾಗ ಪೇಷಂಟ್ಗಳು ನಮ್ಮ ಕಡೆ ಬರ್ತಾರೆ. ಅದಕ್ಕೆ ಇಂಥ ಪೇಷಂಟ್ಗಳಿಗೆ ಆವಾಗ ನಮ್ಮ ಟ್ರೀಟ್ಮೆಂಟ್ ಕೊಡೋದು ಭಾಳ ಡಿಫಿಕಲ್ಟ್ ಆಗಿರ್ತದೆ. ಯಾಕಂದರೆ ಲಿವರ್ ಸ್ಟ್ರಕ್ಚರ್ ಖರಾಬ್ ಆಗಿರ್ತದೆ. ಆವಾಗ ನಾವು ಟೆಂಪ್ರರಿ ಔಷಧಿ ಕೊಟ್ಟು ಲಿವರ್ ರಿಪೇರಿ ಮಾಡ್ಬೋದು, ಆದರೆ ಲಿವರ್ ಮತ್ತೆ ಪೂರಾ ನಾರ್ಮಲ್ ಆಗೋದೇ ಇಲ್ಲ. ಅಂಥವರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದಾಗ ಎಷ್ಟು ರಿಸ್ಪಾನ್ಸ್ ಆಗೋದು ನೋಡಿ. ಕೆಲವೊಂದ್ಸಲ ಇವರಿಗೆ ಪೂರಾ ಲಿವರ್ ತೆಗೆದು ಹೊಸ ಲಿವರ್ ಹಾಕೋದು ಬಿಟ್ಟು ಬೇರೆ ದಾರಿನೇ ಇರೋದಿಲ್ಲ. ಅದಕ್ಕೆ ಇದು ಹೆಪಟೈಟಿಸ್ ಬಿ ವೈರಸ್ ನಾವೆಂತೀವಿ, ನಾವು ನಮ್ಮ ಲಿವರಿಗೆ ಏನೇನು ಮಾಡೋದು ಕಾಯಿಲೆಗಳು ಎಲ್ಲ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದರೆ ಸಾಮಾನ್ಯ ಕಾಮಿನಿದಿಂದ ಲಿವರ್ ಫೇಲಿಯರ್ ಆಗೋ ತನಕ, ಲಿವರ್ ಕ್ಯಾನ್ಸರ್ ಆಗೋ ತನಕ ಎಲ್ಲ ಜಡ್ಗಳು ಇದು ಬರೀ ಹೆಪಟೈಟಿಸ್ ಬಿ ಒಂದು ವೈರಸ್ಸಿಂದ ಆಗ್ಬೋದು. ಅದಕ್ಕೆ ಇದು ಹೆಪಟೈಟಿಸ್ ಬಿ ಬಗ್ಗೆ ಎಲ್ಲರಿಗೆ ಗೊತ್ತಿರಬೇಕು, ಮತ್ತು ಇದು ಆಗಬಾರ್ದು ನಾವು ಎಲ್ಲ ಪ್ರಿಕಾಷನ್ ತೊಗೋಬೇಕು. ಅದಕ್ಕೆ ಇದೆಲ್ಲ ನಾ ಹೇಳಿದ್ನಲ್ಲ, ಹೆಂಗೆ ಹೆಂಗೆ ಸ್ಪ್ರೆಡ್ ಆಗ್ತಾವಂಥ ವೈರಸ್, ಅದೆಲ್ಲ ನಾವು ಪ್ರಿವೆಂಟ್ ಮಾಡಬೇಕು. ಚಲೋ ಬ್ಲಡ್ ಟ್ರಾನ್ಸ್ಫರ್ ಮಾಡುವಾಗ ಕಾಳಜಿ ತೊಗೋಬೇಕು, ಹಾಸ್ಪಿಟಲ್ ಒಳಗಿದ್ದಾಗ ಕಾಳಜಿ ತೊಗೋಬೇಕು, ಪ್ರೊಟೆಕ್ಷನ್ ಮಾಡ್ಕೋಬೇಕು, ಟ್ಯಾಟೂಯಿಂಗ್ ಎಲ್ಲ ಅವಾಯ್ಡ್ ಮಾಡಬೇಕು. ಆದ್ರೂ ಸ್ಪೆಷಲ್ ಇಂಜೆಕ್ಷನ್ಸ್ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಬೇಕು. ಡೆಲಿವರಿ ಟೈಮಿಗೆ ಮಮ್ಮಿಗೆ ಟೆಸ್ಟ್ ಮಾಡಬೇಕು ಅದು ಹೆಪಟೈಟಿಸ್ ಬಿ ಇದೆ ಏನಂತ. ಇಲ್ಲದಿದ್ದರೆ ಅದು ಮಗುಗೆ ಇಂಜೆಕ್ಷನ್ ಕೊಟ್ಟು ಆಗಬಾರ್ದಂತ ನಾವು ಪ್ರಿಕಾಷನ್ ತೊಗೋಬೇಕು. ಇದೆಲ್ಲ ಮಾಡ್ತಾ ಹೋದರೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಕಮ್ಮಿ ಆಗ್ತದೆ. ಎಲ್ಲಕ್ಕಿಂತ ಮಹತ್ವದ ಅಂದರೆ ಇದು ಹೆಪಟೈಟಿಸ್ ಬಿ ಸಲುವಾಗಿ ಜಗತ್ತೊಳಗೆ ಒಂದು ಬಹಳ ಇಂಪಾರ್ಟೆಂಟ್ ವ್ಯಾಕ್ಸಿನ್ ಇದೆ. ಈ ವ್ಯಾಕ್ಸಿನ್ ಅಂದರೆ ಟೀಕಾ ಇದೆ. ಇದಕ್ಕೆ ನಾವು 3 ಡೋಸ್ಗಳು ಕೊಡ್ತೀವಿ. ಇವತ್ತು ಒಂದು ತೊಗೊಂಡ್ರೆ 1 ತಿಂಗಳಿಗೊಂದ್ಸಲ, ಆಮೇಲೆ 6 ತಿಂಗಳಿಗೊಂದ್ಸಲ. ಈ 3 ಡೋಸ್ ತೊಗೊಂಡ್ರೆ 95%ಗಿಂತ ಮಂದಿ ಜಾಸ್ತಿ ಮಂದಿಗೆ ಪ್ರೊಟೆಕ್ಷನ್ ಆಗ್ತದೆ. ಮತ್ತು ಇಂಥ ಪೇಷಂಟ್ಗಳಿಗೆ ಅದು ದೂಷಿತ ರಕ್ತ ಯಾರಿಗೆ ಕೊಟ್ಟರು ಅವರಿಗೆ ಅದು ವ್ಯಾಕ್ಸಿನ್ ಅದು ವೈರಸ್ ಟ್ರಾನ್ಸ್ಮಿಷನ್ ಆಗೋದಿಲ್ಲ. ಅದಕ್ಕೆ ಇದು ವ್ಯಾಕ್ಸಿನ್ ಬಹಳ ಮಹತ್ವದಿದೆ. ಯಾಕಂದರೆ ಒಂದು ಸಿಂಪಲ್ ವ್ಯಾಕ್ಸಿನ್ 3 ಡೋಸ್ ತೊಗೊಂಡ್ಮೇಲೆ ಇಡೀ ಆಯುಷ್ಯ ಅವರಿಗೆ ಅದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಆಗೋದಿಲ್ಲ. ಒಂದ್ಸಲ ಕೆಲವೊಂದ್ಸಲ 20 ಇಯರ್ಸ್ ಆದಮೇಲೆ ಒಂದು ವ್ಯಾಕ್ಸಿನ್ ಬೂಸ್ಟರು ಕೊಡ್ತೀವಿ ಅದು ವೈರಸ್ ಲೆವೆಲ್ಸ್ ನೋಡಿಕೊಂಡು. ಆದರೆ ವ್ಯಾಕ್ಸಿನೇಷನ್ನಿಂದ 95-98% ಮಂದಿಗೆ ಹೆಪಟೈಟಿಸ್ ಬಿಂದ ಪ್ರೊಟೆಕ್ಷನ್ ಆಗ್ತದೆ. ಮತ್ತು ಇಂಥವರಿಗೆ ಮತ್ತೆ ಅದು ಹೆಪಟೈಟಿಸ್ ವೈರಸ್ ಒಳಗೆ ಹೋದ್ರೂ ಅವರಿಗೆ ಇನ್ಫೆಕ್ಷನ್ ಆಗೋದಿಲ್ಲ. ಇದು ಬಹಳ ಮಂದಿಗೆ ನಮ್ಮ ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ನಮ್ಮ ಕಡೆ ಅಷ್ಟು ಕಾಮನ್ಲಿ ಎಲ್ಲರೂ ತೊಗೊಳ್ಳೋದಿಲ್ಲ. ಮತ್ತು ಇದರ ಸಲುವಾಗಿ ಇದು ಅವೇರ್ನೆಸ್ ಪಾಪ್ಯುಲೇಷನ್ ಅವೇರ್ನೆಸ್ ಆಗಬೇಕಾಗಿದೆ. ಮತ್ತು ನಮ್ಮ ಗೌರ್ಮೆಂಟಿಗೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಸಣ್ಣ ಮಗುವಿಗೆ ಹೆಂಗೆ ನಾವು ಬಾಕಿ ವ್ಯಾಕ್ಸಿನ್ಸ್ ಕೊಡ್ತೀವಿ ಹಂಗೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ನಾವು ಚಾಲೂ ಮಾಡಿದ್ದೀವಿ. ಮತ್ತು ಹುಡ್ದಾಗಿಂದ 0 ತಿಂಗಳ, 1st ತಿಂಗಳ, 3ನೇ ತಿಂಗಳ, 6ನೇ ತಿಂಗಳೊಳಗೆ ಇದು ವ್ಯಾಕ್ಸಿನೇಷನ್ಸ್ ಕೊಟ್ಟು ಅವರಿಗೆ ಹೆಪಟೈಟಿಸ್ ಬಿ ಪ್ರೊಟೆಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೂ ನಮ್ಮ ಫುಲ್ ಪಾಪ್ಯುಲೇಷನ್ಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಇಲ್ಲ. ಅದಕ್ಕೆ ಲಾಟ್ ಆಫ್ ಅವರ್ ಪಾಪ್ಯುಲೇಷನ್ ಇನ್ನೂ ಅನ್ಪ್ರೊಟೆಕ್ಟೆಡ್ ಇದ್ದಾರೆ. ಮತ್ತು ಹೆಪಟೈಟಿಸ್ ಬಿ ನಮ್ಮ ಜನರೊಳಗೆ ಇನ್ನೂ ನಾವು ನೋಡ್ತಾ ಇರ್ತೀವಿ. ಬಹಳಷ್ಟು ಪೇಷಂಟಿಗೆ ಲಿವರ್ ಫೇಲರ್ ಆಗ್ತದ್ರಿಂದ ಬಹಳ ಪೇಷಂಟಿಗೆ ತೊಂದರೆ ಆಗ್ತದೆ. ಅದಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಲಿಕ್ಕೆ ಇದೆ ವರ್ಲ್ಡ್ ಹೆಪಟೈಟಿಸ್ ಡೇ. ಅದೆಲ್ಲ ನಾವು ಅಬ್ಸರ್ವ್ ಮಾಡಿ ಎಲ್ಲರಿಗೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾ ಹೋಗ್ತೀವಿ. ನಾವು ಕೇಲಿ ಹಾಸ್ಪಿಟಲ್ ಡಿಪಾರ್ಟ್ಮೆಂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿದಿಂದ ಲಾಸ್ಟ್ ಒಂದು 5-6 ಇಯರ್ಸ್ದಿಂದ ಇದು ಹೆಪಟೈಟಿಸ್ ಬಿ ವೈರಸ್ ಸಲುವಾಗಿ ನಾವು ಕ್ಯಾಂಪ್ಸ್ ಮಾಡ್ತಾ ಬಂದೇವಿ. ನಾವು ಬೇರೆ ಬೇರೆ ಬೇರೆ ಕ್ಯಾಂಪ್ಸ್ ಮಾಡ್ತೀವಿ. ಪ್ರತಿ ತಿಂಗಳ 1-3-4 ಕ್ಯಾಂಪ್ ಮಾಡ್ತೀವಿ. ನಮ್ಮ ಹಾಸ್ಪಿಟಲ್ ಒಳಗೆ ಬೆಳಗಾವಿ ಒಳಗೆ 4th Saturday ಕ್ಯಾಂಪ್ ಮಾಡ್ತೀವಿ. ನಮ್ಮ ಎಳ್ಳೂರು ಹಾಸ್ಪಿಟಲ್ ಒಳಗೆ ನಾವು 2nd Saturday ಕ್ಯಾಂಪ್ ಮಾಡ್ತೀವಿ. ಬಾಗಲಕೋಟೆ ಒಳಗೆ ಒಂದು ಹಾಸ್ಪಿಟಲ್ ಕೆರಡಿ ಹಾಸ್ಪಿಟಲ್ ಹೋಗಿ ನಾವು 2nd Sunday ಕ್ಯಾಂಪ್ ಮಾಡ್ತೀವಿ. ಈಗ ಚಿಕ್ಕೋಡಿ ಒಳಗೆ ಹಾಸ್ಪಿಟಲ್ ಹೋಗಿ ಕ್ಯಾಂಪ್ ಚಾಲೂ ಮಾಡಿದ್ದೀವಿ. ಹಿಂಗೆ ಎಲ್ಲ ಕಡೆ ನಾವು ಕ್ಯಾಂಪ್ಸ್ ಮಾಡಿ ಜನರಿಗೆ ಪಾಪ್ಯುಲೇಷನ್ಗೆ ಕರೆಸಿ ಅವರಿಗೆ ಹೆಪಟೈಟಿಸ್ ಬಿ ಮತ್ತು ಸಿ ಬಗ್ಗೆ ಫ್ರೀ ನಾವು ಟೆಸ್ಟಿಂಗ್ ಮಾಡ್ತೀವಿ. ಮತ್ತು ಯಾರಿಗೆ ಅದು ಇಂಜೆಕ್ಷನ್ ವೈರಸ್ ಇರೋದಿಲ್ಲ ಅವರಿಗೆ ಫ್ರೀ ವ್ಯಾಕ್ಸಿನೇಷನ್ ಕೊಡ್ತೀವಿ. ಕೆಲವೊಂದ್ಸಲ ಸಬ್ಸಿಡೈಸ್ಡ್ ಅಂದರೆ ಕಮ್ಮಿ ರೊಕ್ಕ ತೊಗೊಂಡು ವ್ಯಾಕ್ಸಿನ್ ಮಾಡಿ ಒಂಥರ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಮತ್ತು ಯಾರಿಗಾರ ಬೈ ಮಿಸ್ಟೇಕ್ ಪಾಸಿಟಿವ್ ಬಂದರೆ ಆ ಪೇಷಂಟ್ಸಿಗೆ ನಾವು ಮುಂದಿನದೆಲ್ಲ ಪರೀಕ್ಷೆ ಸ್ವಲ್ಪ ಕಮ್ಮಿ ಖರ್ಚು ಒಳಗೆ ಮಾಡಿ ಅವರಿಗೆ ಟ್ರೀಟ್ಮೆಂಟನ್ನು ಸ್ವಲ್ಪ ಕಮ್ಮಿ ಖರ್ಚು ಒಳಗೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಬಂದೇವಿ. ಇನ್ನು ತನಕ ನಾವು ಕೆ ಎಲ್ ಹಾಸ್ಪಿಟಲ್ ಅವರ ವತಿಯಿಂದ ಮೋರ್ ದೆನ್ 200 ಕ್ಯಾಂಪ್ಸ್ ಅಂತ ಮಾಡಿದ್ದೀವಿ. ಮತ್ತು

ಮೋರ್ ದೆನ್ 1,000 ಜಾಸ್ತಿ ಪೇಷಂಟ್ ನಮ್ ಕಡೆಗೆ ಅದಾರ ಫಾಲೋ ಅಪ್ ಒಳಗೆ. ಮತ್ತೆ ಅವ್ರಿಗೆ ನಾವು ಹೆಪಟೈಟಿಸ್ ಬಿ ಬಗ್ಗೆ ಸಿ ಬಗ್ಗೆ ಅದ ಮಾಹಿತಿ ಕೊಟ್ಟು ಅವ್ರ ಬಗ್ಗೆ ಅಂದ್ರೆ ಅವ್ರಿಗೆ ಎಷ್ಟು ಹಾಕದಷ್ಟು ನಾವು ಹೆಲ್ಪ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಬಂದೇವಿ. ಅದೇ ನಾವು ಈ ಇಂಥ ಕ್ಯಾಂಪ್ಗಳು ಜಾಸ್ತಿ ಮಾಡಿ ನಮ್ಮ ಏರಿಯಾ ಒಳಗನೆ ಎಲ್ಲ ಜನರಿಗೆ ಇದು ಹೆಪಟೈಟಿಸ್ ಬಿ ಮತ್ತು ಸಿ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಟು ಈ ಜಡ್ಡನೇ ನಮ್ಮ ಈ ವಿಭಾಗದಿಂದ ತೆಗಿಬೇಕಂತ ನಮ್ದು ಒಂದು ಆಸೆ ಇದೆ. ಅದ್ರ ಸಲುವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಲಿವರ್ ಕಾಯಿಲೆ ಸಲುವಾಗಿ ಇನ್ನೊಂದು ಮಹತ್ವದ ಕಾರಣ ಅಂತಂದ್ರೆ ಆಲ್ಕೋಹಾಲ್ ಡ್ರಿಂಕ್ ಸೆರೆ ಕುಡಿಯೋದು. ನಮ್ಮ ಸಮಾಜ ಒಳಗೆ ಬಹಳಷ್ಟು ಪೇಷಂಟ್ಗಳಿಗೆ ನಾವು ನೋಡ್ತೀವಿ ಡ್ರಿಂಕ್ ತಗೋತಾ ಇರ್ತಾರೆ. ಶುರುವಾಗಿ ಅವ್ರಿಗೆ ಹಂಗೆ ಮಜೆ ಅಂತ ತಗೋತಾರೆ, ಸ್ವಲ್ಪ ಜಸ್ಟ್ ಪಾಸ್ ಟೈಮ್ ಅಂತ ತಗೋತಾರೆ. ಆದ್ರೆ ಸಾವಕಾಶ ಇಂತ ಡ್ರಿಂಕ್ ತಗೋದು ಅವರಿಗೆ ರೂಢಿ ಆಗ್ಬಿಡ್ತದೆ, ಹ್ಯಾಬಿಟ್ ಫಾರ್ಮಿಂಗ್ ಆಗ್ತದ. ಆಮೇಲೆ ಕುಡಿಯೋದು ಪ್ರಮಾಣ ಜಾಸ್ತಿ ಆಗ್ತಾ ಹೋತಂದ್ರೆ ಎಲ್ಲಕ್ಕಿಂತ ಮಹತ್ವ ಅಂದ್ರೆ ಆಲ್ಕೋಹಾಲ್ ನಮ್ಮ ಲಿವರಿಗೆ ತೊಂದರೆ ಮಾಡ್ತದೆ. ಶುರುವಾತಿಗೆ ಬಹಳಷ್ಟು ಒಂದ್ ಎರಡು ಮೂರು ವರ್ಷ ತನಕ ಸ್ವಲ್ಪ ಸ್ವಲ್ಪ ಕುಡಿದ್ರೆ ಪೇಷಂಟ್ಗೆ ಏನಾಗೋದಿಲ್ಲ, ಮತ್ತೆ ಅವ್ನಿಗೆ ಗೊತ್ತೂ ಆಗಕ್ಕಿಲ್ಲ ಇಂಥ ದೊಡ್ಡ ರೋಗ ಆಗೋದಿದೆ ಅಂತ. ಅದಕ್ಕೆ ಅವ್ನು ಕುಡಿತಾನೆ ಹೋಗ್ತಾನೆ, ನಾವು ನೋಡ್ತೀವಿ. ಶುರುವಾತಿಗೆ ಸ್ವಲ್ಪ ಕುಡಿತಾರೆ, ಆಮೇಲೆ ದಿವಸ ಕುಡ್ಲಿಕ್ಕೆ ಚಾಲೂ ಮಾಡ್ತಾರೆ. ಇಂಥ ಪೇಷಂಟ್ಗೆ ಇವತ್ತಿನ ನಾಳೆ ಅದು ಲಿವರ್ ಕಾಯಿಲೆ ಆಗೋದನ್ನು ಇರ್ತದೆ. ಕೆಲವರಿಗೆ ಶುರುವಾತಿಗೆ ಇದು ಲಿವರ್ಗೆ ತೊಂದರೆ ಆಗ್ಲಿ ಚಾಲೂ ಆತಂದ್ರೆ ಎಲ್ಲಕ್ಕಿಂತ ಮಹತ್ವದ ಅಂದ್ರೆ ಫಸ್ಟ್ ಅಂದ್ರೆ ಮನುಷ್ಯನ ಹಸು ಕಮ್ಮಿ ಆಗ್ತದೆ. ಹಸು ಕಮ್ಮಿ ಆದಾಗ ಪೇಷಂಟಿಗೆ ನಮ್ಮ ಕಡೆ ಬಂದರೆ ಅವಾಗ ನಾವು ಸ್ವಲ್ಪ ಟೆಸ್ಟ್ ಮಾಡಿದಾಗ ಸ್ವಲ್ಪ ಲಿವರ್ ಉಬ್ಬಿದ್ದು ಇಲ್ಲದ ಲಿವರ್ ರಕ್ತ ಪರೀಕ್ಷೆ ಮಾಡಿದಾಗ ಸ್ವಲ್ಪ ಲಿವರ್ ಒಳಗೆ ಸ್ವಲ್ಪ ಅಬ್ನಾರ್ಮಲಿಟಿ ನಮ್ಗೆ ಕಾಂತಂದ್ರೆ ಅವಾಗನೇ ಅವರಿಗೆ ನಾವು ಬುದ್ಧಿ ಹೇಳಿ ಡ್ರಿಂಕ್ ಬಂದ್ ಮಾಡ್ಲಿಕ್ಕೆ ಹೇಳಿದ್ರೆ ಪೇಷಂಟ್ ಪೂರಾ ಆರಾಮ ಆಗ್ಬೋದು. ಈ ಪರಿಸ್ಥಿತಿ ಒಳಗೆ ಬಹಳ ಕಮ್ಮಿ ಮಂದಿ ನಮ್ಮ ಕಡೆ ಬರ್ತಾರೆ, ಯಾಕಂದ್ರೆ ಬರೀ ಹಸು ಕಮ್ಮಿ ಆಗಿದೆ ಅವ್ರಿಗೆ ಅಷ್ಟು ಲಕ್ಷಕ್ಕಾಗಿ ಬರೋದಿಲ್ಲ. ಮತ್ತೆ ಬಹಳಷ್ಟು ಮಂದಿ ಹಂಗೆ ಡ್ರಿಂಕ್ ಕುಡಿತಾನ ಹೋಗ್ತಾರೆ. ಈ ಸ್ಟೇಜ್ ಒಂದ್ಸಲ ದಾಟಿದ ಮೇಲೆ ಸೆಕೆಂಡ್ ಸ್ಟೇಜ್ ಒಳಗೆ ಪೇಷಂಟ್ ಯೂಜಲಿ ಕಾಮಿ ಆಗ್ಲಿಕ್ಕೆ ಚಾಲು ಹಾಕದೆ, ಕಣ್ಣು ಹಳದಿ ಆಗ್ತವೆ, ಕಾಲ್ಮಡಿ ಹಳದಿ ಹಾಕದೆ, ಹಸು ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕದೆ, ವಾಂತಿ ಆಗ್ಲಿಕ್ಕೆ ಚಾಲು ಹಾಕದೆ, ಸ್ವಲ್ಪ ಹೊಟ್ಟೆ ಒಳಗೆ ಬಾವು ನೀರು ಹೊಟ್ಟೆ ಒಳಗೆ ಸ್ವಲ್ಪ ನೂಬಿ ಬರ್ಲಿಕ್ಕೆ ಚಾಲು ಹಾಕದೆ. ಈ ಸ್ಟೇಜ್ ಒಳಗೆ ನಾವು ಆಲ್ಕೋಲಿಕ್ ಹೆಪಟೈಟಿಸ್ ಅಂತೀವಿ. ಈ ಸ್ಟೇಜ್ ಒಳಗೂ ಪೇಷಂಟ್ ನಮ್ಮ ಕಡೆ ಬಂದರೆ ಅವರಿಗೆ ನಾವು ಸ್ವಲ್ಪ ಅವರಿಗೂ ಬಹಳಷ್ಟು ಮಂದಿ ಈ ಸ್ಟೇಜ್ ಒಳಗೆ ಬರ್ತಾರೆ, ಅವರಿಗೆ ಆ ಸ್ಟೇಜ್ ಒಳಗೆ ಕಾಮ್ನಿ ಗೊತ್ತಾಕದೆ ಬಂದಿರ್ತಾರೆ. ನಾವು ಟೆಸ್ಟ್ ಮಾಡ್ತೀವಿ, ಲಿವರ್ ಸ್ವಲ್ಪ ಉಬ್ಬಿದ್ದು ಗೊತ್ತಾಕದೆ, ಒಂದು ಎರಡು ಮೂರು ಟೆಸ್ಟ್ ಮಾಡಿಸ್ಕೊಂಡು ಲಿವರ್ ಸ್ಟೇಜ್ ನೋಡಿಕೊಂಡು ಗುಳಿ ಕೊಡ್ತೀವಿ. ಈ ಸ್ಟೇಜ್ ಒಳಗೂ ಬಹಳಷ್ಟು ಮಂದಿಗೆ ನಾವು ರಿಪೇರಿ ಮಾಡ್ಬೋದು, ಲಿವರ್ ಮತ್ತು ನಾರ್ಮಲಿಗೆ ತರಿಸ್ಬೋದು. ಆದರೆ ಇದ್ರ ಸಲುವಾಗಿ ಅವರು ಇದ್ರ ಮುಂದೆ ಡ್ರಿಂಕ್ ಪೂರ ಬಂದ್ ಮಾಡಬೇಕಾಗತ್ತೆ. ಒಂದು 3-4 ತಿಂಗಳೊಳಗೆ ಕೆಲವೊಂದ್ಸಲ ಮ್ಯಾಕ್ಸಿಮಮ್ 6 ತಿಂಗಳೊಳಗೆ ಪೇಷಂಟ್ ಆರಾಮಾಗ್ತಾರೆ. ಆದರೆ ನಾವು ನೋಡ್ತೀವಿ ಬಹಳಷ್ಟು ಮಂದಿಗೆ ಟೆಂಪ್ರರಿ ಆರಾಮಾದ್ಮೇಲೆ ಅವ್ರಿಗೆ ಏನಾಗ್ತದ, ಇದು ಏನು ಡಾಕ್ಟರ್ ಕಡೆ 4 ದಿವಸ ಹೋಗಿ ಔಷಧ ತೊಗೊಂಡ್ರೆ ಆರಾಮಾಗ್ತೇನಪ್ಪ ಅಂತ ಹೇಳಿ ಬಹಳಷ್ಟು ಮಂದಿ ಸ್ವಲ್ಪ ದಿವಸ ಡ್ರಿಂಕ್ ಬಂದ್ ಮಾಡಿ ಮತ್ತೆ ಡ್ರಿಂಕ್ ಚೋಲಿಗೆ ಚಾಲೂ ಮಾಡ್ತಾರೆ. ಯಾರಿಗಾರ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ, ಯಾರಿಗಾರ ಸಮಾಜದ ಏನಾರ ತೊಂದರೆ ಇರ್ತದೆ, ಮನೆಯೊಳಗೆ ಪ್ರಾಬ್ಲಮ್ ಅಂತಾರೆ, ಏನಾರು ಹಿಂಗೆ ಹೇಳಿ ಮತ್ತೆ ಈ ಪೇಷಂಟ್ಸ್ಗಳು ಬಹಳಷ್ಟು ಸಲ ಡ್ರಿಂಕ್ ಚಾಲೂನೇ ಇರ್ತಾರೆ. ಇಂಥ ಪೇಷಂಟ್ಸ್ಗೆ ಸೆಕೆಂಡ್ ಸ್ಟೇಜ್ ದಾಟಿ ಒಂದ್ಸಲ ಪೇಷಂಟ್ ಥರ್ಡ್ ಸ್ಟೇಜ್ ಒಳಗೆ ಹೋದಾಗ ಲಿವರ್ ಫೇಲ್ ಆಗ್ಲಿಕ್ಕೆ ಚಾಲು ಆಗ್ತದೆ. ಲಿವರ್ ಫೇಲ್ ಆಗ್ಲಿಕ್ಕೆ ಚಾಲು ಆಗ್ತದೆ ಅಂದರೆ ಕಾಮ್ನಿ ಆಗ್ತದೆ, ಮೊದಲಿಂದ ಎಲ್ಲ ತೊಂದರೆ ಇರ್ತವೆ, ಕಾಮ್ನಿ ಹಾಕದ, ಹಸು ಕಮ್ಮಿ ಹಾಕದ, ವಾಂತಿ ಚಾಲು ಹಾಕದ. ಆದ್ರೆ ಈ ಪೇಷಂಟ್ಸಿಗೆ ಹೊಟ್ಟೆ ಒಳಗೆ ನೀರು ಚಾಲು ಹಾಕದ, ತುಂಬಲಿಕ್ಕೆ ಕಾಲಿಗೆ ಬಾವು ಬರ್ತದೆ, ರಕ್ತದ ವಾಂತಿ ಆಗ್ಲಿಕ್ಕೆ ಚಾಲು ಹಾಕದ, ಕೆಲವೊಂದ್ಸಲ ಕಪ್ ಸಂಡಾಸ ಹಾಕದ, ಈ ಕಾಮ್ನಿ ತಲೆಗೆ ಇರ್ಲಿಕ್ಕೆ ಚಾಲು ಹಾಕದ, ಮನುಷ್ಯ ಮಬ್ಬ ಆಗ್ಲಿಕ್ಕೆ ಚಾಲು ಆಗ್ತಾನೆ. ಮತ್ತೆ ಕೆಲವೊಂದ್ಸಲ ಆ ಡ್ರಿಂಕ್ ತಗೊಳ್ಳೋದು ಇಷ್ಟು ರೂಢಿ ಆಗಿರ್ತದೆ, ಡ್ರಿಂಕ್ ಬಿಟ್ಟರೂ ಅವ್ರಿಗೆ ತೊಂದರೆ ಆಗ್ಲಿಕ್ಕೆ ಚಾಲು ಹಾಕದ. ಡ್ರಿಂಕ್ ಬಿಟ್ಟರೆ ಕೈ ಕಾಲು ನಡುಗೋದು, ಮನುಷ್ಯ ಗಡ್ಬಡಿ ಮಾಡೋದು, ತಲೆ ನೋಸೋದು, ಒದರಾಡೋದು, ಹಿಂಗೆಲ್ಲ ಮಾಡ್ಲಿಕ್ಕೆ ಚಾಲು ಮಾಡ್ತಾನೆ. ಅದಕ್ಕೆ ಡ್ರಿಂಕ್ ತಗೊಂಡ್ರೆ ಸಮಾಧಾನ ಅಂತ ಮತ್ತೆ ಡ್ರಿಂಕ್ ತಗೋತಾ ಹೋಗ್ತಾರೆ. ಈ ಸ್ಟೇಜ್ ಒಳಗೆ ನಮ್ಮ ಕಡೆ ಪೇಷಂಟ್ ಬಂದಾಗ ಭಾಳ ಡಿಫಿಕಲ್ಟ್ ಆಗ್ತದೆ. ಈಗೆಲ್ಲ ನಾವು ಇದ್ದಿದ್ದ ಔಷಧಿಗಳು ಕೊಡ್ತೀವಿ, ಅಡ್ಮಿಟ್ ಮಾಡ್ತೀವಿ, ಎಲ್ಲ ಅವರಿಗೆ ಲಿವರ್ ಸಪೋರ್ಟಿವ್ ಔಷಧಿ ಕೊಟ್ಟರು ಈ ಲಿವರ್ ಪೂರಾ ರಿಪೇರ್ ಆಗೋದು ನಾವು ಅವರಿಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಬರಕ್ಕಿಲ್ಲ. ಯಾಕಂದ್ರೆ ಮುಂದೆ ಹೋಗಿದ್ರೆ ಹೋಗಿರ್ತದೆ, ಲಿವರ್ ಬಹಳಷ್ಟು ತೊಂದರೆ ಮಾಡಿದಾಗ ರಿಪೇರ್ ಆಗ್ಲಿಕ್ಕೂ ಟೈಮ್ ತಗೋತವೆ. ಕೆಲವೊಂದ್ಸಲ 3-6 ಒಂದು ವರ್ಷ ತನಕ ಹಿಂಗೆ ತೊಂದರೆ ಚಾಲೂನೇ ಇರ್ತದೆ. ಈ ಲಿವರಿಗೆ ಈ ಸ್ಟೇಜ್ ಒಳಗೆ ಕೊಡುವ ಔಷಧಿಗಳು ಸ್ವಲ್ಪ ತುಟ್ಟಿನೂ ಇರ್ತವೆ. ಬಹಳಷ್ಟು ಮಂದಿಗೆ ಅಷ್ಟು ಔಷಧಿ ತಗೊಳ್ಳೋದು ಇದು ಇರೋದಿಲ್ಲ, ಅಂದರೆ ಕೆಪಾಸಿಟಿ ಇರೋದಿಲ್ಲ. ಆದ್ರೂ ಇಂಥ ಪೇಷಂಟ್ಸ್ಗೆ ಕೆಲವೊಂದ್ಸಲ ಒಳಗೆ ರಕ್ತದ ವಾಂತಿ ಬಂತಿ ಆದರೆ ನಾವು ಅದಕ್ಕೆ ಎಂಡೋಸ್ಕೋಪಿ ಮಾಡಿ ಒಳಗಿಂದ ಎಲ್ಲಿಂದ ರಕ್ತ ಬರ್ತದೆ ರಕ್ತ ಬಂದ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೀರು ಹೊಟ್ಟೆ ಒಳಗಿಂದ ತೆಗೆದು ಅದಕ್ಕೆ ಮತ್ತೆ ಆಗಬಾರ್ದಂತ ಅದಕ್ಕೆ ಔಷಧಿ ಕೊಡ್ತೀವಿ. ಲಿವರ್ ಕಮ ಒಳಗೆ ಹೋದವರಿಗೆ ನಾವು ವಾಪಸ್ ತರಿಸ್ಲಿಕ್ಕೆ ಬೇರೆ ಔಷಧಿ ಕೊಡ್ತೀವಿ. ಅಷ್ಟೆಲ್ಲ ಮಾಡಿದಾಗೂ ಅವರು ಪೂರ ಎಲ್ಲರೂ ಆರಾಮಾಗ್ತಾರೆ ಅಂತ ಹೇಳೋದಕ್ಕೆ ಈ ಸ್ಟೇಜ್ ಒಳಗೆ ಭಾಳ ಕಠಿಣ ಆಗ್ತದೆ. ಒಂದು ಬಹಳಷ್ಟು ಮಂದಿ ಮುಂದೆ ಹೋಗಿ ಪೂರ ಲಿವರ್ ಫೇಲ್ ಆದಾಗ ಜೀವಕಪಾಯ ಆಗ್ತದೆ ಅವರಿಗೆ. ಇದಕ್ಕೆ ಈ ಆಲ್ಕೋಹಾಲ್ ಇಂಡ್ಯೂಸ್ ಲಿವರ್ ಅಂದರೆ ಡ್ರಿಂಕ್ ಏನು ತೊಂದರೆ ಮಾಡ್ತದೆ, ಇಂಥ ಕಾಯಿಲೆ ಅವರಿಗೆ ನಾವು ಎಷ್ಟು ಲಘು ಅವರಿಗೆ ಹಿಡಿತೀವಿ ಮತ್ತು ಎಷ್ಟು ಲಘು ಅವ್ರು ಡ್ರಿಂಕ್ ಬಂದ್ ಮಾಡ್ತಾರೆ ಅದ್ರ ಮೇಲೆ ಅವರು ಪೂರ ಲೈಫ್ ಡಿಪೆಂಡ್ ಇರ್ತದೆ. ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ವಿ, ಲಘು ಪೇಷಂಟ್ ಡ್ರಿಂಕ್ ಬಿಟ್ಟರು ಲಘು ಆರಾಮಾಗ್ತಾರೆ. ಹೆಂಗೆ ರೋಗ ಮುಂದೆ ಹೋಗ್ತಾ ಹೋಗ್ತದೆ ಹಂಗೆ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗ್ತವೆ, ಹಂಗೆ ಲಿವರ್ ಫೇಲಿಯರ್ ಜಾಸ್ತಿ ಆಗ್ತದೆ. ಹಂಗೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಆಮೇಲೆ ಮುಂದೆ ಆ ಪೇಷಂಟಿಗೆ ಉಳಿಸ್ಲಿಕ್ಕೆ ನಮಗೆ ಡಿಫಿಕಲ್ಟ್ ಆಗ್ತದೆ. ಇದರೊಳಗೆ ಈಗ ಕೆಲವರು ಒಂದು 6 ಡ್ರಿಂಕ್ ಒಂದು ವರ್ಷ ಅಂದ್ರೆ ಪೂರಾಚನೆ ಆದ್ರು ಡ್ರಿಂಕ್ ಬಿಟ್ಟರು ಆದ್ರೂ ಅವ್ರಿಗೆ ಲಿವರ್ ಫೇಲಿಯರ್ ತೊಂದರೆ ಮಾಡ್ತಾ ಇದ್ದಾಗ ಈಗಿನ ಕಾಲೊಳಗೆ ನಾವು ಆ ಲಿವರ್ ಚೇಂಜ್ ಮಾಡೋದು ಆಪರೇಷನ್ ಮಾಡ್ತೀವಿ. ಮತ್ತೆ ಮನೆಯವ್ರು ಯಾರು ಲಿವರ್ ಕೊಟ್ಟರೆ ಇಲ್ಲದ್ರೆ ಹಿಂಗೆ ನಮ್ಮ ಕಡೆ ಬ್ರೇನ್ ಡೆತ್ ಡೋನರ್ ಅಂತೇವೆ ನಾವು, ಅಂತ ಡೋನರ್ಸ್ ಕಡೆಯಿಂದ ಲಿವರ್ ಸಿಕ್ಕರೆ ಈ ಲಿವರ್ ನಾವು ರಿಪ್ಲೇಸು ಮಾಡ್ಬೋದು. ಆದ್ರೆ ಇದು ಈಗೀಗ ಡ್ರಿಂಕ್ಸ್ ಬಿಟ್ಟವರಿಗೆ ಒಂದು 3-4 ಡ್ರಿಂಕ್ ಬಿಟ್ಟವರಿಗೆ ಇದೆಲ್ಲ ನಾವು ಬರೋದನ್ನಿಲ್ಲ, ಮತ್ತೆ ನಮ್ಮ ಲೀಗಲಿನೂ ನಮ್ಗೆ ಅಲೌಡ್ ಇಲ್ಲ, ಲಾನು ಹಂಗಿಲ್ಲ.

0: ಅಂತ ಹೊಸ ಟ್ರೀಟ್ಮೆಂಟ್ ನಾವು ಇದು ಮಾಡ್ತೀವಿ. ಅದು ಹೊಸ ಟ್ರೀಟ್ಮೆಂಟ್ ಸ್ವಲ್ಪ ತುಟ್ಟಿನೂ ಐತೆ, ಎಲ್ಲರಿಗೂ ಆಗೋದು ಇಲ್ಲ, ಮನೆಯೊಳಗೆ ಯಾರು ಲಿವರ್ ಕೊಡೋ ಪ್ರಸಂಗ ಬರ್ತಾವೆ, ಹಿಂಗೆಲ್ಲ ಡಿಫಿಕಲ್ಟೀಸ್ ಇರ್ತಾವೆ. ಅದಕ್ಕೆ ಲಘು ಪೇಷಂಟ್ಗೆ ಡಾಕ್ಟರ್ ಕಡೆ ಬಂದು ಲಘು ಡಯಾಗ್ನೋಸಿಸ್ ಮಾಡಿಕೊಂಡು ಡ್ರಿಂಕ್ ಬಿಟ್ಟರೆ ಲಘು ಆರಾಮಾಗೋದು ಚಾನ್ಸಸ್ ಇರ್ತವೆ. ಆದರೆ ಒಂದ್ಸಲ ಲೇಟ್ ಸ್ಟೇಜ್ ಒಳಗೆ ಹೋದ್ಮೇಲೆ ನಾವೆಲ್ಲ ತಪ್ಪಾಯಿತು, ನಾವು ಡ್ರಿಂಕ್ ಬಿಡ್ತೇವೆ ಅಂದ್ರೂ ಆ ಟೈಮಿಗೆ ಡಾಕ್ಟರ್ ಜಾಸ್ತಿ ಹೆಲ್ಪ್ ಮಾಡ್ಲಿಕ್ಕೆ ಬರೋಕ್ಕಿಲ್ಲ, ಎಲ್ಲ ಔಷಧಿ ಕೊಟ್ಟರು ಬಹಳ ನಾವು ಪೇಷಂಟ್ಸ್ಗೆ ಉಳಿಸ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ಸಮಾಜ ಒಳಗೆ ಇದೆಲ್ಲ ಗೊತ್ತಿರಬೇಕು, ಡ್ರಿಂಕ್ ತೊಗೊಳೋದ್ರಿಂದ ಇಷ್ಟೆಲ್ಲ ತೊಂದರೆ ಆಗ್ತವೆ, ಅದಕ್ಕೆ ಯು ಶುಡ್ ಆಲ್ ಡ್ರಿಂಕ್ ಕಮ್ಮಿ ಮಾಡಬೇಕು. ಇಲ್ಲದ್ರೆ ಯಾವಾಗ ಒಂದ್ಸಲ ತಗೊಂಡ್ರೆ ಮಾತು ಬೇರೆ, ಲಿವರ್ ಯಾವಾಗ ಫೇಲ್ ಆಗದ ಅವಾಗ ಬಹಳಷ್ಟು ನಾವು ಔಷಧಿ ಕೊಟ್ಟು ಪ್ರಯತ್ನ ಮಾಡ್ತೀವಿ ಆ ಲಿವರ್ ಉಳಿಸ್ಲಿಕ್ಕೆ. ಯಾಕಂದ್ರೆ ಲಿವರ್ ಕಡೆ ರೀಜನರೇಷನ್ ಕೆಪಾಸಿಟಿ ಇರ್ತದೆ, ಅಂದ್ರೆ ಮತ್ತೆ ಅದು ಕೆಲಸ ಮಾಡೋದು ಚಾಲು ಆಗ್ಲಿಕ್ಕೆ ಬಹಳ ದೊಡ್ಡ ಕೆಪಾಸಿಟಿ ಬಹಳ ಇರ್ತದೆ. ಅದಕ್ಕೆ ಬಹಳಷ್ಟು ಔಷಧಿ ಕೊಟ್ಟು ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ಅದು ಕೆಲಸ ಮಾಡಲಿ ಅಂತ. ಆದ್ರೆ ನಮ್ಮ ಕಡೆ ಎಲ್ಲಾ ಔಷಧಿ ಮುಗಿದ ಮೇಲೂ ಲಿವರ್ ಹಂಗೆ ತೊಂದರೆ ಚಾಲೂನ ಇತ್ತು, ಇಲ್ಲದ ಜಾಸ್ತಿ ಆಗ್ತಾ ಹೋದ್ರೆ ಈಗಿನ ಕಾಲೊಳಗೆ ಲಿವರ್ ಚೇಂಜ್ ಮಾಡೋದು ಒಂದು ಹೊಸ ಟ್ರೀಟ್ಮೆಂಟ್ ಬಂದದ, ಅದಕ್ಕೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತೀವಿ. ಅದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತಂದ್ರೆ ಅದು ಖರಾಬ್ ಆಗಿದ್ ಲಿವರ್ ತೆಗೆದು ಅದರ ಜಾಗ ಒಳಗೆ ಹೊಸ ಲಿವರ್ ಬೇರೆ ಲಿವರ್ ಹಾಕಬೇಕಾಕೈತಿ. ಹಿಂಗೆ ಇದರೊಳಗೆ ಇದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತಾರೆ. ಮತ್ತೆ ಎರಡು ಪ್ರಕಾರ ಇರ್ತಾವೆ ಇದರೊಳಗೆ. ಒಂದು ನಾವು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂತೀವಿ, ಅಂದ್ರೆ ಮನೆಯೊಳಗೆ ಯಾರ ಲಿವರ್ ಕೊಡ್ಬೇಕಾಗ್ತದೆ ಇದಕ್ಕೆ, ಅಂದ್ರೆ ಅವರು ಮನುಷ್ಯ ಹೆಲ್ದಿ ಇರಬೇಕು, ಅವ್ರ ಲಿವರ್ ಚಲೋ ಇರಬೇಕು, ಅವರೆಲ್ಲ ಟೆಸ್ಟಿಂಗ್ ಮೊದಲು ಮಾಡ್ತೀವಿ ನಾವು. ಮತ್ತೆ ಹಿಂಗೆ ಟೆಸ್ಟಿಂಗ್ ಮಾಡಿದಾಗ ಅವ್ರ ಲಿವರ್ ಚಲೋ ಇದ್ದಾಗ ಬಾಕಿ ಅವರಿಗೆ ಏನು ತೊಂದರೆ ದೊಡ್ಡ ತೊಂದರೆ ಇಲ್ಲದಾಗ ಮನೆಯವರಂದ್ರೆ ಫಸ್ಟ್ ಡಿಗ್ರಿ ರಿಲೇಟಿವ್, ಅಂದ್ರೆ ಪೇಷಂಟ್ಗೆ ಪೇಷಂಟಿನ ಮಮ್ಮಿ ಡ್ಯಾಡಿ ಬ್ರದರ್ ಸಿಸ್ಟರ್ ವೈಫ್ ಚಿಲ್ಡ್ರನ್ ಇವರಿಗೆಲ್ಲ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತೀವಿ ನಾವು. ಇಂಥ ಫಸ್ಟ್ ಡಿಗ್ರಿ ರಿಲೇಟಿವ್ ಯಾರ ಲಿವರ್ ನಾವು ಕೊಡ್ತೇವೆ ಅಂತ ಮುಂದೆ ಬಂದರೆ ಅವರಿಗೆಲ್ಲ ಟೆಸ್ಟಿಂಗ್ ಮಾಡಿಕೊಂಡು ಅವ್ರ ಪಕ್ಕ ಆರಾಮ ಇದಾರಂತ ಬಾಕಿ ಎಲ್ಲ ಅವರು ಹೆಲ್ದಿ ಇದಾರಂತ ಖಾತ್ರಿ ಆದಮೇಲೆ ನಾರ್ಮಲ್ ಮನುಷ್ಯ ಅಂದ್ರೆ 30% ಲಿವರ್ ನಾವು ತಗೋತೀವಿ. ಆ 30% ಲಿವರ್ ತಗೊಂಡು ಆ ಪೇಷಂಟ್ ಒಳಗೆ ಹಾಕ್ತೀವಿ. ಆ ಪೇಷಂಟ್ ಅವರು ನಾರ್ಮಲ್ ಪರ್ಸನ್ ಯಾರು ಲಿವರ್ ಕೊಡ್ತಾರಲ್ಲ ಅವರಿಗೆ ಆ 30% ಲಿವರ್ ಒಂದು 6 months ಒಳಗೆ ಮತ್ತೆ ಲಿವರ್ ಗ್ರೋ ಆಗದೆ ನಮ್ಗೆ ಹೆಂಗೆ ಗಿಡ ಬೆಳೀತದಲ್ಲ ಹಂಗೆ ಅದು ಲಿವರ್ ಬೆಳೀತದೆ. ಮತ್ತೆ ಒಂದು 6 months ಒಳಗೆ ಅವ್ರು ಯಾರು ಕೊಟ್ಟಾರಲ್ಲ ಅವರಿಗೆ ಮತ್ತೆ ಲಿವರ್ ಮತ್ತೆ ಸೇಮ್ ಸೈಜಿಗೆ ಬಂದುಬಿಡ್ತದೆ. ಅದಕ್ಕೆ 6 months ಒಳಗೆ ಅವ್ರು ಆರಾಮಾಗ್ತಾರೆ. ನಾವು ಭಾಳಷ್ಟೆಲ್ಲ ಪ್ರಿಕಾಷನ್ ತೊಗೊಂಡು ಹೆಲ್ದಿ ಇದ್ದವರಿಗೆ ಅಷ್ಟೇ ಲಿವರ್ ತೊಗೋತೀವಿ. ಆದ್ರೂ ಕೆಲವೊಂದ್ಸಲ ಸ್ವಲ್ಪ ರಿಸ್ಕ್ ಇರ್ತದೆ ತೆಗೆಯೋದು. ಆದ್ರೂ ಈಗಿನ ಕಾಲೊಳಗೆ ಅಡ್ವಾನ್ಸ್ ಮೆಡಿಸಿನ್ಸ್ ಅಡ್ವಾನ್ಸ್ ಟೆಸ್ಟ್ದಿಂದ ಹಂಗೆ ನಾವು ಡೋನರ್ಸ್ಗೆ ತೊಂದರೆ ಆಗೋದು ಭಾಳ ಕಮ್ಮಿ ಆಗ್ತದೆ. ಅದಕ್ಕೆ ಒಂದು 6 months ಒಳಗೆ ಯಾರು ಲಿವರ್ ಕೊಟ್ಟಾರಲ್ಲ ಅವ್ರು ಪೂರ ಆರಾಮಾಗ್ತಾರೆ. ಆಮೇಲೆ ಈ ಲಿವರ್ ನಾವು ಲಿವರ್ ಪೇಷಂಟ್ ಒಳಗೆ ಹಾಕಿದಾಗ ಆ ಸಣ್ಣ ಲಿವರ್ ಏನು ಪೀಸ್ ಇರ್ತದೆ ಅದು ಸಾವಕಾಶ ಬೆಳಿಲಿಕ್ಕೆ ಚಾಲು ಆಗ್ತದೆ. ಮತ್ತೆ ಅರೌಂಡ್ 6 to 8 months ಒಳಗೆ ಆ ಲಿವರ್ನು ಆ ಪೇಷಂಟ್ ಒಳಗನು ಬೆಳೀತಾ ಹೋಗ್ತದೆ ಮತ್ತೆ ಅವರಿಗೆ ಹೊಸ ಲಿವರ್ ಸಿಕ್ಕಂಗಾಗಿ ಅವ್ರ ಆಯುಷ್ಯ ಮುಂದೆ ನಡೀತದೆ. ಇದ್ರೊಳಗೆ ಬ್ರೈನ್ ಡೆತ್ ಡೋನರ್ ಅಂತ ಒಬ್ರು ಇರ್ತಾರೆ, ಅಂದ್ರೆ ಬ್ರೈನ್ ಯಾರಿಗೆ ಏನಾದ್ರು ಹಿಂಗೆ ಆಕ್ಸಿಡೆಂಟ್ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ ಯಾರಿಗೆ ಆಕ್ಸಿಡೆಂಟ್ ಆಗಿರ್ತದೆ ಬಾಕಿ ಎಲ್ಲ ಆರಾಮ ಇರ್ತಾರೆ ಅವರು, ಅವ್ರಿಗೆ ಹಾಸ್ಪಿಟಲ್ಗೆ ತಂದಾಗ ಅವರಿಗೆ ಬ್ರೈನ್ ಫಂಕ್ಷನ್ ಇರೋದಿಲ್ಲ, ಬಾಕಿ ಎಲ್ಲ ಸಿಸ್ಟಮ್ ನಾರ್ಮಲ್ ಇರ್ತಾವೆ, ಬಾಕಿ ಹಾರ್ಟ್ ಬಾಕಿ ಎಲ್ಲ ಪಾರ್ಟ್ಸ್ ಎಲ್ಲ ಚಲೋ ಕೆಲಸ ಮಾಡ್ತಾ ಇರ್ತಾವೆ, ಅವ್ರಿಗೆ ನಾವು ಬ್ರೈನ್ ಡೆತ್ ಡೋನರ್ ಅಂತೀವಿ. ಹಿಂಗೆ ಬ್ರೈನ್ ಡೆತ್ ಡೋನರ್ಸ್ ನಾವು ಐಡೆಂಟಿಫೈ ಮಾಡಬೇಕಾಕೈತಿ. ಮತ್ತು ಹಿಂಗೆ ಈಗ ನಮ್ಮ ಸಮಾಜ ಒಳಗೆ ಭಾಳಷ್ಟು ಹಿಂಗೆ ಅವೇರ್ನೆಸ್ ಆಗ್ತಾ ಇದೆ, ಭಾಳಷ್ಟು ಮಂದಿ ಹಿಂಗೆ ಲಿವರ್ ಕೊಡ್ತಾ ಹಿಂಗೆ ಬ್ರೈನ್ ಡೆತ್ ಡೋನರ್ಸ್ ಆರ್ಗನ್ಸ್ ಡೊನೇಟ್ ಮಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ಮತ್ತು ಹಿಂಗೆ ಯಾವಾಗಿದ್ದಾಗ ಅವರು ಆರ್ಗನ್ಸ್ ತೊಗೊಂಡು ನಾವು ಇದು ಪೇಷಂಟಿಗೆ ಹಾಕ್ಬೋದು. ಇದಕ್ಕೆ ಬ್ರೈನ್ ಡೆತ್ ಡೋನರಿಂದ ಡೊನೇಷನ್ ತೊಗೋತೀವಿ. ಈಗಿನ ಕಾಲೊಳಗೆ ದೊಡ್ಡ ದೊಡ್ಡ ಸಿಟೀಸ್ ಒಳಗೆ ಇಂಥ ಡೊನೇಷನ್ಸ್ ಆಗ್ಲಿಕ್ಕೆ ಚಾಲು ಆಗಿದ್ದಾವೆ. ಇದೆಲ್ಲ ಕಡೆ ಆಗ್ಲಿಕ್ಕೂ ಅಂತಂದ್ರೆ ನಮಗೆ ಇಂಥ ಪೇಷಂಟ್ಸ್ಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಅನುಕೂಲ ಆಗ್ಬೋದು.
1: ಈಗ ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಇದುವರೆಗೂ ಡಾಕ್ಟರ್ ಸಂತೋಷ್ ಹಾಜರೆ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ವಕ್ರದಂತ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ ಕೇಳೋಣ.
2: ವಕ್ರದಂತ ಚಿಕಿತ್ಸೆ ಪೂರೈಸಲು ಸಾಮಾನ್ಯವಾಗಿ 1-1.5 years ಬೇಕಾಗುತ್ತದೆ. ಇದಲ್ಲದೆ ಕೆಲವು ಸಮಸ್ಯೆಗಳಿಗೆ ಬೆಳೆಯುವ ವಯಸ್ಸಿನಲ್ಲಿಯೇ ಚಿಕಿತ್ಸೆ ಕೊಟ್ಟರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಏಕೆಂದರೆ ಬೆಳವಣಿಗೆ ಇದ್ದಾಗ ದವಡೆ ಹಾಗೂ ಎಲುಬುಗಳನ್ನು ನಾವು ಪರಿವರ್ತಿಸಬಹುದು. ಈ ತರಹ ಕೆಲವು ವಿಧಾನವನ್ನು ದೊಡ್ಡವರಲ್ಲಿ ಮಾಡಲು ಸಾಧ್ಯವಿಲ್ಲ. ನೇರವಾಗಿ ಹೇಳಬೇಕೆಂದರೆ ಸಾಮಾನ್ಯ ದೈಹಿಕ ಬೆಳವಣಿಗೆ ಇರುವ ಮಕ್ಕಳಿಗೆ 7 years ವಕ್ರದಂತ ತಪಾಸಣೆ ಮಾಡಬೇಕು. ಮೊದಲನೇ ತಪಾಸಣೆ ಇದರಲ್ಲಿ ನೀವು ತಿಳ್ಕೋಬೇಕಾದೇನೆಂದರೆ ಸಾಮಾನ್ಯ ದಂತ ಪರೀಕ್ಷೆ ಅಂದರೆ ಜನರಲ್ ಡೆಂಟಲ್ ಚೆಕಪ್, ಹಲ್ಲು ಬಂದ ತಕ್ಷಣನೇ ಅಂದರೆ ಮಗು ಹುಟ್ಟಿ ಮೊದಲನೇ ಹಲ್ಲು ಯಾವಾಗ ಬರುತ್ತಲ್ಲ ಆವಾಗಿಂದಾನೆ ಶುರು ಮಾಡ್ಕೋಬೇಕು. ಮೊದಲನೇ ತಪಾಸಣೆಗೆ ಬಂದಾಗ ನಾವು ಮುಖದ ಸಮತೋಲನೆ, ದವಡೆ ಸಮಾನವಾಗಿ ಇದೆಯೋ ಇಲ್ಲವೋ, ಶಾಶ್ವತ ಹಲ್ಲು ಏರುಪೇರಾಗಿ ಬರ್ತಿದೆಯೋ ಅಥವಾ ಅದು ಸರಿಯಾಗಿ ಬರ್ತಾ ಇದೆಯೋ ಇಲ್ಲವೋ, ಇದನ್ನೆಲ್ಲ ನಾವು ಪರೀಕ್ಷಿಸುತ್ತೇವೆ. ಏಕೆಂದರೆ ಈ ವಯಸ್ಸಿನಲ್ಲಿ ಕೆಲವೊಂದು ವಿಧಾನಗಳನ್ನು ಉಪಯೋಗಿಸಿ ದವಡೆಯನ್ನು ವೃದ್ಧಿಸಬಹುದು ಅಥವಾ ಕುಗ್ಗಿಸಬಹುದು. ನೋಡಿ, ಸಾಕಷ್ಟು ಮಕ್ಕಳಲ್ಲಿ ಇದಕ್ಕೆ ನಾವು ಓರಲ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ. ಉದಾಹರಣೆಗೆ ಬೆರಳು ಚೀಪುವುದು, ಉಗುರು ಕಚ್ಚುವುದು, ಬಾಯಿಂದ ಉಸಿರಾಡಿಸುವುದು ಇತ್ಯಾದಿ. ಈ ತರಹ ಯಾವುದೇ ದುಶ್ಚಟ ಇದ್ದರೂ ಇದರ ದುಷ್ಪರಿಣಾಮ ಹಲ್ಲುಗಳ ಮೇಲೆ, ದವಡೆಗಳ ಮೇಲೆ,

0: ಎಲುಬು ಹಾಗೂ ಮುಖದ ಮೇಲೆ ಬೀಳುತ್ತದೆ. ಸೊ ಪೋಷಕರಿಗೆ ನಾನು ಏನ್ ಹೇಳ್ತೀನಿ ಅಂದರೆ, ಈ ತರ ಯಾವುದೇ ಸಮಸ್ಯೆಗಳು ಕಂಡು ಬಂದಲ್ಲಿ ಅವರು ಮಕ್ಕಳನ್ನ ವಕ್ರದಂತ ತಪಾಸಣೆಗೆ ಅವರು ಕರ್ಕೊಂಡು ಬರಬೇಕು. ಸೊ ತಪಾಸಣೆಗೆ ಕರ್ಕೊಂಡು ಬಂದಾಗ ನಾವು ಈ ದುಶ್ಚಟವನ್ನು ತಡೆಯಬಹುದು. ಹಾಲ್ ಹಲ್ಲು ಬರಲು ಶುರುವಾಗುವುದು ಸುಮಾರು ಮಗು ಹುಟ್ಟಿ 6 ತಿಂಗಳ ಬಳಿಕ. ಆದ್ರೆ ಎಲ್ಲಾ ಹಾಲ್ ಹಲ್ಲು ಒಮ್ಮೆ ಬರುವುದಿಲ್ಲ, ಕ್ರಮೇಣವಾಗಿ ಒಂದಾದ ಮೇಲೆ ಒಂದು ಬರುತ್ತದೆ. ಇದೇ ತರಹ ಹಾಲು ಹಲ್ಲು ಬೀಳುವುದು ಕ್ರಮೇಣವಾಗಿಯೇ. ಹಾಲು ಹಲ್ಲು ಬಿದ್ದಿ ಶಾಶ್ವತ ಹಲ್ಲು ಬರಲಿಕ್ಕೆ ಅದರಾದ ಸಮಯ ಇರುತ್ತದೆ. ಆದ್ರೆ ಯಾವುದೇ ಕಾರಣಕ್ಕಾಗಿಯೋ ಹಾಲು ಹಲ್ಲು ಅದರ ಬೀಳುವ ಸಮಯಕ್ಕಿಂತ ಮುಂಚೆಯೇ ಬಿದ್ದು ಹೋಯಿತು ಅಂದರೆ ಈ ಶಾಶ್ವತ ಹಲ್ಲು ಏರುಪೇರಾಗಿ ವಕ್ರವಾಗಿ ಬರುತ್ತದೆ ದವಡೆಯಲ್ಲಿ. ಇಲ್ಲದಿದ್ದರೆ ಒಮ್ಮೊಮ್ಮೆ ಬರದೇನೆ ಇರಬಹುದು, ಎಲುಬಲ್ಲಿಯೇ ಉಳ್ಕೊಂಡ್ ಬಿಡುತ್ತೆ. ಒಮ್ಮೊಮ್ಮೆ ಹಾಲು ಹಲ್ಲು ಬೀಳಲಿಲ್ಲ ಅಂದರೆ ಆವಾಗಲೂ ಶಾಶ್ವತ ಹಲ್ಲು ವಕ್ರವಾಗಿಯೇ ಬರುತ್ತದೆ. ಈ ತರ ಎಲ್ಲಾ ಸಮಸ್ಯೆಗಳಿದ್ದರೂ, ಅಕಸ್ಮಾತ್ ಒಂದ್ ವೇಳೆ ಈ ತರ ಆಯ್ತಂದ್ರೂ, ವಕ್ರದಂತ ವಿಭಾಗದಲ್ಲಿ ನಾವು ಇದರ ಚಿಕಿತ್ಸೆಯನ್ನು ನೀಡುತ್ತೇವೆ. ವಕ್ರದಂತೆ ಚಿಕಿತ್ಸೆ ಮಾಡಿದರೆ ಅವರ ಆತ್ಮಸ್ಥೈರ್ಯ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಮತ್ತೆ ಮಕ್ಕಳು ಆಟ ಆಡುತ್ತಿದ್ದಾಗ ಬೀಳ್ತಾರೆ, ಇಲ್ಲ ಅವ್ರ ಫ್ರೆಂಡ್ಸ್ ಅಲ್ಲೇನೆ ಒಬ್ರು ಇನ್ನೊಬ್ಬರಿಗೆ ಹೊಡೆಯುತ್ತಾರೆ, ಆವಾಗ ಏಟ್ ಯಾರಿಗೆ ಜಾಸ್ತಿ ಬೀಳುತ್ತೆ ಅಂದ್ರೆ ಹಲ್ಲು ಉಬ್ಬು ಇದ್ದ ಮಕ್ಕಳಿಗೆ. ಆವಾಗ ಬರೀ ಹಲ್ಲಿಗಷ್ಟೇ ಅಲ್ಲ, ಅದರೊಟ್ಟಿಗೆ ಇರೋ ಒಸಡು, ತುಟಿ, ನಾಲಿಗೆ ಇದಕ್ಕೂ ಹಾನಿಯಾಗಬಹುದು. ಸೊ ಮೊದಲೇ ನಾವು ಹಲ್ಲು ಉಬ್ಬಿನ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ, ವಕ್ರದಂತ ಚಿಕಿತ್ಸೆ ತಗೊಂಡ್ಬಿಟ್ರೆ ಇದನ್ನೆಲ್ಲ ನಾವು ತಡೆಗಟ್ಟಬಹುದು. ಸೀಳು ತುಟಿ ಮತ್ತು ಸೀಳು ಅಂಗಳ ಏನಿದೆ ಅಲ್ಲ, ಇದು ನವಜಾತ ಶಿಶುವಲ್ಲಿ ಕಾಣುವ ನೂನ್ಯತೆ, ನಾವು ಕ್ಲೆಫ್ಟ್ ಲಿಪ್ ಅಂಡ್ ಕ್ಲೆಫ್ಟ್ ಪ್ಯಾಲೆಟ್ ಅಂತ ಹೇಳುತ್ತೇವೆ. ಇದರ ಚಿಕಿತ್ಸೆ ಸುಲಭವಾದ ಚಿಕಿತ್ಸೆ ಅಲ್ಲ. ಇದರ ಚಿಕಿತ್ಸೆಯಲ್ಲಿ ಬಹಳಷ್ಟು ತಜ್ಞರು ಭಾಗವಹಿಸುತ್ತಾರೆ. ನಮ್ಮ SDM ಡೆಂಟಲ್ ಆಸ್ಪತ್ರೆಯಲ್ಲಿ ಈ ಚಿಕಿತ್ಸೆಗಾಗಿ ವಿಶೇಷವಾದ ವಿಭಾಗವಿದೆ. ಇದಕ್ಕೆ ನಾವು CFU ಕ್ರೇನಿಯೋ ಫೇಷಿಯಲ್ ಯೂನಿಟ್ ಅಂತ ಕರೆಯುತ್ತೇವೆ. ಈ ತರಹ ನ್ಯೂನ್ಯತೆ ಇರುವ ಮಕ್ಕಳಲ್ಲಿ ವಕ್ರದಂತ ಚಿಕಿತ್ಸೆ ಮಗು ಹುಟ್ಟಿದ 1-2 ವಾರಕ್ಕೆ ಶುರು ಮಾಡ್ಕೋಬಿಡ್ತೀವಿ. ಅದಾದ್ಮೇಲೆ ವಯಸ್ಸಿಗೆ ತಕ್ಕಂತೆ ನಮಗೆ ಯಾವ್ದು ಅವಶ್ಯಕತೆ ಅವರಿಗಿದೆಯೋ ಅನ್ಸುತ್ತೋ ಅದರ ಪ್ರಕಾರ ವಕ್ರದಂತ ಬೇರೆ ಬೇರೆ ವಿಧಾನಗಳನ್ನು ಯೂಸ್ ಮಾಡಿ ಅದರಲ್ಲಿ ನಾವು ಚಿಕಿತ್ಸೆ ಕೊಡ್ತೇವೆ. ಈ ವಕ್ರದಂತ ಚಿಕಿತ್ಸೆ ಮಕ್ಕಳು ಬೆಳವಣಿಗೆ ಮುಗಿಸಿದ ನಂತರವೂ ನಡೆಯುತ್ತಾ ಇರುತ್ತೆ. ಈ ಚಿಕಿತ್ಸೆ ಏನಿದೆ, ಇದು 1-1.5 ವರ್ಷದಲ್ಲಿ ಮುಗಿಯೋದಿಲ್ಲ. ಇದು ತುಂಬಾ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಪ್ರೊಸೆಸ್ ಆಗುತ್ತೆ. ಪೋಷಕರಿಗೆ ನಾನೇನ್ ಸಲಹೆ ಕೊಡುತ್ತೇನೆ ಅಂದ್ರೆ, ಮಕ್ಕಳು ಅವರಾಗಿಯೇ ಹಲ್ಲು ಹಾಗೆ ಬಾಯನ್ನು ಸ್ವಚ್ಛ ಇಟ್ಕೊಳ್ಳು ಕ್ಷಮತೆ ಪಡೆಯುವವರೆಗೆ ಅದರಲ್ಲಿ ಸಹಾಯ ಮಾಡಬೇಕು. ಮತ್ತೆ ಅವರಿಗೆ ಸರಿಯಾದ ವಿಧಾನವನ್ನು ಕಲಿಸಬೇಕು. ಯಾವುದೇ ತರಹದ ಸಮಸ್ಯೆ ಬಂದು ಅವರಿಗೆ ವಕ್ರದಂತ ತಪಾಸಣೆಗೆ ಕರೆದು ತರಬೇಕು. ಮತ್ತೊಂದ್ ಮಾತು ನಾನೇನ್ ಹೇಳ್ಬೇಕಂದ್ಕೋತೀನಿ ಅಂದ್ರೆ, ಎಲ್ಲರಿಗೂ ತಲೆಯಲ್ಲಿ ಏನಿದೆ ಅಂದ್ರೆ, ವಕ್ರದಂತ ಚಿಕಿತ್ಸೆ ಅಥವಾ ಕ್ಲಿಪ್ ಟ್ರೀಟ್ಮೆಂಟ್ ಅಂದ್ರೆ ತುಂಬಾ ದುಬಾರಿಯಾದದ್ದು. ಇದು ಈ ತರಹ ಇಲ್ಲ. ಒಂದು ಮೊಬೈಲ್ ಸ್ಮಾರ್ಟ್ಫೋನ್ಕ್ಕಿಂತನು ಕಡಿಮೆ ವೆಚ್ಚದಲ್ಲಿ ಇಡೀ 1-1.5 ವರ್ಷದ ಚಿಕಿತ್ಸೆಯನ್ನು ಎಲ್ಲರೂ ಪಡೆಯಬಹುದು.
1: ವಕ್ರದಂತ ಚಿಕಿತ್ಸೆ ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಅನುಷಾ ಹೆಗಡೆ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
5: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರೋಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತಿಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. PM ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ, ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಯವರು ನಮ್ಮ ಕುಲಕಸುಬುಗಳ

ಅಭಿವೃದ್ಧಿಗಾಗಿ ಒಂದು ಕೊಟ್ಟಂತ ಯೋಜನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ. ಅದು ಕುಲಕಸಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸಬುಗಳು ಯಾವುದಂತ ಹೇಳಿದರೆ ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವರು, ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷ್ನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು, ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂಥವರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವರು, ಹೂಮಾಲೆಯನ್ನು ಕಟ್ಟುವರು ಗಾರ್ಲ್ಯಾಂಡ್ ಮೇಕರ್ ಅಂತ

ಕಟ್ಟುವಂಥವ್ರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವ್ರು, ಹೂಮಾಲೆಯನ್ನು ಕಟ್ಟುವರು, ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ ಹೂಮಾಲೆಯನ್ನು ಕಟ್ಟುವಂಥ ದರ್ಜಿ. ದರ್ಜಿ ಅಂತ ಹೇಳಿದರೆ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸಬಾಗಿ ದರ್ಜಿ ಅಂತೇಳಿ ದರ್ಜಿ. ಮತ್ತೊಂದು ಕಲ್ಲು ಒಡೆಯುವರು ಅಂತ, ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ. 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಅಲ್ಲ, ಅವರ ಅರ್ಹತೆ ಅಂತ ಹೇಳಿದರೆ ಅವರ ನಾಲೆಜ್ ಒಂದು. ಮತ್ತೆ ಆ 18 ಏನು ಕುಲಕಸಬುಗಳನ್ನು ಮಾಡ್ತಾ ಇದ್ದಾರೆ, ಆ ಕುಲಕಸಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ CSE ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂಥ ಅವಶ್ಯಕತೆ ಇಲ್ಲ. ಕುಲಕಸಬು ಮಾಡುವವರು CSE ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ CSE ಸೆಂಟರ್ಗಳು ಇರ್ತಾವಲ್ಲ, CSE ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು ಒಂದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಅಂತ ಹೇಳೋದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೂ ಲಿಂಕ್ ಆಗಿರಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ದರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಜಿಲ್ಲಾ ಪೋರ್ಟಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ. ಪಂಚಾಯತಲ್ಲಿ ಓಕೆ ಮಾಡಿದರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸೋರು ಹೌದು ಅಂತೇಳಿ ಓಕೆ ಮಾಡಿದರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಅರ್ಜಿಗಳನ್ನು ಹಾಕಿದ್ದೀರಿ, ಅರ್ಜಿಗಳು ಓಕೆ ಆದ ನಂತರ ನಮಗೆ PM ವಿಶ್ವಕರ್ಮ ಯೋಜನೆಯ ID ಬರ್ತದೆ, ID ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರ್ಬೋದಾ. ಕೆಲವರು ಈ ಒಂದು ಪೀರಿಯಡಲ್ಲಿ ಆಗೋದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತದೆ. ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, 7 ದಿನದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನು ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು. ನಮಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನಭತ್ಯೆ ಸಿಗ್ತದೆ. ಮತ್ತು ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ, ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ 2ನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ, ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವೇನು ಮಾಡಿದ್ದೇವೆ ಕೇಳಿದರೆ, PM ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿ, ಕಸಾಲಿಗರ ವ್ಯಾಪ್ತಿಯಿಂದ ಎಲ್ಲ ಸಾಧಾರಣ ಎಲ್ಲ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ನವರು, ಹಾಗೆ ಕಾರ್ಪೆಂಟರ್ ಯೂನಿಯನ್ನವರು, ಒಳ್ಳೆ ಯೂನಿಯನ್ಗಳು ಆ ಒಂದು ಇನಿಷಿಯೇಟಿವ್ ತಗೊಂಡು ಅವರು ಇದು ಮಾಡಿದರು, ಏನು ಕ್ಯಾಂಪ್ಗಳನ್ನು ಮಾಡಿದರು. ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ, ಮತ್ತು ನಾವು ಕೆಲವು ಆಯ್ದ CSE ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪಿಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು CSE ಸೆಂಟರ್ಗಳನ್ನು ಮಾತಾಡಿ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು, ಆ ರೀತಿಯಾಗಿ ನಾವು ಜನರನ್ನು PM ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆದ ನಂತರ, ಟ್ರೈನಿಂಗ್ ಆಗಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದರೆ ಟೂಲ್ ಕಿಟ್ ಬರುವಂಥ. ಟೂಲ್ ಕಿಟ್ಟು ನಮ್ಮ ಕುಲಕಸಬು ಏನುಂಟು ಆ ಕುಲಕಸಬಿಗೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗಿಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡ್ಬೋದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸ್ಬೋದು, ಈ ಆನ್ಲೈನಿಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗ್ಬೋದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವ್ರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡ್ಬೋದು ಅಥವಾ ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳೀಬೋದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ. ಅಲ್ಲಿ ಈಗಲೂ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಸೇಮ್ ಪ್ರೊಸೀಜರ್ CSE ಸೆಂಟರ್ಗಳು, ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ತಕ್ಕದ್ದು. CSE ಸೆಂಟರ್ ಒಂದು ಗ್ರಾಮವನ್ನು ಅಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ, ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ SKDRP ಅಂತೇಳಿ ಒಂದು

0: ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳಿಂಟು, ಅಲ್ಲಿ ಸಹ ಸಲ್ಲಿಸಬಹುದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಅಲ್ಲಿನ ಏನು ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ. ಆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ, ಅದು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರು ಸಾಲ ಪಡೆದು ಕ್ಲೋಸ್ ಮಾಡಿದ್ರು ಸಹ ಸಾಲ ಪಡೆದಿದ್ರೆ ಈ ಇದರಲ್ಲಿ ಅವರು ಆಯ್ಕೆ ಆಗುವುದಿಲ್ಲ.
1: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರು ಅಂತೇಳಿ. ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿಗಾರರ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂಥ ಐ ಐ ಜಿ ಜೆ ಸೆಂಟರನ್ನು ಅವರು ಸಂಪರ್ಕಿಸಿ ಐ ಐ ಜಿ ಜೆ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗನ್ನು ನೀಡಿದರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ಸ್ಟೇಫಂಡ್ ಅನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗನ್ನು 1 ವಾರದ ಟ್ರೈನಿಂಗನ್ನು ಕೊಟ್ಟರು. ಮತ್ತು ಎಮ್ ಎಸ್ ಎಮ್ಇ ವತಿಯಿಂದ ನಮಗೆ 1 ಲಕ್ಷದ ಸಾಲ, 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆಯಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಡುಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗನ್ನು ಪಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಯಿತು. ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ 5-8 ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16 ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ವಾರ್ತೆಗಳ ವಿವರ: ನೀಟ್ ಪರೀಕ್ಷೆ ವಿಚಾರವಾಗಿ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಪ್ರತಿಭಟನೆಯ ಮೇಲಿನ ಅತಿಯಾದ ಪೊಲೀಸ್ ಕ್ರಮ ಖಂಡಿಸಿ ವಿರೋಧ ಪಕ್ಷದ ಸದಸ್ಯರು ತೀವ್ರ ಗದ್ದಲ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನ ಕಲಾಪಗಳನ್ನು 2:00 ಮುಂದೂಡಲಾಗಿದೆ. 11:00 ಲೋಕಸಭೆ ಸಮಾವೇಶಗೊಂಡಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ 23 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಧನ್ಕರ್, ಬೆಳ್ಳಿ ಪದಕ ವಿಜೇತ ಸರ್ವೇಶ್ ಕುಶಾರೆ, ವೆಲ್ಲೂರಿ ಅಜಯ್ ಬಾಬು ಮತ್ತು ಜ್ಞಾನೇಶ್ವರಿ ಯಾದವ್ ಹಾಗೂ ಕಂಚು ಪದಕ ವಿಜೇತ ಕರ್ನಾಟಕದ ಶಿಲ್ಪಾ ಶೈಲಾ ಮತ್ತು ಬಿಂದ್ಯಾರಾಣಿ ದೇವಿ ಸೇರಿದಂತೆ ಕೆನಡಾದಲ್ಲಿ ನಡೆದ ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ 2026 ಪ್ರಶಸ್ತಿ ಗೆದ್ದ ಅನಾಹತ್ ಸಿಂಗ್ ಅವರನ್ನು ಅಭಿನಂದಿಸಿದರು. ತದನಂತರ ಸಭಾಧ್ಯಕ್ಷರು ಪ್ರಶ್ನೋತ್ತರ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿರೋಧ ಪಕ್ಷಗಳ ಸದಸ್ಯರು ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಲು ಆರಂಭಿಸಿದರು. ಸದನವು ಸುಗಮವಾಗಿ ನಡೆಯಬೇಕು ಮತ್ತು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2020

0: ಪತಾರರ ಕುರಿತು ಅರ್ಥಪೂರ್ಣ ಚರ್ಚೆ ನಡೆಸಬೇಕು ಎಂದು ಮನವಿ ಮಾಡಿದರಾದರೂ ಗದ್ದಲ ಮುಂದುವರಿದ ಕಾರಣ ಸದನವನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿದರು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ವಿಷಯವಾಗಿ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದವು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆ ಕಲಾಪವನ್ನು ಕೈಗೆತ್ತಿಕೊಳ್ಳುತ್ತಿದ್ದಂತೆ ಸದಸ್ಯರು ಘೋಷಣೆ ಕೂಗಲಾರಂಭಿಸಿದ್ದರಿಂದ ರಾಜ್ಯಸಭೆಯ ಕಲಾಪವನ್ನು ಸಹ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ವಿವಿಧ ದೇಶಗಳೊಂದಿಗಿನ ಭಾರತದ ವ್ಯಾಪಾರ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಿಸಿದ ಪ್ರಮುಖ ಬೆಳವಣಿಗೆಗಳ ಕುರಿತು ಸಂಸದರಿಗೆ ಮಾಹಿತಿ ನೀಡಲಾಗಿದೆ ಎಂದು ಬಿಜೆಪಿ ಸಂಸದ ಮನೋಜ್ ತಿವಾರಿ ಇಂದು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ರಚನಾತ್ಮಕವಾಗಿ ಪಾಲ್ಗೊಳ್ಳಲಿವೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಾಲಿವಾಲ್ ಅವರು ಪಂಜಾಬ್ನಲ್ಲಿ ಪದೇ ಪದೇ ಸಂಭವಿಸುತ್ತಿರುವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಆಮ್ ಆದ್ಮಿ ಪಕ್ಷದ ಸರ್ಕಾರದ ವಿರುದ್ದ ತೀವ್ರ ವಾಗ್ದಾಳಿ ನಡೆಸಿದ್ದು ಪಂಜಾಬ್ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಪಂಜಾಬ್ನಲ್ಲಿ 6 ಪ್ರಮುಖ ಪರೀಕ್ಷಾ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿವೆ ಎಂದು ಅವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯನ್ನು ವಿರೋಧ ಪಕ್ಷಗಳು ಎದುರು ನೋಡುತ್ತಿವೆ ಎಂದಿದ್ದಾರೆ. ದೇಶದ ಸಮಗ್ರ ಪರೀಕ್ಷಾ ವ್ಯವಸ್ಥೆಯನ್ನು ಪುನರ್ ಅವಲೋಕನ ಹಾಗೂ ಸಂಪೂರ್ಣವಾಗಿ ಸುಧಾರಣೆ ಮಾಡುವ ತುರ್ತು ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಅಸ್ಸಾಂನ ಸಂಸದರನ್ನು ಭೇಟಿಯಾಗಿ ಪ್ರಸ್ತುತ ರಾಜ್ಯದ ವಿವಿಧ ಭಾಗಗಳಲ್ಲಿ ತಲೆದೋರಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ಕೇಂದ್ರ ಸರ್ಕಾರ ಸಂತ್ರಸ್ತರಿಗೆ ನೆರವು ನೀಡುವಲ್ಲಿ ಅಸ್ಸಾಂ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ ಹಾಗೂ ಎಲ್ಲರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ 5 ರಿಂದ 8 ರವರೆಗೆ ನಡೆಯಲಿದೆ. ಸಮ್ಮೇಳನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಸಂಸ್ಕೃತಿ ಸಚಿವರು ಹಾಗೂ ಪ್ರತಿನಿಧಿ ಮಂಡಳಿಗಳು ಭಾಗವಹಿಸಲಿದ್ದು ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಕಲಾವಿದರು ರವೀಂದ್ರ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಿದ್ದಾರೆ. ಸಮ್ಮೇಳನದ ಹಿನ್ನೆಲೆಯಲ್ಲಿ ಪ್ರತಿನಿಧಿಗಳು ಬುಡಕಟ್ಟು ವಸ್ತು ಸಂಗ್ರಹಾಲಯ, ರಾಜ್ಯ ವಸ್ತು ಸಂಗ್ರಹಾಲಯ, ಒನ್ ವಿಹಾರ್ ಹಾಗೂ ಇಂದಿರಾಗಾಂಧಿ ರಾಷ್ಟೀಯ ಮಾನವ ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸಾಂಚಿ ಸ್ತೂಪಕ್ಕೂ ಭೇಟಿ ನೀಡುವ ಕಾರ್ಯಕ್ರಮ ಪ್ರಸ್ತಾವಿಸಲಾಗಿದೆ. ಸಮ್ಮೇಳನದ ಸಿದ್ದತೆ ಕುರಿತು ವಿಭಾಗೀಯ ಆಯುಕ್ತ ಕರ್ಮವೀರ್ ಶರ್ಮಾ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸುವಂತೆ ಅವರು ಎಲ್ಲಾ ಇಲಾಖೆಗಳಿಗೆ ಸೂಚಿಸಿದರು. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಿತು. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು ಮೈತ್ರಿಕೂಟದ ಏಕತೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ತೃಣಮೂಲ ಕಾಂಗ್ರೆಸ್ನಿಂದ ಬೇರ್ಪಟ್ಟು ಹೊಸದಾಗಿ ರಚನೆಯಾಗಿರುವ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಪಕ್ಷದ ಸದಸ್ಯರು ಸಹ ಸಭೆಯಲ್ಲಿ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಶರ್ಮಿಳಾ ಧನ್ಕರ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದನೆ ಸಲ್ಲಿಸಿದ್ದಾರೆ. ಪುರುಷರ 79 ಕೆಜಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವಲ್ಲೂರಿ ಅಜಯ್ ಬಾಬು ಹಾಗೂ ಪುರುಷರ ಹೈಜಂಪ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸರ್ವೇಶ್ ಅನಿಲ್ ಕುಶಾರೆ ಅವರಿಗೆ ಪ್ರಧಾನಮಂತ್ರಿ ಅಭಿನಂದನೆ ಸಲ್ಲಿಸಿದ್ದಾರೆ. ಎಲ್ಲಾ ಪದಕ ವಿಜೇತರಿಗೆ ಇನ್ನಷ್ಟು ಯಶಸ್ಸು ದೊರೆಯಲಿ ಎಂದು ಶುಭ ಹಾರೈಸಿದ್ದಾರೆ. ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಕಂಚಿನ

0: ಪದಕ ಪಡೆದ ಕರ್ನಾಟಕದ ಶಿಲ್ಪಾ ಕೆ ಶೈಲಾ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದನೆ ಸಲ್ಲಿಸಿದ್ದಾರೆ. ಹಬ್ ಅಂಡ್ ಸ್ಪೋಕ್ ಮಾದರಿಯ ವಿಮಾನ ಸೇವೆಯಿಂದ 2030 ವೇಳೆಗೆ ಸುಮಾರು 400,000 ಉದ್ಯೋಗಗಳು ಸೃಷ್ಟಿಯಾಗಲಿದ್ದು 30 ಶತಕೋಟಿ ಡಾಲರ್ಗಳ ಹೆಚ್ಚುವರಿ ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ದೊರೆಯಲಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಪಂಜಾಬ್ನ ಅಮೃತಸರದಲ್ಲಿರುವ ಶ್ರೀ ಗುರು ರಾಮದಾಸ್ಜಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಹಬ್ ಅಂಡ್ ಸ್ಪೋಕ್ ವಿಮಾನ ಸೇವೆಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ವಿಡಿಯೋ ಸಂದೇಶದ ಮೂಲಕ ಮಾತನಾಡಿದ ಅವರು, ಇದುವರೆಗೆ ಅಮೃತಸರ ವಿಮಾನ ನಿಲ್ದಾಣದಿಂದ 7 ಅಂತಾರಾಷ್ಟೀಯ ತಾಣಗಳಿಗೆ ಮಾತ್ರ ನೇರ ಸಂಪರ್ಕವಿತ್ತು. ಹಬ್ ಅಂಡ್ ಸ್ಪೋಕ್ ಸೇವೆ ಆರಂಭವಾಗಿರುವುದರಿಂದ ಇನ್ನು ಮುಂದೆ ಅಮೃತಸರದಿಂದ ದೆಹಲಿ ಮೂಲಕ ದುಬೈ, ಸಿಂಗಾಪುರ, ಬ್ಯಾಂಕಾಕ್, ಪ್ಯಾರಿಸ್ ಸೇರಿದಂತೆ ಸುಮಾರು 20 ಅಂತಾರಾಷ್ಟೀಯ ತಾಣಗಳಿಗೆ ಪ್ರಯಾಣಿಕರು ಸುಲಭವಾಗಿ ಸಂಪರ್ಕ ಪಡೆಯಲಿದ್ದಾರೆ ಎಂದು ಸಚಿವರು ತಿಳಿಸಿದರು. ದೆಹಲಿಯಲ್ಲಿ ಮಧ್ಯರಾತ್ರಿ ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ನಡೆದಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಮಧ್ಯರಾತ್ರಿ ದೆಹಲಿಯಲ್ಲಿ ಇಂತಹ ಯಾವುದೇ ಘಟನೆ ನಡೆದಿಲ್ಲ ಎಂದು ಅದು ತಿಳಿಸಿದೆ. 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ 2026 ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಇಂದು ಪ್ರಾರಂಭವಾಗಿದೆ. ಆಗಸ್ಟ್ 8ರವರೆಗೆ ನಡೆಯಲಿರುವ 12 ದಿನಗಳ ಈ ಪಂದ್ಯಾವಳಿಯಲ್ಲಿ ದೇಶದ ಅತ್ಯುತ್ತಮ ಕಿರಿಯ ಪುರುಷರ ಹಾಕಿ ತಂಡಗಳು ರಾಷ್ಟೀಯ ಪ್ರಶಸ್ತಿಗಾಗಿ ಸೆಣಸಲಿವೆ. ಪಂದ್ಯಾವಳಿಯ ಮೊದಲ ದಿನವಾದ ಇಂದು ಸಿ ಮತ್ತು ಎ ಗುಂಪಿನಲ್ಲಿ ಅಸ್ಸಾಂ ಮತ್ತು ಮಿಜೋರಾಂ ತಂಡಗಳ ನಡುವಿನ ಪಂದ್ಯದಿಂದ ಸ್ಪರ್ಧೆಗೆ ಚಾಲನೆ ದೊರೆಯಿತು. ಎ, ಬಿ ಮತ್ತು ಸಿ ವಿಭಾಗಗಳಲ್ಲಿ ಒಟ್ಟು 30 ತಂಡಗಳು ಪಾಲ್ಗೊಂಡಿವೆ. ಭಾರತೀಯ 2026-27 ಫುಟ್ಬಾಲ್ ಲೀಗ್ ಅಕ್ಟೋಬರ್ 16ರಂದು ಆರಂಭವಾಗಲಿದೆ ಎಂದು ಅಖಿಲ ಭಾರತ ಫುಟ್ಬಾಲ್ ಒಕ್ಕೂಟ ಎಐಎಫ್ಎಫ್ ಘೋಷಿಸಿದೆ. 2026-27 ಪ್ರಮುಖ ವಿಷಯಗಳ ಕುರಿತು ಆಡಳಿತ ಮಂಡಳಿ ಹಾಗೂ ಎಐಎಫ್ಎಫ್ ನಿನ್ನೆ ಚರ್ಚೆ ನಡೆಸಿದ್ದು, ಭಾರತೀಯ ಆಟಗಾರರಿಗೆ ಹೆಚ್ಚಿನ ಆಟದ ಸಮಯ ಕಲ್ಪಿಸುವುದು ಮತ್ತು ಪ್ರತಿ ತಂಡದಲ್ಲಿ ಗರಿಷ್ಠ 3 ವಿದೇಶಿ ಆಟಗಾರರಿಗೆ ಮಾತ್ರ ಅವಕಾಶ ನೀಡುವ ನಿರ್ಧಾರ ಕೈಗೊಳ್ಳಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಗಸ್ಟ್ 5-8ರವರೆಗೆ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ.
2: ಸರಿಯಾಗಿ ಹೇಳ್ತಿಂತ್ಯಾ?

0: ಬಾಬಾ ಸಹಕಲ್ ಅವರ ಕಂಠದಲ್ಲಿ ಲಕ್ಕಿ ಚಿತ್ರದಿಂದ ಇದಾ ಗೀತೆಯನ್ನ ಕೇಳಿದ್ರಿ. ಗೌಸ್ಪೀರ್ ಅವರ ಗೀತ ರಚನೆ ಇದಾಗಿತ್ತು. ಅರ್ಜುನ್ ಚನ್ನಿ ಅವರ ಸಂಗೀತ ಸಂಯೋಜನೆ ಇತ್ತು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ರಾಜೇಶ್ ಮತ್ತು ಸುನೀತಾ ಹಾಡಿರುವ ತಿರುಪತಿ ಚಿತ್ರದ ಹಾಡು.
0: ಕವರಾಜ್ ಅವರ ಗೀತ ರಚನೆ ಇದೆ, ರಾಜೇಶ್ ರಾಮನಾಥನ್ ಅವರ ಸಂಗೀತ ಸಂಯೋಜನೆ ಇದೆ.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ. ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
5: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
6: ಬ್ರಾಹ್ಮಣ ವೇಷದಲ್ಲಿರುವಂತಹ ಕೃಷ್ಣ ಹೇಳ್ತಾ ಇದ್ದಾನೆ, ಸಿಂಹ ಹೇಳಿತು, ಆ ಮಯೂರ ಧ್ವಜ ಮಹಾತ್ಯಾಗಿ, ಶೂರ, ಪರೋಪಕಾರಿ, ಜೊತೆಗೆ ವಿಷ್ಣು ಭಕ್ತನು ಕೂಡ. ಇಂತಹ ಮಯೂರ ಧ್ವಜ ಬೇಡಿದವರಿಗೆ ತನ್ನ ಜೀವವನ್ನ ಬೇಕಾದರೂ ಕೂಡ ಅತ್ಯಂತ ಸಂತೋಷದಿಂದ ಕೊಡ್ತಾ ಇದ್ದಾನೆ. ಅವನ ಬಳಿಗೆ ಹೋಗು, ನೀನು ದೇಹಾರ್ಧವನ್ನ ಕೇಳು, ಅವನು ಖಂಡಿತವಾಗಿಯೂ ಕೊಡ್ತಾನೆ. ಅವನ ದೇಹಾರ್ಧವನ್ನ ತಂದ್ರೆ

ನಾನು ನಿನ್ನ ಮಗನನ್ನ ಬಿಡುತ್ತೇನೆ ಅಂತ ಹೇಳಲು ನನ್ನ ದುಃಖವನ್ನು ಹೋಗಲಾಡಿಸಬಹುದು ಅನ್ನುವಂತಹ ನಂಬಿಕೆಯಿಂದ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ಎಂಬುದಾಗಿ ಆ ಕಪಟ ದ್ವಿಜ ಮಹಾರಾಜನಿಗೆ ಅರಿಕೆ ಮಾಡಿಕೊಳ್ತಾ ಇದ್ದಾನೆ.

ಮನುಷ್ಯರ ಬಾಳು ಶಾಶ್ವತವಲ್ಲ, ಸತ್ಕೀರ್ತಿಯೊಂದೇ ಶಾಶ್ವತ ಅಂತ ನಿರ್ಧಾರವನ್ನು ಮಾಡಿ ಆ ಬ್ರಾಹ್ಮಣನನ್ನ ಕರೆದು, ಎಲೈ ಬ್ರಾಹ್ಮಣೋತ್ತಮ, ಈ ನನ್ನ ದೇಹವನ್ನ ಸೀಳಿ ಅದರ ಅರ್ಧ ಭಾಗವನ್ನು ನಿನಗೆ ಕೊಡ್ತೇನೆ, ನಿನಗೆ ಅಭಯವನ್ನು ನೀಡ್ತೇನೆ ಅಂತ ಹೇಳಿ ತನ್ನ ರಾಜ್ಯದ ಆಡಳಿತದ ಜವಾಬ್ದಾರಿಯನ್ನ ತನ್ನ ಮಗನಿಗೆ ಕೊಟ್ಟು, ಅಲ್ಲಿ ನೆರೆದಂತಹ ಎಲ್ಲರನ್ನೂ ಕೂಡ ನೀವಿಲ್ಲೇ ಇರಿ ಅಂತ ಹೇಳಿ ಸಂತೋಷದಿಂದ ಹೊರಗಡೆ ಹೋಗ್ತಾ ಇದ್ದಾನೆ. ಅನಂತರ

ಗಂಗಾ ನದಿಯ ನೀರನ್ನು ತಂದು ಅದರಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಸಾಲಿಗ್ರಾಮ ತೀರ್ಥವನ್ನು ತೆಗೆದುಕೊಂಡು ಎಳೆಯ ತುಳಸಿಯ ಮಾಲೆಯನ್ನು ಕೊರಳಿನಲ್ಲಿ ಧರಿಸಿಕೊಂಡು ಮಂಟಪಕ್ಕೆ ಬರ್ತಾನೆ. ಅಲ್ಲಿ ಸೇರಿದ್ದ ಬ್ರಾಹ್ಮಣರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ, ದಶದಾನಾದಿಗಳನ್ನೆಲ್ಲ ಮಾಡ್ತಾನೆ. ಅನಂತರ ಕೈ ಮುಗಿದು ನಿಂತು ರಾಜಶ್ರೇಷ್ಠನಾದ ಮಯೂರಧ್ವಜ ಈ ಪ್ರಕಾರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ಇದನ್ನ ಕೇಳಿರಿ ಅಂತ ಆ ಮಹಾಸ್ಥಾನದಲ್ಲಿ ಈ ಪ್ರಕಾರವಾಗಿ ಮಯೂರಧ್ವಜ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾರೆ.

ಬ್ರಾಹ್ಮಣರಿಗೆ ಪುರೋಹಿತರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕೈ ಮುಗಿದುಕೊಂಡು ಭಿನ್ನವಿಸಿಕೊಳ್ತಾ ಇದ್ದಾನೆ. ಈ ಮಹಾ ಆಸ್ಥಾನದಲ್ಲಿ ಸೇರಿರುವಂತಹ ಸಮಸ್ತ ಬ್ರಾಹ್ಮಣರು ನೋಡಿರಿ, ಅಂದು ಬಲಿಚಕ್ರವರ್ತಿಯ ಯಾಗಮಂಟಪಕ್ಕೆ ಬಂದಂತಹ ಆ ವಾಮನನಂತೆ ಈ ಬ್ರಾಹ್ಮಣನು ತಾನಾಗಿಯೇ ಬಂದಿದ್ದಾನೆ.

ಇವನು ಶ್ರೀಮನ್ ಮಹಾವಿಷ್ಣುವಿನ ರೂಪದಲ್ಲಿ ಬಂದಿದ್ದಾನೆ ಅಂತ ನಾನು ನಿಶ್ಚಯಿಸ್ತಾ ಇದ್ದೇನೆ. ನನ್ನ ದೇಹದ ಅರ್ಧವನ್ನ ಪ್ರೀತಿಯಿಂದ ಇವನಿಗೆ ನಾನು ಕೊಡ್ತಾ ಇದ್ದೇನೆ. ಇವನ ಮಗ ಬದುಕಲಿ, ಇವನು ಪುತ್ರವಂತನಾಗಲಿ, ಈ ದಾನ ಭೂಮಿಗೆ ಹೊಸದಾಗಲಿ, ಅತ್ಯಂತ ಅಪರೂಪದ್ದಾಗಲಿ, ಈ ದಾನದಿಂದ ಸಮಸ್ತ ಲೋಕಕ್ಕೂ ಕೂಡ ಒಂದು ಒಳ್ಳೆಯದಾಗಲಿ, ಆದರ್ಶವಾಗಲಿ ಅಂತ ಮಯೂರಧ್ವಜ ಆ ಸಭೆಯಲ್ಲಿ ಕೈ ಮುಗಿದುಕೊಂಡು ಹೇಳ್ತಾ ಇದ್ದಾನೆ.

ಆ ರಾಜನ ಮಾತನ್ನ ಕೇಳಿ ಅಲ್ಲಿ ನೆರೆದಂತಹ ಮಂತ್ರಿಗಳು, ಪುರೋಹಿತರು, ಬ್ರಾಹ್ಮಣರು, ಸಾಮಂತರು ಎಲ್ಲರೂ ಕೂಡ ಇದಂತಹ ಕೆಲಸ, ಈ ಬ್ರಾಹ್ಮಣ ಸಾಕ್ಷಾತ್ ಯಮನೇ ಆಗಿದ್ದಾನೆ, ಯಮನ ರೂಪದಲ್ಲಿ ಈತ ಬಂದಿದ್ದಾನೆ ಅಂತ ಭಯ ಪಡ್ತಾ ಇದ್ದಾರಂತೆ. ದಾನ ಅಂದ್ರೆ ಏನ್ರಿ ಅದು? ಹಣ ಕೇಳಬಹುದು, ರಾಜ್ಯ ಕೇಳಬಹುದು, ಆಭರಣಗಳನ್ನ ಕೇಳಬಹುದು, ರತ್ನಗಳನ್ನ ಕೇಳಬಹುದು, ಗೋವುಗಳನ್ನ ಕೇಳಬಹುದು, ಧನ ಕನಕಾದಿಗಳನ್ನ ಕೇಳಬಹುದು, ಅದನ್ನ ಬೇಕಾದ್ರೆ ಎಲ್ಲವನ್ನೂ ಕೊಡಬಹುದು. ಇದೇಂದ್ರೆ ಇಂತಹ ದಾನ ಇದು? ದೇಹವನ್ನ ಅರ್ಧ ಕೊಯ್ದು ಕೊಡು ಅಂತ ಕೇಳ್ತಾ ಇದ್ದಾನಲ್ಲ, ಇದಕ್ಕೇನ್ ಕಾರಣ, ಏನು ಅರ್ಥವಾಗ್ತಾ ಇಲ್ಲ ಅಂತ ಎಲ್ಲ ಭಯದಿಂದ ನಡುಗ್ತಾ ಇರುವಂತಹ ಸಂದರ್ಭದಲ್ಲಿ ಮಯೂರ ಧ್ವಜ ಅವರನ್ನ ಕುರಿತು ಸಮಾಧಾನ ಮಾಡ್ತಾ ಇದ್ದಾನೆ. ಯಾಚಿಸಿದ ನಂಗಮಂ

ಮಹಾರಾಜ ಹೇಳ್ತಾ ಇದ್ದಾನೆ, ಈ ಬ್ರಾಹ್ಮಣ ತನ್ನ ಮಗನನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಬೇಡ್ತಾ ಇದ್ದಾನೆ, ನನ್ನ ಶರೀರದ ಅರ್ಧ ಭಾಗವನ್ನ ಬೇಡ್ತಾ ಇದ್ದಾನೆ. ಅದು ಆ ಸಿಂಹದ ಮಾತಿಗೆ ಕಟ್ಟು ಬಿದ್ದು ನಾನು ಕೂಡಲೇ ಕೊಡ್ತೇನೆ ಅಂತ ಹೇಳಿದ್ದೇನೆ. ನಾನು ಮಾತಿಗೆ ತಪ್ಪಿದರೆ ಎಲ್ಲರೂ ನನ್ನನ್ನು ದೂಷಣೆ ಮಾಡ್ತಾರೆ, ಮತ್ತು ನನಗೆ ಯಮಲೋಕದಲ್ಲಿ ಯಮದೂತರು ನನ್ನನ್ನು ಬೇಯಿಸದೆ ಬಿಡ್ತಾರೆಯೇ. ತಿಳಿದು ತಿಳಿದು ಕೊಟ್ಟ ದಾನವನ್ನು ಕುರಿತು ಯೋಚನೆ ಮಾಡುವುದರಲ್ಲಿ ಏನು ಉಳಿದಿದೆ? ನಾನು ಈ ಬ್ರಾಹ್ಮಣನಿಗೆ ಅವನ ಮಗನನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಕೊಟ್ಟೇ ಕೊಡ್ತೇನೆ, ಇದರಲ್ಲಿ ಎರಡು ಮಾತಿಲ್ಲ, ನೀವೆಲ್ಲ ಹೊರಟು ಹೋಗಿ ಅಂತ ಮಯೂರಧ್ವಜ ಅಲ್ಲಿ ನೆರೆದಂತಹ ಸಮಸ್ತರನ್ನು ಕುರಿತು ಈಗ ಹೇಳ್ತಾ ಇದ್ದಾನೆ. ಅನಂತ

ಕೊಡುವ ಮೊದಲು ಮಹಾರಾಜ ಚಿನ್ನ, ರತ್ನ, ಆನೆ, ಕುದುರೆ, ವಸ್ತ್ರ, ಭೂಷಣ, ಹಸುಗಳು, ಭೂಮಿ, ಹೀಗೆ ದಶದಾನಾದಿಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಅನಂತರ ಎರಡು ಕಂಬಗಳನ್ನು ತರಿಸ್ಬಿಟ್ಟು ಅದನ್ನ ನಡೆಸಿದ್ದಾನೆ. ಮತ್ತು ಆ ಎರಡು ಕಂಬಗಳ ನಡುವೆ ತನ್ನ ಶರೀರವನ್ನ ಇಟ್ಟುಬಿಟ್ಟು ತನ್ನ ಕೈ, ತನ್ನ ತೊಡೆಗಳನ್ನ ಬಲವಾದಂತಹ ಚಿನ್ನದ ಸರಪಳಿಗಳಿಂದ ಕಟ್ಟಿಸ್ಕೊಂಡಿದ್ದಾನೆ. ಅನಂತರ ಇದ್ಯಾವುದು ಕೂಡ ಅಲುಗಾಡಬಾರದು ಅಂತ ಅಷ್ಟು ಬಲವಾಗಿ ಬಿಗಿಸ್ಕೊಂಡಿದ್ದಾನೆ. ಆ ವೃದ್ಧ ಬ್ರಾಹ್ಮಣನ ಪದಕಮಲಗಳನ್ನ ತೊಳೆದು ಅತ್ಯಂತ ಸಂತೋಷದಿಂದ ಪ್ರೀತಿಪೂರ್ವಕವಾಗಿ ಅವನನ್ನು ಕುರಿತು ಹೀಗೆ ಹೇಳ್ತಾ

ನಿಮಗೆ ಕೊಡುವ ಈ ಅರ್ಧ ದೇಹದ ದಾನದಿಂದ ಸಮಸ್ತ ಯಜ್ಞ ರಕ್ಷಕನಾದ, ಯಜ್ಞಗಳಿಗೆ ಒರೆಯನಾದಂತಹ ಆ ವಾಸುದೇವ ಪ್ರೀತನಾಗಲಿ. ನನ್ನ ವಂಶದಲ್ಲಿ ಹುಟ್ಟಿದಂತಹವರು ಎಲ್ಲರೂ ಕೂಡ ಅತಿಶಯವಾದಂತಹ ದಾನವನ್ನ ಮಾಡುವಂತಹ ಬುದ್ಧಿಯನ್ನು ಕೊಡಲಿ. ಈ ದಾನ ಅತ್ಯಂತ ಶ್ರೇಷ್ಠವಾದಂತಹ ದಾನವಾಗಲಿ. ಈ ಪ್ರಕಾರವಾಗಿ ಹೇಳಿ ಈ ಬ್ರಾಹ್ಮಣ ಸಂತೃಪ್ತನಾಗಲಿ, ಇವನ ಮಗ ರಕ್ಷಿತನಾಗಲಿ ಅಂತ ಹೇಳಿ, ಅನಂತರ ಆ ನಿಷ್ಕರಣಿಗಳಾದಂತಹ ಮರ ಕೊಯ್ಯುವವರನ್ನು ಕರೆಸಿಬಿಟ್ಟು ಹರಿತವಾದಂತಹ ಗರಗಸಗಳನ್ನು ಕೂಡ ತರಿಸ್ಬಿಟ್ಟು ಹೇಳ್ತಾ ಇದ್ದಾನೆ. ಆಗ ಜನರೆಲ್ಲ ಮಾತಾಡ್ಕೋತಾ ಇದ್ದಾರೆ.

ಬೇಡವನು ಏನ್ ಬೇಕಾದ್ರೂ ಬೇಡ್ತಾನೆ. ಈ ಒಂದು ಮಾತು ಲೋಕದಲ್ಲಿದೆ. ಈ ಮಾತು ಈ ಬ್ರಾಹ್ಮಣ ರಾಜರಿಗೆ ಅನ್ವರ್ಥವಾಗಿ ಹೊಂದತಾ ಇದೆ. ಕೊಡೋವನಿದ್ರೆ ಏನ್ ಬೇಕಾದ್ರೂ ಕೂಡ ಕೊಡ್ತಾನೆ ಅಂತ ರಾಜ್ಯದ ಜನರೆಲ್ಲ ಹೆದರಿ ನಡುಗ್ತಾ ಇದ್ದಾರಂತೆ. ಹಕ್ಕಿಗಳಂತೆ ಅವರು ಗಡಗಡ ಅಂತ ಸದ್ದು ಮಾಡ್ತಾ ಇದ್ದಾರೆ. ನಗರದ ಜನ ಅತ್ಯಂತ ಭಯಭೀತರಾಗಿದ್ದಾರೆ.

ಮಯೂರಧ್ವಜನ ಆಸ್ಥಾನದಲ್ಲೇ ಎಲ್ಲ ಪ್ರಜೆಗಳು ಕೂಡ ಕಣ್ಣೀರಿನ ಸಾಗರವನ್ನೇ ಹರಿಸ್ತಾ ಇದ್ದಾರೆ. ರಾಜನನ್ನು ಕುರಿತು ಪ್ರಲಾಪ ಮಾಡ್ತಾ ಇದ್ದಾರೆ. ಮಹಾರಾಜ, ಯಾಕೆ ಹೀಗೆ ಮಾಡ್ತಾ ಇದೀಯಾ? ನೀವು ನಮ್ಮ ರಕ್ಷಣೆಯನ್ನು ಮಾಡಬೇಕು. ನನ್ನ ರಕ್ಷಣೆಯನ್ನು ಮಾಡೇ ಬಿಟ್ಟೋದ್ರೆ ನಾವೆಲ್ಲ ಅನಾಥರಾಗ್ತೇವೆ. ನೀವು ಏನ್ ಬಿರು ಮಾಡು, ನಮ್ಮ ಶಿಕ್ಷೆಯನ್ನು ಮಾಡು, ರಕ್ಷಣೆಯನ್ನು ಮಾಡು, ನಮ್ಮನ್ನು ಮಾತ್ರ ಬಿಟ್ಟು ಹೋಗ್ಬೇಡ. ಈ ಬ್ರಾಹ್ಮಣನಿಗೆ ನಿನ್ನ ಶರೀರದ ಅರ್ಧ ಭಾಗವನ್ನ ದಾನ ಕೊಡಬೇಡ ಅಂತ ಅಳುತ್ತಾ ಇದ್ದಾರೆ, ಭಯದಿಂದ ನೋಡ್ತಾ ಇದ್ದಾರೆ. ಅಂತಹ ಪ್ರಜೆಗಳನ್ನ ಕಂಡು ಮಹಾರಾಜ ಹೀಗೆ ಹೇಳ್ತಾ ಇದ್ದಾನೆ.

ನೀ ಯಾಕೆ ದುಃಖ ಪಡ್ತಾ ಇದ್ದೀರಿ? ನಾನು ಇವತ್ತು ಧನ್ಯನಾಗಿದ್ದೇನೆ, ನನ್ನ ಜೀವನ ಸಾರ್ಥಕವಾಗಿದೆ, ಈ ಶರೀರ ಧರ್ಮ ಸಾಧನೆಗೆ ಇವತ್ತು ಕಾರಣವಾಗಿದೆ, ಈ ವೃದ್ಧ ಬ್ರಾಹ್ಮಣ ಸಾಕ್ಷಾತ್ ನೃಸಿಂಹದಂತೆ ಇಲ್ಲಿಗೆ ಬಂದಿದ್ದಾನೆ, ನನ್ನ ಶರೀರದ ಅರ್ಧ ಭಾಗವನ್ನ ಕೇಳ್ತಾ ಇದ್ದಾನೆ, ನಾನು ಇದನ್ನ ಅವನಿಗೆ ಕೊಡ್ತೇನೆ, ಅದನ್ನ ಅವನು ಕಾಡಿನ ಸಿಂಹಕ್ಕೆ ಕೊಡಲಿ, ಈತನ ಮಗ ಬದುಕಲಿ, ಪರೋಪಕಾರಾರ್ಥ ಇದಂ ಶರೀರಂ ಅಂತ ಹೇಳ್ತಾರೆ. ಇಲ್ದೇ ಈ ನನ್ನ ಶರೀರ ನಾನು ದಾನ ಕೊಡದೇ ಇದ್ರೆ ಸೆಣಬು ಉರಿದು ಬೂದಿಯಾದಂತೆ ವ್ಯರ್ಥವಾಗುತ್ತೆ ಅಂತ ಹೇಳಿ ಮಯೂರ ಧ್ವಜ ತನ್ನ ಪ್ರಜೆಗಳನ್ನೆಲ್ಲ ಸಮಾಧಾನ ಮಾಡ್ತಾ ಇದ್ದಾನೆ.

ಬ್ರಾಹ್ಮಣನನ್ನು ಕರೆದು, ವಿಪ್ರೋತ್ತಮ, ಈಗ ನಾನು ಈ ಶರೀರದ ಅರ್ಧ ಭಾಗವನ್ನು ನಿನಗೆ ಕೊಡ್ತಾ ಇದ್ದೇನೆ, ಕಾಲ ವಿಳಂಬ ಮಾಡದೆ ಹರಿತವಾದಂತಹ ಗರಗಸದಿಂದ ಇದನ್ನು ಸೀಳಿರಿ ಅಂತ ಆಜ್ಞೆ ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಅವಳ ಪತ್ನಿ ಕುಮುದ್ವತಿ ತನ್ನ ಪತಿಯ ಹತ್ರ ಬಂದು ಅತಿಯ ವಿನಯದಿಂದ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾಳೆ.

ಕುಮುದ್ವತಿ ವಿನಯದಿಂದ ಪ್ರಾರ್ಥನೆ ಮಾಡ್ಕೋತಾ ಇದ್ದಾಳೆ. ಅರಸ, ಒಂದು ವಿಷಯ ನಿನಗಾಗಲಿ ಈ ಬ್ರಾಹ್ಮಣ ಶ್ರೇಷ್ಠನಿಗಾಗಲಿ ತಿಳಿದಿಲ್ಲ. ಕಾಡಿನ ಮಧ್ಯದಲ್ಲಿ ಸಿಂಹ ಆಡಿದ ಮಾತು ಶಾಸ್ತ್ರ ಸಮ್ಮತವಾಗಿರುವಂತಹದ್ದು. ಪತ್ನಿ ಪತಿಯ ಅರ್ಧ ಭಾಗ, ಇದನ್ನ ವೇದಗಳು ಕೂಡ ಹೇಳುತ್ತೆ. ಅರ್ಧೋವಾ ಏಷಃ ತತ್ಪತ್ನಿ ಎಂಬುದಾಗಿ. ನೀನು ನಿನ್ನ ಶರೀರದ ಅರ್ಧ ಭಾಗವನ್ನ ಸಿಂಹಕ್ಕೆ ಕೊಡುವ ಬದಲು ನಿನ್ನ ಅರ್ಧಾಂಗಿಯಾಗಿರುವಂತಹ ನನ್ನನ್ನು ಸಿಂಹಕ್ಕೆ ಕೊಟ್ಬಿಡು, ನಾನು ಹೋಗ್ತೇನೆ, ಪ್ರಾಣ ಸಮೇತ ನನ್ನನ್ನು ದಾನವಾಗಿ ಕೊಡು, ನಾನು ಮುತ್ತೈದೆಯಾಗಿ ಸದ್ಗತಿಯನ್ನು ಪಡೆಯುತ್ತೇನೆ ಎಂಬುದಾಗಿ ಕುಮದ್ವತಿ ಹೇಳ್ತಾ ಇರಬೇಕಾದ್ರೆ

ಪಾರ್ವತಿ ಆಡಿದಂತಹ ಮಾತಿಗೆ ಇದೆಲ್ಲವೂ ಕೂಡ ಶಾಸ್ತ್ರಸಮ್ಮತ ಅಂತ ಅಲ್ಲಿದ್ದಂತಹ ವೃದ್ಧರು, ವಿಪ್ರರು, ಪುರೋಹಿತರು, ಮಂತ್ರಿಗಳು ಎಲ್ಲರೂ ಕೂಡ ತಲೆ ತೂಗ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಸುಮ್ಮನಿದ್ದಾರೆ, ರಾಜ ಇದಕ್ಕೆ ಒಪ್ಕೊಂಡು ಬಿಡಬಹುದು ಅಂತ. ಆಗ ಆ ವೃದ್ಧ ಬ್ರಾಹ್ಮಣ ವೇಷದಲ್ಲಿದ್ದಂತಹ ಕೃಷ್ಣ ಹೇಳ್ತಾ ಇದ್ದಾನೆ, ಅಲ್ಲ ಈ ಮಹಾರಾಜ, ರಾಜನ ಬಲಭಾಗದ ಅರ್ಧ ಭಾಗವನ್ನು ನಾನು ತಿಂತೇನೆ, ಅದನ್ನ ತರಬೇಕು ಅಂತ ಸಿಂಹ ಹೇಳಿತು, ಎಡಭಾಗ ಅಂತ ಹೇಳಲಿಲ್ಲ ಅಂತ ಆ ಬ್ರಾಹ್ಮಣ ಹೇಳಿದಾಗ ರಾಜನ ಮಗನಾದಂತಹ ತಾಮ್ರಧ್ವಜ ಹೀಗೆ ಹೇಳ್ತಾ ಇದ್ದಾನೆ.

ಧ್ವಜ ಹೇಳ್ತಾ ಇದ್ದಾನೆ. ಸಿಂಹ ಯಾವತ್ತೂ ಕೂಡ ಪೂರ್ಣವಾದಂತಹ ಆಹಾರವನ್ನ ಅಪೇಕ್ಷಿಸ್ತದೆಯೇ ಹೊರತು ಅರ್ಧ ಭಾಗವನ್ನಲ್ಲ. ಇದರಿಂದ ಸಿಂಹಕ್ಕೆ ಖಂಡಿತ ತೃಪ್ತಿಯೂ ಕೂಡ ಆಗೋದಿಲ್ಲ. ನನ್ನ ಮೇಲೆ ಕರುಣೆ ತೋರಿಸು, ನಾನು ಯುವಕ ದಷ್ಟಪುಷ್ಟನಾಗಿದ್ದೇನೆ, ನನ್ನನ್ನು ತಿಂದರೆ ಸಿಂಹಕ್ಕೆ ತೃಪ್ತಿ ಆಗತ್ತೆ, ನಾನು ತಂದೆಯ ಋಣಗಳನ್ನು ತೀರಿಸಿದಂತೆಯೂ ಆಗತ್ತೆ. ಹಿಂದೆ ಶ್ರೀರಾಮ ಪಿತೃವಾಕ್ಯ ಪರಿಪಾಲಕನಾಗಿ 14 ವರ್ಷಗಳ ಕಾಲ ಕಾಡಿಗೆ ಹೋದ ಅನ್ನುವಂತಹದ್ದನ್ನು ಕೇಳಿದ್ದೀವಿ. ಹಾಗೆ ಭೀಷ್ಮಾಚಾರ್ಯರು ಕೂಡ ತನ್ನ ತಂದೆಯ ಮಾತನ್ನು ಪೂರ್ಣಗೊಳಿಸೋದಕ್ಕೋಸ್ಕರ ಆಜೀವ ಪರ್ಯಂತ ಬ್ರಹ್ಮಚಾರಿಯಾಗಿಯೇ ಉಳಿದರು. ಹೀಗೆ ರಾಮನಂತೆ ಭೀಷ್ಮಂತೆ ನನಗೂ ಕೂಡ ಕೀರ್ತಿ ಬರುತ್ತೆ. ಮಗ ಬೇರೆ ಅಲ್ಲ, ತಂದೆ ಬೇರೆ ಅಲ್ಲ, ಆತ್ಮಾವೈ ಪುತ್ರನಾಮಾಸಿ ಅಂತ ಹೇಳ್ತಾರೆ. ಹಾಗಾಗಿ ಮಗನಿಗೂ ತಂದೆಗೂ ಭೇದ ಏನೂ ಇಲ್ಲ. ನನ್ನ ದೇಹವನ್ನು ನೀನು ತೆಗೆದುಕೋ, ಇದನ್ನು ತೆಗೆದುಕೊಂಡು ಹೋಗಿ ಸಿಂಹಕ್ಕೆ ಅರ್ಪಿಸು, ಇದರಿಂದ ನಿನ್ನ ಮಗನನ್ನು ಉಳಿಸ್ಕೋ ಅಂತ ತಾಮ್ರಧ್ವಜ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾಗ

0: ತಾಮ್ರಧ್ವಜ, ನೀನು ಹೇಳ್ತಾ ಇರೋದು ಕೂಡ ಸರಿ. ನಿನ್ನ ಮಾತಿನಲ್ಲಿ ಯಾವ ಕಪಟವೂ ಇಲ್ಲ. ಆದರೆ ಆ ಪಾಪಿ ಸಿಂಹ ರಾಜನ ಹೆಂಡತಿಯನ್ನಾಗಲಿ ಅಥವಾ ಅವನ ಮಗನನ್ನಾಗಲಿ ಅವರ ದೇಹವನ್ನಾಗಲಿ ತೆಗೆದುಕೊಂಡು ಬಾ ಅಂತ ಹೇಳಲಿಲ್ಲ. ನಿನ್ನ ಕೈಲಾದರೆ ಮಯೂರಧ್ವಜನ ದೇಹದ ಬಲಭಾಗದ ಅರ್ಧ ಭಾಗವನ್ನು ಕೊಟ್ಟರೆ ನಾನು ನಿನ್ನ ಮಗನನ್ನು ಬಿಡ್ತೇನೆ ಅಂತ ಹೇಳಿದೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ನೀವು ಅಳುಕೋದಾದರೆ ನೀವೇನು ಕೊಡಬೇಡಿ, ನನ್ನ ಹಣೆ ಬರಹ ಹೇಗಿತ್ತೋ ಹಾಗಾಗತ್ತೆ, ನಾನು ಹೊರಟು ಹೋಗ್ತೇನೆ ಅಂತ ಅವನು ಎದ್ದೇ ಬಿಟ್ಟ ವೃದ್ಧ ಬ್ರಾಹ್ಮಣ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆಯಿದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲದೆ ನೀರಿನ ಕೊರತೆ ಉಂಟಾಗಿದೆ. ವರ್ಷಪೂರ್ತಿ ರಾಜ್ಯಕ್ಕೆ ಕುಡಿಯುವ ನೀರಿನ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಯಾವುದೇ ಶಾಸನಬದ್ಧ ಅಥವಾ ಆಡಳಿತಾತ್ಮಕ ಅನುಮೋದನೆ ನೀಡಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಯೋಜನೆಯು ಕಾವೇರಿ ಜಲವಿವಾದ ನ್ಯಾಯಮಂಡಳಿ ಸಿಡಬ್ಲ್ಯೂಡಿಟಿ ಪ್ರಶಸ್ತಿ ಮತ್ತು ಕಾವೇರಿ ನೀರು ಹಂಚಿಕೆ ವಿವಾದದ ಕುರಿತು ಸುಪ್ರೀಂಕೋರ್ಟ್ 2018 ತೀರ್ಪನ್ನು ಉಲ್ಲಂಘಿಸುತ್ತದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವರು ರಾಜ್ಯಸಭೆಯಲ್ಲಿ ನೀಡಿದ ಉತ್ತರದ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪ್ರಧಾನಿ ಮಧ್ಯಪ್ರವೇಶಿಸಿ ರಾಜ್ಯಸಭೆಯ ಉತ್ತರವನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಅನುಮೋದನೆ ನೀಡದಂತೆ ಮತ್ತು ತಮಿಳುನಾಡು ಸೇರಿದಂತೆ ಇತರೆ ರಾಜ್ಯಗಳ ಹಕ್ಕುಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿದ್ದಾರೆ.

0: ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕುರಿತಂತೆ ಕೇಂದ್ರದ ನಿಲುವಿನ ಕುರಿತು ಲೋಕಸಭೆಯಲ್ಲಿ ತಮಿಳುನಾಡು ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಗೂರ್ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ತಮಿಳುನಾಡಿನ ಕಾನೂನು ಹಕ್ಕುಗಳು ಹಾಗೂ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವ ಕುರಿತು ಕೇಂದ್ರದ ನಿಲುವಿನ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ನಿಲುವಳಿ ಸೂಚನೆಗೆ ನೋಟಿಸ್ ಸಲ್ಲಿಸಿದ್ದಾರೆ. ಲೋಕಸಭೆ ಪ್ರಧಾನ ಕಾರ್ಯದರ್ಶಿಗೆ ನೀಡಿದ ನೋಟಿಸ್ನಲ್ಲಿ ಈ ವಿಷಯವನ್ನು ಗಂಭೀರ ಸಾರ್ವಜನಿಕ ಪ್ರಾಮುಖ್ಯತೆ ಎಂದು ಬಣ್ಣಿಸಿದ್ದಾರೆ. ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಕಾರ್ಯ ಕೈಗೊಳ್ಳುವ ಮೊದಲು ಕರ್ನಾಟಕ ನದಿಯ ಕೆಳಭಾಗದ ರಾಜ್ಯಗಳ ಒಪ್ಪಿಗೆಯನ್ನು ಪಡೆಯುವ ಅಗತ್ಯವಿಲ್ಲ ಎಂಬ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವರು ಸಂಸತ್ತಿನಲ್ಲಿ ನೀಡಿದ ಉತ್ತರವನ್ನು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಜ್ಯ ಸಂಸದರ ಸಭೆ ಯಶಸ್ವಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಭೇದ ಮರೆತು ಕಾರ್ಯನಿರ್ವಹಿಸಲು ಸಿದ್ದವಿರುವುದಾಗಿ ತಮ್ಮ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪಕ್ಷಭೇದ ಮರೆತು ರಾಜ್ಯದ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲದೆ ರಾಜ್ಯ ಹಿತಾಸಕ್ತಿಗಳನ್ನು ಒಟ್ಟಾಗಿ ಅನುಸರಿಸಲು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಏಕತೆಯಲ್ಲಿ ಬಲವಿದೆ ಎಂಬುದು ಈ ಸಭೆಯಲ್ಲಿ ಸಾಬೀತಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ. ಬೆಳಗಾವಿ ಯಾವತ್ತಿದ್ದರೂ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ವಿವಿಧ ಕನ್ನಡಪರ ಸಂಘಟನೆಗಳು ಭೇಟಿ ಮಾಡಿ ಬೆಳಗಾವಿಯನ್ನು ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಮಹಾನಗರ ಪಾಲಿಕೆಯಲ್ಲಿ ಅಧಿಕೃತ ನಿರ್ಣಯ ಕೈಗೊಳ್ಳುವಂತೆ ಹಾಗೂ ಪಾಲಿಕೆಯಲ್ಲಿ ಅನುಸರಿಸಲಾಗುತ್ತಿರುವ ತ್ರಿಭಾಷಾ ಸೂತ್ರದ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದವು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವರು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಈ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಈ ಹಿಂದೆ ಸಲ್ಲಿಸಿರುವ ಬೇಡಿಕೆಗಳನ್ನು ಈಗಾಗಲೇ ಕಾನೂನು ಇಲಾಖೆಯ ಪರಿಶೀಲನೆಗೆ ಕಳುಹಿಸಲಾಗಿದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರೊಂದಿಗೆ ಚರ್ಚಿಸಿ ಅಗತ್ಯ ಸಲಹೆ ಹಾಗೂ ಅಭಿಪ್ರಾಯ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಎಫ್ಐಆರ್ಗಳು ದಾಖಲಾಗಿವೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿವೆ. ಈ ಪೈಕಿ 2 ಎಫ್ಐಆರ್ಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉಳಿದ 1 ಪ್ರಕರಣಕ್ಕೆ ನ್ಯಾಯಾಲಯದಲ್ಲಿ ಅನುಮತಿ ಕೇಳಲಾಗಿದೆ. ಡಿಜಿ ಮತ್ತು ಐಜಿಪಿಯವರ ಆದೇಶದಂತೆ ಈ ವರ್ಗಾವಣೆ ನಡೆಸಿದ್ದು ಸಿಐಡಿ ತಂಡವು ಮುಂದಿನ ತನಿಖೆ ನಡೆಸಲಿದೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿಯಲ್ಲಿ 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿವರೆಗೆ ಲಂಚ ಪಡೆದಿರುವ ಆರೋಪ ಕೇಳಿಬಂದಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನಡೆಯುತ್ತಿರುವ ಸರ್ಕಾರಿ ನೇಮಕಾತಿ ಅಕ್ರಮಗಳು, ಕರ್ನಾಟಕ ಲೋಕಸೇವಾ ಆಯೋಗ, ಕೆಪಿಎಸ್ಸಿಯಲ್ಲಿನ ಭ್ರಷ್ಟಾಚಾರ ಹಾಗೂ ಖಾಲಿ ಇರುವ ಲಕ್ಷಾಂತರ ಸರ್ಕಾರಿ ಹುದ್ದೆಗಳ ಭರ್ತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂಪೂರ್ಣ ವೈಫಲ್ಯದಿಂದ ರಾಜ್ಯದ ಯುವಜನರ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇಂದು ಕೆಪಿಎಸ್ಸಿ ಸೇರಿದಂತೆ ವಿವಿಧ ಉದ್ಯೋಗಾಕಾಂಕ್ಷಿಗಳು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಲ್ಪಾಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮ ಗಮನಾರ್ಹ ಸಾಧನೆ ರಾಜ್ಯ ಮತ್ತು ರಾಷ್ಟಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ತಿಳಿಸಿದ್ದಾರೆ. ಶಿಲ್ಪಾ ಅವರ ಸಾಮರ್ಥ್ಯ ಮತ್ತು ಕ್ರೀಡಾ ಸಾಧನೆಯ ಬಗ್ಗೆ ಅರಿವಿದ್ದ ತಮಗೆ ಪದಕ ಗೆಲ್ಲುವ ವಿಶ್ವಾಸವಿತ್ತು. ಇಂದು ಅವರು ಕಂಚಿನ ಪದಕ ಗೆದ್ದ ವಿಚಾರ ತಿಳಿದು ಮತ್ತಷ್ಟು ಖುಷಿಯಾಯಿತು ಎಂದು ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ.

0: ಈ ಸಾಧನೆ ಮತ್ತಷ್ಟು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತೇಜನ ದೊರೆತಿದ್ದು, ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕ್ರಿಮ್ಸ್ಗೆ 2026-27 ಶೈಕ್ಷಣಿಕ ವರ್ಷದಿಂದ ಒಟ್ಟು 200 MBBS ಸೀಟುಗಳ ಪ್ರವೇಶಾತಿ ನಡೆಸಲು ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮೋದನೆ ನೀಡಿದೆ. ಈವರೆಗೆ ಕ್ರಿಮ್ಸ್ನಲ್ಲಿ 150 MBBS ಸೀಟುಗಳಿಗೆ ಮಾತ್ರ ಪ್ರವೇಶಾತಿ ನಡೆಸಲಾಗುತ್ತಿತ್ತು. ಇದೀಗ ಹೆಚ್ಚುವರಿಯಾಗಿ 50 ಸೀಟುಗಳ ಹೆಚ್ಚಳಕ್ಕೆ ಅನುಮೋದನೆ ದೊರೆತಿರುವುದರಿಂದ ಒಟ್ಟು 200 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪಡೆಯುವ ಅವಕಾಶ ಲಭ್ಯವಾಗಿದೆ. ಈ ಬೆಳವಣಿಗೆ ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಶಿಕ್ಷಣದ ಬೆಳವಣಿಗೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ. ಚಾಮರಾಜನಗರದ ಚಾಮರಾಜೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಇಂದು ನೆರವೇರಿತು. ಶಾಸಕ ಸಿ ಪುಟ್ಟರಂಗಶೆಟ್ಟಿ ರಥೋತ್ಸವಕ್ಕೆ ಚಾಲನೆ ನೀಡಿ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ಸಮಸ್ತ ಜನತೆಗೆ ಒಳಿತಾಗಲಿ ಎಂದು ಆಶಿಸಿದರು. ರಥೋತ್ಸವಕ್ಕೂ ಮುನ್ನ ತುಂತುರು ಮಳೆಯಾಗಿದ್ದು ಶುಭ ಸಂಕೇತವೆಂದು ರೈತರು ಹರ್ಷ ವ್ಯಕ್ತಪಡಿಸಿದರು. ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ ಎಂಬ ವಿಶೇಷತೆ ಹೊಂದಿರುವ ಈ ಜಾತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ನವದಂಪತಿ ಭಾಗಿಯಾಗಿ ಹಣ್ಣು ಧವನ ಎಸೆದು ಪ್ರಾರ್ಥನೆ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಎಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಎಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಹಿಂದಿ ಪಾಠ.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ಕೃಷಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ ನಮಸ್ತೆ.
1: ಗುರುಜಿ, ಆಜ್ ಆಪ ಹಮೇ ಕ್ಯಾ ಪಢಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ, ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಯಹಿ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ ಅಲ್ಲವೇ ಗುರುಜಿ?
2: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹಾ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ. ಅಪ್ನಿ ಬುದ್ಧಿ ಸೇ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
1: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕಥೆಯೇ.
3: ಜಲ್ದಿ ಸುನಾಯಿಯೇ ಗುರುಜಿ, ಹಮೇ ಕಹಾನಿ ಸುನಿನಿ ಹೈ.
2: ಕ್ಯೂ ನಹಿ, ಅಬ್ ಇಸ್ ಕಹಾನಿ

0: को आप लोग ध्यान से सुनो। एक तालाब था, उसके किनारे एक पेड़ था।
1: गुरुजी, तालाब का अर्थ क्या है?
0: तालाब अंदरे कोड़ा।
1: किनारे अंदरे?
0: किनारे अंदरे तीरा अथवा दड़ा।
1: पेड़ अंदरे मरा अल्वा गुरुजी?
0: हौदु, पेड़ अंदरे मरा।
1: ओहो, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
0: ಠೀಕ್ ಬತಾಯಾ, ವಹ ಜಾಮೂನ್ ಕಾ ಪೇಡ್ ಥಾ।
1: ಜಾಮೂನ್ ಮರನಾ ಗುರುಜಿ?
0: ಶಿಲ್ಪಾ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ।
1: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
0: ಹಾ, ವೇ ಜಾಮೂನ್ ಆಕರ್ಷಕ ಔರ್ ಬಹುತ್ ಹೀ ಸ್ವಾದಿಷ್ಟ ಥೇ। ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ। वह बंदर उन्हीं जामुनों को खाया करता था, मजे से रहता था।
1: गुरुजी, मजे से रहना अंदरे संतोषवागिरुदु अल्वा गुरुजी?
0: हौदु, उसी तालाब में एक मगरमच्छ रहा करता था।
1: मगरमच्छ यानी क्या है?
0: मगरमच्छ अंदरे मोसले, उसे मगर भी कहते हैं। मगरमच्छ पेड़ के पास आया, बंदर की दोस्ती करनी चाही, बंदर मान गया। ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ।
1: ಮೊಸಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು।
0: ಹಾ, ಫಿರ್ ಮಗರ್ ನೇ ಕಹಾ, ದೋಸ್ತ್ ಮುಝೆ ಭಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಝೆ ಭಿ ಖಿಲಾಓ ನಾ। ಬಂದರ್ ನೇ ಕಹಾ, ಕ್ಯೂ ನಹಿ, ತುಮೆ ಭಿ ಜಾಮೂನ್ ಖಿಲಾಉಂಗಾ, ಜಬ್ ಚಾಹೆ ಆ ಜಾನಾ। ವಿದ್ಯಾ, ಈಗ ನೀನು ಹೇಳು।
1: ನನಗೂ ನೇರಳೆ ಹಣ್ಣು ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು। ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ।
0: ಹಾ, ಠೀಕ್ ಕಹಾ। ಬಂದರ್ ಜಾಮೂನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ ಔರ್ ಮಗರ್ ಪೇಟ್ ಭರ್ ಕೆ ಖಾತಾ। ಜಬ್ ಉಸ್ಕಾ ಪೇಟ್ ಭರ್ ಜಾತಾ, ಅಪ್ನಿ ಪತ್ನಿ ಕೆ ಲಿಯೆ ಭಿ ಲೇ ಜಾತಾ ಥಾ। ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮೂನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೆ ಲೇ ಜಾತಾ।
1: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
0: ಹೌದು।
1: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥಿ ಗುರುಜಿ?
0: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥಿ, ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ। ಮಗರ್ ಕಿ ಪತ್ನಿ ಜಾಮುನೂ ಪರ್ ಜಾನ್ ಛಿಡಕ್ತಿ ಥಿ।
1: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
0: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ, ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು। ವಹ ಹರ್ ದಿನ ಜಾಮೂನ್ ಖಾಯಾ ಕರ್ತಿ ಥಿ। ಅಪ್ನೆ ಪತಿ ಸೆ ವಹ ಜಾನ್ ಗಯಿ ಥಿ ಕಿ ವಹ ಜಾಮೂನೋ ಕೋ ಕಹಾಂ ಸೆ ಲಾತಾ ಹೈ। ಅಭಿ ಇನ್ ಜಾಮೂನೋ ಸೆ ಉಸ್ಕಾ ಮನ್ ನಹೀ ಭರ್ತಾ ಥಾ, ಉಸ್ಕಿ ಇಚ್ಛಾ ಬಡ್ತಿ ಗಯಿ ಔರ್ ವಹ ದುರಾಶಾ ಮೇ ಬದಲ್ ಗಯಿ।
1: ದುರಾಶಾ ಅಂದ್ರೆ ದುರಾಸೆ ಅಲ್ವೇ?
0: ಹೌದು। ದಿನವೂ ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು, ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ।
1: ತಬ್ ಉಸ್ನೆ ಕ್ಯಾ ಕಿಯಾ?
0: ಉಸ್ಕಿ ದುರಾಶಾ ಇತ್ನಿ ಬಡ್ ಗಯಿ ಕಿ ಪತಿ ಸೆ ಅಪ್ನೆ ಮನ್ ಕಿ ಬಾತ್ ಕಹೆ ಡಾಲಿ ಔರ್ ಜಾನ್ತಿ ಹೋ, ಉಸ್ಕಿ ಇಚ್ಛಾ ಬಹುತ್ ಹೀ ಬುರಿ ಥಿ।
1: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು, ಅದು ಬಹಳ ಕೆಟ್ಟ ಯೋಚನೆ ಆಗಿತ್ತು।
0: ಹಾ, ಉಸ್ನೆ ಕಹಾ, ಯೇ ಜಾಮೂನ್ ಕಿತ್ನೆ ಸ್ವಾದಿಷ್ಟ ಹೈ, ವಹ ಬಂದರ್ ತೋ ಹರ್ ದಿನ ಜಾಮೂನೋ ಕೋ ಖಾತಾ ಹೈ, ಇತ್ನೆ ಸಾರೆ ಸ್ವಾದಿಷ್ಟ ಜಾಮೂನೋ ಕೋ ಖಾನೆ ವಾಲಾ ವಹ ಖುದ್ ಕಿತ್ನಾ ಸ್ವಾದಿಷ್ಟ ಹೋಗಾ, ಮೈ ಉಸ್ ಬಂದರ್ ಕೋ ಹೀ ಖಾನಾ ಚಾಹತಿ ಹೂ, ಆಜ್ ಉಸೆ ಹೀ ಲಾಯಿಯೇ। ಶಿಲ್ಪಾ, ತುಮ್ ಇಸೆ ಕನ್ನಡ ಮೇ ಬತಾವು।
1: ಜಿ ಹಾ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ, ಆ ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ, ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು, ನಾನು ಆ ಕೋತಿಯನ್ನೇ ತಿನ್ನಬೇಕು, ಅದನ್ನೇ ಕರೆದು ತನ್ನಿ।
2: ಅರೆ, ಆಮೇಲೇನಾಯ್ತು?
0: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬರಾ ಗಯಾ, ಉಸ್ಕೋ ಪತ್ನಿ ಪರ್ ಭಿ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭಿ, ಕ್ಯಾ ಕರೆ, दुविधा में पड़ गया। पत्नी को समझाया लेकिन वह नहीं मानी, उसका एक ही हट था कि बंदर को खाना है। अब मगरमच्छ क्या करे, इसी दुविधा में वह बंदर के पास आया।
1: दुविधा अंद्रे एनु गुरुजी?
0: दुविधा अंद्रे चिंते अथवा संदेह यंदु।
1: ओहो, हेंडतिया मातु केली मोसळेयु चिंते गीडायितु, ಅದು

0: ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನು ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
1: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕು ಚಿಂತಾ ಮೇ ದೇಖ್ ಕರ್ ಬಂದರ್ ನೇ ಪೂಛಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೇ ಹೋ, ಕ್ಯಾ ತುಮ್ ಅಪ್ನಿ ಚಿಂತಾ ಮುಝೆ ನಹಿ ಬತಾವೋಗೆ?
2: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
1: ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನಾ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ. ಲೇಕಿನ್ ಮಗರ್ ಮಚ್ಚನೆ ಉಸ್ಕೆ ಸಾಮ್ನೆ ಝೂಠ ಬೋಲಾ, ಕಹಾ ಮೇರಿ ಪತ್ನಿ ತುಮೆ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೇ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರೋ, ಮೈ ತುಮ್ಹಾರೆ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ ಮಚ್ಚ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ ಕರ್ ಬೈಠ ಗಯಾ, ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
2: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
0: ಅಯ್ಯೋ ಪಾಪ ಕೋತಿ.
2: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
1: ಹಾ, ತೈರ್ತೆ ಹುವೆ ಮಗರ್ಮಚ್ಛ ತಾಲಾಬ್ ಕೆ ಬೀಚ್ ಮೇ ಆಗಯಾ. ಉಸ್ನೆ ಸೋಚಾ, ಬಂದರ್ ಅಭಿ ಭಾಗ್ ನಹೀ ಸಕ್ತಾ. ತಬ್ ಉಸ್ನೆ ಬಂದರ್ ಸೆ ಕಹಾ,
0: ಓಹೋ, ಮೊಸಳೆಯು ತೇಲುತ್ತಾ ಕೊಳದ ಮಧ್ಯಭಾಗಕ್ಕೆ ಬಂದಿದೆ.
2: ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
1: ತುಮ್ಸೆ ಜಾಮೂನ್ ಲೇ ಜಾಕರ್ ಹರ್ ದಿನ್ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ, ಉಸೆ ಬಹುತ್ ಪಸಂದ್ ಹೈ. ತುಮ್ ತೋ ಬಹುತ್ ಸಾರೆ ಜಾಮೂನ್ ಖಾತೆ ಹೋ, ತುಮ್ಹಾರಾ ಶರೀರ್ ತೋ ಔರ್ ಭೀ ಸ್ವಾದಿಷ್ಟ ಹೋಗಾ ನಾ. ಮೇರಿ ಪತ್ನಿ ತುಮ್ಹೇ ಹೀ ಖಾನಾ ಚಾಹತಿ ಹೈ, ಇಸಿಲಿಯೆ ತುಮ್ಹೇ ಲೇ ಜಾ ರಹಾ ಹೂಂ.
0: ಹಾ ಗುರುಜಿ, ಗೊತ್ತಾಯ್ತು.
2: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
1: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ, ಉಸ್ಕೋ ಕುಚ್ ಭೀ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೆ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ, ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ. ತುರಂತ ಉಸ್ನೆ ಮಗರ್ಮಚ್ಚ ಸೆ ಕಹಾ,
0: ಮೊಸಳೆಗೆ ಭಯವಾಗತೊಡಗಿತು.
3: ಹೌದು, ಕುಚ್ ಭಿ ನಹಿ ಸೂಜಾ ಅಂದ್ರೆ
2: ಏನೂ ಮಾಡಲು ತೋಚಲಿಲ್ಲ ಅಂತ.
0: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಎಂದಕೊಂಡ ಕೋತಿಯು, ಹಿಮ್ಮತ್ ನಹಿ ಹಾರಿ ಅಂದ್ರೆ
2: ಎದೆಗುಂದಲಿಲ್ಲ.
0: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು.
1: ದೋಸ್ತ್, ತುಮ್ಹಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ, ಲೇಕಿನ್ ಮೇರಾ ಹೃದಯ ತೋ ಮೇರೆ ಶರೀರ್ ಸೆ ಭೀ ಸ್ವಾದಿಷ್ಟ ಹೈ. ಅಚ್ಛಾ ತೋ ಮೈ ತುಮ್ಹಾರಾ ಹೃದಯ ಹೀ ಉಸೆ ದೂಂಗಾ. ಕೈಸೆ ಮಿತ್ರ, ಮೇರಾ ಹೃದಯ ತೋ ಮೈನೆ ಪೇಡ್ ಪರ್ ಹೀ ರಖಾ ಹುವಾ ಹೈ, ಅಗರ್ ತುಮ್ ಪಹಲೆ ಹೀ ಬೋಲ್ತೆ ತೋ ಮೈ ಅಪ್ನಾ ಹೃದಯ ಲೇಕರ್ ಆತಾ.
2: ಗೆಳೆಯ, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೇ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
0: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
2: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
0: ತೋ ಮಗರ್ ಮಚ್ನೆ ಕ್ಯಾ ಕಹಾ?
1: ಮಗರ್ ನೇ ಕಹಾ, ಅಚ್ಛಾ ಮಿತ್ರ ಕೋಯಿ ಬಾತ್ ನಹಿ, ಮೈ ತುಮೇ ಪೇಡ್ ಕೆ ಪಾಸ್ ಲೇ ಜಾತಾ ಹೂ, ತುಮ್ ಅಪ್ನಾ ಹೃದಯ ಲೇಕರ್ ಜಲ್ದಿ ಸೆ ಆ ಜಾನಾ, ಚಲೋ.
0: ಓಹೋ, ನಾನು ನಿನ್ನನ್ನು ಮರದ ಬಳಿ ಕರೆದುಕೊಂಡು ಹೋಗುತ್ತೇನೆ. ನಿನ್ನ ಹೃದಯವನ್ನು ಬೇಗ ತೆಗೆದುಕೊಂಡು ಬಾ ಎಂದಿತು ಮೊಸಳೆ.
1: ಬಹುತ್ ಬಡಿಯಾ ವಿದ್ಯಾ.
2: ಅರೆ ವಾಹ್, ಬಂದರ್ ಕೆ ಪಾಸ್ ಏಕ್ ಅಚ್ಚಾ ಮೌಕಾ ಹೈ.
0: ಹಾ, ಫಿರ್ ಕ್ಯಾ ಹುವಾ?
1: ಜೈಸೆ ಹಿ ಮಗರ್ ಕಿನಾರೆ ಪರ್ ಆಯಾ, ಬಂದರ್ ತುರಂತ್ ಪೇಡ್ ಪರ್ ಚಡ್ ಕರ್ ಬೈಠ ಗಯಾ ಔರ್ ಮಗರ್ ಸೆ ಕಹನೆ ಲಗಾ.
0: ದಡಕ್ಕೆ ಬಂದ ತಕ್ಷಣವೇ ಕೋತಿಯು ಮರ ಏರಿ ಕುಳಿತು ಮೊಸಳೆಗೆ ಹೇಳಿತು.
2: ಕ್ಯಾ ಕಹಾ, ಏನು ಹೇಳಿತು?
1: ಧೋಕೆಬಾಸ್, ಮೈನೆ ತುಮ್ಪರ್ ಭರೋಸಾ ಕಿಯಾ, ಅಪ್ನಾ ಮಿತ್ರ ಬನಾಯಾ ಔರ್ ಹರ್ ದಿನ್ ಜಾಮುನ್ ಖಿಲಾಯೆ. ತುಮ್ನೆ ತೋ ಮೇರೆ ಸಾಥ್ ವಿಶ್ವಾಸ್ ಘಾತ್ ಕಿಯಾ, ಮೇರಾ ಹೃದಯ ತೋ ಮೇರೆ ಸೀನೆ ಮೇ.

0: है, उसे मैं पेड़ पर कैसे रख सकता हूं? तुमने मुझे मार डालने के लिए झूठ कहा, पर मैंने झूठ बोलकर अपनी जान बचाई है। चले जाओ यहां से। फिर मगरमच्छ शर्माता हुआ वहां से चला गया।
1: अब्बा कोती बचावाय तू।
0: अच्छा
1: गुरुजी, ಕೋತಿಯು ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡಿತು ಅಲ್ವಾ?
0: ಹೌದು ಶಿಲ್ಪ, ಅದಕ್ಕೆ ಹೇಳುವುದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು. ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ.
1: ಹಾ ಗುರುಜಿ, ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ. ಕಹಾನಿ ಮುಜೆ ಬಹುತ್ ಪಸಂದ್ ಆಯಿ.
2: ಮುಜೆ ಭಿ ಬಹುತ್ ಪಸಂದ್ ಆಯಿ ಗುರುಜಿ. ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ. ನಾಳೆ ನಾವು ಮತ್ತೆ ಬರುತ್ತೇವೆ.
0: ಹಾ ಬಚ್ಚೋ, ಆ ಜಾನಾ, ಕಲ್ ಫಿರ್ ಕುಛ್ ನಯಾ ಪಡೆಂಗೆ.
2: ಧನ್ಯವಾದ ಗುರುಜಿ.
1: ನಮಸ್ತೆ ಗುರುಜಿ.
0: ನಮಸ್ತೆ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ, ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ.

0: ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಕ್ಯಾಚ್ ದಿ ರೈನ್ ಕ್ಯಾಂಪೇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಗಮನಿಸಿ, ಸಮಯ 5:30. ಕನ್ನಡ ರತ್ನ ಭಂಡಾರ 6:15 ಕಾರ್ಯಕ್ರಮ ಪ್ರಸ್ತುತಿ ಪಿಕೆ ಸುಮತಿ. ಅವಲೋಕನ 6:30. ಕೃಷಿ ರಂಗ ಕಾರ್ಯಕ್ರಮ 6:51. ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಕುರಿತಾಗಿ ಡಾ ಅಮೋಘ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. 7:45 8:15, 8:30 8:45 ಸಿರಿಗಂಧ. ಇನ್ನು ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 8:15. 9:15 ಭಜನ್ಸ್ ಗಳನ್ನು ಆಲಿಸಬಹುದು. ಮನಿ ಟಾಕ್ ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ರಾತ್ರಿ 9:30. ಶ್ರೋತೃಗಳೇ, ಗಮನಿಸಿ, ಇಂದು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರಾದ ಡಿ ರಾಘವಾಚಾರಿ ಮತ್ತು ಡಿ ಶೇಷಾಚಾರಿ ಅವರ ಯುಗಳ ಹಾಡುಗಾರಿಕೆ ಇದೆ. ವಾಲಿನ್ ಸಹಕಾರ ಹೆಚ್ ಕೆ ರಘುರಾಮ್, ಮೃದಂಗ ಮನ್ನಾರ್ಗುಡಿ ಎ ಈಶ್ವರನ್. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಇಂದೇ KSU WSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 meters ಅಂದರೆ 612 kHz ಮತ್ತು ಡಿಆರ್ಎಂ ತರಂಗ ಅಂದ್ರೆ 603 kHz ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಸ್ನೇಹಿತರೆ, ಇದೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ವಿದೇಶಕ್ಕೆ ಹೋಗೋದೆಲ್ಲ ಇವತ್ತು ಜಾಸ್ತಿ, ಕೆಲಸಕ್ಕೆ ಹೋಗಬೇಕು ಅಥವಾ ಅಲ್ಲಿ ಬದುಕು ನಡೆಸಬೇಕು, ಅಲ್ಲಿ ಸಂಪಾದನೆ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಬೇರೆ ಬೇರೆ ದಾಖಲೆಗಳು ಬೇಕಾಗ್ತವೆ. ಈಗ ಪಾಸ್ಪೋರ್ಟ್ ಮತ್ತು ವೀಸಾ ಅಂತ ಅನ್ನೋದನ್ನ ನಾವು ಕೇಳಿದೀವಿ. ಯಾವ್ಯಾವ್ದು ಯಾವ್ಯಾವ ಸಂದರ್ಭದಲ್ಲಿ ಬೇಕು ಅದ್ರ ಬಗ್ಗೆ ಹೇಳಿ ಸರ್.
3: ಈಗ ಉದಾಹರಣೆಗೆ ನಾವು ನಮ್ಮ ಭಾರತ ಅನ್ಕೊಳ್ಳಿ, ನಮ್ಮ ದೇಶದಿಂದ ಬೇರೆ ಬೇರೆ ದೇಶಗಳಿಗೆ ನಾವು ಹೋಗ್ಬೇಕಂತಂದ್ರೆ ಕಡ್ಡಾಯವಾಗಿ ಪಾಸ್ಪೋರ್ಟ್ ಅಂತಕ್ಕಂಥದ್ದು ಇರ್ಲೇಬೇಕು. ಅದು ಒಂದು ದಾಖಲೆ ಆಗಿದೆ. ಈಗ ಆ ಪಾಸ್ಪೋರ್ಟ್ ಅನ್ನ ನಾವು ಯಾವ ರೀತಿ ಪಡ್ಕೊಳ್ಬೇಕು ಅಂತಂದ್ರೆ passportindia.gov.in ಆನ್ಲೈನ್ ಅಲ್ಲಿ ನಾವು ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಆ ಅರ್ಜಿಯನ್ನ ಸಲ್ಲಿಸಿ ನಂತರ ಅವರು ಒಂದು 4 ದಾಖಲೆಗಳನ್ನ ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಬ್ಯಾಂಕ್ ಪಾಸ್ಬುಕ್, ವಿದ್ಯುತ್ ಬಿಲ್ಲು ಅಥವಾ ಶಾಲೆಯ ದಾಖಲೆಗಳು, ಪಾನ್ ಕಾರ್ಡ್, ಈ ರೀತಿ 4 ದಾಖಲೆಗಳನ್ನ ಕಡ್ಡಾಯವಾಗಿ ಅವ್ರು ಕೇಳ್ತಾರೆ. ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆನ್ಲೈನ್ ಅರ್ಜಿ ಮುಗಿದ ನಂತರ ಒಂದು ದಿನಾಂಕವನ್ನ ಅವರು ಫಿಕ್ಸ್ ಮಾಡ್ತಾರೆ. ಆ ದಿನಾಂಕವನ್ನು ಫಿಕ್ಸ್ ಮಾಡಿದ ಸಂದರ್ಭದಲ್ಲಿ ಈ ಎಲ್ಲ ಅಗತ್ಯ ದಾಖಲೆಗಳನ್ನು ತಗೊಂಡು ನಾವು ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಪ್ರತಿ ಜಿಲ್ಲೆಯಲ್ಲೂ ಈಗ ಮಾಡಿದ್ದಾರೆ. ಅಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ನಾವು ನೇರವಾಗಿ ಹೋಗಿ ಹಾಜರು ಮಾಡಿದ್ರೆ ಆ ಎಲ್ಲಾ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ. ಅದಾದ ನಂತರ ಪೊಲೀಸರು ವೆರಿಫಿಕೇಶನ್ ಸಹ ಮನೆಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಕೆಲವು ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸ್ಗಳೇನಾದರೂ ಇದ್ರೆ ಪಾಸ್ಪೋರ್ಟ್ನ ಕೆಲವು ಸಲ ಅನುಮತಿನಿ ಕೊಡೋದಿಲ್ಲ. ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಥವಾ ಯಾವ ಕೇಸ್ ಇದೆ ಏನು ಅಂತ ಮುಗಿಸ್ಕೊಂಡು ಆ ದಾಖಲೆಗಳನ್ನು ಸಲ್ಲಿಸಿದ್ರೆ ಪಾಸ್ಪೋರ್ಟ್ ಅನ್ನ ಕೊಡ್ತಾರೆ ಸರ್ಕಾರ.
2: ವೀಸಾ ಅಂತನೂ ಇರುತ್ತಲ್ಲ.
3: ಹೌದು ಸರ್.
2: ಅದರದ್ದು ಪ್ರೊಸೀಜರ್ ಕೂಡ ಹೇಳಿ.
3: ಈಗ ವೀಸಾ ಅಂತಕ್ಕಂಥದ್ದು ನಾವು ಯಾವ ದೇಶಕ್ಕೆ ಹೋಗ್ತೀವಿ ಅಂತ ದೇಶ ಕೊಡ್ತಕ್ಕಂಥ ಒಂದು ಪರವಾನಗಿ ಅಥವಾ ವೀಸಾ ಅಂತೇಳಿ ಕರೀತಾರೆ. ಈ ವೀಸಾಗಳಲ್ಲಿ ಒಂದು 3-4 ಥರ ಇದೆ. ಏನಂತಂದ್ರೆ ಟೂರಿಸ್ಟ್ ವೀಸಾ ಇದೆ, ಸ್ಟೂಡೆಂಟ್ ವೀಸಾ ಇದೆ, ಅಥವಾ ಕೆಲಸ ಮಾಡ್ತಕ್ಕಂಥ ವೀಸಾ ಇದೆ, ಆಮೇಲೆ ಎಜುಕೇಷನ್ ವೀಸಾ ಇದೆ. ಯಾವ ವ್ಯಕ್ತಿ ತಮ್ಮ ದೇಶದೊಳಗಡೆ ಬರಬೇಕು ಬೇಡ ಅಂತಕ್ಕಂಥದ್ದನ್ನ ಅವರು ನಿರ್ಧಾರ ಮಾಡಿ ವೀಸಾವನ್ನ ಫಿಕ್ಸ್ ಮಾಡ್ತಾರೆ.
2: ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಕಂಪನಿ ಲೆಟರ್ ಇರಬಹುದು, ಬೇರೆ ಬೇರೆ ದಾಖಲೆಗಳ ಅನುಸಾರವಾಗಿ ವೀಸಾ ಅವರಿಗೆ ಸಿಗುತ್ತೆ.
3: ವೀಸಾ ಅವರಿಗೆ ಸಿಗುತ್ತೆ ಅಂದ್ರೆ ಈಗ ಕೆಲಸ ಮಾಡಬೇಕು ಅಂತಂದ್ರೆ ಅವ್ರಿಗೆ ವರ್ಕ್ ಪರ್ಮಿಟ್ ಇರಬೇಕು, ಎಂಪ್ಲಾಯ್ಮೆಂಟ್ ವೀಸಾ ಇದರಲ್ಲಿ ಅವ್ರು ಹೋಗ್ತಾರೆ, ಆಮೇಲೆ ಕಂಪನಿ ಲೆಟರ್ ಇರಬೇಕು, ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಕೆಲವು ದೇಶಗಳು ಕೇಳ್ತಾ ಇದಾವೆ. ಈ ಎಲ್ಲಾ ದಾಖಲೆಗಳಿದ್ರೆ ವೀಸಾವನ್ನ ಕೊಡ್ತಾರೆ. ಪಾಸ್ಪೋರ್ಟ್ ಇದ್ದಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಯಾಣದ ಒಂದು 6 ಒಳಗಡೆ ನಾವು ಅದನ್ನ ಅಪ್ಲೈ ಮಾಡ್ಬೋದು. ಆಮೇಲೆ ನಾವು ಯಾವ ದೇಶಕ್ಕೆ ಹೋಗ್ತಾ ಇದೀವಿ ಅಂತಕ್ಕಂಥದ್ರ ಬಗ್ಗೆ ಆ ಒಂದು ಉದಾಹರಣೆ ತಿಳಿಸಬೇಕು. ನಾವೇನ್ ಟೂರಿಸ್ಟ್ ಆಗಿ ಹೋಗ್ತಾ ಇದೀವ, ವರ್ಕ್ ಇದ್ರಲ್ಲಿ ಹೋಗ್ತಾ
2: ಇದೀವಿ. ದಾಖಲೆಗಳು ಬೇಕಂತಂದ್ರೆ ಈಗ ಫೋಟೋ ಇತ್ಯಾದಿ ಅಂತೂ ಬೇಕು ಕಾಣಿಸುತ್ತೆ. ಮತ್ತೆ ಈ ಬ್ಯಾಂಕಿನ ಸ್ಟೇಟ್ಮೆಂಟ್ಸ್ ಎಲ್ಲ

0: ಇರಲಂತಲ್ಲ ಸರ್, ಹೇಗೆ
1: ಅದು ಬ್ಯಾಂಕಿನ ಸ್ಟೇಟ್ಮೆಂಟ್ ಅಂತಂದ್ರೆ ಯಾವ ಉದ್ದೇಶದಿಂದ ಅವರು ನಮಗೆ ಬರ್ತಾ ಇದ್ದಾರೆ, ಅಥವಾ ಬೇರೆ ಏನಾದರೂ ಕ್ರಿಮಿನಲ್ ಪ್ರೊಸೀಜರ್ಗಳು ಇದರಲ್ಲಿ ಏನಾದರೂ ಇದಾರಾ ಅಂತಕ್ಕಂಥ ಒಂದು ವಿಚಾರವನ್ನ ಅವರು ಪರಿಗಣನೆ ಮಾಡೋದಕ್ಕೆ ಕೆಲವು ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ವೀಸಾ ಇದರಲ್ಲಿ.
0: ಈಗ ವೀಸಾ ನಿರಾಕರಣೆ ಮಾಡ್ತಾರೆ, ಕೆಲಸ ಆಗಲ್ಲ, ನಿಮಗೆ ಸಿಗಲ್ಲ ಅಂತ ಸಿಗೋದಿಲ್ಲ.
1: ಅದು ವೀಸಾ ಕೆಲವು ಸಲ ಏನಂತಂದ್ರೆ ಸಿಗೋದಿಲ್ಲ, ಕೆಲವು ಸಲ ಸಿಗದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಯಾಕೆ ವೀಸಾವನ್ನ ನಮ್ಗೆ ಕೊಡ್ತಾ ಇಲ್ಲ ಅಂತಕ್ಕಂಥವನ್ನ ಪರಿಶೀಲನೆ ಮಾಡಿಕೊಂಡು ಸರಿಪಡಿಸಿಕೊಂಡು ಮತ್ತೆ ಹೋಗಿ ಅಪ್ಲೈ ಮಾಡಬಹುದು. ಈ ವೀಸಾ ಕೊಡ್ತಕ್ಕಂಥದ್ದು ಆಯಾ ದೇಶದ ಒಂದು ಅಧಿಕಾರ,
0: ಹಸ್ತಕ್ಷೇಪ ಮಾಡಂಗಿಲ್ಲ
1: ನಾವು ಮಾಡಂಗಿಲ್ಲ. ಕೆಲವು ಸಂದರ್ಭದಲ್ಲಿ ಅದನ್ನ ಮಾಡಲೂಬಹುದು,
0: ಕೆಲಸ ಏನೇನೋ ಸಮಸ್ಯೆ ಆಗಿರ್ತದೆ, ಮತ್ತೆ ಆ ದೇಶದವ್ರು ಏನೇನೋ ಮಾಡಿರ್ತಾರೆ, ದಂಡ ಹಾಕಿರ್ತಾರಾಗಿರ್ಬಹುದು, ಗಡಿಪಾರ ಆಗಲಿ, ಏನಾದ್ರೂ ಈ ರೀತಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ವೀಸಾನೇ ಮುಂದೆ ಸಿಗದೆ ಇರೋ ಹಾಗೇನೂ ಕೂಡ ಮಾಡ್ತಾರೆ. ವಕೀಲರಾದ ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಸರಿಯಾಗಿ 3:38 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಖಂಡಿತ ಪ್ರಶ್ನೆ ಪತ್ರಿಕೆ ತಯಾರಾಗಿದೆ. ತಯಾರಾಗಿರುವ ಈ ಪ್ರಶ್ನೆ ಪತ್ರಿಕೆನ ನೀವು ಉತ್ತರಿಸಬೇಕು. ಉತ್ತರಿಸೋಕೆ ನೀವು ಕಾಯ್ತಾ ಇದ್ದೀರಾ, ಪ್ರಶ್ನೆ ಕೇಳಕ್ಕೆ ನಾನು ಕೂಡ ರೆಡಿ ಇದ್ದೀನಿ. ಏನು ಅಂತ ಪ್ರಶ್ನೆ ಕೇಳೇ ಬಿಡ್ಲ, ಪ್ರಶ್ನೆ ಕೇಳಕ್ಕೆ ಈಗ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ ನೀವು ರೆಡಿ ಆಗ್ಬೇಕಾಗಿರೋದು ಹೇಗೆ ಅಂದರೆ, ಈ ನಾನು ಕೇಳಿಸುವಂಥ ಆಡಿಯೋ ಬಿಟ್ನ ಸರಿಯಾಗಿ ಮೊದಲು ಕೇಳಿಸ್ಕೊಳ್ಳಿ.

ಸೊ ಇದು ಈ ಹಾಡನ್ನ ಕೇಳಿದ್ರಲ್ವಾ, ಈ ಹಾಡಿನ ಕರ್ತೃ ಯಾರು, ಈ ಹಾಡನ್ನ ಬರೆದವರು ಯಾರು ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ನೀವು ನಮಗೆ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ನಾನು ಕೇಳ್ತಾ ಇರುವಂತ ಪ್ರಶ್ನೆ, ಈಗ ನಾನು ಪ್ಲೇ ಮಾಡಿದಂತಹ ಈ ಹಾಡನ್ನ ಬರೆದವರು ಯಾರು ಅಂತ ಪ್ರಶ್ನೆ. ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗಿರೋದು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸುಂದರ ತೊಂದರೆ, ನೀನ್ ಇಲ್ಲಿ ಬಂದರೆ ಅಂತೇನೋ ಹೇಳಾಯ್ತು. ಆದ್ರೆ ತೊಂದರೆ ಏನು ಅಂತ ಅಂದ್ರೆ, ಸಾಕಷ್ಟು ಜನ ಈ ಹಾಡನ್ನ ನಾನು ಪ್ಲೇ ಮಾಡಿದಂತಹ ಆ ಹಾಡಿನ ಬಿಟ್ಟನ್ನ ಕೇಳಿಸ್ಕೊಂಡಿದೀರ. ತೊಂದರೆ ಆಗಿದೆ, ಸರಿಯಾಗಿ ಉತ್ತರ ಗೊತ್ತಾಗ್ತಾ ಇಲ್ಲ ಅಂತ ಒಂದಷ್ಟು ಜನ ಮೆಸೇಜ್ ಮಾಡಿದ್ರೆ, ಇನ್ನೊಂದಷ್ಟು ಜನ ಇರ್ಲಿ ಬಿಡು ಪರವಾಗಿಲ್ಲ ಅಂತ ಯಾವುದೋ ಒಂದು ಉತ್ತರನ ಕಳಿಸಿದೀರ. ಆದ್ರೂ ನಿಮ್ಮ ಪ್ರಯತ್ನಕ್ಕೆ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳ್ತಾ ಸರಿಯಾದ ಉತ್ತರ ಕಳಿಸಿದವರಲ್ಲಿ ಮೊದಲಿಗರು ಬಿಂದು ಪ್ರಕಾಶ್, ಅಭಿನಂದನೆಗಳು ಬೆಂಗಳೂರಿಂದ. ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಮತ್ತೆ ಹೊನ್ನೂರ್ ಅಲಿ ಅವರ ಉತ್ತರ ಕೂಡ ಸರಿಯಾಗಿದೆ, ತುಂಬಾ ಕಡಿಮೆ ಜನ ಸರಿಯಾದ ಉತ್ತರನ ಕೊಟ್ಟಿರಾ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಮತ್ತೆ ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಶ್ರೀನಾಥ್ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಅರ್ಧ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ಭಾಗ್ಯರಾಮಣ್ಣ ಯಾಕ್ರಿ. ಬಾಬಾ ಕಲ್ಯಾಣ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ರಿಪೀಟ್ ಮಾಡಕ್ ಖಂಡಿತ ಟೈಮ್ ಇಲ್ಲ. ಜೊತೆಗೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ದಯವಿಟ್ಟು ಪ್ರತಿ ಮೆಸೇಜ್ ಅಲ್ಲೂ ನಿಮ್ಮ ಹೆಸರನ್ನ ಕಳಿಸೋದನ್ನ ಮರಿಬೇಡಿ, ಖಂಡಿತ ನಿಮ್ಮ ಹೆಸರನ್ನ ಮತ್ತೆ ವಾಪಸ್ ತೆಗೆದೋದಕ್ಕೆ ಕಷ್ಟ ಆಗುತ್ತೆ. ಸುಜಾತಾ ಆರ್ ಗಣೇಶ್, ಪುಷ್ಪ ಶಾನ್ಭೋಗರ್ ಕನ್ಫ್ಯೂಸ್ ಆದವರ ಜೊತೆ ಜೊತೆಗೆ ಸರಿಯಾದ ಉತ್ತರ ಕೊಟ್ಟವರು ರಘುನಾರಾಯಣ್ ಬೆಂಗಳೂರಿಂದ, ಮತ್ತೆ ಯಾರು ಸರಿಯಾದ ಉತ್ತರನ ಕೊಟ್ಟವರಲ್ಲಿ ಮತ್ತಷ್ಟು ಓಕೆ ಹೆಸರು ಕಳಿಸದೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಭಾಗ್ಯರಮಣ ಧನ್ಯವಾದಗಳು ನಿಮ್ಗೆ ಅಂತ ಹೇಳ್ತಾ ಇಷ್ಟು ಜನ ಸರಿಯಾದ ಉತ್ತರನ ಕೊಟ್ಟಿರೋರು. ಏನು ನಾನು ಯಾವ ಆಡಿಯೋ ಬಿಟ್ಟನ ಪ್ಲೇ ಮಾಡಿದ್ದೆ, ಏನ್ ಪ್ರಶ್ನೆನ ಕೇಳಿದ್ದೆ ಹೇಳ್ಬಿಡ್ತೀನಿ, ಇನ್ನೊಂದ್ಸಲ ಕೇಳಿಸ್ಕೊಂಡ್ಬಿಡಿ.

ಆಡಿಯೋ ಬಿಟ್ಟನ್ನ ನಾನು ಕೇಳಿಸಿದ್ದೆ, ಕೇಳಿಸಿ ಈ ಹಾಡನ್ನ ಬರೆದವರು ಯಾರು ಅಂತ ಕೇಳಿದ್ದೆ. ಪಟ್ ಅಂತ ಉತ್ತರ ಕೊಟ್ಟವರು ಮೊದಲನೇವ್ರು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಧನ್ಯವಾದಗಳು ಗೋಪಾಲಕೃಷ್ಣ ಅಡಿಗರ ಮೌನ ತಬ್ಬಿತ್ತು ಹಾಡನ್ನ, ಹಾಡಿನ ಒಂದು ಸಾಲನ್ನ ಎರಡು ಸಾಲನ್ನ ನಾನು ಕೇಳಿಸಿದ್ದೆ. ತುಂಬಾ ಅದ್ಭುತವಾದ ಹಾಡು, ಸಿ ಅಶ್ವಥ್ ಅವರ ದನಿಯಲ್ಲಿ ಮೂಡಿ ಬಂದಂತಹ ಹಾಡು. ಗೋಪಾಲಕೃಷ್ಣ ಅಡಿಗರು ಇದರ ರಚನೆಕಾರರಾಗಿದ್ರು. ಈ ಹಾಡನ್ನ ಕೇಳಿಸಿದ್ದೆ. ಸರಿಯಾದ ಉತ್ತರ ಕೊಟ್ಟವರಿಗೂ ಧನ್ಯವಾದಗಳು, ಜೊತೆಗೆ ಪ್ರಯತ್ನ ಪಟ್ಟ ಎಲ್ರಿಗೂ ಕೂಡ ಧನ್ಯವಾದಗಳು. ಭಾವಗೀತೆಗಳ ಬಗ್ಗೆ ನಿಜಕ್ಕೂ ಕನ್ನಡದಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ಭಾವಗೀತೆಗಳನ್ನ ಕೇಳಕ್ಕೆ ನಾವು ಸಾಧ್ಯನೇ ಇಲ್ಲ. ಇನ್ನೊಂದಷ್ಟು ಮತ್ತಷ್ಟು ಮಗದಷ್ಟು ಮಾಹಿತಿಗಳನ್ನ ನಾವು ತಗೊಳ್ಳೋದು ಖಂಡಿತ ಅತ್ಯಗತ್ಯವಾದದ್ದು ಅಂತ ಹೇಳ್ತಾ, ಸಮಯ 3:47. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಮತ್ತೆ ಇನ್ನೊಂದು ಆಡಿಯೋ ಬಿಟ್ಟನ್ನ ಕೇಳಿಸ್ತಾ ಇದ್ದೀನಿ. ಈ ಪ್ರಶ್ನೆ ಏನು ನಾನು ಹೇಳ್ತೀನಿ, ಈ ಆಡಿಯೋ ಬಿಟ್ಟನ್ನ ಕೇಳ ಆದ್ಮೇಲೆ ಸರಿಯಾಗಿ ಕೇಳಿಸ್ಕೊಳ್ಳಿ.

ಈ ಹಾಡಿನ ಬಿಟ್ಟು ಯಾವ ಚಿತ್ರದ್ದು ಯಾವ ಚಿತ್ರದ್ದು ಅಂತ ನನಗ್ ಬೇಡ, ಆದ್ರೆ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಗಾಯಕ ಹಾಡಿದಂತ ಈ ಹಾಡು, ಯಾರು ಆ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ, ಯಾರ ಗಾಯನದಲ್ಲಿ ಈ ಹಾಡು ಮೂಡಿ ಬಂದಿತ್ತು ಅಂತ ನೀವು ನಮಗೆ ಸಂದೇಶನ ತಲುಪಿಸಬೇಕಾಗಿರೋದು 9480909010

1013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಉತ್ತರಗಳು ನಮಗೆ ತಲುಪಲಿ, ತಪ್ಪದೆ ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಉತ್ತರನ ತಲುಪಿಸಿ ಅಂತ ಕೇಳ್ತಾ ಇರಿ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಒಂದು ಅದ್ಭುತವಾದ ಹಾಡನ್ನ ಕೇಳಿಸಿದ್ದೆ. ಆ ಹಾಡು ಯಾವ ಚಿತ್ರದ್ದು ಅಂತ ಕೇಳಿದ್ದಕ್ಕಿಂತ ನಾನು ಹೆಚ್ಚಾಗಿ ಯಾರು ಹಾಡಿದ್ದ ಹಾಡದು ಅಂತ ಕೇಳಿದ್ದೆ. ಸರಿಯಾಗಿ ಮೊದಲು ಉತ್ತರನ ಕೊಟ್ಟವರು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಅಭಿನಂದನೆಗಳು ನಿಮಗೆ. ಮತ್ತೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ ಬಾಬಾ ಕಲ್ಯಾಣ್ ಅವರ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ನೇತ್ರ ಕೆಂಗೇರಿಯಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಹನುಮಂತಪುರದಿಂದ ಹೊನ್ನೂರ ಅಲಿಯವರು, ಸುಭಾನ್ ಕೋರಿ ಹಂಪಸಾಗರದಿಂದ, ಜೊತೆಗೆ ಸಿಎನ್ ಲಕ್ಷ್ಮಣ್ ಅವರ ಉತ್ತರ ಕೂಡ ಸರಿಯಾಗಿದೆ. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸುಜಾತಾ ಆರ್ ಗಣೇಶ್ ಫಿನ್ಲ್ಯಾಂಡ್ ಇಂದ ಮೆಸೇಜ್ ಕಳಿಸ್ತಿದ್ದಾರೆ, ಸರಿಯಾದ ಉತ್ತರನ ಕಳಿಸಿದ್ದಾರೆ. ಸುಧಾಮೂರ್ತಿ ಮತ್ತೆ ಪುಷ್ಪ ಶಾನುಭೋಗರ್ ಮಂಗಳ ಮೈಸೂರಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಮಧುವತಿ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಎಸ್ ಎಂ ಶೋಭಾ ಮತ್ತೆ ರೂಪ ಪಾಂಡುರಂಗರಾವ್, ಅನಿಲ್ ಕಿಷ್ಕಿಂದ ನಗರ, ಗಂಗಾವತಿಯಿಂದ ಈರಣ್ಣ, ಅನಿಲ ಬಿಶ್ರಣ್ಣನವರ್, ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಮತ್ತೆ ಸತ್ಯ ಬಸವೇಶ್ವರ ನಗರದಿಂದ, ದೇವಿ ಸಿಂಗ್, ಸರೋಜ ಸಿಂಗ್, ಸುಮನ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಗೀತಾ ಪದ್ಮಶ್ರೀಯವರ ಕುಟುಂಬದವರು, ಈಗ ಸಾಕಷ್ಟು ಜನ ಸರಿಯಾದ ಉತ್ತರಗಳನ್ನು ಕಳಿಸ್ತಾ ಇದ್ದೀರಾ. ಹರಿಹರನ್ ವಿಜ್ಞಾನ ನಗರದಿಂದ ಮತ್ತೆ ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಸಮಯ ಸರಿಯಾಗಿ 3:56, ಸರಿಯಾದ ಉತ್ತರ ಕೂಡ ಹೇಳೇ ಬಿಡ್ತೀನಿ. ಹೌದು, ಮನ್ನಾಡೆಯವರು ಈ ಹಾಡನ್ನ ಹಾಡಿದ್ರು, ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಮನ್ನಾಡೆಯವರು. ಈ ಹಾಡು ನಾನು ಯಾವ ಹಾಡನ್ನ ಕೇಳಿಸಿದ್ನಲ್ಲ, ಮತ್ತೊಂದ್ಸಲ ಕೇಳಿಸ್ಬಿಡ್ತೀನಿ.

ಕಲಾವತಿ ಚಿತ್ರಕ್ಕೆ ಈ ಹಾಡನ್ನ ಮನ್ನಾಡೆ ಅವರು ಹಾಡಿದ್ರು. ಈ ಹಿನ್ನೆಲೆ ಗಾಯನಕ್ಕೋಸ್ಕರ ಅವರಿಗೆ ಪ್ರಶಸ್ತಿ ಕೂಡ ಬಂದು ಧನ್ಯವಾದಗಳು ಅಂತ ಹೇಳ್ತಾ ಕುವೆಂಪು ಅವರು ರಚಿಸಿದಂತಹ ಹಾಡು ಇದಾಗಿತ್ತು. ಅದು ಮತ್ತೊಂದು ಹೆಮ್ಮೆ. ನಿಮ್ಮೆಲ್ರಿಗೂ ಧನ್ಯವಾದ. ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಮತ್ತೆ 4 ಗಂಟೆಗೆ ಹೊಸ ಅತಿಥಿಗಳ ಜೊತೆ ವಾಪಸ್ಸಾಗ್ತೀನಿ. ಇವತ್ತು ಒಂದಿಷ್ಟು ವಿಶೇಷ ವಿಷಯಗಳನ್ನ ಮಾತಾಡುವಂತಹ ಸಮಯ. ಏನದು, ಕಾಯ್ತಾ ಇರಿ, ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 4:01 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೌದು, ಇದೀಗ ಇವತ್ತು ಒಂದು ವಿಶೇಷವಾದ ಕೆಲಸದ ಬಗ್ಗೆ ಒಂದು ವಿಶಿಷ್ಟವಾದ ಮಾತುಕತೆ ನಾವು ಮಾಡ್ತಾ ಇದ್ದೀವಿ. ಏನದು ಅಂತ ಅಂದ್ರೆ, ಈ 4:01 ಇವತ್ತು ಜುಲೈ 28 ಇನ್ ಎರಡೇ ದಿನ, ಪ್ರತಿ ವರ್ಷ ಜುಲೈ 30 ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನ ಅಂದ್ರೆ ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ಈ ದಿನವನ್ನ ಆಚರಿಸಲಾಗುತ್ತೆ. ಇದರ ಉದ್ದೇಶ ಏನು ಅಂದ್ರೆ, ಮಾನವ ಕಳ್ಳ ಸಾಗಣೆ ಇದ್ರ ಕುರಿತು ಸಾಕಷ್ಟು ಜಾಗೃತಿ ಇರಬೇಕು, ಜಾಗೃತಿನ ಮೂಡಿಸೋದು, ಶೋಷಣೆಯನ್ನ ತಡೆಗಟ್ಟುವಂತ ಕ್ರಮಗಳನ್ನ ಬಲಪಡಿಸೋದು, ಸಂತ್ರಸ್ತರನ್ನ ರಕ್ಷಿಸೋದು, ಮತ್ತೆ ಅಪರಾಧಿಗಳನ್ನ ಕಾನೂನು ಮುಂದೆ ತರೋದು, ಈ ಎಲ್ಲಾ ಕಾರಣಗಳಿಗೋಸ್ಕರ ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನವನ್ನ ಆಚರಿಸಲಾಗುತ್ತೆ. ಈ ವರ್ಷದ ಧ್ಯೇಯ ವಾಕ್ಯ ಅಂತ ಏನ್ ಕರಿತೀವಿ ಅಥವಾ ವಿಷಯ ಅಂತ ಏನ್ ಕರಿತೀವಿ, ಟ್ರಾಪ್ಡ್ ಬಿಹೈಂಡ್ ದ ಸ್ಕ್ಯಾಮ್, ಮೋಸದ ಬಲೆಯ ಹಿಂದೆ ಸಿಲುಕಿದವರು ಅಂತ ಈ ವರ್ಷದ ವಿಷಯ. ಮಾನವ ಕಳ್ಳ ಸಾಗಣೆದಾರರು ಹೇಗ್ ಮೋಸ, ಸುಳ್ಳು, ಭರವಸೆಗಳು ಮತ್ತೆ ಕುತಂತ್ರಗಳ ಮೂಲಕ ದುರ್ಬಲ ಸ್ಥಿತಿಯಲ್ಲಿರೋ ಜನರನ್ನ ಶೋಷಿಸ್ತಾರೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ ಈ ವರ್ಷದ ವಿಷಯ. ಇನ್ನು ಜೀತ ಪದ್ಧತಿ ಕೂಡ ಈ ಮಾನವ ಕಳ್ಳ ಸಾಗಣೆಯಿಂದನೇ ಶುರುವಾಗದು. ಒಂದು ಇದರ ಇನ್ನೊಂದು ರೂಪ ಅಂತ ಹೇಳ್ಬಹುದು, ಹೆಣ್ಮಕ್ಕಳು, ಸಣ್ಣ ಮಕ್ಕಳು, ಜೊತೆಗೆ ಗಂಡು ಮಕ್ಕಳು ಹೇಗೆಲ್ಲ ಬಲಿಯಾಗ್ತಾರೆ ಇಲ್ಲಿ ಅನ್ನೋದು ತುಂಬಾ ಮುಖ್ಯವಾಗಿ ನೋಡಬೇಕು. ಭಾರತದಲ್ಲಿ ಇದು ಮಾನವ ಕಳ್ಳ ಸಾಗಣೆಯ ಅತ್ಯಂತ ಸಾಮಾನ್ಯ ರೂಪದಲ್ಲಿ ಒಂದು ಅಂದ್ರೆ

ಜೀತ ಪದ್ಧತಿ ಅನೇಕ ಜನರ ಆ ಬಲೆಗೆ ಸಿಕ್ಕೊಂಡು ಸಾಲ ಇರಬಹುದು ಅಥವಾ ಮುಂಗಡವಾಗಿ ಹಣ ಒಂದು ಅಡ್ವಾನ್ಸ್ ಅಂತ ತಗೊಂಡಿರೋದಿರ್ಬೋದು, ಬಲವಂತವಾಗಿ ಅಥವಾ ಸಾಮಾಜಿಕ ಒತ್ತಡಗಳ ಮೂಲಕ ಜನರನ್ನ ಬಲವಂತದ ದುಡಿಮೆಗೆ ತಳ್ಳೋ ಪ್ರಕ್ರಿಯೆ, ಈ ಎಲ್ಲವೂ ಜೀತ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಅವರ ಸಂವಿಧಾನಬದ್ಧ ಹಕ್ಕುಗಳು ಮತ್ತೆ ವೈಯಕ್ತಿಕ ಸ್ವಾತಂತ್ರ್ಯನ ಕಸ್ತಕೊಳ್ಳೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಮತ್ತೆ ಸಿಕ್ಕಾಪಟ್ಟೆ ಒಂದು ದೊಡ್ಡ ದೀರ್ಘಕಾಲದ ಶೋಷಣೆಯ ವ್ಯವಸ್ಥೆ ಈ ಜೀತ ಪದ್ಧತಿಯಲ್ಲಿ ನಿರ್ಮಾಣ ಆಗ್ಬಿಡುತ್ತೆ. ಜೀತ ಪದ್ಧತಿಯಲ್ಲಿ ಏನೇನೆಲ್ಲ ಆಗುತ್ತೆ

0: ಜೀವನೋಪಾಯಕ್ಕೋಸ್ಕರ ಉದ್ಯೋಗ ಅವಕಾಶಗಳನ್ನ ಹುಡುಕೋ ಸಮಾಜದ ಅತ್ಯಂತ ಅಸುರಕ್ಷಿತ ವರ್ಗಗಳ ಜನರು ಇದಕ್ಕೆ ಬಲಿಯಾಗೋ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರುತ್ತೆ. ಇವತ್ತು ನಾವು ಈ ಅಪರಾಧದಿಂದ ಮುಕ್ತರಾದ ಇಬ್ಬರು ಜೀತ ಮುಕ್ತರ ಅನುಭವಗಳನ್ನ ಕೂಡ ಕೇಳ್ತಾ ಇದ್ದೀವಿ. ಈ ಸಮಸ್ಯೆಗಳನ್ನ ಎದುರಿಸೋಕೆ ಕೆಲಸ ಮಾಡ್ತಾರೋ ಒಬ್ಬ ತಜ್ಞ ವಕೀಲರಾದ ಫೆಬಾ ನಿಶಾ ಅವರ ಜೊತೆಯಲ್ಲೂ ಕೂಡ ನಾವು ಮಾತಾಡ್ತಾ ಇದೀವಿ. ಮ್ಯಾಮ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ
0: ಮೇಡಮ್. ಸೊ ನಾವು ಇಷ್ಟೊತ್ತು ಒಂದು ಇಂಟ್ರಡಕ್ಷನ್ ನ ಹೇಳಿದೆ ನಾನು. ವಿಶ್ವ ಮಾನವ ಕಳ್ಳ ಸಾಗಣೆ ದಿನ, ವಿರೋಧಿ ದಿನವನ್ನ ನಾವು ಪ್ರತಿ ವರ್ಷ ಜುಲೈ 30 ಆಚರಣೆ ಮಾಡ್ತೀವಿ. ಆಕ್ಚುಲಿ ವಿಶ್ವ ಮಾನವ ಕಳ್ಳ ಸಾಗಣೆ ಅಂದ್ರೆ ಏನು?
1: ನಮಸ್ತೆ ಮೇಡಮ್, ನನ್ನ ಹೆಸರು ಫೇಬಾ ನಿಶಾ, ಅಡ್ವೊಕೇಟು. ನಾವು ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಅಂತ ಸಹ ಹೇಳ್ಬೋದು. ನಾವು ಮಕ್ಕಳು ಮತ್ತು ಮಹಿಳೆಯರಿಗೆ, ಸಂತ್ರಸ್ತರಿಗೆ ರೆಪ್ರೆಸೆಂಟ್ ಮಾಡಿ ಅವರಿಗೊಂದು ಜಸ್ಟಿಸ್ ಕೊಡಿಸೋ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ. ಇವತ್ತು ಮಾನವ ಕಳ್ಳ ಸಾಗಾಣಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳಿದ್ರೆ ಅದು ತುಂಬ ರೀತಿಯಲ್ಲಿರುತ್ತೆ, ಆದರೆ ಕರೆಕ್ಟ್ ಎಕ್ಸಾಕ್ಟ್ ಡೆಫಿನೇಷನ್ ಎಲ್ಲರಿಗೂ ಅರ್ಥ ಆಗೋ ಥರ ಹೇಳೋದಂದ್ರೆ, ಒಂದು ಮನುಷ್ಯ ಒಂದು ವ್ಯಕ್ತಿಯನ್ನು ಬೆದರಿಕೆಯಿಂದ, ಇಲ್ಲ ಬಲವಂತದಿಂದ, ಇಲ್ಲ ಆಮಿಷ ಬಡ್ಡಿ ಅಂತ ಹೇಳಿ ಅವರ ಅಸಹಾಯತೆಯನ್ನು ನಾವು ದುರುಪಯೋಗ ಪಡಿಸಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಅವ್ರನ್ನ ಕರೆ ತೊಯ್ದು ಅಲ್ಲಿ ಅವರಿಗೆ ಶೋಷಣೆ ಒಳಪಡಿಸಿದವನ್ನು ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳ್ತಾರೆ. ಆದ್ರೆ ಅದ್ರ ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳುವಾಗ ಬೇರೆ ಬೇರೆ ರೀತಿ ಇರುತ್ತೆ, ಆದ್ರೆ ಅದರಲ್ಲಿ ಅತ್ಯಂತವಾದ ಅಲ್ಲ ಭೀಕರ ಅಂತ ಹೇಳುವಾಗ ಅದು ಜೀತ ಪದ್ಧತಿ ಆಗಿರುತ್ತದೆ. ಜೀತ ಪದ್ಧತಿ ಅಂದ್ರೆ ಅದ್ರ ಒಬ್ಬರು ವ್ಯಕ್ತಿಯನ್ನು ಸಾಲ ಕೊಟ್ಟು ಅವನಿಗೆ ಅವನ ಜೀವನಾಂತರ ಅವನ ಇಟ್ಟಿಗೆ ಫ್ಯಾಕ್ಟ್ರಿ, ಇಲ್ಲಾದ್ರೆ ರೋಸ್ ಫಾರ್ಮ್, ಇಲ್ಲಾದ್ರೆ ಜಿಂಜರ್ ಫಾರ್ಮ್, ಇಲ್ಲಾದ್ರೆ ಬೇರೆಯವ್ರ ಮನೆ ಕೆಲಸ ಜತೆ ಬಡ್ಡಿ ಸೇರಿಸಿ, ಚಕ್ರ ಬಡ್ಡಿ ಸೇರಿಸಿ ಅವನ್ನ ಇಡೀ ಜೀವನ ಪೂರ್ತಿ ಅವನು ಮತ್ತೆ ಅವನ ಇಡೀ ಕುಟುಂಬವನ್ನು ಅದರಲ್ಲಿ ಕೆಲಸ ಮಾಡಿಸೋದಕ್ಕೆ ಜೀತ ಪದ್ಧತಿ ಅಂತ ಹೇಳ್ತಾರೆ. ಅದೇ ಸಮಯ ಜೀತ ಪದ್ಧತಿ ಅಂತ ಹೇಳುವಾಗ ಅವರು ಬರೀ ಅಷ್ಟು ಮಾತ್ರ ಅಲ್ಲ, ಅವರಿಗೆ ತುಂಬಾ ಕನಿಷ್ಠ ವೇತನ, ನಮಗ್ ಬಂದಿರೋ ಕೇಸಸ್ ಅಲ್ಲಿ ಆಲ್ಮೋಸ್ಟ್ ಇಡೀ ಫ್ಯಾಮಿಲಿಗೆ ಒಂದು ವಾರ ಕೆಲಸ ಮಾಡಿದ್ರೆ ಸಿಗೋದು 400 ರೂಪಾಯಿ, 800 ರೂಪಾಯಿ ಇಷ್ಟೇ ಕೊಟ್ಬಿಟ್ಟು ಅವರಿಗೆ ಇಡೀ ಜೀವನ ಪೂರ್ತಿ ಅದೇ ಕೆಲಸ ಮಾಡಿಸೋದು, ಇದು ತುಂಬಾ ಭೀಕರವಾದ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ಬೋದು. ಜೀತ ಪದ್ಧತಿ ಒಂದು ಮಾನವ ಕಳ್ಳ ಸಾಗಾಣಿಕೆಯ ಭೀಕರವಾದ ರೂಪ.
0: ಅಂದ್ರೆ ಇಷ್ಟೊಂದೆಲ್ಲ ಟೆಕ್ನಾಲಜಿ ಮುಂದುವರೆದಿರುವಾಗ್ಲೂ ಕೂಡ ಈಗ್ಲೂ ಮಾನವ ಕಳ್ಳ ಸಾಗಾಣಿಕೆ ಇದೆ ಅಂದ್ರೆ ನಿಜಕ್ಕೂ ನಂಬಕ್ಕೆ ಆಗಲ್ಲ ಅನ್ನೋಂತ ವಿಷಯ. ಆದ್ರೆ ನಮ್ ಮುಂದೆ ಪ್ರತ್ಯಕ್ಷ ದರ್ಶಿಗಳೇ ಕೂತಿರುವಾಗ, ಪ್ರತ್ಯಕ್ಷವಾಗಿ ಅವರೇ ಅನುಭವಿಸಿ ಕೂತಿರುವಾಗ ಸುಳ್ಳು ಅಂತ ಹೇಳಕ್ಕೂ ಅದು ಸಾಧ್ಯ ಆಗಲ್ಲ. ಕರ್ನಾಟಕದಲ್ಲಿ ಯಾವ್ಯಾವ ಜಾಗಗಳು ಅಥವಾ ಯಾವ್ಯಾವ ಕ್ಷೇತ್ರಗಳಲ್ಲಿ ಈ ಜೀತ ಪದ್ಧತಿಯ ಅಪಾಯಕ್ಕೆ ಹೆಚ್ಚಾಗಿ ಒಳಪಡ್ತಾರೆ ಅಂತ?
1: ತುಂಬಾ ರೀತಿ ಜೀತ ಪದ್ಧತಿ ಇದೆ ಮೇಡಮ್ ಕರ್ನಾಟಕದಲ್ಲಿ. ಆಕ್ಚುಲಿ ನಾವು ಟ್ರೈನಿಂಗ್ಸ್ ಮಾಡುವಾಗೆಲ್ಲ ಹೇಳ್ತಾರೆ ಜೀತ ಪದ್ಧತಿ ಕರ್ನಾಟಕದಲ್ಲ ಇರಕ್ ಸಾಧ್ಯನೇ ಇಲ್ಲ ಅಂತ. ಆದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಹೇಳ್ಬೋದು ಎಷ್ಟು ಜಾಗ ಇದು ಇಟ್ಟಿಗೆ ಫ್ಯಾಕ್ಟ್ರಿ ಆಗ್ಬೋದು, ಕನ್ಸ್ಟ್ರಕ್ಷನ್ ಸೆಕ್ಟರ್ ಆಗ್ಬೋದು, ಇಲ್ಲ ಕ್ವಾರೀಸ್ ಅಲ್ಲಿ, ಸ್ಟೋನ್ ಕ್ವಾರೀಸ್ ಅಲ್ಲಿ, ಮತ್ತೆ ರೋಸ್ ಫಾರ್ಮ್, ಜಿಂಜರ್ ಫಾರ್ಮ್, ಸಿಲ್ಕ್ ಫಾರ್ಮ್, ಇಂಥ ಎಲ್ಲ ಜಾಗಗಳು ಕೆಲವು ಸಮಯದಲ್ಲಿ ಮನೆಯಲ್ಲಿ ಸಹ ಅವ್ರನ್ನ ಜೀತ ಪದ್ಧತಿಯಲ್ಲಿ ಒಳಪಡಿಸ್ತಾರೆ. ತುಂಬಾ ತರಹದ ಜೀತ ಪದ್ಧತಿ ಕರ್ನಾಟಕದಲ್ಲೇ ಇದೆ. ಅದು ರೀಸೆಂಟ್ ಆಗಿ 2 ರೆಸ್ಕ್ಯೂ ಬಗ್ಗೆ ನಾವು ಮಾತಾಡಿದ್ರೆ, ಬಾಗಲಕೋಟೆಯಲ್ಲಿ ರೀಸೆಂಟ್ ಆಗಿ ನಾವು 34 ಜನರನ್ನ ಬಿಡಿಸಿದ್ವಿ. ಅದರಲ್ಲಿ ಅವರಿಗೆ 16 ಗಂಟೆಗಿಂತ ಜಾಸ್ತಿ ಅವ್ರ ಇಡೀ ಕುಟುಂಬನ ಕೆಲಸ ಮಾಡಿಸಿ ಅವ್ರಿಗೆ ಕೊಡ್ತಾ ಇದ್ದಿದ್ದು ಓನ್ಲಿ 800 ರುಪೀಸ್. 800 ರೂಪಾಯಿ ಕೊಟ್ಬಿಟ್ಟು ಅವರಿಗೆ ಮಾನಸಿಕವಾಗಿ ಮತ್ತೆ ಶೋಷಣೆ ಮಾಡಿ ಅವರಿಗೆ ಅಲ್ಲೇ ಇಟ್ಕೊಂಡಿದ್ರು, ಅಲ್ಲಿಂದ ರಕ್ಷಿಸಿದ್ದೀವಿ. ಇನ್ನೊಂದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಬಂದಿದ್ದು ನಮ್ಮ ಮೈಸೂರಲ್ಲಿ ನರಸೀಪುರದಲ್ಲಿ, ಅಲ್ಲಿ ಸಹ 18 ಜನರನ್ನು ರಕ್ಷಿಸಿ 4-20 ವರ್ಷಗಳ ಕಾಲ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ವರ್ಷದಿಂದ ಅದೇ ಫ್ಯಾಕ್ಟ್ರಿಯಲ್ಲಿ ಇದು ಬಡ್ಡಿ ಸೇರಿಸಿ ಕೊಟ್ಟಿರೋ ಅಡ್ವಾನ್ಸ್ ಅಮೌಂಟ್ ನ ತೀರ್ಸಕ್ಕೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ರು, ಅವ್ರನ್ನ ಸಹ ನಾವು ರಕ್ಷಣೆ ಮಾಡಿದೀವಿ. ಸೊ ಕರ್ನಾಟಕದಲ್ಲಿ ಇದೆಯಾ? ಹೌದು, ಎಲ್ಲ ತರ ಇಂಡಸ್ಟ್ರಿಯಲ್ಲಿ ಈಗ ನಡೀತಾ ಇದೆ.
0: ಈ ಮುಖ್ಯವಾಗಿ ಮಾನವ ಕಳ್ಳ ಸಾಗಣೆ ಈ ಒಳಗಾಗ್ತಾರಲ್ಲ, ಯಾಕೆ, ಎಲ್ಲಿಂದ ಶುರುವಾಗತ್ತೆ ಇದು? ಯಾವ ಅವರಿಗೆ ಏನು ಅಂದ್ರೆ ಬುದ್ಧಿ ಇಲ್ಲದೆ ಅದಕ್ಕೆ ಬಲಿಯಾಗ್ತಾರ, ಅಥವಾ ಯಾವ ಕಾರಣಕ್ಕೋಸ್ಕರ ಬಲಿಯಾಗ್ತಾರೆ ಅಲ್ಲಿ?
1: ಯೂಶಲಿ ಮೇಡಮ್ ಮಾನವ ಕಳ್ಳ ಸಾಗಾಣಿಕೆ ಅಂತ ಇಲ್ಲಾದ್ರೆ ಜೀತ ಪದ್ಧತಿ ಅಂತ ಹೇಳುವಾಗ ಯೂಶಲಿ ನಮಗೆ ಏನಾದ್ರೂ ಒಂದು ಅಸಹಾಯ

0: ಬರುವಾಗ ಇಲ್ಲಾದ್ರೆ ಎಮರ್ಜೆನ್ಸಿ ಬರುವಾಗ ಈ ಜೀತ ಪದ್ಧತಿ ನಡೆಸುವ ಇಲ್ಲ ಕಳ್ಳ ಮಾನವ ಕಳ್ಳ ಸಾಗಾಣಿಕೆ ಮಾಡೋಕೆ ತುಂಬಾ ಜನರು ನೋಡ್ತಾ ಇರ್ತಾರೆ. ಅವರ ಅಸಹಾಯತೆಯನ್ನು ದುರುಪಯೋಗ ಪಡಿಸಿ ಅವರಿಗೆ ಇಂಥ ಕೆಲಸಗಳನ್ನು ಮಾಡಿಸ್ತಾರೆ. ಅದು ನಾವು ಅವರ ಏನ್ ಹೇಳೋದು, ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾರ ಅಂತ ಹೇಳಕ್ಕಾಗಲ್ಲ. ಆ ಟೈಮಲ್ಲಿ ಟೈಮ್ ಆಫ್ ನೀಡ್ ಅವ್ರಿಗೆ ಏನಾದರೂ ಬೇಕಾಗಿರುವಾಗ, ಸಪೋಸ್ ಅಡ್ವಾನ್ಸ್ ಅಮೌಂಟ್ ಇರ್ಬೋದು, ಯಾವುದಾದ್ರೂ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸಸ್ ಇರ್ಬೋದು, ಇಲ್ಲಾದ್ರೆ ಮದುವೆ ಇರ್ಬೋದು, ಇಂಥ ಎಲ್ಲದಕ್ಕೂ ಭಾರತದಲ್ಲಿ ತುಂಬ ದುಡ್ಡಾಗುತ್ತೆ. ಆ ಟೈಮಲ್ಲಿ ಅವ್ರನ್ನ ಮಿಸ್ಯೂಸ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಓಕೆ ಬನ್ನಿ ನೀವು ಕೆಲಸ ಮಾಡಿ ತೀರಿಸ್ಕೊಳ್ಳಿ ಲೋನು, ನಾವು ಅಷ್ಟೇ ಮಾಡಿದ್ರೆ ಸಾಕು, ಬೇರೆ ಏನೂ ಬೇಡ, ಎಷ್ಟು ಕೊಟ್ಟಿದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ರನ್ನ ಮೋಸ ಮಾಡಿ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದು ಅವ್ರ ಫುಲ್ ಜೀವನ ಪೂರ್ತಿ ಅವ್ರ ಇಡೀ ಫ್ಯಾಮಿಲಿನ ಕೆಲಸ ಮಾಡಿಸ್ತಾರೆ. ಅದ್ರ ಮೇಲೆ ಬಡ್ಡಿ ಚಕ್ರ ಬಡ್ಡಿ ಅಂತ ಹೇಳ್ಬಿಟ್ಟು ಯಾವತ್ತೂ ಅವ್ರನ್ನ ವಾಪಸ್ಸೇ ಕಳ್ಸಲ್ಲ. ಸೊ ಅದಕ್ಕೆ ಅದ್ರ ಮೇಲೆ ಒಂದ್ಸಲಿ ಬಂದಾದ್ಮೇಲೆ ಅವ್ರಿಗೆ ಗೊತ್ತಾಗೋದು. ಆ ಟೈಮಲ್ಲಿ ಅವ್ರಿಗೆ ಅಲ್ಲಿಂದ ಬಿಟ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದ್ರೆ ಇವ್ರು ಅಂಡರಲ್ಲಿ ಇರ್ತಾರೆ, ಅವರೆಲ್ಲ ಫ್ರೀಡಮ್ನ ಸಹ ತೆಗೆದು ಅವ್ರನ್ನ ಹೆದರಿಸಿ ಬೆದರಿಸಿ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ಈ ತರ ಜೀತ ಪದ್ಧತಿ ನಡೆಯೋದು.
1: ನಿಶಮ, ಈಗ ಮುಖ್ಯವಾಗಿ ನಾವು ಅವಾಗಲೇ ಮೊದಲಲ್ಲಿ ಮಾತಾಡ್ತಾ ಹೇಳ್ತಾ ಇದ್ವಿ, ಹೆಣ್ಮಕ್ಕಳು, ಸಣ್ಣ ಮಕ್ಕಳು, ಜೊತೆಗೆ ಗಂಡಸರು ಎಲ್ಲರೂ ಬಲಿಯಾಗ್ತಾರೆ ಈ ಜೀತ ಪದ್ಧತಿಗೆ ಅಂತ. ಆದ್ರೆ ಜೀತ ಪದ್ಧತಿ ಜೊತೆಗೆ ಮಾನವ ಕಳ್ಳ ಸಾಗಾಣಿಕೆಗೆ ಎಲ್ಲರೂ ಬಲಿಯಾಗ್ತಾರೆ. ಆದ್ರೆ ಮುಖ್ಯವಾಗಿ ತುಂಬಾ ಹೆಚ್ಚಾಗಿ ಬಲಿಯಾಗೋರು ಯಾರು, ಹೆಣ್ಮಕ್ಕಳ ಅಥವಾ ಸಣ್ಣ ಮಕ್ಕಳ ಅಥವಾ ಜೀತಕ್ಕೆ ಬೇಕು ಅಂತ ಗಂಡಸರನ್ನ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಜಾಸ್ತಿ ಸಾಗಣೆ ಮಾಡ್ತಾರ, ಯಾರು ಜಾಸ್ತಿ? ಹೆಣ್ಮಕ್ಕಳು ಕೂಡ ತುಂಬಾ ಹೆಚ್ಚಾಗಿನೆ ಕೂಡ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಬಲಿಯಾಗಬಹುದು, ಯಾರು ತುಂಬಾ ಹೆಚ್ಚಾಗಿ ಬಲಿಯಾಗ್ತಾರೆ?
0: ಜೀತ ಪದ್ಧತಿಯಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಮೆನ್ ಯೂಶಲಿ ಅವರೇ ಬಲಿಯಾಗೋದು. ಆದ್ರೆ ಏನ್ ಹೇಳೋದು, ಇಂಡೈರೆಕ್ಟ್ ವಿಕ್ಟಿಮ್ಸ್ ಅಂತ ಹೇಳ್ಬೋದಲ್ಲ, ಅವರು ಬಲಿಯಾದ ಒಂದು ಹಸ್ಬೆಂಡ್ ಬಲಿಯಾದ್ರೆ ಅವ್ರ ಇಡೀ ಫ್ಯಾಮಿಲಿನ ಸಹ ಅವ್ರು ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಇದು ಒಂದಿನ ಎರಡ್ ದಿನ ಕೆಲಸ ಅಲ್ಲ, ಅವರು ಒಂದ್ ರಾಜ್ಯ ಬಿಟ್ಟು, ಅದಕ್ಕೆ ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳುವಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡ್ಬಂದು ಶೋಷಣೆ ಮಾಡೋದು. ಸೊ ಒಂದ್ ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಬರುವಾಗ ಅವ್ರು ಒಬ್ಬರೇ ಬರಲ್ಲ, ಅವ್ರು ಇಡೀ ಫ್ಯಾಮಿಲಿನ ಕರ್ಕೊಂಬರ್ತಾರೆ. ಸೊ ಅಲ್ಲಿ ಕರ್ಕೊಂಬರುವಾಗ ಅವ್ರು ಇಟ್ಟಿರ ಈ ಸಪೋಸ್ ಫ್ಯಾಕ್ಟ್ರೀಸ್ ಆಗಿರ್ಬೋದು, ರೋಸ್ ಫಾರ್ಮ್ ಆಗಿರ್ಬೋದು, ಇದೆಲ್ಲ ಅವ್ರಿಗೆ ಬೇರೆ ಏನು ಫೆಸಿಲಿಟೀಸ್ ಇರಲ್ಲ, ಸೆಕ್ಲೂಡೆಡ್ ಆಗಿರುತ್ತೆ. ಸೊ ಎಂಟೈರ್ ಫ್ಯಾಮಿಲಿ ಇದಕ್ಕೆ ಬಲಿಯಾಗ್ಬಿಡ್ತಾರೆ, ಮಕ್ಕಳಿಗೆ ಸ್ಕೂಲಿಗೆ ಕಳ್ಸಲ್ಲ, ಮಹಿಳೆಯವರಿಗೆ ಬೇರೆ ಏನು ಫ್ರೀಡಮ್ ಇರಲ್ಲ. ಸೊ ಅವ್ರನ್ನ ಸಹ ಇಂಥ ಜೀತ ಪದ್ಧತಿಗೆ ಹಾಕ್ಬಿಟ್ಟು ಅವರು ಇಂಡೈರೆಕ್ಟ್ ವಿಕ್ಟಿಮ್ಸ್ ಅಂತ ಹೇಳ್ಬೋದು.
1: ಆದ್ರೂ ಸಣ್ಣ ಮಕ್ಕಳನ್ನ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಅವರು ಕರ್ಕೊಂಡು ಹೋಗುವಾಗ ಅವರ ಅಂಗಾಂಗಗಳನ್ನ ಕೂಡ ತಗೊಂಡು ಸಾಗಣೆ ಮಾಡಿದ್ದು ಕೂಡ ಇದೆ ಅಲ್ವಾ?
0: ಹೌದು, ಸಣ್ಣ ಮಕ್ಕಳು ಮತ್ತೆ ಎಸ್ಪೆಷಲಿ ಗರ್ಲ್ಸ್
1: ಲೈಂಗಿಕ ಕಿರುಕುಳ
0: ಇದೆಲ್ಲ ಮಾನವ ಕಳ್ಳ ಸಾಗಾಣಿಕೆ ಅಡಿಯಲ್ಲಿ ಇವರೆಲ್ಲರೂ ಬಲಿ ಆಗ್ತಾರೆ. ಈಗ ಚೈಲ್ಡ್ ಲೇಬರ್ ಆಗ್ಬೋದು, ಚೈಲ್ಡ್ ಲೇಬರ್ ನಾವು ತುಂಬಾ ರೆಸ್ಕ್ಯೂಸ್ ಮಾಡಿದೀವಿ. ಮಿಕ್ಸ್ಚರ್ ಫ್ಯಾಕ್ಟ್ರಿ, ಬ್ಯಾಗ್ ಫ್ಯಾಕ್ಟ್ರಿ ಅಲ್ಲೆಲ್ಲ ಮಕ್ಕಳನ್ನ ತುಂಬಾ ವರ್ಷದಿಂದ ಒಂದೇ ಜಾಗದಲ್ಲಿ ಹಾಕಿ ಅವ್ರನ್ನ ಅಲ್ಲಿ ಕೆಲಸ ಮಾಡಿಸ್ತಿರೋದು, ಅದು ಸಹ ಕಳ್ಳ ಜೀತ ಪದ್ಧತಿನೇ, ಮಕ್ಕಳ ಜೀತ ಪದ್ಧತಿ ಅಂತ ಹೇಳ್ಬೋದು.
1: ಜೀತ ಪದ್ಧತಿಯಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ ಈ ಕಾರ್ಮಿಕರು, ಕೆಲಸದವರು, ಇವರನ್ನ ಗುರುತಿಸಿ ರಕ್ಷಿಸಿದಿರಾ ನೀವೆಲ್ಲಾನು ಸಾಕಷ್ಟು ಸಲ. ಇದಾದ್ಮೇಲೆ ಏನಾಗತ್ತೆ, ಅವರನ್ನ ರಕ್ಷಣೆ ಅಲ್ಲಿ ಮಾಡ್ತೀರಾ, ಅದಾದ್ಮೇಲೆ ಏನಾಗತ್ತೆ, ಅವರಿಗೆ ಏನ್ ವ್ಯವಸ್ಥೆ ಆಗತ್ತೆ, ಬಿಡುಗಡೆ, ಪುನರ್ವಸತಿ ಮತ್ತೆ ಅವ್ರಿಗೆ ಕೊಡುವಂತ ಪರಿಹಾರಗಳು, ಇದೆಲ್ಲ ಏನೇನಾಗತ್ತೆ, ಒಂದಿಷ್ಟು ವಿವರಣೆ ಕೊಡಬಹುದಾ?
0: ಹೌದು ಮೇಡಮ್, ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಾನೂನುಗಳಿದೆ. ಅದ್ ಆಲ್ರೆಡಿ ಬಿ ಎನ್ ಎಸ್ ಅಡಿಯಲ್ಲಿ 143 ಅಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಪನಿಷಬಲ್ ಅಫೆನ್ಸ್, ಅದ್ರ ಜೊತೆನೆ ಜೀತ ಪದ್ಧತಿ ಬಗ್ಗೆನೆ ಸಪರೇಟ್ ಆಗಿ ಕಾನೂನು ಇದೆ ಇಡೀ ದೇಶದಲ್ಲಿ. ಅದು ಅಲ್ಲದೆ ನಮ್ಮ ರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ತುಂಬಾ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ. ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ರೀಸೆಂಟ್ ಆಗಿ 2024 ಅಲ್ಲಿ ಬಂದಿರೋ ಗೈಡ್ಲೈನ್ಸ್ ಪ್ರಕಾರ ಎಲ್ಲರೂ ವಿಲೇಜ್ ಪಂಚಾಯತಿಂದ ಸೇರಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, ಲೇಬರ್ ಆಫೀಸರ್ಸ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತುಂಬಾ ಆಲ್ಮೋಸ್ಟ್ 17 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೆ ಜೀತ ಕಾರ್ಮಿಕ ಇಲ್ಲಿ ಕರ್ನಾಟಕದಲ್ಲಿ ನಡೀತಿದೆಯಾ ಇಲ್ವೋ ಅಂತ ಐಡೆಂಟಿಫೈ ಮಾಡೋಕ್ಕೆ. ಐಡೆಂಟಿಫೈ ಮಾಡೋದು ಮತ್ತೆ ರಿಪೋರ್ಟ್ ಮಾಡೋ ಪರ್ಮಿಷನ್ ಇದೆ. ಅದಾಗಿದ ತಕ್ಷಣ ರಿಪೋರ್ಟ್, ಇನ್ ಕೇಸ್ ರಿಪೋರ್ಟ್ ಆಗಾದ್ಮೇಲೆ ಅವರು ಬಿಡುಗಡೆ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ. ಬಿಡುಗಡೆ ಪ್ರಮಾಣ ಪತ್ರ ಅಂದ್ರೆ ಏನು ಅಂದ್ರೆ, ಬಿಡುಗಡೆ ಪ್ರಮಾಣ ಪತ್ರ ಕೊಡುವಾಗ ಅವರು ಜೀತದಿಂದ ಮುಕ್ತವಾಗಿದ್ದಾರೆ ಅಂತ ನಾವು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಗೌರ್ಮೆಂಟ್. ಅದಾಗಿದ ತಕ್ಷಣನೇ ಅವರಿಗೆ ರೆಸ್ಕ್ಯೂ ಮಾಡಿ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಜೀತ ದಾಳಿಗಳನ್ನು ತುರ್ತು ಪರಿಹಾರ ಅವರಿಗೆ ಆಲ್ಮೋಸ್ಟ್ 30,000 ತನಕ ಇಮಿಡಿಯೇಟ್ ಆಗಿ ರಿಲೀಫ್ ಕೊಡ್ತಾರೆ. ಅದು ಅಲ್ಲದೆ ಅವ್ರನ್ನ ಬೇರೆ ಜಾಗ ಕರ್ಕೊಂಡೋಗಿ ಅವ್ರಿಗೆ ಬೇಕಾಗಿರೋ ಪುನರ್ವಸತಿಗಾಗಿರೋ ಎಲ್ಲ ವಿಷಯಗಳನ್ನು ಸಹಾಯತವನ್ನು ಅವರು ಮಾಡಿಕೊಡ್ತಾರೆ. ಅದ್ರಲ್ಲಿ

0: ಪುನರ್ವಸತಿ ಅಂತ ಹೇಳುವಾಗ ಅವರಿಗೆ ಇನ್ ಕೇಸ್ ಮನೆ ಇಲ್ಲ ಅಂದ್ರೆ ಅವರಿಗೊಂದು ಜಾಗ ಕೊಟ್ಟು, ಮನೆ ಕೊಟ್ಟು ಇರಕ್ಕೆ, ಇಲ್ಲಾಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್, ವಾಪಸ್ ಜೀತ ಪದ್ಧತಿಗೆ ಬರದೆ ಬೇರೆ ಕೆಲಸ ಕೆಲಸದಲ್ಲಿ ಒಳಪಡಿಸೋಕ್ಕೆ ಟ್ರೈ ಮಾಡ್ತಾರೆ. ಅದು ಅಲ್ಲದೆ ಅವ್ರಿಗೆ ಮೆಡಿಕಲ್ ಸಪೋರ್ಟ್, ಇಮೋಷನಲ್ ಸಪೋರ್ಟ್ ಇದೆಲ್ಲ ಸಹ ಕೊಡ್ತಾರೆ. ಅದು ಅಲ್ಲದೆ DLSA ಹತ್ರ ಹೋದ್ರೆ ಬರೀ ಅವ್ರನ್ನ ಬಿಡುಗಡೆ ಮಾಡೋದು ಮಾತ್ರ ಅಲ್ಲ, ಯಾರು ಇವ್ರನ್ನ ಜೀತ ಪದ್ಧತಿಯಲ್ಲಿ ಹಾಕಿರ್ತಾರೆ ಅವ್ರನ್ನ ರೆಸ್ಪಾನ್ಸಿಬಲ್ ಮಾಡಿ ಅವರಿಗೆ ಒಂದು ಶಿಕ್ಷೆ ಆಗೋ ಥರ ನಾವು ನೋಡ್ಕೊಳ್ಬಹುದು. ಇದೆಲ್ಲ ಪ್ರೊವಿಷನ್ಸ್ ಆಕ್ಟಲ್ಲೂ, ಬಾಂಡೆಡ್ ಲೇಬರ್ ಆಕ್ಟಲ್ಲೂ ಇದೆ. ಅದು ಅಲ್ಲದೆ ನಮ್ಮ ಕರ್ನಾಟಕದ ಗವರ್ಮೆಂಟ್ ನೋಟಿಫಿಕೇಶನ್ಸ್ ಅಲ್ಲೂ ಇದೆ ಇದನ್ನ ಸ್ಟಾಪ್ ಮಾಡೋಕ್ಕೆ.
1: ಗ್ರೇಟ್, ಮತ್ತಷ್ಟು ಪ್ರಶ್ನೆಗಳ ಜೊತೆಗೆ ವಾಪಸ್ ಆಗ್ತೀವಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳು ಕೂಡ ನಮ್ಮ ಜೊತೆ ಆಗ್ತಾ ಇದ್ದಾರೆ. ಅವರ ಕಥೆ ಏನು, ಎಲ್ಲಿಂದ ಬಂದ್ರು, ಯಾಕೆ ಈ ಪದ್ಧತಿಗೆ ಬಲಿಯಾದ್ರು, ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತೀವಿ. ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಸಮಯ ಸರಿಯಾಗಿ 4:18 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಮಾನವ ಕಳ್ಳಸಾಗಣೆ ವಿರೋಧಿ ದಿನ ಮತ್ತೆ ಜೀತ ಪದ್ಧತಿ ಎರಡೂ ವಿಷಯಗಳ ಬಗ್ಗೆ ಈಗಾಗಲೇ ಮೇಡಮ್ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಫೆಬಾ ನಿಶಾ ಅವರು. ಜೊತೆಗೆ ಇವತ್ತು ನಾನು ಹೇಳಿದೆ ನಮ್ಮ ಜೊತೆಯಲ್ಲಿ ಇಬ್ಬರು ಫಲಾನುಭವಿಗಳು ಕೂಡ ಇದ್ದಾರೆ ಅಂತ. ಪಕ್ಕಣ್ಣ
1: ನಮಸ್ಕಾರ.
0: ನಮಸ್ಕಾರ. ಪಕ್ಕಣ್ಣ ಅವ್ರ ಜೊತೆಲಿ ಮೂರ್ತಿ ಅವರು ಕೂಡ ಇದ್ದಾರೆ. ಪಕ್ಕಣ್ಣ ಮೊದಲು ನೀವು ಮಾತಾಡಿ ಹೇಳಿ, ಹೆಂಗೆ ಈಗ ಜೀತ ಪದ್ಧತಿಯಿಂದ ಮುಕ್ತರಾಗಿ ಆಚೆ ಕಡೆ ಬಂದಿದ್ದೀರಲ್ವಾ ನೀವು, ಜೀತ ಪದ್ಧತಿಗೆ ಹೋಗಿದ್ ಹೆಂಗೆ, ಹಿಂಗ್ ಶುರುವಾಯ್ತು, ಎಲ್ಲಿಂದ ಯಾಕೆ ಹೋದ್ರಿ ನೀವು?
1: ಅಮ್ಮ, ನಮ್ಮ ಗದಗ ಜಿಲ್ಲಾ ಗದಗ ತಾಲೂಕು ಸಾಕಿನ ಲಕ್ಕುಂಡಿ ನಮ್ಮೂರು. ನಾವು ಹುಬ್ಳಿಯಲ್ಲಿ ಕೆಲ್ಸಕ್ಕಂತ ಹೋಗ್ತಿದ್ವಿ, ಮನೆ ಪರಿಸ್ಥಿತಿ ಒಂದ್ ಸ್ವಲ್ಪ ಗಂಭೀರ. ಹುಬ್ಳಿಯಲ್ಲಿ ಕೆಲಸ ಮಾಡ್ತಿದ್ವಿ, ನಮಗೊಂದು 2 ದಿನ ಕೆಲಸ ಸಿಗ್ಲಿಲ್ಲಮ್ಮ ಅಲ್ಲಿ. ನಮ್ಮನ್ನ ಅರಸಿಕೇರಿಗೆ ಅಂತೇಳಿ ಮಧ್ಯಾಹ್ನ 12 ಗಂಟೆ ಸುಮಾರು ಅರಸಿಕೇರಿಯಾಗ ತೆಂಗಿನ ತೋಟ ಅಡಿಕೆ ತೋಟದ ಕೆಲಸ ಐತಿ, ನೀವು ಬರ್ರಿ ಅಂತೇಳಿ ನಮ್ಮನ್ನ ಒಂದು ನಿರಂಜನ ಅನ್ನೋ ಹುಡುಗ ಒಬ್ಬ ಕರ್ಕೊಂಡು ಹೋದ.
0: 15 ಜನ
1: ತೋಟದ ಕೆಲಸ, ತೆಂಗಿನ ತೋಟ ಅಡಿಕೆ ತೋಟ ಅಂತ ಕರ್ಕೊಂಡೋಗ್ಯಾನ. ಕರ್ಕೊಂಡೋಗಿ ಅಲ್ಲಿ ಅರಸಿಕೇರಿಗೆ ಸಾಯಂಕಾಲ 6 ಗಂಟೆಗೆ ಇಳಿದ್ವಿ. ಇಳಿದು ಬಿಟ್ಟೇನೆ ಜೀಪ್ ಇದ್ವು ಅವರು, ಜೀಪ್ನ್ಯಾಗ ಹತ್ತಿಸ್ಕೊಂಡು ಅದು ಕುಶಲ್ ನಗರ ಅಂತೇಳಿ, ಅದು ನಮಗೆ ಬಿಡುಗಡೆಗಿಂದ ಗೊತ್ತಾಗೈತಿ ಆ ಊರು ಅನ್ನೋದು. ಬೆಳತನನ್ನು ಹೋಗಿ ಬೆಳಿಗ್ಗೆ 5 ಗಂಟೆಗೆ ಅಲ್ಲಿ ಇಳಿದ್ವಿ. 5 ಗಂಟೆಗೆ ಅಲ್ಲಿ ಇಳಿಸಿ ಸಲ್ಚಿ ಕೊಟ್ಟು ಸೊಂಟಿ ಹೊಲ್ದಾಗ ಕೆಲ್ಸಕ್ಕೆ ಹಚ್ಚಿದ್ರು. ಅಲ್ಲಿಂದ ಸೊಂಟಿ ಹಚ್ಚಿ ಹೊಳ್ಳಿ 2 ಎಕರೆ ಎಬ್ಬಿದ್ವಿ ಅಲೆ. ಆಮ್ಯಾಗ ಅಧಿಕಾರಿಗಳಿಗೆ ಹೆಂಗೋ ಸುದ್ದಿ ಮುಟ್ಟಿ ಅವರು ನಮ್ಮನ್ನು ಬಂದು ಜೀತದಿಂದ ಹಿಂಸೆ ಭಾಳ ಮಾಡಿದ್ರು ನಮಗಲ್ಲಿ.
0: ಎಷ್ಟು ದಿನ ಕೆಲಸ ಮಾಡಿದ್ರಿ?
1: 6.5 ತಿಂಗಳು ಮಾಡಿವಿ ಅಮ್ಮ, 15 ಜನ 6.5 ತಿಂಗಳು ಮಾಡಿವಿ. ನಮಗೆ ಊಟ ಇಲ್ಲ, ಟೈಮ್ ಸೇರಿ ಜಳಕ್ಕೆ ಅಂತೂ ಇಲ್ಲ ಇಲ್ಲ. 6.5 ತಿಂಗಳು ಜಳಕ ಮಾಡಿಲ್ಲ ಮಳೆ ಮ್ಯಾಗ ಜಳಕ. ನಮಗೆ
0: ಮಲಗಕ್ಕೆಲ್ಲ ಜಾಗ ಕೊಟ್ಟಿದ್ರ?
1: ಶೆಡ್ ಅಮ್ಮ, ಚಪ್ರ
0: ಜನ ಒಟ್ಟಿಗೆ.
1: ಹಾ, ಒಟ್ಟಿಗೆ ಅವರು ನಮ್ಮಂತಕ ಒಟ್ಟಿಗೆ ಇರೋರು. ನಮ್ಮನ್ನು ಹೊರಗಡೆ ಎಲ್ಲಿ ಒಂದಕ್ಕೆ ಹೋಗಕ್ಕೂ ಬಿಡ್ತಿದ್ದಿಲ್ಲ. ಊಟ 2 ಹೊತ್ತು ಊಟ, ಅದು ಹೊಟ್ಟೆ ತುಂಬ ಇಲ್ಲ.
0: ಏನ್ ಕೊಡ್ತಿದ್ರು?
1: ಅನ್ನ ಅಷ್ಟೇ, ಹಳೆ ಅಕ್ಕಿ ಅನ್ನ, ಅದ 5 ರೂಪಾಯಿ ಕರ್ಪುಡಿಸಿಟ್ಟು, ಒಂದು ತಮಾಟೆ ಹಣ್ಣು, ಅದ ಗಂಜಿ ಮಾಡೋದು, ಅದ ಬಸ್ತು, ಅದನ್ನ ಮುದ್ದೆ ಮಾಡೋದು, ಅನ್ನದ ಇಷ್ಟಿಷ್ಟು ಅದನ್ನ ಕೊಡುದು. 2 ಹೊತ್ತು ಅದನ್ನ ಕೊಡೋರು, ಮತ್ತೆ ಉದಿದ್ದೇನಿಲ್ಲ. ಅಲ್ಲಿಂದ ಸೊಂಟಿ ಎಬ್ಬಲ್ಲಿ ಮಟನು ಇವ್ರೇನ ಹಿಂಸೆ ಮಾಡಿದ್ರು, ಮತ್ತೆ ನಮಗೆ ದಾರಿ ಇದ್ದಿಲ್ಲ ಬರಾಕ, ಬಿಡ್ತಿದ್ದಿಲ್ಲ. ಉಳ್ದಿದ್ವಿ ಅಲ್ಲೇ. ಅಧಿಕಾರಿಗಳು ಹೆಂಗ ಒಂದ್ ಸ್ವಲ್ಪ ಯಾರ ಒಂದ್ ಲಿಂಕ್ ಕೊಟ್ಟು ನಮ್ಮ ಮನುಷ್ಯನು ಒಬ್ಬವನ್ ತಪ್ಪಿಸಿ ಕಳಿಸಿದ್ವಿ. ಅವನು ರಘು ಅನ್ನೋ ಹುಡುಗ, ಗದಗಿನವ. ಅವನು ಒಂದು 2 ತಿಂಗಳ ಜಿಲ್ಲಾಸ್ಪತ್ರೆ ಒಳಗ ಟ್ರೀಟ್ಮೆಂಟ್ ತಗೊಂಡು ಆ ನಂತರ ಅಧಿಕಾರಿಗಳಿಗೆ ಭೇಟಿಯಾಗ, ನಮ್ಮ ತಾಯಾರಿಗೆ ಭೇಟಿಯಾಗಿ. ಬ್ಲಡ್ ಇಲ್ಲಮ್ಮ ಮಯಾಗ, 7 ಪಾಯಿಂಟ್ ಬ್ಲಡ್ ಅದಾವ, ಊಟ ಇಲ್ಲ, ಕಾಲು ಕೈ ಬಾತ್ ಬಿಟ್ಟವ ಎಲ್ಲರೂ. ನಮ್ಮ ಎಲ್ಲ ಜನನು ಹಂಗಾಗ್ಯಾರ. ಅಲ್ಲಿಂದ ಒಬ್ರು ಖಾಲಿನ ಆದ್ರು, ಬಿಡುಗಡೆ ಆಗಿ ಬಂದಿಂದ ಒಬ್ಬ ಮನುಷ್ಯ ನಮ್ಮ ಕುಟ್ಟಾಗ 15 ಮಂದಿಯಾಗ ಒಬ್ಬ ಖಾಲಿ ಆದ.
0: ಅಂದ್ರೆ ನೀವು ಬಿಡಿಸಿ ಕಳಿಸಿದ್ದು, ಅಲ್ಲಿಂದ ತಪ್ಪಿಸಿ ಕಳಿಸಿದ್ದು?
1: ಇಲ್ಲಮ್ಮ, ನಾವ ಸಿಕ್ಕೊಂಡಿದ್ವಿ. 15 ಜನ ನಾವು ಒಟ್ಟ
0: 15 ಜನ ಸಿಕ್ಕಾಕೊಂಡಿದ್ವಿ.
1: ಸಿಕ್ಕಾಕೊಂಡಿದ್ದಾಗ ಒಬ್ಬ ಮನುಷ್ಯನ ತಪ್ಪಿಸಿ ಕಳಿಸಿದ್ವಿ, ನಮ್ಮ ಮನುಷ್ಯನ ಗದಗ ಹುಡುಗನ್ನ. ಅವ 2 ತಿಂಗಳು ಟ್ರೀಟ್ಮೆಂಟ್ ತಗೊಂಡು ಮತ್ತೊಂದು 1.5 ತಿಂಗಳಿಗೆ ನಮ್ಮ ತಾಯಾರಿಗೆ ಹೋಗಿ ಹೇಳಿದಾಗ ನಮ್ಮ ತಾಯಾರ ಅಧಿಕಾರಿಗಳಿಗೆ ತಿಳಿಸ್ಯಾರ ಅಲ್ಲಿ.
0: ಈಗ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಿರ್ಲಿಲ್ವಾ ನೀವಲ್ಲಿ?
1: ಇಲ್ಲಮ್ಮ, ಅವರು ಫೋನು ಆಮ್ಯಾಗ ದುಡ್ಡು ಬಕ್ಕಂದನ್ನು ಎಲ್ಲರೂ ಕಸ್ಕೊಂಡು ಅವ್ರು ಯಾವ ರೀತಿನು ನಮ್ಗೇನು ಹೊರಗಿಂದ ಏನು ಗೊತ್ತಾಗದಂಗ ಪ್ರಪಂಚನ ನೋಡ್ದಂಗ ಇಟ್ಟಿದ್ರು ನಮ್ಮನ್ನ.
0: ನೀವು ಇವಾಗ 6 ತಿಂಗಳು 6.5 ತಿಂಗಳು ಬರ್ದೇ ಇರುವಾಗ ನಿಮ್ಮ ಮನೆಯವರು ಹುಡುಕ್ಲಿಲ್ವಾ?
1: ಎಲ್ಲಾ ಹುಡುಕಿದ್ರೆ ಎಲ್ಲಿದಾರ ಅಂತ ಹುಡುಕ್ಬೇಕಮ್ಮ ಅವ್ರು. ಕುಶಲ್ ನಗರ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅದು TBT ಕ್ಯಾಂಪ್ ನ್ಯಾಗ ಅಲ್ಲಿದ್ದ ಮುಂದೀವಿ ನಾವು. ಮತ್ತ
0: ಯಾರ್ಯಾರು ಇದಾರೆ ಮನೇಲಿ ಪಕ್ಕಣ?
1: ನಮ್ಮ ಮನೆಯಲ್ಲಿ ಅಮ್ಮ, ನಮ್ಮ ತಾಯಿ ತಂದೆ, ನಮ್ಮ ಒಬ್ಬ ಹೆಣ್ಮಗಳು, ಇಬ್ರು ಗಂಡ್ಮಕ್ಳು, ಹಂಗ
0: ನಿಮ್ಗೆ
1: ನಮ್ಮ ಹೆಣ್ಮಕ್ಳು, ನಾನು. ಇಷ್ಟು ಜನ ಇದ್ವಿ.
0: ಅಂದ್ರೆ ಮದ್ವೆ ಆಗಿದೆಯೇ?
1: ಹಾ,
0: ಮಕ್ಕಳಿದ್ದಾರೆ.
1: ಮಕ್ಕಳಿದ್ದಾರೆ.
0: ಇದೆಲ್ಲ ಇರುವಾಗ ದುಡಿಯೋರು ಎಷ್ಟು ಜನ ಇದ್ರು ಮನೆಯಲ್ಲಿ?
1: ನಾನು ಒಬ್ಬವ, ನಮ್ಮ ತಾಯಿ.
0: ಮತ್ತೆ ನೀವು ಹಂಗ 6 ತಿಂಗಳು ಹೋದಾಗ ಹೆಂಗೆ ಜೀವನ ಹೆಂಗ್ ನಡೆದ?
1: ಜೀವನ ಎಲ್ಲ ಬಹಳ ಕಷ್ಟ ಆಗೈತೆ ಅಮ್ಮ, ಬಹಳ ಅಂದ್ರೆ ಬಹಳ ಕಷ್ಟ. ನಮ್ಮ ಅಪ್ಪರಿಗೆ ಲಕ್ವ ಹೊಡೆದು 16 ವರ್ಷ ಆಯ್ತು.
0: ಮತ್ತೆ ಯಾರು ದುಡಿಯೋರಿಲ್ಲ?
1: ಇಲ್ಲ, ನಮ್ಮ ತಾಯೇ ದುಡಿಬೇಕು. ನಾನು ಈಗ ನಮ್ಮ ಮಕ್ಕಳು ಸಣ್ಣ, ಅವಾಗ ಇವತ್ತಿನ ಟೈಮ್ ಮಕ್ಕಳದ್ದು ಕೆಲಸ ಮಾಡ್ತಾ ಇದ್ದಾರೆ. ಈಗ 8 ವರ್ಷ ಆಯ್ತು ನಾನು ಬಿಡುಗಡೆ ಆಗಿ ಬಂದು. 2018 ನಾವು ಬಿಡುಗಡೆ ಆಗಿದ್ವಿ, ಈಗ 8 ವರ್ಷ ಆಯ್ತು. ಈಗ ಮಕ್ಕಳು ಸ್ವಲ್ಪ ಕೈವಾಟಕ್ಕೆ ಬಂದಾರ, ಮಾಡ್ತಾರ.
0: ಜೀತ ಪದ್ಧತಿ ಅಂದ್ರೆ, ನೀವು ಜೀತಕ್ಕೆ ಒಳಗಾದಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಕೆಲಸ ಮಾಡ್ತೀರಿ?
1: 5 ಗಂಟೆಗೆ ಕೆಲಸ ಚಾಲು ಮಾಡ್ಬೇಕಮ್ಮ, 7:30 ಮಟ್ಟ ಕೆಲಸ ಮಾಡ್ಬೇಕು
0: ಸಾಯಂಕಾಲ.
1: ಆಮ್ಯಾಗ ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಹಿಂಗ

0: ಊಟಕ್ಕೆ ಬಿಡಾರ. ಹೊಳ್ಳಿ ಏಳುವರೆಗೆ ಬಿಟ್ರ ಅಂದ್ರ ಒಮ್ಮಕ್ಳಿ ಹತ್ತು ಒಂಬತ್ತುವರೆ ಹತ್ತಕ್ಕೆ ಊಟ ಕೊಡಾರ.
1: ಪಕ್ಕಣ ಹಿಂಗಿತ್ತು ಆ ಜಾಗ ಎಲ್ಲಾನು
0: ಎಲ್ಲ ಕಾಡಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅದ್ರ ಮಧ್ಯನ ಇದು ಹೊಲ.
1: ಎಷ್ಟು ಜನ ನೀವನ್ ಕಾಯಕ್ ಇರ್ತಿದ್ರು?
0: ಅವರು ಐದು ಜನ ಇದ್ರಮ್ಮ.
1: ನೀವು 15 ಜನ 5 ಜನದಿಂದ ತಪ್ಪಿಸ್ಕೊಂಡು
0: ಆಗ್ಲಿಲ್ಲಮ್ಮ. ಹಂಗ ಇದ್ರ ಅವ್ರು ಎಲ್ಲೇ ಹೋದ್ರು ನಡಬರ್ಕ ಒಬ್ರು, ಮುಂದೊಬ್ರು, ಹಿಂದೊಬ್ರು, ನಮ್ಮ ನಡಬರ್ಕ ಬರಾರ ಕೆಲಸ ನಾವು ಮಾಡಾಕತ್ತೀರ ಅವ್ರು ನಿಂದ್ರ. ಹಿಂಗ
1: ಯಾವತ್ತಾದ್ರೂ ಈ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನದಲ್ಲಿ ಅವ್ರ ಜೊತೆ ಸಿಕ್ಕಾಕೊಂಡಿದ್ರ?
0: ಸಾಕಷ್ಟು ನಮ್ ಕೂಟ 15 ಮಂದಿ ಒಳಗನ ಒಂದು 3-4 ಜನ ಮಾಡಿದಾರಮ್ಮ. ಹಂಗ
1: ಏನ್ ಮಾಡ
0: ಅವ್ರು ಹೊಳ್ಳಿ ಅವ್ರನ್ನ ಹಿಡ್ಕೊಂಬಂದು ಬಹಳ ಹಿಂಸೆ ಮಾಡಿ ಹೊಡೆದು ಒಬ್ಬ ಈ ಎದರಿಂದ ರಾಣೆಮುಣ್ಣೂರ್ ಅಂತೇಕ ಒಂದು ಹಳ್ಳಿ ಅವ ಲಮಾಣಿ ಅಂತೇಳಿ, ಆ ಹುಡುಗಗ ಹೊಡೆದು ಮೈಂಡ್ ಹಾಪ್ ಆಗೈತಿ. ಇವತ್ತಿನವರೆಗೂ ಅವನು
1: ಅಂದ್ರೆ ಕೋಮಾಗ ಹೋಗಿದಾರ.
0: ಈ ಧಾರವಾಡ ಮಾನಸಿಕ ಆಸ್ಪತ್ರೆ ಒಳಗೆ ತೋರಿಸ್ತಾರ ಅವನ್ನ. ಸ್ವಲ್ಪ ಇಲ್ಲ ಮನೆಯಾಗಿರ್ಬೇಕು, ಇದು ನಮ್ಮ ತಂದೆ ತಾಯಿ ಅಂತೇಳಿ ಇರ್ಬೇಕು ಅನ್ನುವಂಥದ್ ಪ್ರಜ್ಞೆ ಇಲ್ಲ ಅವ್ನು. ಸರ್ಪಿ ತೊಗೊಂಡ್ ಬಿಡದಾರ, ಬೈಕಿನ ಸರ್ಪಿ ತಗೊಂಡು ತೆಲಿಗೆ.
1: ಅದಕ್ಕೆ ಮುಂಚೆ ಚೆನ್ನಾಗಿದ್ದ?
0: ಆರಾಮಿದ್ದಮ್ಮ, ನಮ್ ಕೊಟ್ಟು ಚಲೋತ್ನೆ ಕೆಲಸ ಮಾಡ್ಯಾನ ಅವನು. ಅವನು ಹೊಡೆದಿಂದಾಗ ಹಂಗಾಗಿದ್ದಾನೆ.
1: ಮತ್ತೆ ಅವಾಗೆಲ್ಲಾನು ಯಾರು ಕಂಪ್ಲೇಂಟ್ ಕೊಟ್ಟಲಿಲ್ವಾ?
0: ಅಲ್ಲ ಕೊಡಾಗ
1: ಹೊರಗಡೆನೆ ಬಿಡ್ತಾ ಇರ್ಲಿಲ್ಲ,
0: ಹೊರಗಡೆನೆ ಬಿಟ್ಟಿಲ್ಲಮ್ಮ. ನಮ್ಮ ಮೆಡಿಸಿನ್ ಅನ್ನೋದು ಇಲ್ಲ, ಏನಾದ್ರೂ ಮೆಡಿಸಿನ್ ಇಲ್ಲ, ಮತ್ತೆ ಕಷ್ಟ ಇಲ್ಲ ಏನು ನಮ್ಗ. ಏನು ಇಂಥದ್ ಒಂದಂತನು ಮನೆಗೆ ಫೋನ್ ಹಚ್ಚಂಗಿಲ್ಲ, ಫೋನ್ ಕೊಡ್ತಿದ್ದಿಲ್ಲ.
1: ನೀವ್ ಎಲ್ಲಿದ್ದೀರ ಅಂತಾನೆ ಗೊತ್ತಿರಲಿಲ್ಲ
0: ನಮ್ಗೆ, ಆ ಊರ ಗೊತ್ತಿಲ್ಲಮ್ಮ ನಮ್ಗ. ಅಧಿಕಾರಿಗಳು ನಮ್ಮ ಹುಡುಗ ಯಾವಾಗ ಹಂಗ ಹೇಳಿದ, ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ನಮ್ಮ ತಮ್ಮರು ಆ ರಘು ಅನ್ನೋ ಹುಡುಗ ಅಧಿಕಾರಿಗಳಿಗೆ ಹೇಳಿದಾಗ ಅವ್ರು ಬಂದು ನಮ್ಮನ್ನ ಬಿಡುಗಡೆ ಮಾಡಿ ಕುಶಲನಗರದಾಗ ಸ್ಟೇಷನ್ಗೆ ಹೋಗಿ ನಮ್ಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಎಲ್ಲ ಬರೋಬ್ಬರಿ ಅವರು ಕಂಪ್ಲೇಂಟ್ ಮಾಡಿ ನಮ್ಮನ್ನು ಒಂದು 2 ದಿವಸ ಇದ್ರಾಗಿಟ್ರು ಹಾಸ್ಟೆಲ್ ಒಳಗೆ. ಹಾಸ್ಟೆಲಾಗಿಟ್ಟು ನಮ್ಗೆ ಒಂದು ಕಾರ್ಡ್ ಕೊಟ್ಟು ನಮಗೊಂದು 20,000 ರೂಪಾಯಿ ಗೌರ್ಮೆಂಟ್ಲಿಂದ, 3,000 ರೂಪಾಯಿ ಕೈಯಾಗಿ ಕೊಟ್ಟರು, 7,000 17,000 ರೂಪಾಯಿ ಚೆಕ್ ಕೊಟ್ಟರು. ಕೊಟ್ಟು ಆ ನಂತರ ನಮ್ಮನ್ನ ಪೊಲೀಸ್ ಸೆಕ್ಯೂರಿಟಿ ಒಳಗನ ನಮ್ಮನ್ನ ಊರಿಗೆ ಕಳಿಸಿದ್ರು. ನಾವು ಎಲ್ಲ ಈ ಸಿಗ್ಬಂದಿ ಇದ್ದಾಗನ ಅವ ಟ್ರೈನ್ ಹೋಗೋ ಟ್ರೈನ್ ಹಾರ್ಕೊಂಡ್ಬಿಟ್ಟ. ಅಷ್ಟು ಮೈಂಡ್ ಆಪು ಬೆಳಗ ಇದು ರಾಣಿಮಂಡ್ರ ಹುಡುಗಂದು ಹೋಗೋ ಟ್ರೈನ್ ಹಾರ್ಕೊಂಡು ಹಂಗೆ ಯಾವಾಗ ಹೋಗಿದ್ನ ಊರಿಗೆ ಹೋಗಿದ್ದ. ಒಮ್ಮೆ ನಾವು ಅಲ್ಲಿ ಹೋಗಿದ್ವಿ ಕೇಳಕಂತೇಳಿ, ನಾವು ಈ ಸಂಘ ಮಾಡ್ಕೊಂಡಿಂದ ಹೋಗಿದ್ವಿ. ಇವ್ರಿಗೆಲ್ಲ ಫೋನ್ ಹಚ್ಚಿ ಇವ್ರು ನಮ್ಗಿಂತ ಮೊದಲು ಬಿಡುಗಡೆ ಆದರು. ಇವರೆಲ್ಲ ನಾವು ಬಿಡುಗಡೆ ಆಗಿಂತ ಗೊತ್ತಾಗಿ ಇವ್ರು ನಮಗೆ ನಂಬರ್ ಗಿಂಬರ್ ತೊಗೊಂಡು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಉದಯನ್ ಮುಖ ಅಂತೇಳಿ ಒಂದು ಸಂಘ ಮಾಡಿಕೊಂಡು ಈಗ ಅವ್ರ ಏರಿಯಾದೊಳಗೆ ಅವರು ಗುರುತಿಸ್ತಾರೆ ಇವು ಬಾಂಡೆಡ್ ಲೇಬರ್ ಹೌದೋ ಅಲ್ಲೋ, ಜೀತಕ್ಕೆ ಅದನೋ ಇಲ್ಲೋ.
1: ಈ ಉದಯೋನ್ಮುಖ ಸಂಘದ ಬಗ್ಗೆ ಮಾತಾಡೋಣ. ಆ ಸಂಘದ ಬಗ್ಗೆ ಮಾತಾಡಕ್ ಮುಂಚೆ ನಿಮ್ಮ ಸ್ನೇಹಿತರು ಮೂರ್ತಿ ಅವರು ಇದ್ದಾರೆ ಪಕಣ. ಮೂರ್ತಿ ಅವರೇ ಹೇಳಿ, ಹೇಗೆ ಸಿಕ್ಕಾಕೊಂಡ್ರಿ ಈ ಜಾಲದಲ್ಲಿ ನೀವು? ಯಾವ ಊರು ನಿಮ್ದು?
2: ನಮ್ದು ಮೈಸೂರು ಮೇಡಮ್.
1: ಮೈಸೂರು ಹೇಗೆ ಸಿಕ್ಕಾಕೊಂಡ್ರಿ
2: ಮೇಡಮ್? ನಮ್ದು ಜೀವನ ಎಡ್ಸಕ್ಕೆ ತುಂಬಾ ತೊಂದರೆ ಆಯ್ತಿತ್ತು. ಫ್ಯಾಮಿಲಿ ನಾವು.
1: ಏನ್ ಮಾಡ್ತಿದ್ರಿ ಕೆಲಸ
2: ಮೇಡಮ್? ಕೆಲಸ ಬಂದು ಕಬ್ಬು ಕಡಿ ಕೆಲಸ.
1: ಕಬ್ಬು ಕಡಿಯೋ ಕೆಲಸ ಮೈಸೂರಲ್ಲಿ?
2: ಮೈಸೂರಲ್ಲಿ.
1: ಮೈಸೂರೇನ ಮೈಸೂರ್ ಹತ್ರ ಬೇರೆ ಯಾವ್ದು ಹಳ್ಳಿ?
2: ಅಲ್ಲಿ ಅಲ್ಲಿ
1: ಹಳ್ಳಿ. ಕಬ್ ಕಡಿಯೋ ಕೆಲಸ ಅಂದ್ರೆ ಏನ್ ಮಾಡ್ತಿದ್ರಿ? ಅಲ್ಲಿಂದ ಎಲ್ಲಿಗೆ ಹೋದ್ರಿ? ಏನಾಯ್ತು
2: ಮೇಡಮ್? ನಾನು ಮದುವೆಯಾಗಿ ವಸ್ತ್ರಲ್ಲಿ ಜೀವನ ನಡೆಸಕ್ಕೆ ತುಂಬಾ ಕಷ್ಟ ಆಯ್ತಿತ್ತು. ನಮ್ಗೆ ಸರಿ ಕೆಲಸ ಸಿಗ್ತಾ ಇರ್ಲಿಲ್ಲ. ಒಳ್ಳೆ ಕೆಲಸ ಮಾಡ್ಬೇಕು ನಮ್ಮ ಒಂದೊಂದೇ ಆಸೆ ಮೇಡಮ್. ಒಂದು ಸ್ವಂತವಾಗಿ ಸಂಪಾದನೆ ಮಾಡಿ ಒಂದು ಮನೆ ಕಟ್ಬೇಕಂತ ಕನಸು ಅವಾಗಿಂದ ನಂದು ಅದೇ ಆಸೆ. ಇದೇ ಥರ ಇರಬೇಕಾದ್ರೆ ಅಲ್ಲಿ ಸರಿ ಸಂಪಾದನೆ ಕೊಡ್ತಿರಲಿಲ್ಲ. ನಾನು ವಿರೋಧ ಸಲ್ಲಿಸ್ತೈತರಲ್ಲಿ ನಮ್ಮ ಮಿಸ್ಸಸ್ ಅವರ ಅಣ್ಣ ಬಂದು ಭಾವ ನಮ್ಮ ಭಾವವ್ರು ಬಂದು ಇಲ್ಲಿರಬೇಡಿ ನೀವು, ಈ ಥರ ಒಂದು ಕೆಲಸ ಐತೆ ಅಲ್ಲಿ ಮಾಡಿದ್ರೆ ಕೈ ತುಂಬ ಸಂಬಳ ಕೊಡ್ತಾರೆ, ಅಚ್ಚಿಕಟ್ಟು ಇಬ್ರು ದುಡಿಬೋದು, ಸಾಲ ತೀರಿಸಬಹುದು, ಒಂದು ಮನೆ ಕಟ್ಸ್ಕೋಬಹುದು.
1: ಇಬ್ರು ಅಂದ್ರೆ ನೀವು ಗಂಡ ಹೆಂಡತಿ?
2: ಮಕ್ಕಳು ಇದೆ ಮೇಡಮ್, ಇಬ್ರು
1: ಮಕ್ಕಳು.
2: ನಮ್ಗೆ ಟಿನ್ಸು ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು, ಮತ್ತೆ ಒಂದು ಪಾಪು ಇತ್ತು, ಮೂರ್ ಜನ.
1: ಒಟ್ಟು 3 ಜನ ಮಕ್ಕಳು.
2: ಅಲ್ಲಿ ಯಾವ ಕರ್ಕೊ ಇರ್ತಾರೆ? ಕರ್ಕೋ ಹೋದಾಗ
1: ಯಾವ ಊರಿಗೆ ಕರ್ಕೊಂಡು ಹೋದ್ರು ಅವರು
2: ಮೇಡಮ್? ಈ ಊರಂತ ಹೇಳಕ್ ಆಗಲ್ಲ, ಹೊಳೆ ನರಸಪುರ ಆಗ್ಬೋದು, ಹಾಸನ
1: ಸೈಡ್ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ
2: ಇದ್ರು. ಒಂದೊಂದು ಊರಲ್ಲಿ ಬಂದು ಒಂದೊಂದು ಜಿಲ್ಲೆಯಲ್ಲಿ 3 ತಿಂಗಳು 2.5 ತಿಂಗಳು 4 ತಿಂಗಳು ಈ ಥರ ಸಿಗುತ್ತೆ. ಎಲ್ಲಿ ಸೀಸನ್ ಕೆಲಸ ಸಿಗುತ್ತೋ ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕರ್ಕೊಯ್ತಾರೆ. ನಮ್ದು ಕೆಲಸ ಬಂದು ಗಂಡಸರೆಲ್ಲ ಲೇಬರ್ಗಳೆಲ್ಲ ಕಬ್ಬು ಕಡಿಯೋದು, ಲೇಡೀಸ್ ಬಂದು ಹಿಂದ್ಗಡೆ ಕಂತೆ ಕಟ್ಟಬೇಕು. ನಮ್ದು 12 ಗಂಟೆ ಕೆಲಸ ಮಾಡ್ತೀವಿ ಮೇಡಮ್. ಅದಾದ್ಮೇಲೆ ಲೇಡೀಸು ಅವ್ರಿಗೆ ಕಬ್ಬು ಕಡಿಬೇಕು, ಪಾಪ್ ನೋಡ್ಕೋಬೇಕು, ಕೆಲಸ ನೋಡಬೇಕು, ನಮ್ದು ಬಂದು ಲೋಡ್ ಮಾಡೋ ಕೆಲಸ ಮೇಡಮ್. 12 ಗಂಟೆ ಮೇಲೆ ಹೋದ್ರೆ ನಾವು ಬೆಳಿಗ್ಗೆ ಮಧ್ಯಾಹ್ನ ಮೇಲೆ 12 ಗಂಟೆ ಹೋದ್ರೆ ತಿರ್ಗಿ ಸಂಜೆ ನಾವು ಬರ್ಬೇಕಾದ್ರೆ 6:30-7 ಗಂಟೆ ಟೆಂಟ್ಗೆ ಬರ್ಬೇಕಾದ್ರೆ ಮನೆ ಇಲ್ಲ ಮೇಡಮ್, ಮನೆ ಇಲ್ಲ. ಇಲ್ಲಿ ನಾವು ಎಲ್ಲಿ ಟೆಂಟ್ ಹಾಕ್ತೀವಿ? ಊರು ಹೊರಗಡೆ. ಊರು ಹೊರಗಡೆ ಅಂದ್ರೆ ಗ್ರಾಮಗಳು ಹಳ್ಳಿಗಳು ಇರ್ತದ, ಊರುಗಡೆ ಎಲ್ಲಿ

0: ಜಾಗೆ ಇರ್ತದಲ್ಲ ಸೆಡ್ ಹಾಕೊಂಡು ಟಾರ್ಪಲ್ ಸೆಡ್ಡು ಅಷ್ಟೇ. ಅಲ್ಲೇನೋ ನಮಗೆ ಅಷ್ಟು ಇದಿರಕ್ಕಿಲ್ಲ, ಸೊಳ್ಳೆಗಳು ಇರುತ್ತೆ, ಎಳೆ ಮಕ್ಕಳುಗಳು, ಆಮೇಲೆ ಕುಡಿಯೋಕ್ಕೂ ನೀರು ಇರಕ್ಕಿಲ್ಲ ಮೇಡಮ್ ಸದ್ಯಕ್ಕೆ, ಕುಡಿಯೋಕ್ಕೂ ನೀರು ಇರಕ್ಕಿಲ್ಲ.
1: ಕಾವಲಿಗಿಂತ ಮುಖ್ಯವಾಗಿ ಶೌಚಾಲಯಕ್ಕೆಲ್ಲ ಹಿಂಗೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ
0: ಮೇಡಮ್? ಅವ್ರು ಹೇಳ್ತಾರೆ ಕರೆಂಟ್ ಇದಾಗ ನೀರು ಇಟ್ಕೋಬೇಕು,
1: ನೀರ್ ಇಡ್ಕೊಳ್ಬೇಕು ಸರಿ, ಸ್ನಾನಕ್ಕೆ ಇರಬಹುದು, ಬಾತ್ರೂಮ್ ಹೋಗಕ್ ಇರಬಹುದು, ಅದಕ್ಕೆಲ್ಲ ಏನ್ ಮಾಡ್ತಾ ಇದ್ರಿ?
0: ಒಂದೊಂದು ಇದ್ರಲ್ಲಿ ಮೇಡಮ್ ನೀರು ಕುಡಿಯಕ್ಕೆ ನೀರು ಇರಕ್ಕಿಲ್ಲ, ಕಾವಲಿ ನೀರೇ ನಾವು ಯೂಸ್ ಮಾಡ್ಕೋತಿದ್ವಿ ಕುಡಿಯಕ್ಕೆ, ಅಡಿಗೆ ಮಾಡಕ್ಕೆ, ಸ್ನಾನ ಮಾಡಕ್ಕೆ. ಸ್ನಾನ ಮಾಡಕ್ಕೆ
1: ಜಾಗ ಎಲ್ಲ ಇತ್ತಾ? ಸ್ನಾನ ಮಾಡಕ್ಕೆಲ್ಲ ಜಾಗ ಎಲ್ಲ ಇತ್ತ?
0: ಇಲ್ಲ ಮೇಡಮ್, ಅದು ಮಾಮೇಲೆ ಟಾರ್ಪಲ್ ಕಟ್ಕೊಂಡು ಹಂಗೆ ಒಯ್ಕೋಬಹುದು. ಈ ತರ ನಾವು ಜೀವನ ನಡೆಸ್ತೀವಿ.
1: ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಹಂಗೆ?
0: ಎಲ್ಲ ಹಂಗೆ ಮೇಡಮ್. ಅಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ನಮ್ದು ಏನಾದ್ರು ಅಡ್ವಾನ್ಸ್ ಇಸ್ಕೊಂಡಿದೀವಿ. ಆಮೇಲೆ ನಮ್ಗೆ ಪೇಮೆಂಟ್ ಬಂದ್ ಮೇಡಮ್ 3 ತಿಂಗಳ ಒಂದ್ಸತಿ 6 ತಿಂಗಳ ಒಂದ್ಸತಿ ಪೇಮೆಂಟ್ ಮಾಡ್ತಾರೆ. ಅವ್ರು ಎಷ್ಟೇ ಲೆಕ್ಕ ಮಾಡಿದ್ರು ನಾವೇ ಕೊಡ್ಬೇಕಂಗಾಗೋದು. ನಮ್ಗೆ ಲೆಕ್ಕ ಗೊತ್ತಿಲ್ಲ, ಲೆಕ್ಕ ಗೊತ್ತಾಗ್ತಿಲ್ಲ. ಆಮೇಲೆ ನಾವು ಎಷ್ಟು ಇಸ್ಕೊಂಡು ನಮ್ಗೆ ನೆನಪಿರಕ್ಕಿಲ್ಲ. ಆಮೇಲೆ
1: ಬರೆಯಕ್ಕೆ ಓದಕ್ಕೆ ಎಲ್ಲ ಬರುತ್ತಾ ಮೂರ್ತಿ?
0: ಬರೆಯಕ್ಕೆ ಬರೆಯಕ್ಕೆ ಓದಿಲ್ಲ ಮೇಡಮ್.
2: ಪಕ್ಕಣ್ಣ
1: ನಿಮ್ಗೆ?
2: ಇಲ್ಲಮ್ಮ, ನಮಗೂ ಇಲ್ಲ.
1: ಓದಕ್ಕೆ ಬರೆಯಕ್ಕೆ
2: ಇಲ್ಲ, ಬರಲ್ಲಮ್ಮ.
1: ಅಂದ್ರೆ ಆಮೇಲೆ ಅನ್ಸ್ತಾ ಓದಕ್ಕೆ ಬರೆಯಕ್ಕೆ ಕಲಿಬೇಕಿತ್ತು ಅನ್ಸಿದ್ಯಾ?
2: ಅನ್ಸುತ್ತಮ್ಮ, ಏಜ್ ಆಗ್ಬಿಟ್ಟದಲ್ಲಿ ಏನ್ ಮಾಡುದು ಈಗ. ಈಗ ಎಲ್ಲ ಅನ್ಸುತ್ತ ನೋವು, ಈಗ ಕಲ್ಲಿಲ್ಲಿ ಹೊಡೆದಂಗ ಆಗತ್ ಮನಸ್ಸಿಗೆ. ಇಂಥವ್ರ ಕೈಯಾಗೆಲ್ಲ ಹೋಗಿ ನಾವು ದುಡಿದು ಇಷ್ಟೆಲ್ಲ ಹಿಂಸೆ ತಗೊಂಡು ನಾವು ಕಲ್ತಿದ್ರೆ ಏನಾರ ಒಂದ್ ಬೇರೆ ಜೀವನ ಮಾಡಬಹುದಾಗಿತ್ತು.
1: ಓದಿಸ್ತಾ
2: ಮಕ್ಕಳು ಹತ್ತನೇ ಮಟ್ಟ ಕಲ್ತ್ ಕಲ್ತು ಬಿಟ್ರಮ್ಮ ಅವರು ಅಲ್ಲಿ ಅಂತೇಳಿ.
1: ಮೂರ್ತಿಯವರು
0: ಮೇಡಮ್, ಇವತ್ತ 3 ಮಕ್ಕಳು, ಇವತ್ತು ಒಬ್ಬ 7ನೇ ಕ್ಲಾಸು, ಇಬ್ರು 9ನೇ ತರಗತಿ, ಹಾಸ್ಟ್ಲಿಗೆ ಹಾಕಿದ್ದೀವಿ ಮೇಡಮ್, ಚೆನ್ನಾಗಿ ಓದ್ತಿದ್ದಾರೆ. ಆ ದಿನದಲ್ಲಿ ಟಾರ್ಪಲ್ ಹಾಕೊಂಡು ಸೆಡ್ ಹಾಕೊಂಡು ಮಕ್ಕಳ ನೋಡ್ಕೊಂಡು ಕಬ್ಬು ಕಡಿತಿದ್ವು. ಈ ದಿನದಲ್ಲಿ ನಾವು ರಿಲೀಸ್ ಆಗಿ ತಪ್ಪಿಸ್ಕೊಂಡು ಬಂದಿಲ್ಲ ಮೇಡಮ್. ಇದೇ ತರ ಊರು ಊರು ಹೋಗಿ ಕೆಲಸ ಮಾಡ್ತಿದ್ವು. ಒಂದು ಯಾವುದೋ ಸಾಗರ್ ನಮ್ಮ ಟೀಮ್ ಬಂದು ನಮಗೆ ಸಹಾಯ ಮಾಡ್ತೀವಿ ಮೇಡಮ್. ಅವ್ರು ಯಾರು ಎತ್ತಂತ ಗೊತ್ತಿಲ್ಲ, ಯಾರೋ ಗೌರ್ಮೆಂಟ್ ತಿಳಿಸಿ ಯಾರೊಬ್ಬರು ಜೀತದಿಂದ ಬಿಡುಗಡೆ ಆಗಿರೋ ಮುಂದೆ.
1: ನೀವು ಮಾತ್ರ, ನಿಮ್ಮ ಕುಟುಂಬ ಮಾತ್ರನಾ ಅಥವಾ ಬೇರೆ ಬೇರೆಯವರು ಇದ್ರ?
0: ಇಲ್ಲ ಮೇಡಮ್, ಈ ಕೆಲಸದಲ್ಲಿ ಕಬ್ ಕಡೆ ಕೆಲಸದ ಏನಂದ್ರೆ ಫ್ಯಾಮಿಲಿ 13 ಫ್ಯಾಮಿಲಿ ಇರಲೇಬೇಕು. ಗಂಡಸರು ಬಂದು ಲೋಡ್ ಮಾಡಕ್ಕೆ, ಹೆಂಗಸರುಗಳು ಬಂದು ಅವ್ರು ಕೆಲಸ ಮಾಡ್ಬೇಕು, ಅವ್ರು ಕಬ್ ಕಡಿಬೇಕು, ಅವರೇ ಕಂತೆ ಕಟ್ಟಬೇಕು, ಗಂಡಸರೆಲ್ಲ ಲೋಡ್ ಮಾಡಕ್ ಹೋಗ್ಬೇಕು. ಲೋಡ್ ಅಂದ್ರೆ ಒಂದ್ ದಿವಸಕ್ಕೆ 7 ಲೋಡ್ ಆಗುತ್ತೆ ಮೇಡಮ್.
1: ಎಷ್ಟು?
0: 7 ಲೋಡ್.
1: 2
0: ರ್ಯಾರಿ, 7 ರ್ಯಾರಿ ಬಂದ್ರೆ ಅದೇ ನಾವು ಲೋಡ್ ಮಾಡಿ ತಿರ್ಗಾ ಅದೇ ಸಾಕಾಗುತ್ತೆ ನಮ್ಗೆ. ಅದೇ ಲೋಡ್ ಮಾಡಿ ಹೋಗಷ್ಟಕ್ಕಲ್ಲ, ಒಂದು ಊಟದ ವ್ಯವಸ್ಥೆ ಅಂತ ಬಂದ್ರು ಮೇಡಮ್, ಬೆಳಿಗ್ಗೆ ಏನ್ ಮಾಡ್ತೀವೋ ಅದೇ 3 ಟೈಮು.
1: ಅದಕ್ಕೆ ಊಟಕ್ಕೆಲ್ಲಾನು ಅವರು ದಿನಸಿ ಎಲ್ಲ ಕೊಡ್ತಾ ಇದ್ರ? ಅಕ್ಕಿ ಬೇಳೆ ಎಲ್ಲ ಏನಾದ್ರೂ ಕೊಡ್ತಾ ಇದ್ರ
0: ಮೇಡಮ್? ಸ್ಟಾರ್ಟಿಂಗ್ ಏನ್ ಹೇಳ್ತಾರೆ ಅಂದ್ರೆ, ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಹಂಗ್ ಕೊಡ್ತೀವಿ, ನಿಮ್ಗೆ ಚೆನ್ನಾಗಿ ನೋಡ್ಕೋತೀವಿ, ನಿಮ್ಗೆ ಜಾಗ ಕೊಡ್ತೀನಿ ಅಂತ
1: ಆಸೆ ಇಡ್ತಾರೆ.
0: ಆಸೆ ಇಡ್ತಾರೆ ಮೇಡಮ್. ನಮ್ಗೆ ಗೊತ್ತಾಗಲ್ಲ, ನಮಗೊಂದು ಆಸೆ ಇರ್ತದಲ್ವಾ, ನಮ್ಮ ಆಸೆ ಕಟ್ಕೋಬಹುದು ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಜಿತ್ತಿಕೊಳಗಾಗ್ತೀವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ವಾರಕ್ಕೆ ಪೇಮೆಂಟ್ ಬಂದು ಮೇಡಮ್ 600 ಇಲ್ಲ 800 ಸಾವಿರ
1: ಒಂದು
0: ವಾರಕ್ಕೆ. ಎಲ್ಲ ವಾರ ಕೊಡಕ್ಕಿಲ್ಲ ಮೇಡಮ್, ಒಂದೊಂದು ವಾರಕ್ಕೆ ಬಂದಾಗ 800 ಕೊಡ್ತಾರೆ, ಇಲ್ಲಾಂದ್ರೆ 600 ಕೊಡ್ತಾರೆ, ಈ ತರ ಕೊಡ್ತಾರೆ. ಆದ್ರೆ ಅದ್ರಲ್ಲೂ ಲೀವ್ ಅಂದ್ರೆ ನಮ್ಗೆ ಆಫ್ ಲೀವ್, ಮಧ್ಯಾಹ್ನ ಗಂಟೆ ಕೆಲಸ ಮಾಡ್ಬೇಕು, ಯಾರು ಒಬ್ರು ಹೋಗ್ಬೇಕು, ಎಲ್ಲೂ ಹೋಗ್ಕ. ಆಮೇಲೆ
1: ವಾರಕ್ಕೆ
2: ಒಂದಿನ ಇಲ್ಲಮ್ಮ, ಇಲ್ಲಮ್ಮ, ನಮ್ಗೆ ಜಳಕ ಮಾಡಕ ಬಿಟ್ಟಿಲ್ಲಮ್ಮ. ನಮ್ಗೆ ಈ ಮಳಿ ಏನಾಗತ್ತಲ್ಲ, ಆ ಮಳಿ ಮ್ಯಾಗನ ಅರಿವಿ ತೊಯ್ಯವು ತಾವ ಅರಿವು, ಅದ್ರಾಗ ಬಂದ್ ಮನಗುದು. ನಾವು ಊರಾಗಿಂದ ಯಾವ ಬಟ್ಟೆ ಮೇಲೆ ಹೋಗಿದ್ವಿ, ಹೊಳ್ಳಿ ರಿಲೀಸ್ ಆಗಿ ಬರೋ ಮಟ್ಟನ ಅದ ಬಟ್ಟೆ ಮೇಲೆ ಅದೀವಿ ಅಮ್ಮ.
1: ನಿಮ್ಗೂನು ಹಂಗೆ ಇತ್ತ ಮೂರ್ತಿಯವರೇ?
0: ಇಲ್ಲ ಮೇಡಮ್, ನಮ್ಗೆ ಊರು ಟೆಂಟ್ ಮಾಡ್ತಿರ್ತಾರಲ್ಲ, ಊರೂರಲ್ಲಿ ಹೋಗಿ ಟೆಂಟ್ ಮಾಡ್ತಾರ, ಕೆರೆ ಇರ್ತದೆ, ಒಂದು ಬಾವಿ ಇರ್ತದೆ, ಅಲ್ಲಲ್ಲಿ ನಾವು ಆ ನೀರನ್ನೇ ಯೂಸ್ ಮಾಡ್ಕೋತೀವಿ.
1: ಅಂದ್ರೆ ಸ್ವಲ್ಪ ಬದಲಾವಣೆ ಆಗಿರತ್ತಷ್ಟೇ, ನಿಮ್ಮ ಪರಿಸ್ಥಿತಿಗೂ ಅವರ ಪರಿಸ್ಥಿತಿಗೂ ಸ್ವಲ್ಪ ಬದಲಾವಣೆ ಆಗಿರತ್ತಷ್ಟೇ, ತುಂಬಾ ಏನು ಹೆಚ್ಚಿಗೆ ಅಂತ ಬದಲಾವಣೆ ಇಲ್ಲ. ಮಾಮ್ಮ, ಈಗ ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ರು, ನಿಜವಾಗ್ಲೂ ಎಷ್ಟು ಕ್ರೂರ, ಎಷ್ಟು ಕಠೋರವಾಗಿರತ್ತೆ ಅವರ ಮನಸ್ಸುಗಳು ಅಂತ ಗೊತ್ತಾಗತ್ತೆ. ಸಾಕಷ್ಟು ಈ ತರದ ಚಿತ್ರಹಿಂಸೆಗಳನ್ನೆಲ್ಲ ಅನುಭವಿಸಿರ್ತಾರೆ. ಈ ತರದ ವಿಷಯಗಳು ನಿಮ್ ಹತ್ರಕ್ಕೂ ಬರುತ್ತಾ? ನಿಮ್ವರೆಗೂ ಬಂದು ಏನೆಲ್ಲ ಮಾಡಿದೀರಾ
3: ಮೇಡಮ್? ಈ ತರ ಕೇಸಸ್ ಬರುವಾಗ ನಾವು ಏನಾಗುತ್ತೆ, ಯೂಶಲಿ ಎನ್ ಜಿ ಓಸ್ ಆಗಿರ್ಬೋದು ಇಲ್ಲಾದ್ರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರೋರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವು ಅಡ್ವೊಕೇಟ್ಸು, ನಾವು ಅವರಿಗೆ ವಿಕ್ಟಿಮ್ಸಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಈ ಥರ ತುಂಬ ಥರ ಕೇಸಸ್ ನಾವು ನೋಡಿದ್ದೀವಿ. ಬರೀ ಇವ್ರು ಹೇಳಿದ್ದು ಮಾತ್ರ ಅಲ್ಲ, ಅದ್ರ ಜೊತೆ ಇದಕ್ಕಿಂತ ವರ್ಸ್ಟ್ ಆಗಿ ಲೈಂಗಿಕ ಶೋಷಣೆ ಆಗಿರೋದು, ಮತ್ತು ಮಕ್ಕಳಿಗೆ ಹೊಡೆದು ಅವರು ಮೃತ್ಯು ಆಗಿರೋ ಅಂಥ ಕೇಸಸ್ ಸಹ ನಾವು ನೋಡಿದ್ದೀವಿ. ಸೊ ಅದಕ್ಕೆ ಜೀತ ಪದ್ಧತಿ ಅಂತ ಹೇಳೋದು ತುಂಬ ಕ್ರೂರವಾದ, ಇದಕ್ಕೆ ಹೇಳೋದು ತುಂಬ ಕ್ರೂರವಾದ. ಇಮ್ಯಾಜಿನ್ 2026 ನಾವು ಇದ್ದೀವಿ, ಆದರೂ ಸಹ ಜೀತ ಪದ್ಧತಿ ನಿಷೇಧ ಕಾಯ್ದೆ ಇದೆ, ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ಅಗೇನ್ಸ್ಟ್ ಕಾಯ್ದೆ ಇದೆ BNS ಸೆಕ್ಷನ್ನಲ್ಲಿ, ಕ್ರೂರ ತುಂಬ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇದೆ. ಆದರೂ ಸಹ ಇವತ್ತಿನ ದಿನ ಮನುಷ್ಯರು ಇನ್ನೊಬ್ಬರು

0: ಮನುಷ್ಯನ ಜೀತ ಪದ್ಧತಿಯಲ್ಲಿ
1: ಆಶ್ಚರ್ಯ ಅನ್ಸುತ್ತೆ,
0: ತುಂಬಾ ಆಶ್ಚರ್ಯ.
1: ಜೊತೆಗೆ ತುಂಬಾ ಕಠೋರ ಅನ್ಸುತ್ತೆ, ಎಷ್ಟು ಕ್ರೂರಿಗಳಲ್ವಾ ಜನ. ಇವಾಗ್ಲೂ ಈ ತರ ಪದ್ಧತಿಗಳಿರುತ್ತೆ ಅಂತ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳೋದಿದೆ ನಿಮ್ಗೆ, ಜೊತೆಗೆ ಪಕ್ಕಣ್ಣ ಅವ್ರಿಗೆ, ಮೂರ್ತಿ ಅವ್ರಿಗೆ, ಎಲ್ರಿಗೂ ಪ್ರಶ್ನೆಗಳನ್ನ ಕೇಳೋದಿದೆ. ನೀವು ಕೂಡ ಪ್ರಶ್ನೆಗಳನ್ನ ನಮ್ಗೆ ತಲುಪಿಸಬಹುದು, ಕೇಳುಗರ ಪ್ರಶ್ನೆಗಳಿಗೂ ಕೂಡ ಆಹ್ವಾನವಿದೆ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಪ್ರಶ್ನೆಗಳು ತಲುಪ್ಲಿ. ಸೊ ಮೂರ್ತಿ ಅವರೇ, ನಿಮ್ಮ ಹಾಡು, ನೀವೊಂದು ಹಾಡನ್ ಕೇಳಿದ್ರಿ, ವಿಷ್ಣುವರ್ಧನ್ ಅಂದ್ರೆ ತುಂಬಾ ಇಷ್ಟ, ಚೋರರಿಗೊಂದು ಕಾಲ ಹಾಡನ್ನ ಕೇಳಿಸಿ ಅಂತ. ಈ ಹಾಡನ್ನ ಕೇಳಿಸೋದ್ರ ಜೊತೆ ಜೊತೆಗೆ ಕಾರ್ಯಕ್ರಮನ ಮುಂದುವರಿಸ್ತೀವಿ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: 67
1: ನಾನು ನಿಮ್ ವಿಷ್ಣು ವರ್ಧನ್ ಅವ್ರ ಕಂಡ್ರೆ ಇಷ್ಟನಾ?
0: ಇಷ್ಟ ಮೇಡಮ್, ಕನ್ನಡದಲ್ಲಿ ಅಭಿಮಾನಿ ಎಲ್ಲರಿಗೂ ಇಷ್ಟ.
1: ಯಾಕೆ ಯಾಕೆ ಈ ಹಾಡು ಇಷ್ಟ ಅಂತ ಹೇಳಿದ್ರಿ? ಇದು ಮೋಜುಗಾರ ಸೊಗಸುಗಾರ ಸಿನಿಮಾದ ಹಾಡು. ಚೋರರಿಗೊಂದು ಕಾಲ ಹಾಡೇ ಬೇಕು ಮೇಡಮ್ ಅಂತ ಕೇಳಿದ್ರಿ, ನಿಮ್ ಕಥೆನೂ ಹೇಳ್ತಾ ಇದ್ರಿ, ಯಾಕೆ ಈ ಹಾಡೇ ಇಷ್ಟ ನಿಮ್ಗೆ?
0: ಅದ್ರಲ್ಲಿ ಫಸ್ಟ್ ಇಷ್ಟದಲ್ಲಿ ನೋಡುವಾಗ ಪೆದ್ದಂತರ ಇರ್ತೇನೆ, ಸೆಕೆಂಡ್ ಬಂದಾಗ ಅಣ್ಣೆ ತಡೆದು ಅವ್ರಿಗೆ
1: ಸೊ ಇವಾಗ ಮೂರ್ತಿ ಅವರು ಹಂಗೆ ಆಗಿದಾರೆ ಅಂತ. ಮೊದ್ಲು ಪೆದ್ದರ ತರ ಇದ್ರಿ, ಜೀತ ಪದ್ಧತಿಗೆ ಒಳಗಾಗಿದ್ರಿ, ಈಗ ಹಂಗಿಲ್ಲ ಅಂತ ಅಲ್ವಾ? ಸೊ ನಿಮ್ಗೋಸ್ಕರನೇ ಈ ಹಾಡು, ನಿಮ್ದೇ ಅಂದ್ರೆ ನಂದೇ ಕತೆನ ಹೇಳೋ ಅಂತ ಹಾಡು ಅಂತ ಅನ್ಸ್ತಾ?
0: ಹೌದು ಮೇಡಮ್, ಇದು ನಮ್ ಸೇಮ್ ಅಂದ್ರೆ ನಮ್ಗ ಒಂಥರ ನಮ್ಗೂ ಕಷ್ಟ, ನಮ್ ಕಷ್ಟ ನೆನ್ಸ್ಕೊಂಡ್ರೆ ಇದು ತರ ಆಗುತ್ತೆ.
1: ನಿಮ್ ಮೊದ್ಲಿನ ಜೀವನಕ್ಕೂ ಈಗ್ಲೂ ಏನೆಲ್ಲ ಬದಲಾಗಿದೆ ಮೂರ್ತಿ ಅವ್ರೆ?
0: ಮೇಡಮ್, ಮೊದಲಿಗಿಂತ ಈಗ ಹೇಳಕ್ ಇಷ್ಟ ಪಡ್ತೀನಿ, ತುಂಬಾ ಚೆನ್ನಾಗಿದೆ. ಈಗ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾನು ಒಂದು ಫಂಕ್ಷನ್ಗೂ ಹೋಗ್ಬೋದು.
1: ಮೊದಲೆಲ್ಲ ಫಂಕ್ಷನ್ಗೂ ಹೋಗ್ತಾ ಇರ್ಲಿಲ್ಲ.
0: ಇಲ್ಲ ಮೇಡಮ್, ಹೋಯ್ತಾರೆ, ಹೋದ್ರೆ ಯಾರು ಒಬ್ರು ಹೋಗ್ಬೇಕು.
1: ಮಿಕ್ಕಿದವ್ರು ಕೆಲಸ ಮಾಡ್ಬೇಕು.
0: ಅದು ನಮ್ಮ ಜೀವನ ಹೆಂಗಂದ್ರೆ ಮಕ್ಳು ನೋಡ್ಕೊಳಕ್ಕೆ ಆಗುತ್ತೆ ಸರ್. ಮೇಡಮ್, ಮೂರ್ ಮಕ್ಳು ನೋಡ್ಕೋಬೇಕು, ಮಕ್ಳು ನೋಡ್ಕೊಂಡ್ರೆ ಯಾರು ಒಬ್ರು ನೋಡ್ಕೋಬೇಕು, ಇಲ್ಲಾಂದ್ರೆ ಒಬ್ರು ಯಾರು ಹೋಗ್ಬೇಕು, ಹೋಗಿ ರಿಟರ್ನ್ ಬರ್ಬೇಕು, ಅವತ್ತೇ ಹೋಗಿ ಅವತ್ತೇ ಬರ್ಬೇಕು, ಇಲ್ಲಾಂದ್ರೆ ಬೆಳಿಗ್ಗೆ ಬರ್ತಿರ್ಬೇಕು. ಬರ್ಲಿಲ್ಲ ಅಂದ್ರೆ
1: ಕಷ್ಟ ಕಷ್ಟ, ಯಾರು ಇರಲ್ಲ ನೋಡ್ಕೊಳಕ್ಕೆ. ಪಕ್ಕಣ ಈ ಉದಯೋನ್ಮುಖ ಅಂತ ಒಂದ್ ಸಂಘ ಮಾಡಿದೀರಾ ನೀವಲ್ವಾ? ಈ ಸಂಘದಲ್ಲಿ ಸಂಘ ಹೆಂಗ್ ಶುರುವಾಯ್ತು? ಇದು
2: ಸಂಘ ಅಂದ್ರೆ ರಾಮನಗರದೊಳಗ ನಾವು ಎಲ್ಲ ನಮ್ಮ ಲೇಬರ್ಸ್ ಮಂದಿನೂ ಎಲ್ಲೆಲ್ಲಿ ಅದಾರ ಎಲ್ಲಾರನು ಕರೆಸಿ. ಅಮ್ಮ
1: ಯಾರ್ಯಾರಿದಾರೆ ಈ ಸಂಘದಲ್ಲಿ?
2: ಈ ಸಂಘದಲ್ಲಿ ನಾವು
1: ಜೀತ ಪದ್ಧತಿಯಲ್ಲಿ
2: ಇರೋರದಾರಮ್ಮ.
1: ಜೀತ ಪದ್ಧತಿಯಿಂದ ಬಿಡುಗಡೆ ಆದವರು ಈ ಸಂಘದಲ್ಲಿ ಇದ್ದಾರೆ. ಮೂರ್ತಿ ಅವರೇ, ಏನೇ ಎಷ್ಟ್ ಜನ ಇದಾರೆ?
2: ಒಂದು 150-160 ಮಂದಿ ಆಗ್ಬೋದಮ್ಮ.
1: 150-160 ಜನ. ಏನೇನೆಲ್ಲ ಮಾಡ್ತೀರಾ ಈ ಸಂಘದಲ್ಲಿ?
2: ಈಗ ನಾವೆಲ್ಲ ಈಗೇನು ಬಿಡುಗಡೆ ಆಗಿ ಬಂದಿದ್ದಂಗೆ ಸಂಘ ಮಾಡಿಕೊಂಡಮ್ಮ. ಈ ಸಂಘದಿಂದ ಈಗ ಅಧಿಕಾರಿಗಳಿಗೆ ನಾವು ನಮ್ಮ ಲೇಬರ್ ಏನಾರ ಇಂಥಲ್ಲಿ ಎದಾರೋ ಇಲ್ಲೋ ಅಂತ, ನಮ್ಮ ಕಣ್ಣಿನ ಎದುರಿಗೆ ಬೀಳುವಂಥ ಮೆಟ್ಟು ಏನಾರ ಇತ್ತು ಅಂದ್ರೆ ಅಡ್ಡಾಡಿ ನೋಡಿಕೊಂಡು ಇವ್ರು ಹೌದು ಅಲ್ಲ ಅಂತ ಹೌದು ಅನಿಸಿದ್ರ ಅಧಿಕಾರಿಗಳಿಗೆ ಹೇಳ್ತೀವಿ. ಅವರು ಅವತ್ತು ಬರಲಿಕ್ಕೂ ಮಳ್ಳ ಮರದಿನ ಬಂದು ಅದನ್ನು ಪರಿಶೀಲನೆ ಮಾಡಿ ಅವರು ಆದರು ಅಂದ್ರೆ ಇಮಿಡಿಯೇಟ್ಲಿ ಅವ್ರು ಹೊರಗೆ ತಂಬರ್ತಾರೆ. ಹೊರಗೆ ತಂದಿದ್ದಾಗ ಹೊಳ್ಳಿ ಅವ್ರನ್ನ ಅಲ್ಲಿಗೆ ನಾವು ಬಿಡೋಂಗಿಲ್ಲ. ಅವ್ರನ್ನ ಅಧಿಕಾರಿಗಳಂತೆ ಹೊಳ್ಳಬಳ್ಳ ಅಡ್ಡಾಡಿ ಅವ್ರಿಗೆ ಬರುವಂಥದ್ದು ಒಂದು ಮನೆ ಅನ್ರಿ, ಒಂದು ಬೀಳ್ ಜಾಗ ಆಗಲಿ. ಈಗ ಅವ್ರಿಗೆ ಮಕ್ಕಳಿಗೆ ದವಾಖಾನೆದು ಏನಾರ ಇದ್ರ, ಮಕ್ಕಳು ಸಾಲಿದ ಏನಾರ ಇದ್ರ, ಇಂಥವೆಲ್ಲನೂ ನಾವು ಅನುಕೂಲ ಮಾಡಿ ಕೊಡ್ತೀವಿ ನಮ್ಮ ಸಂಘದಿಂದ. ನಮ್ಮ ಸಂಘದಾಗ ಯಾರದಾರ ಎಲ್ಲ ಲೇಬರ್ಸನು ಅವ್ರವ್ರ ಜಿಲ್ಲಾ ಅವ್ರವ್ರ ತಾಲೂಕಿನೊಳಗೆ ಅವ್ರು ಮಾಡ್ಕೊಂತಾರೆ. ಈಗ ಅಲ್ಲಿಂದ ಬಂದು ನಾವು ಇಲ್ಲಿ ಮಾಡಲ್ಲ, ಇಲ್ಲಿಂದ ಬಂದು ಅವ್ರು ಅಲ್ಲಿ ಮಾಡಲ್ಲ. ಫೋನಿನ ಮುಖಾಂತರ ನಾವು ಮಾತಾಡ್ಕೊಂತೀವಿ, ಹಿಂಗೆ ಮಾಡ್ರಿ ಅಂತ ನಮಗೆ ಗೊತ್ತಿಲ್ಲದ ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲದ ನಾವು ಹೇಳ್ತೀವಿ. ಉಷ್ಟ್ರ ಕೂಡಿ ಹಿಂಗೆ ಮಾಡಿಕೊಂಡು ನಡೆಸುವಂತ ಹೊಂಟಿವಮ್ಮ.
1: ಇದೆಲ್ಲ ಮಾಡೋದ್ರ ಜೊತೆಗೆ ಎಲ್ಲಿಂದ ಶುರುವಾಯ್ತು ಈ, ಎಲ್ಲಿ ಶುರುವಾಗಿದ್ದು?
2: ಇದು 2018 ಚಾಲು ಆಗೈತೆ.
1: 2018
2: ವರ್ಷ ಆಯ್ತು
1: ಕೆಲಸ ಮಾಡ್ತಿದ್ದೀರಾ? ಇಲ್ಲಿರೋರು ಎಲ್ಲರೂ ಹಿಂಗೆ ಈಗ ಕೆಲಸ ಮಾಡ್ತಾ ಇದಾರಾ?
2: ಮಾಡ್ತಾ ಇದಾರ.
1: ಎಲ್ಲ ಜೀತ ಪದ್ಧತಿಯಿಂದ ಬಿಡಿಸ್ಕೊಂಡು ಬಂದಿರೋರೇ. ಮೂರ್ತಿ ಅವ್ರೆ, ನೀವ್ ಹೇಳ್ತಾ ಇದ್ರಿ ನಮ್ಮ ಮನೆಯವರು ಮಿಸ್ಸಸ್ ಕೆಲಸ ಮಾಡ್ತಾರೆ ಅಂತ, ಅವರು ನಿಮ್ ಜೊತೆಲಿ ಜೀತ ಪದ್ಧತಿಗೆ ಒಳಗಾಗಿ ಸಾಕಷ್ಟು ಶೋಷಣೆ ಅನುಭವಿಸಿದ್ರು ಅಲ್ವಾ?
0: ಹೌದು ಮೇಡಮ್.
1: ಏನ್ ಮಾಡ್ತಾರೆ ಇವಾಗ?
0: ನಾವು ಜೀತದಿಂದ ಬಿಡುಗಡೆ 2017 ರಿಲೀಸ್ ಆಗುದು ಮೇಡಮ್. ರಿಲೀಸ್ ಆದಿ ನಮ್ಗೆ ಒಂದು ಟೀಮ್ ಬಂದಿತ್ತು, ಸರ್ಕಾರದಿಂದ ಒಂದು ಟೀಮ್ ಬಂದು ನಮ್ಗೆ ಅನೇಕ ಟ್ರೈನಿಂಗ್ ಕೊಟ್ರು ಮೇಡಮ್. ನಾವು ಯೋಚನೆ ಮಾಡ್ತಾ ಇರ್ತೀನಿ, ಈಗ ನಮ್ಮಂತವ್ರು, ಈಗ ನನ್ನೊಂದು ಕುಟುಂಬ ಎಷ್ಟೋ ಜನರು ಇರ್ತಾರೆ, ಇಂಥವ್ರನ್ನ ರಕ್ಷಣೆ ಮಾಡಬೇಕು, ಇವ್ರಿಗಾಗಿ ಏನಾದ್ರು ಕೆಲಸ ಮಾಡಬೇಕು ಅಂತ ನಾವೇನ್ ಮಾಡ್ತೀವಿ, ರಿಲೀಸ್ ಆಗಿರೋರು ಎಲ್ಲ ಸೇರಿ ನಾವು 10 ಲೀಡರ್ ಆಗಿ ಸಂಘ ಕಟ್ಕೋತೀವಿ ಮೇಡಮ್. ಆ ಸಂಘದ ಹೆಸರು ಬಂದೆ ಉದಯಮುಖ.
1: ಅಂದ್ರೆ ಈಗ ನೀವಿರೋದು ಮೈಸೂರಲ್ಲಿ, ಪಕ್ಕಣ ಇರೋದು ಗದಗಲ್ಲಿ, ಈಗ ನಿಮ್ದೆಲ್ಲ ಒಂದೇ ಸಂಘನಾ? ಹೆಂಗೆ ನಿಮ್ಗೆ ಅವ್ರಿಗೆ ಎಲ್ಲ ಪರಿಚಯ ಆಗಿ ಸಂಘ ಅಂತ ಇದೆ ಅಂತ ಎಲ್ಲ ಗೊತ್ತಾಗಿದೆ ಹೆಂಗೆ?
2: ಈಗ ನಮ್ಗ ಬಿಡುಗಡೆ ಆದ್ರಪ್ಪ ಅಂತಂದ್ರ ನಮ್ಗ ಈಗ ಗೊತ್ತಾಗತ್ತಮ್ಮ. ಹೆಂಗ್ ಗೊತ್ತಾಗತ್ತ? ನಮ್ ಜನ ಇಲ್ಲಿ ಅದಾರ, ಬೆಳಗಾವದಾಗ ಅದಾರ, ಗೊತ್ತಾಗತ್ತ. ಇಲ್ಲಣ ಇಂತಾರ ಇಂತ ಊರಾರು ಹಿಂಗ ಬಿಡುಗಡೆ ಆಗ್ಯಾರ ಅಂದ್ರ ಹೋಗಿ ಅವ್ರ ನಂಬರ್ ತಗೋ, ಅವ್ರ ನಂಬರ್ ತಗೋ, ಅವ್ರ ನಮಗ್ ಭೇಟಿ ಮಾಡಿಸು ಅಂತ ಹಿಂಗೆಲ್ಲ ಮಾಡ್ಕೊಂಡು ಉಷ್ಟ್ರ ಕೂಡಿ ಮಾತಾಡ್ಕೊಂಡು ನಾವು ಒಂದೊಮ್ಮೆ ಮೀಟಿಂಗ್ ಇಲ್ಲೇ ರಾಮನಗರದಲ್ಲಿ ಮಾಡಿ, ಒಮ್ಮೆ ಗದಗಲ್ಲಿ ಮಾಡಿರ್ತೀವಿ, ಒಮ್ಮೆ ಬೆಳಗಾವನು ಮಾಡಿರ್ತೀವಿ. ಹಿಂಗೆಲ್ಲ ಮಾಡ್ಕೊಂಡು ಹೊಂದಾಣಿಕೆ ಮ್ಯಾಗ ನಾವು ಅವ್ರನ್ನ ಸೇರಿಸ್ಕೊಂಡು.
1: ಯಾರು ಶುರು ಮಾಡಿದ್ದು ಪಕ್ಕಣ ಈ ಸಂಘನ?
2: ಈಗ ಫಸ್ಟ್ಗೆ ಇವ್ರು ನಮ್ಕಿಂತ ಮುಂಚೆಕ ಇವ್ರು ಬಿಡುಗಡೆ ಆದಾರಮ್ಮ.
1: ಅಂದ್ರೆ ನೀವೇ ಶುರು ಮಾಡಿದ್ದ ಮೂರ್ತಿ?
0: ನೀವು
1: ಶುರು ಮಾಡಿದ್ದು? ನೀವು ನಿಮ್ ಜೊತೆ ಜನ ಇದ್ರು ಶುರು ಮಾಡಿದಾಗ?
0: ಮೇಡಮ್, ಟೋಟಲ್ ಬಂದು 150 ಜನ. 200 ಗಂಟೆ
1: ಅಲ್ಲ, ನಾನು ಕೇಳ್ತಾ ಇರೋದು ಶುರು ಮಾಡಿದಾಗ ನೀವು ರಾಮನಗರದಲ್ಲಿ ಮಾತ್ರ ಶುರು ಮಾಡಿದ್ದು?
2: 70-80 ಜನ ಇರ್ಬೋದು.

0: ಸೇರಿಸ್ತಾರೆ
1: ಒಂದು 150 200 ಗಂಟೆ
0: ಎಲ್ಲ ಇಡೀ ಕರ್ನಾಟಕ ಪೂರ್ತಿ ಸೇರಿ. ಇನ್ನು ಬೇರೆ ಬೇರೆ ಊರುಗಳಲ್ಲೂ ಎಲ್ಲ ಈ ಸಂಘ ಇದೆ. ಮೂರ್ತಿ ಅವರೇ, ನಿಮ್ಮ ಮನೆಯವ್ರ ಬಗ್ಗೆ ಹೇಳ್ತಾ ಇದ್ರಿ, ಏನ್ ಮಾಡ್ತಾರೆ
1: ಮೇಡಮ್? ಅವರು ಈಗ ಅವರ ಸ್ವಂತವಾಗಿ ಟೈಲರ್
0: ಅಂದ್ರೆ ಟೈಲರಿಂಗ್ ಮಿಷನ್ ಇಟ್ಕೊಂಡು ಹೊಲಿತಾರೆ. ಏನೇನೆಲ್ಲ ಹೊಲಿತಾರೆ
1: ಮೇಡಮ್? ಬಂದು ಕಿಚನ್ ಟವಲ್, ಲ್ಯಾಪ್ಟಾಪ್ ಬ್ಯಾಗು ಈ ತರ ಸುಮಾರು. ಆಮೇಲೆ ಸ್ಕೂಲ್ ಬಟ್ಟೆ, ಮಕ್ಳ ಸ್ಕೂಲ್ ಬಟ್ಟೆ, ಆಮೇಲೆ ಲೇಡೀಸ್ ಬಟ್ಟೆ ಹೊಲಿತಾರೆ ಮೇಡಮ್.
0: ಮೈಸೂರಲ್ಲೇನೆ?
1: ಇಲ್ಲ ಇಲ್ಲ, ರಾಮನಗರ.
0: ರಾಮನಗರದಲ್ಲೇನೆ. ಸೊ ಇದೆಲ್ಲ ಹೊಲದು ಯಾರಿಗೆ ಕಳಿಸ್ತಾರೆ, ಹೆಂಗೆ ಆರ್ಡರ್ ತಗೊಳೋದು ಹೆಂಗೆ
1: ಮೇಡಮ್? ಅಲ್ಲಿ ನಮ್ಮ ಸಂಘದಲ್ಲಿ ಒಬ್ರು ಪೂರ್ಣಿಮ ಅಂತ ಒಬ್ರು ಲೀಡರ್.
0: ಅವ್ರದ್ದು ಬೇರೆ ಸಂಘನಾ ಅಥವಾ
1: ಒಂದೇ ಸಂಘನೆ? ಅವರೇ ಲೀಡರ್, ಅದರಲ್ಲಿ ಲೀಡರ್ ಕೆಲಸ ಮಾಡಿ. ಅವ್ರಿಗೆ ಏನಾರು ಆರ್ಡರ್ ಬಂದ್ರೆ ನಮ್ಗೆ ಫೋನ್ ಮಾಡಿ ಕರೆಸ್ತಾರೆ. ಹೆಚ್ಚಾಗಿ ಆರ್ಡರ್ ಬಂದೈತೆ ಬಂದಾಗ ನಾವು ಅಲ್ಲಿಂದ ಬಂದು ನಾವ್ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ.
0: ಸೊ ಇದನ್ನೆಲ್ಲ ಹೊಲದು ಅವ್ರಿಗೆ ಕಳಿಸ್ತಾರೆ, ಅವರು ಆರ್ಡರ್ ತಗೊಂಡು ನಿಮ್ಗೆ ವಾಪಸ್ ಕಳಿಸ್ತಾರೆ. ಇವಾಗ ಇದರಿಂದೆಲ್ಲ ಅಂದ್ರೆ ಚೆನ್ನಾಗಿದ್ದೀವಿ ನಾವು, ಸಂಪಾದನೆ ಚೆನ್ನಾಗಿದೆ, ಜೀವನ ಒಳ್ಳೇದಾಗಿ ನಡೀತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ
1: ಮೇಡಮ್? ನನಗೆ ಉದಾಹರಣೆಗೆ ಕೆಲಸ ಇಲ್ಲದಾದ್ರೂ ಅಚ್ಚಗಾಟ ನಿಮ್ದಿರ್ಬೇಕು, ಮನಸ್ಸು ನಿಮ್ದಿರ್ಬೇಕು. ನೀವು ಚೆನ್ನಾಗಿದ್ದೀವಿ,
0: ಯಾರಿಂದ ಶೋಷಣೆಗೊಳಗಾಗ್ತಾ ಇದೀವಿ ಅಂತ ಸಿಕ್ಕಾಕೊಂಡಿದೀವಿ ಅಂತ ಅನ್ನಿಸ್ಬಾರ್ದು. ಒಂದ್ರ ಒಂಥರ ಈ ಜೀತ ಪದ್ಧತಿ ಅಂದ್ರೆ ನೀವು ಹೇಳ್ತಾರ ಪ್ರಕಾರ ಪ್ರತಿ ಕ್ಷಣನೂ ಭಯ ಭಯ ಭಯದಲ್ಲೇ
2: ಹೆದರಿಕೆ ಹಿಂಸೆ ಹೊಡಿತಾರಮ್ಮ ಅವರು.
0: ಹೌದಾ? ಇವಾಗ್ಲೂ ನಿಜವಾಗ್ಲೂ ಇದೆಲ್ಲ ಇದೆ ಅಂದ್ರೆ ನಂಬಕ್ ಆಗ್ತಾ ಇಲ್ಲ ಅಂತ
2: ಇವತ್ತಿಗೆ ಐತಮ್ಮ. ಇವತ್ತಿಗೆ ಎಷ್ಟೋ ಜನ ಇನ್ನು ಜೀತ ಪದ್ಧತಿ ಒಳಗ ಸಿಕ್ಕೊಂಡಾರ ಅದಾರ.
0: ಮಾಮ್, ಇದಕ್ಕೆಲ್ಲ ಹೆಂಗೆ ಸೊಲ್ಯೂಷನ್ ಇವಾಗ ನೀವು ಹೇಳಿ. ಸೊ ನಮ್ ಜೊತೆಯಲ್ಲಿ ವಕೀಲರಾದ ಫೆಬಾನಿಶ ಅವರು ಕೂಡ ಕುತ್ಕೊಂಡು ಮಾತಾಡ್ತಾ ಇದಾರೆ. ನಿಜವಾಗ್ಲೂ ಇದನ್ನೆಲ್ಲ ಕೇಳ್ತಾ ಇದ್ರೆ ಇವಾಗ್ಲೂ ಈ ಕ್ಷಣದಲ್ಲೂ ಕೂಡ ಇದೆಲ್ಲ ಇದೆಯಾ?
2: ಇವತ್ತಿನ ದಿನದಲ್ಲಿ ಐತಮ್ಮ, ಇವತ್ತಿನ ದಿನದಲ್ಲಿ ಐತಿ.
0: ಯಾಕಂದ್ರೆ ಇಷ್ಟೊಂದೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ಸಿಟಿಗಳಲ್ಲಿ ಇದನ್ನೆಲ್ಲ ಕಾಣಕ್ ಬರದೇ ಇಲ್ಲ, ಅಥವಾ ಎಲ್ಲಿಂದಲೋ ಈ ತರ ಕೆಲಸ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಸರ್ಕಾರದಿಂದ ಏನೆಲ್ಲ ಕ್ರಮಗಳನ್ನ ತಗೊಂಡಿದ್ದಾರೆ
3: ಮೇಡಮ್? ಸರ್ಕಾರ ಈಗ ತುಂಬಾ ಕೆಲಸ ಮಾಡ್ತಾ ಇದೆ. ಎಸ್ಪೆಷಲಿ ನಾನು ಮುಂಚೆ ಹೇಳಿದ ತರ 2024 ನೋಟಿಫಿಕೇಶನ್ ಪ್ರಕಾರ ಟಾಸ್ಕ್ ಫೋರ್ಸ್ ತರ ಮಾಡಿದ್ದಾರೆ. ಸೊ ವಿಲೇಜ್ ಅಕೌಂಟೆಂಟ್ ಇಂದ ಸೇರಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಇಲ್ಲಾದ್ರೆ ನಮ್ಮ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್, ಎಲ್ಲರನ್ನ ಸಹ ಈ ತರ ಜೀತ ಪದ್ಧತಿ ನಡೀತಿದ್ಯಾ ಅಂತ ಸ್ಕೌಟ್ ಮಾಡಿ ಇನ್ ಕೇಸ್ ನಡೀತಾ ಇದ್ರೆ ಅದನ್ನ ರಿಪೋರ್ಟ್ ಮಾಡೋ ಕೆಲಸ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ತುಂಬಾ ರಿಪೋರ್ಟ್ ಆಗ್ತಾ ಇದೆ. ಆದ್ರೆ ಇನ್ನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ಬೋದು, ಇನ್ನೂ ತುಂಬಾ ಸರ್ಕಾರ ಮಾಡ್ಬೋದು, ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬೇಕು, ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಅವ್ರಿಗೆ ಬೇಕು ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಯಾವಾಗಾದ್ರೂ ನಾವು ಇನ್ಫಾರ್ಮೇಶನ್ ತಗೊಂಡು ಹೋಗುವಾಗ, ಸಪೋಸ್ ಉದ್ಯೋನ್ಮುಖ ಇರ್ಬೋದು, ಇಲ್ಲಾದ್ರೆ ಎನ್ಜಿಒಸ್ ರಿಪೋರ್ಟ್ ಮಾಡುವಾಗ,
0: ಸಂಸ್ಥೆಗಳಿದೆ
3: ಕೆಲವು, ಸಾಕಷ್ಟು ಅಂತ ಹೇಳಕ್ಕಾಗಲ್ಲ, ಕೆಲವು ಸಂಸ್ಥೆಗಳಿದೆ. ಸೊ ಇಂಥವ್ರು ರಿಪೋರ್ಟ್ ಮಾಡುವಾಗ ಇಲ್ಲಾದ್ರೆ ಯಾರಾದ್ರೂ ಯಾರು ಬೇಕಾದ್ರೂ ಇದನ್ನ ರಿಪೋರ್ಟ್ ಮಾಡ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇನ್ಫಾರ್ಮ್ ಮಾಡ್ಬೋದು, ಇಲ್ಲಾದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಲ್ಲಾದ್ರೆ ಜಿಲ್ಲಾಡಳಿತ ಯಾರಾದ್ರೂ ಅವ್ರಿಗೆ ಹೋಗ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ಬೋದು. ಕೊಟ್ಟಿದ ತಕ್ಷಣನೇ ಜಿಲ್ಲಾಡಳಿತ ಡೈರೆಕ್ಟ್ ಆಗಿ ಸಹ ಹೋಗ್ಬಿಟ್ಟು ಅವ್ರನ್ನ ರೆಸ್ಕ್ಯೂ ಮಾಡ್ಕೊಳ್ಬೋದು, ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡ್ ಬರ್ಬೋದು, ಇಲ್ಲಾದ್ರೆ ಪೊಲೀಸ್ ಸಹ ಹೋಗ್ಬಿಟ್ಟು ಹೋಗಿ ಇಂಥ ಜೀತ ಪದ್ಧತಿಯಲ್ಲಿರೋರ್ನ ರೆಸ್ಕ್ಯೂ ಮಾಡ್ಕೊಂಡು ಬರ್ಬೋದು. ಸೊ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣನೇ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ ಇದು FIR ಆಗಿ ಕನ್ವರ್ಟ್ ಆಗ್ತಾ ಇಲ್ಲ, ರೆಸ್ಕ್ಯೂ ಆಗ್ತಾ ಇದೆ, ಬಾಂಡೆಡ್ ಲೇಬರ್ಸ್ ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಕಾನೂನಲ್ಲಿ BNS ಪ್ರಕಾರ ಇಲ್ಲಾದ್ರೆ ನಮ್ಮ ಜೀತ ಪದ್ಧತಿ ಅಗೇನ್ಸ್ಟ್ ಆಗಿರೋ ಬಾಂಡೆಡ್ ಲೇಬರ್ ಆಕ್ಟ್ ಅಬಾಲಿಷನ್ ಆಕ್ಟ್ ಪ್ರಕಾರ ಅವರಿಗೆ ಶಿಕ್ಷೆ ಆಗ್ತಾ ಇಲ್ಲ. ಶಿಕ್ಷೆ ಆದ್ರೆ ಏನಾಗುತ್ತೆ, ಜಾಸ್ತಿ ಅವರಿಗೆ ಹೆದರಿಕೆ ಬರುತ್ತೆ, ಮಾಲೀಕರಿಗೆ ಈ ತರ ಮಾಡಿಸ್ಬಾರ್ದು ಅಂತ ಇದ ಹೆದರಿಕೆ ಇರುತ್ತೆ. ಅದೇ ತರ ನಮ್ಮ ಈಗ ಬ್ರಾಡ್ಕಾಸ್ಟ್ ಅಲ್ಲಿ ಕೇಳ್ತಾ ಇದ್ದಾರೆ, ಅದೇ ತರ ಯಾರಿಗಾದ್ರೂ ಈ ತರ ಇನ್ಫಾರ್ಮೇಶನ್ ಇದ್ರೆ ಜಾಸ್ತಿ ಅವರಿಗೆ ಅವೇರ್ನೆಸ್
0: ಕೊಡ್ಬೇಕು.
3: ಇನ್ಕೇಸ್ ಡೈರೆಕ್ಟ್ ಆಗಿ ಪೊಲೀಸ್ ನ ಕಾಂಟ್ಯಾಕ್ಟ್ ಮಾಡಿ 112 ನಂಬರ್ ಇದೆ, ಡೈರೆಕ್ಟ್ ಹೆಲ್ಪ್ ಲೈನ್ ನಂಬರ್, ಇಲ್ಲಾದ್ರೆ ಈಗ ಉದ್ಯೋನ್ಮುಖರು ಇದಾರೆ ಅವರಿಗೂ ಇನ್ಫಾರ್ಮ್ ಮಾಡ್ಬೋದು, ಇಲ್ಲಾದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಯಾರಾದ್ರೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, DM ಇರ್ಬೋದು, ಯಾರಿಗೆ ಬೇಕಾದ್ರೂ ಹೋಗ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ಬೋದು. ಅವ್ರು ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಮಾಡ್ತಾರೆ ಮತ್ತೆ ರಿಲೀಸ್ ಮಾಡ್ತಾರೆ ಅವ್ರನ್ನ. ಸೊ ನಮ್ಮ ಪ್ರೇಕ್ಷಕರು ಸಹ ಆತರ ಹೆಲ್ಪ್ ಮಾಡಿದ್ರೆ ಗವರ್ನಮೆಂಟ್ ಜೊತೆ ಸೇರಿ ಇನ್ನೂ ಜಾಸ್ತಿ ಜನಕ್ಕೆ ನಾವು ಬಿಡುಗಡೆ ಮಾಡ್ಬೋದು.
0: ಮ್ಯಾಮ್, ಈಗ ಇಷ್ಟೊತ್ತು ಬೌಂಡೆಡ್ ಲೇಬರ್ಸ್ ಬಗ್ಗೆನೆ ನಾವು ಮಾತಾಡ್ತಾ ಇದ್ವಿ, ಜೀತ ಪದ್ಧತಿ ಬಗ್ಗೆ. ಆದ್ರೆ ಇದರ ಜೊತೆ ಜೊತೆಗೇನೆ ಹೆಣ್ಮಕ್ಕಳು ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ, ಅದರಲ್ಲೂ ಸ್ಪೆಷಲಿ ಕಾಲೇಜಿನ ಮಕ್ಕಳು. ಮತ್ತೆ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು

0: ಸಿಕ್ಕಾಪಟ್ಟೆ ಹೈಪ್ ಅಲ್ಲಿ ಇದೆ. ದೇಶದಲ್ಲಿ ಏನೇನೆಲ್ಲ ಆಗ್ತಿದೆ ಅಂತ ಎಲ್ರಿಗೂ ಗೊತ್ತಿದೆ. ಆ ಜೆನ್ಸಿ ಹೊಸ ಹೊಸ ಟೆಕ್ನಾಲಜಿಯಲ್ಲಿ ಮುಳುಗಿದ್ರು ಕೂಡ ಅವರು ಕೂಡ ಈ ಮಾನವ ಕಳ್ಳ ಸಾಗಾಣಿಕೆಗೆ ತುಂಬಾ ಬಲಿಯಾಗ್ತಾ ಇದ್ದಾರೆ. ಅವ್ರಿಗೆ ಹೇಗೆ ಅವೇರ್ನೆಸ್ ಕೊಡಬೇಕು ಅಂದ್ರೆ, ಇದು ಈಗ ಪ್ರಕರಣ ನೋಡಿದಾಗ ಅಥವಾ ಮೂರ್ತಿಯವ್ರನ್ನ ನೋಡಿದಾಗ ಅವ್ರಿಗೆ ಅವರಿಬ್ರು ಹೇಳಿದ್ರು ನಮ್ಗೆ ಓದಕ್ ಬರಕ್ಕೆ ಬರ್ತಾ ಇರ್ಲಿಲ್ಲ, ಓದಕ್ಕಿರ್ಬಹುದು ಬರೆಯಕ್ಕಿರ್ಬಹುದು ಬರ್ತಾ ಇರ್ಲಿಲ್ಲ ಅಂತ. ಆದ್ರೆ ಸಾಕಷ್ಟು ಜನ ವಿದ್ಯಾವಂತರು ಅಂತ ಅನ್ನಿಸ್ಕೊಂಡವರು ಕೂಡ ಇದಕ್ ಬಲಿಯಾಗ್ತಾ ಇದಾರೆ ಅಲ್ವಾ. ಮಕ್ಕಳು ಕಾಲೇಜಿನ ಮಕ್ಕಳು ಮೋಸ ಹೋಗಿ ಇದಕ್ಕೆ ಅವರಲ್ಲಿ ಅವೇರ್ನೆಸ್ ತುಂಬಕ್ಕೆ ಏನೆಲ್ಲ ಮಾಡ್ತಾ ಇದೆ ಸರ್ಕಾರ, ಅಥವಾ ಹೇಗೆ ಅವ್ರು ಹೇಗೆ ಜಾಗೃತಿನ ಕಂಡ್ಕೊಳ್ಬಹುದು?
1: ಮೇಡಮ್, ಈ ತರ ನಡೆಯೋದನ್ನು ತಡೆಗಟ್ಟಕ್ಕೆ ಆಕ್ಚುಲಿ ನಾನು ಸರ್ಕಾರದಕ್ಕಿಂತ ಜಾಸ್ತಿ ಗೌರ್ಮೆಂಟ್ ಎನ್ ಜಿ ಓಸು ಮತ್ತೆ ತುಂಬಾ ಸೋಷಿಯಲಿ ಮೈಂಡೆಡ್ ಜನರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಮ್ಮ ಆರ್ಗನೈಸೇಷನ್ ಸಹ ನಾವು ಹೋಗ್ಬಿಟ್ಟು ಸ್ಕೂಲಿಂದ ಸ್ಟಾರ್ಟ್ ಮಾಡಿ ಸ್ಕೂಲ್ ಸ್ಟೂಡೆಂಟ್ಸಿಗೂ ಸಹ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಇಂಥ ಆನ್ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾಲ್ಲಿ ಬಲಿಯಾಗೋರು ಈ ಥರ ಎಲ್ಲ ಆಗಬಾರ್ದು, ಅವೇರ್ ಆಗಿರಿ ಅಂತ ಹೇಳಿಬಿಟ್ಟು ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆನೆ ಇದು ಗೌರ್ಮೆಂಟ್ ಸಹ ಪ್ರತಿ ಜಿಲ್ಲೆಯಲ್ಲಿ ಎಸ್ಪೆಷಲಿ ಈ ತರ ಜುಲೈ 30th ನಾವು ಸೆಲೆಬ್ರೇಟ್ ಮಾಡ್ತಿದೀವಲ್ಲ, ಅದ್ರಲ್ಲಿ ಆ ಟೈಮಲ್ಲಿ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಮತ್ತೆ ಎನ್ ಜಿ ಓ ಸಂಸ್ಥೆಗಳು ತುಂಬಾ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ಹೋಗಿ ತಾಲೂಕಲ್ಲಿ ಹೋಗ್ಬಿಟ್ಟು ಅವೇರ್ನೆಸ್ ನಡೀತಾ ಇದೆ. ಆದ್ರೆ ಅವೇರ್ನೆಸ್ ಸಾಕಾಗಿದ್ಯಾ, ಇಷ್ಟು ಇದನ್ನ ಅವಾಯ್ಡ್ ಮಾಡಕ್ಕೆ ಇಲ್ಲ, ಇನ್ನೂ ಸಹ ಜಾಸ್ತಿ ಅವೇರ್ನೆಸ್ ಬೇಕು ಅಂತ ನಾನು ಹೇಳ್ತೀನಿ.
0: ಪಕ್ಕಣ, ಈಗ ನೀವು ಕೂಡ ಜೀತ ಪದ್ಧತಿಯಿಂದ ಆಚೆ ಕಡೆ ಬಂದಿದ್ದೀರಾ, ನಿಮ್ಮ ಸಂಘದಲ್ಲೂ ಕೂಡ ಸಾಕಷ್ಟು ಜನ ಈ ಜೀತ ಪದ್ಧತಿಯಿಂದ ಆಚೆ ಕಡೆ ಬಂದವರು ಇದ್ದಾರೆ. ಯಾರಾದ್ರೂ ಒಂದಿಬ್ಬರದ್ದು ಈ ತರದ್ದು ತುಂಬಾ ಕಷ್ಟದಿಂದ ಬಂದವರು ಅನ್ನೋರ್ದು ಯಾರ್ದಾದ್ರೂ ಕತೆ ಹೇಳ್ಬಹುದಾ, ಏನಾದ್ರು ಹಿಂಗಾಗಿತ್ತು ಅಂತ? ಯಾಕಂದ್ರೆ ನಮ್ ಕೇಳಿದ್ರು ಅದನ್ನ ಕೇಳ್ದಾಗ ಎಂತೆಂತ ಪರಿಸ್ಥಿತಿಯಿಂದ ಹೊರಗಡೆ ಬಂದವರು ಇದ್ದಾರೆ ಅಂತ ಗೊತ್ತಾಗತ್ತೆ.
2: ಮೊನ್ನೆ ಅರಸಿಕೇರಿಯಿಂದ ಮುಂದೆ ಒಂದು ಊರಮ್ಮ, ನಮಗದು ಊರು ಗೊತ್ತಿಲ್ಲ, ಅಲ್ಲಿಂದ ಕೆಲವು ಜನ ಬಿಡುಗಡೆ ಆಗ್ಯಾರ. ಈಗ ತಂಪಾಡಿಗೆ ತಾವು ದುಡಿದು ಬಂದು ಈಗ ಊರಿಗೆ ಹೋಗೋಕೆ ಲೇಟಾಗಿ ಅಲ್ಲೇ ಸ್ಟೇಷನ್ ಒಳಗೆ ಮನೆಗಿದ್ರೆ ಇವರು ಅವ್ರನ್ನ ರಮಿಸಿ ನಮ್ಮಂತೆ ಖಾಯಂ ಕೆಲಸ ಐತೆ ಅಂತ ಹಾಕೊಂಬಂದು ವರ್ಷಾನುಗಟ್ಲೆ ಎರಡು ವರ್ಷಗಟ್ಲೆ ಇಟ್ಕೊಂಡಿದ್ದಾರೆ. ಅವರು ಒಳಗಡೆ ಬಿಡುಗಡೆ ಆಗಿದ್ದಾರಮ್ಮ, ಬಿಡುಗಡೆ ಆಗಿದ್ದಾರೆ. ಅವ್ರಿಗೆ ಭಾಳ ಹಿಂಸೆ, ಹೆಣ್ಮಕ್ಳು ಗಂಡ್ಮಕ್ಳು, ಅವರು ಮಕ್ಕಳು ಮರಿ ಇಲ್ಲ, ಮಕ್ಕಳು ಮರಿ ಇಲ್ಲ. ಅವ್ರನ್ನ ಹೆಣ್ಮಕ್ಳು ಒಂಟಿ ಹೆಣ್ಮಕ್ಳನ್ನ ಒಂಟಿ ಗಂಡ್ಮಕ್ಳನ್ನ ಹಿಂಗೆಲ್ಲ ಕರ್ಕೊಂಬಂದು ಭಾಳ ಹಿಂಸೆ ಕೊಟ್ಟು ವರ್ಷಾನುಗಟ್ಲೆ ಇಟ್ಕೊಂಡು ಕೆಲಸ ತೊಗೊಂಡಾರ. ಅದು ಯಾರೋ ಅಧಿಕಾರಿಗಳು ಹಿಂಗೆ ತಿಳಿಸಿ ಅವ್ರಿಗೆ ಹಿಂಗೆ ಇಷ್ಟು ಜನ ಸಿಕ್ಕೊಂಡೈತೆ ಅಲ್ಲೇ ಅಂತ ಹೇಳಿದಾಗ ಅವ್ರ ಅಧಿಕಾರಿಗಳು ಮನಸ್ಸಿನ ಮ್ಯಾಲೆ ತೊಗೊಂಡು ಹೋಗಿ ಆಗಿಂದಾಗ ಇಮ್ಮಿಡಿಯೇಟ್ಲಿ ಬಿಡಿಸ್ಯಾರ.
0: ಮೂರ್ತಿಯವರೇ, ಈಗ ಉದಯೋನ್ಮುಖ ಸಂಘ ಇದೆಯಲ್ವಾ, ಈ ಸಂಘನ ಇನ್ನೂ ದೊಡ್ಡದ್ ಮಾಡ್ಬೇಕು ಅನ್ನೋ ಆಸೆ ಪಕ್ಕಣಗೆ ಮೂರ್ತಿಗೆ ಎಲ್ಲರಿಗೂ ಇದೆ,
3: ಖಂಡಿತ ಇದೆ ಮೇಡಮ್.
0: ಈಗ ಮುಂದಕ್ಕೆ ಏನೇನೆಲ್ಲ ಯೋಜನೆಗಳನ್ನ ಇಟ್ಕೊಂಡಿರಾ, ಏನೇನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರಾ?
3: ಮೇಡಮ್, ನಮ್ಮ ಇತರಲ್ಲೇ ಇದೇ ಥರ ಎಷ್ಟೋ ಮಂದಿಯ ಕುಟುಂಬಗಳು ಅನೇಕ ಕೆಲಸಕ್ಕೆ ಒಳಗಾಗಿದ್ದಾರೆ. ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಬಿಡುಗಡೆ ಕೊಡ್ಬೇಕಂತ ನಮ್ದು ಕೆಲಸ ಮುಂದುವರಿಬೇಕು ಮೇಡಮ್. ಇದು ಚಿಕ್ಕದಾಗಿರೋ ದೊಡ್ಡದಾಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.
0: ಅದೇ ಅಂದ್ರೆ ಯಾವ್ಯಾವ ತರದ ಯೋಜನೆಗಳು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ದೊಡ್ಡದಾಗ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ಇಂತಿಂತದ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಲ್ವಾ, ಏನೇನ್ ಮಾಡ್ಬೇಕು ಅನ್ಕೊಂಡಿರಾ? ಈಗ ಮೊದ್ಲು ಯಾರು ಅನ್ಕೊಂಡಿರ್ಲಿಲ್ಲ, ನಿಮ್ಮ ಮನೆಯವರು ನೀವು ಹೇಳಿದ್ರೆ ಏನ್ ನಿಮ್ಮ ಮನೆಯವರ ಹೆಸರು?
3: ತಾಯಮ್ಮ ಅಂತ ಮೇಡಮ್.
0: ತಾಯಮ್ಮ ಅವರು ಟೈಲರಿಂಗ್ ಮಿಷಿನ್ ಇಟ್ಕೊಂಡು ಇಷ್ಟೊಂದು ಎಲ್ಲ ಒಲಿದು ನಿಮ್ಮಷ್ಟೇ ಮಟ್ಟಕ್ಕೆ ಅವರು ಸಂಪಾದನೆ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ.
3: ಹೌದು ಮೇಡಮ್. ಈಗ ಫಂಕ್ಷನ್ ಗಿಂಕ್ಷನ್ ಏನಾದ್ರು ಬಂದಾಗ ಅಲ್ಲೇ ಅಕ್ಕಪಕ್ಕದಲ್ಲಿರೋರು ನಮಗೆ ನಮ್ಮ ಮನೆಯವ್ರಿಗೆ ಕೊಡ್ತಾರೆ ಬ್ಲೌಸ್ ಹೊಲಿಯಕ್ಕೆ. ಬ್ಲೌಸ್ ಚೆನ್ನಾಗಿ ಹೊಲಿತಾರೆ, ಡಿಸೈನ್ ಟೀಚಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಕೊಡ್ತಾರೆ, ಇದು ಮಾಡ್ತಾರೆ.
0: ಆತರ ಈಗ ಹೊಲಿಗೆ ಮಿಷಿನ್ ಅನ್ನು ಈ ಸಂಘದಿಂದನೇ ತಗೊಂಡಿದ್ದ ಅಥವಾ ನೀವು ತಗೊಂಡಿಲ್ಲ?
3: ಸಂಘದಿಂದ ಮೇಡಮ್.
0: ಸಂಘದಿಂದ. ಈಗ ಈ ತರ ಎಷ್ಟು ಜನಕ್ಕೆ ಹೊಲಿಗೆ ಮಿಷಿನ್ ಕೊಟ್ಟಿದ್ದು ಇದೆಲ್ಲ ಮಾಡಿದ್ರಪ್ಪ?
2: ಈಗ ಇರುದು ಒಂದಂತೆ ಕದವಮ್ಮ. ಮುಂದ ಈಗ ಮಾಡ್ತೀವಿ ಅನ್ನುವಂಥವ್ರಿಗೆ ನಾವು ಮನವರಿಕೆ ಮಾಡ್ತೀವಿ, ನೀವು ಕಲೀರಿ ಮಾಡ್ರಿ ಅಂತೇಳಿ. ಅವರು ಮನಸ್ಸಿನ ಮ್ಯಾಗ ತಗೊಂಡು ಅವ್ರು ನಮ್ಮನ್ನ ನಾವು ಮಾಡ್ತೀವಿ ಅಂದ್ರೆ ಇನ್ನೂ ಹಸು ಕೊಡಿಸುವಂತಾಗ ನಮಗ ಸಂಘದಿಂದ ನಾವು ಅನುಕೂಲ ಮಾಡ್ತೀವಿ.
0: ಈಗ ಹೊಲಿಗೆ ಮಿಷಿನ್ ಬಿಟ್ಟು ಇನ್ನು ಬೇರೆ ಏನೇನ್ ಮಾಡಿದ್ದೀರಾ?
2: ಇಲ್ಲಮ್ಮ, ನಮ್ಮಲ್ಲೇ ಇರೋದು ಹೊಲಿಗೆ ಮಿಷನ್. ಆಮೇಲೆ ನಾವು ಇವ್ರನ್ನ ಹೊರಗಡೆ ತರೋದು, ಅವ್ರಿಗೆ ಬಂದಿದ್ದಾಗ ಯಾವ ರೀತಿ ಗೌರ್ಮೆಂಟಿಂದ ಸವಲತ್ತು ಇರುವಂಥ ಸವಲತ್ತು ಅವ್ರಿಗೆ ಕೊಡಿಸ್ಬೇಕು ಅಂಥವೆಲ್ಲ ಕೊಡಿಸೋದು ಮಾಡ್ತೀವಿ. ಅಷ್ಟು ಬಿಟ್ರೆ ನಮ್ಮಲ್ಲಿ ಏನೂ ಇಲ್ಲ ಬೇರೆ. ಈಗ ಲೇಡೀಸ್ ಹೊರಗಡೆ ಹೋಗ್ಬಾರ್ದಂತ ಅದು ಒಂದು ನಮ್ಮ ಸಂಘದಿಂದ ರಾಟಿ ಮಿಷನ್ ಅದಾವು.

0: ರಾಟಿ ಮಿಷನ್ ಒಳಗೆ ಎಲ್ಲ ಅದಾವು, ಯಾವ ಯಾವ ಬೇಕು ರಾಟಿ ಎಲ್ಲ ಅದಾವು. ಮುಂದೆ ಕರಿತೀರಿ ಅನ್ನುವಂಥವ್ರಿಗೂ ನಾವು ಮಾಡಿಕೊಡುವಂಗೆ ಐತಿ ಅನುಕೂಲ. ಅವರು ನಮ್ಮನ್ನ ಕೇಳ್ಬೇಕು, ನಾವು ಹೇಳ್ಕೊತ ಇದೀವಿ ಅವ್ರಿಗೆ. ಅವರು ಯಾರು ಹೊಲಿತೀವಿ ಮಾಡ್ತೀವಿ ಅಂದಿಲ್ಲಮ್ಮ. ಅಮ್ಮ ನಾನು ಈಗ ಕೆಲಸ, ಮಕ್ಕಳು ದೊಡ್ಡರಾಗ್ಯಾರ. ಈಗ ಒಂದು ಸೂಪರ್ ಕ್ಯಾರಿ ಗಾಡಿ ತೊಗೊಂಡಿವಿ, ಮಗ ಆ ಗಾಡಿ ದುಡಿಸ್ತಾನೆ. ಒಬ್ಬ ಮಗ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾನೆ, ನಮ್ಮ ತಾಯಿ ಕೆಲಸ ಮಾಡ್ತಾಳೆ. ನಾನು ಹಿಂಗೆ ಲೇಬರ್ಸ್ ಎಲ್ಲರ ಸಿಕ್ಕ್ರ ಅವ್ರನ್ನ ಅಧಿಕಾರಿಗೆ ಹೇಳೋದು ಬಿಡಿಸೋದು ಇಂಥವೆಲ್ಲ ಕೆಲಸ
1: ಮಾಡ್ಕೊಂಡು
0: ಹಂಗೆ ಅಡ್ಡಾಡ್ತೀನಿ ಅಮ್ಮ. ನಾನು ಮಕ್ಕಳು ದುಡಿತಾರ, ಈಗ ಹೊಟ್ಟೆಂಬ ಊಟ ಮಾಡ್ತೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತೀನಿ, ನೆಮ್ಮದಿ ಐತಿ ಜೀವನಕ್ಕೆ.
1: ಮನೆಯವ್ರ ಜೊತೆಯಲ್ಲಿ
0: ನೆಮ್ಮದಿ ಆಗಿದೆ,
1: ನೆಮ್ಮದಿ
0: ಆಗಿದ್ದೀನಿ ಅಮ್ಮ.
1: ಹೀಗೆ ಹಿಂಗೆ ಅಂದ್ರೆ ನೀವು ಹೆಂಗೆ ಕುಟುಂಬದ ಜೊತೆಲಿ ನೆಮ್ಮದಿ ಆಗಿದ್ದೀರ, ಹಾಗೆ
0: ಉಳಿದ ಜನನು ಹಂಗಿರ್ಬೇಕು ಅಂತ ಆಸೆ ಅಮ್ಮ.
1: ಎಲ್ಲರೂ ಇರಬೇಕು
0: ಇರಬೇಕು, ಅದಕ್ಕೆ ಸಹಕಾರ ಹೊರಗುಳ ಜನನು ಕೊಡ್ಬೇಕು. ಈಗ ಸರ್ಕಾರದವರು ಆಮ್ಯಾಗ ನಮ್ಮ ಉದಯಮುಖ ಸಂಘದವರು ಏನು ಮಾಡ್ತೀವಲ್ಲ ಕೆಲಸನ, ಅವರು ಆ ಸಹಕಾರ ಕೊಟ್ರ ನಮಗೆ ನಿರ್ಮೂಲನೆ ಮಾಡಾಕ ಇದು ಬಹಳ ಚಲೋ ಆಗತ್ತ, ದೌಡಾಗತ್ತ ಅಂತ.
1: ಮೂರ್ತಿ ಅವರೇ, ಈಗ ಪಕ್ಕಣ ಇಷ್ಟೊಂದೆಲ್ಲ ಹೇಳ್ತಾ ಇದಾರೆ ಏನೇನೆಲ್ಲ ಮಾಡಿದ್ದಾರೆ ಅಂತ, ಅವರು ಹೇಗೆ ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದಾರೆ ಅಂತ, ನೀವೇನ್ ಕೆಲಸ ಮಾಡ್ತಿದ್ರ ಇವಾಗ?
2: ಮೇಡಮ್, ನಾನು ಯಾರು ಜೀತ್ಲಿಂದ ಬಿಡುಗಡೆ ಆಗಿದ್ದಾರೋ ಅಂಥವ್ರಿಗೆ ಬೇಕಾದ ಸವಲತ್ತುಗಳನ್ನು ಗೌರ್ಮೆಂಟ್ ಸರ್ಕಾರ ಮುಂದೆ ಹೋಗಿ ಕೊಡಿಸೋದಂತ ಕೆಲಸ ಮಾಡ್ತಿದ್ದೀನಿ. ಅದೇ ಇನ್ನೊಂದು ಏನಂದರೆ, ಯಾರು ಜೀತು ಒಳಗಾಗಿದ್ದಾರೋ ಅಂತವ್ರನ್ನ ಗುರುತಿಸಿ ಸರ್ಕಾರ ಮುಂದೆ ಕೊಡೋದು. ಈಗ ಒಂದು 15 ದಿವಸ ಮುಂದೆ ಒಳನೆಸ್ಪುರದಲ್ಲಿ ಯಾರೋ ಒಬ್ಬರು ಜೀತಕ್ಕೆ ಒಳಗಾಗಿದ್ದರು, ಇಟ್ಕೆ ಫ್ಯಾಕ್ಟ್ರಿ ಒಳಗೆ. ನಮಗೆ ಮಾಹಿತಿ ಬಂತು, ಮಾಹಿತಿ ಬಂದಾಗ ನಾವೇನು ಮಾಡಿ ನಮ್ಮ ಲೀಡ್ರಿಗೆ ತಿಳಿಸಿ ಅದು ಜೀತನ ಇಲ್ವಂತ ಇದು ಮಾಡುವಾಗ ಇವತ್ತು 27 ಜನ ರಿಲೀಸ್ ಆಗಿದ್ದಾರೆ ಮೇಡಮ್. ಬಿಡುಗಡೆ ಆಗಿದ್ದಾರೆ. ಇವತ್ತು ನಾನು ಲೀಡರ್ ಆಗಿ ಹೇಳೋ ಇಷ್ಟಪಡೋದು ಏನಂದ್ರೆ, ಇವತ್ತು ನಾನು ಅವಾಗ 300 ರೂಪಾಯಿ 400 ರೂಪಾಯಿ ಕೂಲಿ ಕೆಲಸ ಮಾಡ್ತಿದ್ದೆ, ಇವತ್ತು ನಾನು ಸ್ವಂತವಾಗಿ ಎಳ್ನೀರು ವ್ಯಾಪಾರ ಮಾಡ್ತಿದ್ದೀನಿ ಮೇಡಮ್. ನಾನೇ ಸ್ವಂತ ಬಿಸ್ನೆಸ್ ಮಾಡಿ.
1: ಸೊ ನಿಶಾಮ್ ಅಮ್ಮ, ಈಗ ಇವರೆಲ್ಲ ಹೇಳಿದ್ರು ಇವತ್ತು ಒಟ್ಟಿನಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ನಾವು ಅಂತ ಹೇಳಿದ್ರು. ಈ ನೆಮ್ಮದಿ ಎಲ್ರಿಗೂ ಕೂಡ ಬೇಕು. ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಈ ಟೀನೇಜ್ ಎಂಪ್ಲಾಯ್ಮೆಂಟ್ ಟ್ರ್ಯಾಪ್ ಅನ್ನೋದು ತುಂಬಾ ಹೆಚ್ಚಾಗಿ ನಡೀತಾ ಇದೆ. ಈ ಟೀನೇಜ್ ಎಂಪ್ಲಾಯ್ಮೆಂಟ್ ಟ್ರ್ಯಾಪ್ ಅಲ್ಲಿ ಸಾಕಷ್ಟು ಜನ ಟೀನೇಜರ್ಸ್ ಸಿಕ್ಕಾಕೊಳ್ತಾ ಇದಾರೆ. ಅವರಿಗೋಸ್ಕರ ಅಂತ ಇನ್ನೋಸೆಂಟ್, ಸ್ಪೆಷಲಿ ಗರ್ಲ್ಸ್, ಹೆಣ್ಮಕ್ಕಳಿಗೋಸ್ಕರ ಏನಾದರೂ ಪ್ರೋಗ್ರಾಮ್ಸ್ ಇದೆಯಾ ಅವ್ರನ್ನ ಸರ್ವೈವ್ ಮಾಡೋದಕ್ಕೋಸ್ಕರ ಅಂತ?
3: ನಮೀಗ ಸದ್ಯಕ್ಕೆ ಆ ಥರ ಏನು ಸ್ಪೆಸಿಫಿಕ್ ಆಗಿ ಏನು ಪ್ರೋಗ್ರಾಮ್ಸ್ ಇಲ್ಲ. ಆದರೆ ಯಾರಿಗಾದ್ರೂ ಈ ಥರ ಇನ್ಫಾರ್ಮೇಶನ್ ಇದ್ದರೆ ಖಂಡಿತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತಿಳಿಸಿ ಅವರು ಖಂಡಿತ ಇದನ್ನ ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಅವ್ರನ್ನ ಅಲ್ಲಿಂದ ಬಿಡುಗಡೆ ಮಾಡ್ತಾರೆ. ಆದರೆ ಸ್ಪೆಸಿಫಿಕ್ ಆಗಿ ಏನು ಪ್ರೋಗ್ರಾಮ್ಸ್ ಸರ್ಕಾರ ಕಡೆಯಿಂದ ಸಹ ಇಲ್ಲ, ಅಲ್ಲದೆ ನಮ್ಮ ಕಾನೂನಲ್ಲಿ ಆ ಥರ ಏನು ಸಡನ್ ಆಗಿ ಇಷ್ಟು ಇದು ಈಗ ಇತ್ತೀಚೆಗೆ ಬರೋ ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟು ಅವೇರ್ನೆಸ್ಸು ಇಲ್ಲ ಅದ್ರ ಬಗ್ಗೆ. ಸೊ ಇನ್ನು ಆದರೆ ಇನ್ ಕೇಸ್ ಯಾರಿಗಾದ್ರೂ ಆ ಥರ ಇನ್ಫಾರ್ಮೇಶನ್ ಇದ್ರೆ ಖಂಡಿತ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಸಹಾಯ ಮಾಡ್ತಾರೆ. ಮತ್ತೆ ಮೇಡಮ್, ಇನ್ನೂ ಒಂದು ವಿಷಯ, ಇವ್ರು ಹೇಳ್ತಾ ಇದ್ರು ಇವರಿಗೆ ಹಣ ಸರ್ಕಾರದಿಂದ ಹಣ ಸಿಗೋಕ್ಕೆ ಸಹಾಯ ಮಾಡ್ತಿದ್ದೀವಿ ಅಂತ. ಆಕ್ಚುಲಿ ಗೌರ್ಮೆಂಟ್ ಇಂದ ಜೀತ ಪದ್ಧತಿಯಲ್ಲಿದ್ದವರು ಅವ್ರನ್ನ ರಿಲೀಸ್ ಮಾಡಾದ್ಮೇಲೆ ಇಮಿಡಿಯೇಟ್ ರಿಹ್ಯಾಬಿಲಿಟೇಷನ್ ಅವ್ರಿಗೆ 30,000 ರುಪೀಸ್ ಕೊಡ್ತಾರೆ. ಅದು ಅಲ್ಲದೆ ಸರ್ಕಾರದಿಂದ 1 lakh to 2 lakh ತನಕ ಅವರಿಗೆ ರಿಹ್ಯಾಬಿಲಿಟೇಷನ್ ಫಂಡ್ಸ್ ಕೊಡ್ತಾರೆ. ಅದ್ರ ಬಗ್ಗೆ ಇವ್ರು ಮಾತಾಡ್ತಾ ಇದ್ರು. ಆ ಅಮೌಂಟ್ನ ತುಂಬ ಫಾಲೋ ಅಪ್ ಮಾಡಬೇಕಾಗುತ್ತೆ. ಫಾಲೋ ಅಪ್ ಮಾಡಿ ಅದಕ್ಕಿರೋ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿ ಅಥವಾ ಅವರಿಗೆ ಆ ಹಣ ಕರೆಕ್ಟಾಗಿ ಅವ್ರ ಬ್ಯಾಂಕ್ ಅಕೌಂಟ್, ಇವರಿಗೆಲ್ಲ ಬ್ಯಾಂಕ್ ಅಕೌಂಟ್ಸ್ ಇರಲ್ಲ, ಸೊ ಅದೆಲ್ಲ ಕ್ರಿಯೇಟ್ ಮಾಡಿ ಅವರಿಗೆ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮತ್ತು ಇದೆಲ್ಲ ಎಲ್ಲ ಫೆಸಿಲಿಟಿ ಅವ್ರಿಗೆ ಮಾಡಿಕೊಟ್ಬಿಟ್ಟು ಸರ್ವೈವರ್ಸಿಗೆ ಈ ಹಣ ಅವ್ರಿಗೆ ತಲುಪೋ ತನಕ ಅವರಿಗೆ ಸಹಾಯ ಮಾಡ್ತಾರೆ. ಅದ್ರ ಬಗ್ಗೆ ಇವರು ಮಾತಾಡ್ತಾ ಇದ್ರು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪಕ್ಕಣ, ಕೊನೆಯದಾಗಿ ಹೇಳಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆಯಾಗಿರಿ, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ರಿ. ನಿಮ್ಮ ಸಮಸ್ಯೆಗಳ ಜೊತೆಯಲ್ಲಿ ನಿಮ್ಮ ಸ್ನೇಹಿತರು ಯಾರ್ಯಾರು ಜೀತ ಪದ್ಧತಿಗೆ ಒಳಗಾಗಿದ್ರು ಮತ್ತೆ ಇನ್ನೂ ಒಳಗಾಗಿದ್ದಾರೆ, ಅವ್ರಿಗೆಲ್ಲ ಏನ್ ಹೇಳಬೇಕು ಅಂತ ಅನ್ಕೊಳ್ತೀರಾ ಕೊನೆಯದಾಗಿ?
0: ಈಗ ಅವ್ರು ಎಲ್ಲರೂ ಈಗ ನನ್ನಂಗ ಆರಾಮದಾರ.
1: ಆರಾಮಿದ್ದಾರೆ. ನಾನು ಹೇಳ್ತಾ ಇರೋದು, ಇವಾಗ ಮತ್ತೆ ಇನ್ನು ಜೀತ ಪದ್ಧತಿಯಲ್ಲಿರೋರು ಅಥವಾ ಮುಂದೆ ಜೀತ ಪದ್ಧತಿಗೆ ಒಳಗಾಗೋರು ಕೂಡ ಎಷ್ಟೊಂದು ಜನ ಇರ್ತಾರೆ. ಅಂದ್ರೆ ಮುಂದಕ್ಕೂ ಆತರ ಪರಿಸ್ಥಿತಿ ಬರಲ್ಲ ಅಂತ ಹೇಳಕ್ ಆಗಲ್ಲ.
0: ಆಗಲ್ಲಮ್ಮ, ಆದ್ರ ಜೀತ ಪದ್ಧತಿ ಒಳಗೆ ಸಿಗಬಾಡ್ರಿ ಅಂತ ನಮ್ಮ ಉದ್ದೇಶ.
1: ಅದೇ ಹೆಂಗ್ ತಪ್ಪಿಸ್ಕೊಳ್ಬೇಕು ಅಂದ್ರೆ ಹೆಂಗೆ ಹುಷಾರಾಗಿರ್ಬೇಕು ಅವರು?
0: ಹುಷಾರಾಗಿರ್ಬೇಕಂದ್ರ ಅಮ್ಮ ಇವತ್ತು
1: ಬಿಸಿ ಮುಟ್ಟದವ್ರಿಗೆ ಮಾತ್ರನೇ ಅದ್ ಬಿಸಿ ಅಂತ ಗೊತ್ತಾಗಿರುತ್ತೆ, ಬೆಂಕಿ ಅಂತ ಗೊತ್ತಾಗಿರುತ್ತೆ. ನೀವು ಬೆಂಕಿಯಿಂದ ಕೈ ಈಚೆ ತೆಗ್ದಿದ್ದೀರಾ ಇವಾಗ, ಆ ಬಿಸಿ ಮುಟ್ಟಕ್ ಹೋಗೋರ್ಗೆ

0: ಹೆಂಗೆ ಹುಷಾರಾಗಿರ್ಬೇಕು ಅಂತ ಹೇಳಿ.
1: ಇವತ್ತ ನಮ್ಮ ರಿಲೇಷನ್, ನಮ್ಮ ಊರವರು ಇವತ್ತು ಅಲ್ಲಿ ಕೆಲಸ ಮಾಡ್ತಾರಪ್ಪ, ತಿಂಗಳಂಗಟ್ಲೆ ಮಾಡ್ಯಾರ, ವರ್ಷಂಗಟ್ಲೆ ಮಾಡ್ಯಾರ, ಬರುದು ಹೋಗುದು ಮಾಡ್ತಾರ, ಅದು ಏನು ತೊಂದರೆ ಇಲ್ಲ ಅನ್ನುವಂಥ ಕನ್ಫರ್ಮ್ ಇದ್ರ ಆ ಜಗದಾಗ ಹೋಗಿ ಕೆಲಸ ಮಾಡ್ಬೇಕಮ್ಮ. ಇಲ್ಲ ಅಂದ್ರ ನಮ್ಮ ತಾಲೂಕು ನಮ್ಮ ಜಿಲ್ಲಾ ಬಿಟ್ಟು ಎಲ್ಲಿ ಇನ್ನೊಂದು ಜಿಲ್ಲಾಕ್ಕೆ ನಾವು ಕಾಲು ಇಡಬಾರ್ದು ಅಂತ ನಮ್ಮ ಮನವರಿಕೆ.
0: ಕರೆಕ್ಟ್. ಮೂರ್ತಿ ಅವರೇ ಏನು ಹೇಳ್ತೀರಾ?
2: ಮೇಡಮ್, ಅವ್ರು ಕರೆಕ್ಟ್ ಸಂಪಾದನೆ ಕೂಲಿ ಸಿಗ್ಬೇಕು,
0: ಸಂಬಳ ಕೊಡ್ಬೇಕು,
2: ಕರೆಕ್ಟ್ ಸಂಬಳ ಕೊಡ್ಬೇಕು, ಅವ್ರ ಮಕ್ಳು ಇದ್ದಾರ ಮಕ್ಳು ಓದಿಸ್ಬೇಕು, ಅವ್ರಿಗೆ ಅವ್ರ ಊರಿದ್ಯಾ ಅವ್ರಿಗೆ ಏನ್ ಬೇಕೋ ಅವ್ರನ್ನ
0: ಅನುಕೂಲಗಳನ್ನ ಸರಿಯಾಗಿ
2: ಕೊಡ್ಬೇಕು. ಇದು ಮೀರಿದ್ರೆ ಕಾನೂನು ಪ್ರಕಾರ ತಪ್ಪು ಮೇಡಮ್.
0: ತಪ್ಪು. ಕಾನೂನಿಗೆ ಪೊಲೀಸ್ಗೆ ಮಾಹಿತಿ ಕೊಡ್ಬೇಕು ಅಥವಾ ಕಾನೂನಿನ ಮೊರೆ ಹೋಗ್ಬೇಕು. ಫೈನಲಿ ಏನ್ ಹೇಳ್ತೀರಾ?
3: ಏನು ಈಸಿಯಾಗಿ ಬರಲ್ಲ ಅಂತ ಹೇಳ್ತಾರಲ್ಲ, ಈಗ ಮುನ್ಕೂಡನೆ ಏನ್ ಹೇಳ್ತಾರೆ, ಅಡ್ವಾನ್ಸ್ ಅಮೌಂಟ್ ತಗೊಂಡಿದ ತಕ್ಷಣ ಓ ದುಡ್ಡು ಕೊಡ್ತಿದಾರಲ್ಲ ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬೋದು ಅಂತ ಯೋಚನೆ ಮಾಡಿ ತುಂಬಾ ಜನ ಈ ಟ್ರ್ಯಾಪ್ ಅಲ್ಲಿ ಬೀಳ್ತಾರೆ. ಸೊ ಅದಕ್ಕೆ ನಾವು ಯಾವತ್ತೂ ಜ್ಞಾಪಕ ಇಟ್ಕೊಳ್ಬೇಕು, ಏನು ನಮಗೆ ಈಸಿಯಾಗಿ ಸಿಗಲ್ಲ, ಎಲ್ಲ ಕಷ್ಟಪಟ್ಬಿಟ್ಟು ನಮಗೆ ದುಡ್ಡು ಮಾಡೋಕ್ಕಾಗೋದು, ಜೀವನ ಮಾಡೋಕ್ಕಾಗೋದು ಎಲ್ಲ ಆಗೋದು. ಸೊ ಆ ಅವೇರ್ನೆಸ್ ಅಲ್ಲಿ ನಾವೆಲ್ಲರೂ ಇದ್ರೆ ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡೋಣ, ನಮ್ಮ ಇದ್ರಲ್ಲಿ ನಮಗೆ ಏನಾಗುತ್ತೋ ಅಷ್ಟು ಮಾಡೋಣ ಅಂತ. ಅದು ಅಲ್ಲದೆ ನಮಗೆ ಎಜುಕೇಟೆಡ್ ಆಗಿರೋ ನಾವು ಬೇರೆಯವರಿಗೆ ಯಾವತ್ತೂ ಆ ಥರ ಜಗದಲ್ಲಿ, ಈ ಥರ ಜೀತ ಪದ್ಧತಿ ಅಂತ ಜಗದಲ್ಲಿ ಯಾವತ್ತೂ ಅವ್ರನ್ನ ಕರ್ಕೊಂಡು ಹೋಗ್ಬಾರ್ದು. ನಾವು ಎಜುಕೇಟೆಡ್ ಆಗಿದ್ರೆ ಅಷ್ಟು ಜ್ಞಾನ ನಮಗಿರ್ಬೇಕು ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ. ಅದು ಅಲ್ಲದೆ ಒಬ್ರು ಮನುಷ್ಯ ಆಗ್ಬಿಟ್ಟು ಇನ್ನೊಬ್ರು ಮನುಷ್ಯನ ಕಷ್ಟಪಡಿಸೋದು ಯಾವತ್ತೂ ನಾವು ಮಾಡಬಾರ್ದು. ಸೊ ಅದೇ ನಾನು ಹೇಳಬೇಕಾಗಿರೋದು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿರಾ, ಧನ್ಯವಾದ ಪಕ್ಕಣ ಮೂರ್ತಿ ಅವರೇ, ಮತ್ತೆ ಫೆಬಾ ನಿಶಾ ಅವರು ವಕೀಲರು ಕೂಡ ನಮ್ಮ ಜೊತೆ ಇಲ್ಲಿ ಇದ್ರು. ಎಷ್ಟೊಂದು ವಿಷಯಗಳನ್ನ ಮಾತಾಡಿದಿರಿ, ನಿಮ್ಮ ಜೀವನ ಇನ್ನಷ್ಟು ನೆಮ್ಮದಿಯಿಂದ ಇನ್ನಷ್ಟು ಸುಖ ಸಂತೋಷದಿಂದ ಕೂಡಿರ್ಲಿ ಅಂತ ಆಕಾಶವಾಣಿ ನಿಮ್ಗೆ ಯಾವಾಗ್ಲೂ ಹಾರೈಸುತ್ತೆ. ಮೂರ್ತಿ ಅವರೇ, ಪಕ್ಕಣ ಅವರೇ,
1: ನಮಸ್ಕಾರ.
0: ಇನ್ನೊಂದಷ್ಟು ಜನಗಳನ್ನ ಯಾರ್ಯಾರು ಈ ತರ ಜಾಲಗಳಲ್ಲಿ ಸಿಕ್ಕಾಕೊಳ್ತಾರೋ ಅವ್ರನ್ನೆಲ್ಲ ಹೊರಗಡೆ ತರುವಂತ ಪ್ರಯತ್ನ ನಿಮ್ಮಿಂದ ಸದಾ ಕಾಲ ಆಗ್ತಾ ಇರ್ಲಿ. ದೇವರು ನಿಮ್ಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡ್ಲಿ, ಒಳ್ಳೇದಾಗ್ಲಿ. ಸೊ ಕೇಳಿದ್ರೆ ಸಾಕಷ್ಟು ಜನರ ಸಂದೇಶ ಕೂಡ ತಲುಪಿದೆ. ಮಾಗಡಿ ರೋಡ್ ಇಂದ ಶ್ರೀನಾಥ್ ಅವರು ಸಂದೇಶ ಕಳಿಸಿದ್ದಾರೆ, ಜೊತೆಗೆ ಇವಾಗ್ಲೂ ಈ ತರ ಪದ್ಧತಿ ನಡೀತಾ ಇದೆ ಅಂದ್ರೆ ನಮಗಾಗಲ್ಲ ಅಂತ. ಶ್ವೇತಾ ಹೆಸರಾವ್ ಸುಳ್ಯದಿಂದ, ಮಂಜುನಾಥ್ ವೆಂಕಟೇಶಪ್ಪ ಪುಷ್ಪಮ್ಮ ಪುಷ್ಪ ಶಾನುಭೋಗರ್ ಗದಗಿಂದ, ಮುದೋಳದಿಂದ ಅಕ್ಕಿ ಮರಡಿ ವಿಠಲಕುಮಾರ ಅವರು ಸಂದೇಶನ ಕಳಿಸಿದರೆ, ಶಾಂತಾಚಾರ್ ಬಡಿಗೇರ್, ತುಂಬಾ ದೊಡ್ಡ ದೊಡ್ಡ ಸಂದೇಶಗಳು ಬಂದಿದೆ ಆದ್ರೆ ಇವತ್ತು ಓದಕ್ಕೆ ಖಂಡಿತ ಸಮಯ ಆಗ್ತಾ ಇಲ್ಲ. ಕ್ಷಮಿಸಿ. ಶ್ರೀನಿವಾಸ್ ಬೆಂಗಳೂರಿಂದ ಸಂದೇಶನ ಕಳಿಸಿದರೆ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರತಿ ವರ್ಷ ಜುಲೈ 30 ವಿಶ್ವ ಮಾನವ ಕಳ್ಳ
4: ಸಾಕಾಣಿಕೆ. ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹೆರ್ಟ್ಸ್ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಪ್ರಿಯ ಕೇಳುಗ ಬಂಧುಗಳಿಗೆಲ್ಲ ಆತ್ಮೀಯ ಸ್ವಾಗತ, ಹಾಗೂ ನಿಮ್ಮ ರೇಡಿಯೋ ಮಿತ್ರ ಕೃಷ್ಣ ತಳೆವಾಡ್ ಮಾಡುವ ಶುಭ ಸಂಜೆಯ ನಮಸ್ಕಾರಗಳು. ತಮಗೆಲ್ಲ ಶುಭ ಸಂಜೆ. ಸಮಯ 5:02 ಆಗ್ತಾ ಇದೆ. ಈ ನಂತರ ಕೇಳೋಣ ಚಿತ್ರಗೀತೆಗಳನ್ನು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
4: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PG ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
3: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
4: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
5: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
4: ಕೊನೆಯ ದಿನಾಂಕ 13/8/2026.
5: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಗೀತಾ ಚಿತ್ರದಿಂದ ಇದು ಗೀತೆಯನ್ನು ಕೇಳಿ.

0: ಬಿಸಿಯೇಟು ನನ್ನ ಕೈಗೆ ಇದು ಸ್ವೀಟ್.
1: ಗಡಿಬಿಡಿ ಗಂಡ ನೀನು ಚಿನ್ನ ನಿನ್ನ ಕೈ.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
4: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಈ ಬಂಧನ ಚಿತ್ರದ ಗೀತೆಯನ್ನು ಕೇಳಿದ್ರೆ ಹಾಡಿದ್ರು ಕುಣಾಲ್ ಗಾಂಜಾವಾಲ್ ಹಾಗೂ ಸುನಿಧಿ ಚವಾನ್.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.

ಇದುವರೆಗೆ ಚಿತ್ರಗೀತೆಗಳು ಮೂಡಿಬಂದವು. ಸಮಯ 5:30 ಈ ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 5:30:45. ಇದೀಗ ಸಂವಾದ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಮಳೆ ನೀರು ಸಂಗ್ರಹ ಅಭಿಯಾನ ವಿಷಯದ ಕುರಿತು ಕಾರ್ಯಕ್ರಮ ಭಾಗವಹಿಸುತ್ತಾರೆ ರಾಷ್ಟೀಯ ಜಲ ಅಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂಟಿ ಕೃಷ್ಣಮೂರ್ತಿ.
1: ಆಕಾಶವಾಣಿ ಕೇಂದ್ರ ಜಲಶಕ್ತಿ ಸಚಿವಾಲಯದ ಮಳೆ ನೀರು ಸಂಗ್ರಹ ಅಭಿಯಾನ ವಿಷಯ ಕುರಿತ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ರಾಷ್ಟೀಯ ಜಲ ಅಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂಪಿ ಕೃಷ್ಣಮೂರ್ತಿ. ಸಂವಾದ ನಡೆಸಿಕೊಡುವವರು ಹಿರಿಯ ಪತ್ರಕರ್ತರಾದ ನಾರಾಯಣಸ್ವಾಮಿ ಬಿಎಸ್.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಳೆ ನೀರು ಸಂಗ್ರಹ ಅಭಿಯಾನ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂಪಿ ಕೃಷ್ಣಮೂರ್ತಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ಕೇಂದ್ರ ಜಲಶಕ್ತಿ ಸಚಿವಾಲಯದಡಿ ಜುಲೈ 4 ರಿಂದ ಆಗಸ್ಟ್ 4 ರವರೆಗೆ ಮಳೆ ನೀರು ಸಂಗ್ರಹ, ಕ್ಯಾಚ್ ದ ರೈನ್, ವೇರ್ ಇಟ್ ಫಾಲ್ಸ್, ವೆನ್ ಇಟ್ ಫಾಲ್ಸ್ ಅನ್ನುವ ಒಂದು ಘೋಷಣೆಯೊಂದಿಗೆ ದೇಶಾದ್ಯಂತ ಅಭಿಯಾನ ನಡೀತಾ ಇದೆ. ಇದ್ರ ಬಗ್ಗೆ ತಾವು ವಿವರ ಕೊಡಬಹುದಾ ಅಂತ.
3: ಕ್ಯಾಚ್ ದ ರೈನ್, ವೇರ್ ಇಟ್ ಫಾಲ್ಸ್, ವೆನ್ ಇಟ್ ಫಾಲ್ಸ್ ಅನ್ನೋ ಒಂದು ಅಭಿಯಾನ ಏನಿದೆ ಅಲ್ಲ, ಅದು ನಮ್ಮ ಜಲಶಕ್ತಿ ಮಂತ್ರಾಲಯದ ಒಂದು ವಿಶೇಷವಾದ ಅಭಿಯಾನ. ಮಳೆ ಎಲ್ಲಿ ಬೀಳುತ್ತದೆಯೋ, ಯಾವಾಗ ಬೀಳುತ್ತದೆಯೋ ಅಲ್ಲಿಯೇ ಅದನ್ನು ಹಿಡಿದಿಟ್ಟುಕೊಳ್ಳಿ ಅಂದರೆ, ಕ್ಯಾಚ್ ದ ರೈನ್, ವೇರ್ ಇಟ್ ಫಾಲ್ಸ್, ವೆನ್ ಇಟ್ ಫಾಲ್ಸ್ ಎಂಬ ಮೂಲ ತತ್ವದೊಂದಿಗೆ ದೇಶಾದ್ಯಂತ ಕ್ಯಾಚ್ ದ ರೈನ್ ಅಭಿಯಾನವು 2026 ಜುಲೈ 4 ರಿಂದ ಆಗಸ್ಟ್ 4 ರವರೆಗೆ ನಡೆಯುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಲ್ಪಟ್ಟ ಈ ಉಪಕ್ರಮವು ತಳಮಟ್ಟದ ಜಲ ನಿರ್ವಹಣೆ ಮತ್ತು ಸಮುದಾಯ ಕ್ರಿಯಾಶೀಲತೆಯ ಮೇಲೆ ಗಮನ ಹರಿಸಿದೆ. ಕ್ಯಾಚ್ ದ ರೈನ್, ವೇರ್ ಇಟ್ ಫಾಲ್ಸ್, ವೆನ್ ಇಟ್ ಫಾಲ್ಸ್ ಅಂದರೆ ಎಲ್ಲಿ ಮಳೆ ಬೀಳುತ್ತದೆಯೋ, ಯಾವಾಗ ಬೀಳುತ್ತದೆಯೋ ಅಲ್ಲಿ ಹಿಡಿದಿಟ್ಟುಕೊಳ್ಳೋದಕ್ಕೋಸ್ಕರ ನಾವು ಮೂಲವಾಗಿ 4-5 ಕ್ಷೇತ್ರಗಳನ್ನು ಗುರುತಿಸಿದ್ದೇವೆ. ಮಳೆ ಕೊಯ್ಲು, ಮನೆ ಕಚೇರಿಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮೇಲ್ಛಾವಣಿ, ಮಳೆ ನೀರು ಕೊಯ್ಲು ವ್ಯವಸ್ಥೆಗಳು ಮತ್ತು ನೀರು ಸಂಗ್ರಹಣಾ ಗುಂಡಿಗಳನ್ನು ಅಳವಡಿಸಲು ಉತ್ತೇಜನ ಮಾಡುವುದು. ಅಂತರ್ಜಲ ಮರುಪೂರಣ, ಬಳಕೆಯಾಗದ ಅಥವಾ ಕೈಬಿಡಲಾದ ಕೊಳವೆ ಬಾವಿಗಳು ಏನಿದೆಯಲ್ಲ, ಅಸಕ್ರಿಯ ಅಂತರ್ಜಲ ಮರುಪೂರಣ ಮಾರ್ಗಗಳಾಗಿ ಪರಿವರ್ತಿಸುವುದು. ಬೋರ್ವೆಲ್ ಕೊರೆದಿರ್ತಾರೆ, ಅದು ನೀರು ಸಿಗಲ್ಲ ಅಂತ ಹಾಗೆ ಬಿಟ್ಬಿಡ್ತಾರೆ. ಅದಕ್ಕೆ ನಾವು ಈ ಮಳೆ ಬಿದ್ದಾಗ ಅದಕ್ಕೆ ಒಂದು ದಾರಿ ಮಾಡಿ ನೀರು ಹೊರಗಡೆ ಹೋಗೋಂಗ್ ಮಾಡಿದ್ರೆ ಅದು ಗ್ರೌಂಡ್ ಒಳಗೆ ಹೋಗಿ ಮರುಪೂರ್ಣ ಆಗುತ್ತೆ. ಅದು ಒಂದು ಅಭಿಯಾನ. ಜಲಮೂಲಗಳ ಪುನರುಜ್ಜೀವನ, ಒಂದು ಗ್ರಾಮಾಂತರ ಪ್ರದೇಶದಲ್ಲಿರ್ಬೋದು, ಕೆರೆ, ಕಟ್ಟೆ, ಕುಂಟೆ, ಕಲ್ಯಾಣಿಗಳಿದ್ದಾವೆ, ಅವೆಲ್ಲವನ್ನು ಅವುಗಳಿಂದ ಹೂಳು ತುಂಬಿಕೊಂಡಿದ್ದಾವೆ. ವರ್ಷಾನುಗಟ್ಟೆಗಳಿಂದ ನೀರು ಅದರಲ್ಲಿ ಶೇಖರಣೆ ಆಗಿ ಜೊತೆಗೆ ಅದು ನೀರಿನಲ್ಲಿದ್ದ ಕಸ ಕಡ್ಡಿ ಎಲ್ಲ ಕೆಳಗಡೆ ಸೆಟ್ಲ್ ಆಗಿ ಅದಕ್ಕೆ ಹೂಳು ತುಂಬಿಕೊಂಡಿರ್ತದೆ. ಆ ಹೂಳನ್ನು ತೆಗೆಯುವುದು, ಸಾಂಪ್ರದಾಯಿಕ ಮೆಟ್ಟಿಲು ಬಾವಿಗಳು ಅವುಗಳನ್ನು ಪುನರುಜ್ಜೀವನಗೊಳಿಸೋದು ಮತ್ತು ಸಣ್ಣ ನೀರಾವರಿ ಕೆರೆಗಳು ದುರಸ್ತಿಪಡಿಸುವುದು. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದರ ಸಾಮರ್ಥ್ಯ, ನೀರಿನ ಶೇಖರಣಾ ಸಾಮರ್ಥ್ಯ ಹೆಚ್ಚಾಗಿ ಮತ್ತೆ ಅದು ಕೆಳಗಡೆ ಅಂತರ್ಜಲವೂ ಕೂಡ ಒಳಗಡೆ ಹೋಗಿ ಇನ್ಫಿಲ್ಟರ್ ಆಗಿ ನೀರು ಅಂತರ್ಜಲ ಮರುಪೂರ್ಣ ಆಗಿ ಅಂತರ್ಜಲದ ಮಟ್ಟ ಹೆಚ್ಚುವ ಸಾಧ್ಯತೆಗಳು ಇರುತ್ತವೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಅರಣ್ಯೀಕರಣ ಅಭಿಯಾನಗಳು, ಮಣ್ಣಿನ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಜಲಾನಯನ ಪ್ರದೇಶಗಳ ಸುತ್ತಲೂ ಬೃಹತ್ ಪ್ರಮಾಣದಲ್ಲಿ ಮರಗಳನ್ನು ಇಡುವ ಕಾರ್ಯಕ್ರಮಗಳಿಗೆ ಉತ್ತೇಜನ. ಜಲಾನಯನ ಪ್ರದೇಶದಲ್ಲಿ ಏನಿರುತ್ತೆ ಅಂತಂದ್ರೆ ಅರಣ್ಯೀಕರಣದಿಂದ ಅದರ ಅರಣ್ಯದಲ್ಲಿ ಪ್ರತಿಯೊಂದು ಸ್ಪೆಸಿಫಿಕ್ ಸಸ್ಯಗಳು ಮತ್ತೆ ಮರಗಳು ಇರ್ತವೆ, ಅವು ಬೇರೆ ಹೇಗಿರ್ತವೆ ಅಂತ ಅಂದ್ರೆ ಅವು ಅಂತರ್ಜಲಕ್ಕೆ ಮರುಪೂರ್ಣ ಮಾಡುವ ವ್ಯವಸ್ಥೆಗೆ ತಕ್ಕದಾಗಿರ್ತವೆ. ಅಂತವನ್ನ

0: ಗುರುತಿಸಿ ಸಸಿಗಳನ್ನ ನೆಟ್ಟು ಅದನ್ನು ಅರಣ್ಯೀಕರಣ ಮಾಡೋದ್ರಿಂದಲೂ ಕೂಡ ನಮ್ದು ಜಲ ಸಂಗ್ರಹಣ ಸಾಮರ್ಥ್ಯ ಹೆಚ್ಚಾಗುತ್ತೆ. ಯಾಕೆಂದ್ರೆ ಇದು ಇವತ್ತಿನ ಪ್ರೋಗ್ರಾಮ್ ಅಲ್ಲ, ನಾನು ಸ್ವಲ್ಪ ಹಿಂದೆ ಹೇಳ್ತೀನಿ. ಅದು ಆಕ್ಚುಲಿ ಈ ಜಲ ಸಂರಕ್ಷಣೆ ಏನಿದೆಯಲ್ಲ, 2019 ಜಲಶಕ್ತಿ ಅಭಿಯಾನ ಅಂತ ಪ್ರಾರಂಭ ಮಾಡಿದೆ. ಭಾರತವು ವಾರ್ಷಿಕವಾಗಿ 1190 mm ಮಳೆ ಪಡೆಯುತ್ತದೆ, ಆದರೂ ವರ್ಷಕ್ಕೆ ಮಳೆ ಪ್ರಮಾಣದಲ್ಲಿ ಕಾಲ ಮತ್ತು ಪ್ರದೇಶದಲ್ಲಿ ವ್ಯತ್ಯಾಸ ಇದೆ. ಅದು 1190 ಮಳೆ ಒಂದು ಎಲ್ಲಾ ಭಾಗದಲ್ಲೂ ಬೆಳೆಯಲ್ಲ. ಪಶ್ಚಿಮ ಘಟ್ಟದಲ್ಲಿ ಜಾಸ್ತಿ ಆಗುತ್ತೆ, ಈಶಾನ್ಯ ರಾಜ್ಯದಲ್ಲಿ ಜಾಸ್ತಿ ಆಗುತ್ತೆ, ಮತ್ತೆ ಈ ಪೂರ್ವ ಘಟ್ಟದಲ್ಲಿ ಆಗುತ್ತೆ. ಇನ್ನು ಮಧ್ಯೆ ರಾಜಸ್ಥಾನ ಮತ್ತೆ ಮಧ್ಯಪ್ರದೇಶ ಈ ಕೆಲವೊಂದು ಭಾಗಗಳಲ್ಲಿ ಅಷ್ಟೊಂದು ಮಳೆ ಆಗೋದೇ ಇಲ್ಲ. ಅದಾಗಿ ನಮ್ಮ ಭಾರತದಲ್ಲಿ ಮಳೆಗಾಲದ ಅವಧಿ ನಿಮ್ಗೆ ಗೊತ್ತಿದೆ, ಜೂನ್ ಮತ್ತೆ ನವೆಂಬರ್. ಮಳೆಯೇ ಇಲ್ಲಿನ ನೀರಿನ ಪ್ರಮುಖ ಮೂಲ. ರೈನ್ ವಾಟರ್ ಇನ್ನೆಲ್ಲೂ ನಮಗೆ ಬೇರೆ ಯಾವುದು ಇದಿಲ್ಲ. ಹಾಗಾಗಿ 2019 ಜಲಶಕ್ತಿ ಮಂತ್ರಾಲಯ ಜಲಶಕ್ತಿ ಅಭಿಯಾನವನ್ನು ಶುರು ಮಾಡಿದೆ. ಅದು ಇದು ದೇಶದ ನೀರಿನ ಕೊರತೆ ಇರುವ 256 ಜಿಲ್ಲೆಗಳ ಒಟ್ಟು 2836 ಬ್ಲಾಕ್ಗಳ ಪೈಕಿ 1592 ಬ್ಲಾಕ್ಗಳಲ್ಲಿ ಕೈಗೊಳ್ಳಲಾದ ನಿರ್ದಿಷ್ಟ ಕಾಲಮಿತಿ ಹಾಗೂ ಮಿಷನ್ ಮಾದರಿಯ ಜಲ ಸಂರಕ್ಷಣೆ ಅಭಿಯಾನವಾಗಿತ್ತು. ಅಲ್ಲಿಂದ 2019, 2020, 2021, 2022, 2023 ಮತ್ತು 2024 ಮೊದಲ ಆವೃತ್ತಿಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡ ನಂತರ ಈ ಸರಣಿಯ 6ನೇ ಆವೃತ್ತಿಯನ್ನು ಗೌರವಾನ್ವಿತ ಜಲಶಕ್ತಿ ಸಚಿವರು 2025 ಮಾರ್ಚ್ 22 ಜಲ ಸಂಚಯನ ಜನ ಭಾಗಿದಾರಿ ಜಲ ಜಾಗೃತಿ ಕಿಓರ್ ಎಂಬ ಧ್ಯೇಯವಾಕ್ಯವನ್ನು ಪ್ರಾರಂಭಿಸಿದರು. ಅಂದ್ರೆ ಸರ್ಕಾರದ ಯಾವುದೇ ಯೋಜನೆಗಳಾಗಲಿ ಅವು ಕೊನೆಗೆ ತಲುಪಬೇಕಾದ ಜನಸಾಮಾನ್ಯರನ್ನು ಮತ್ತೆ ಅವರಿಗೆ ಉಪಯೋಗ ಆಗಬೇಕು. ಅವು ಯಾವುದೇ ಯೋಜನೆ ಒಂದು ನಿರ್ದಿಷ್ಟವಾದ ಫಲಿತಾಂಶವನ್ನು ಯಾವಾಗ ಕೊಡ್ತವೆ ಅಂತಂದ್ರೆ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕು ಮತ್ತೆ ಅದರಲ್ಲಿ ತಮ್ಮ ಸಹಭಾಗಿತ್ವವನ್ನು ಕೂಡ ತಗೊಳ್ಕೊಳ್ಬೇಕು. ಅದು ಯಾವ ಸರ್ಕಾರ ಯಾವ ಯೋಜನೆ ಅದಕ್ಕೋಸ್ಕರ ಮಾಡಿದೆ ಏನು ಅನ್ನೋದನ್ನ ಅವ್ರು ಅರ್ಥ ಮಾಡಿಕೊಂಡು ಅದರಲ್ಲಿ ಅವರು ಕೂಡ ಭಾಗಿಯಾಗಬೇಕು. ಅವಾಗ ಸರ್ಕಾರದ ಮಾಡಿದ ಯೋಜನೆಗಳು ಫಲಕಾರಿಯಾಗ್ತವೆ ಮತ್ತೆ ಅದು ಯಾರಿಗೆ ತಲುಪಬೇಕು ಅವ್ರಿಗೂ ಕೂಡ ತಲುಪುತ್ತವೆ. ಹಂಗಾಗಿ ಅದರಿಂದ ಇಲ್ಲಿ ಜಲಶಕ್ತಿ ಅಭಿಯಾನವನ್ನ ಒಂದು ಜನ ಆಂದೋಲನವನ್ನಾಗಿ ಮಾಡಿ ಮತ್ತೆ ಆ ಪಾಲುದಾರರು ಯಾರಿರ್ತಾರೋ ಅವರನ್ನು ಕೂಡ ಅದರಲ್ಲಿ ಭಾಗಿದಾರನಾಗಬೇಕು ಅನ್ನೋದು ಇದು ಒಂದು 2025 ನಮ್ಮ ಜಲಶಕ್ತಿ ಸಚಿವರು ಶುರು ಮಾಡಿದ್ರು.
1: ತಾವಾಗಲೇ ಹೇಳಿದ್ರಿ ಈ ಹೇಗೆ ನಮ್ಮ ಭಾರತದಲ್ಲಿ ಭೌಗೋಳಿಕವಾಗಿ ಮಳೆ ಅನ್ನೋದು ಚದುರಿದ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೀಳುತ್ತೆ. ಮತ್ತೆ ತಾವು ಹೇಳಿದ್ರಿ ಮಳೆ ಪ್ರಧಾನವಾದ ಜಲಮೂಲ, ನಮ್ಮ
2: ಪ್ರಧಾನವಾದ ಜಲಮೂಲ.
1: ನಾವು ಕೃಷಿಯನ್ನ
2: ಕೃಷಿ ಇರಬೇಕು ಅಥವಾ ಕುಡಿಲಿಕ್ಕೆ ಇರಬಹುದು.
1: ಕೃಷಿ ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು. ಕೃಷಿಗೆ ಮುಂಗಾರುವನ್ನ ನಾವು ಬೆನ್ನೆಲುಬು ಅಂತ ಹೇಳ್ತೀವಿ. ತಾವು ಇನ್ನೂ ಒಂದು ಮುಖ್ಯವಾದ ಅಂಶವನ್ನ ಹೇಳಿದ್ರಿ, ಮನೆಯ ಚಾವಣಿಗಳಲ್ಲಿ ಮತ್ತೆ ಸರ್ಕಾರಿ ಕಟ್ಟಡಗಳಲ್ಲಿ ಮಳೆ ನೀರನ್ನ ಸಂಗ್ರಹ ಮಾಡುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ತಾವು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯಲ್ಲಿ ತುಂಬಾ ವರ್ಷಗಳ ಕಾಲ ದಶಕಗಳ ಕಾಲ ತಾವು ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರಿ. ತಮ್ಮ ಒಂದು ಸರ್ಕಾರಿ ಕಟ್ಟಡದಲ್ಲಿ ಮಳೆ ನೀರಿನ ಒಂದು ವ್ಯವಸ್ಥೆ ಮಾಡಿದ್ದನ್ನು ಸೇರಿದಂತೆ ಸರ್ಕಾರಿ ಕಟ್ಟಡಗಳಲ್ಲಿ ಈ ಒಂದು ಮಳೆ ನೀರು ಸಂಗ್ರಹ ಆದಂತಹ ಒಂದು ಅಭಿಯಾನ ಯಾವ ರೀತಿ ಸಾಗ್ತಾ ಇದೆ ಅಂತ ತಾವು ಹೇಳ್ಬೋದು.
0: ಈ ಒಂದು ಭಾಗವಾಗಿ ಜಲಶಕ್ತಿ ಅಭಿಯಾನ ಮತ್ತು ಕ್ಯಾಚ್ ರೈನ್ ಒಂದು ಭಾಗವಾಗಿ ರೀಸೆಂಟ್ ಆಗಿ ನಮ್ಮ ಜಲಶಕ್ತಿ ಸಚಿವಾಲಯದಿಂದ ಒಂದು ನಿರ್ದೇಶನ ಬಂದಿದೆ. ಪ್ರತಿಯೊಂದು ಸರ್ಕಾರಿ ಕಟ್ಟಡದಲ್ಲಿ ಮೊದಲು ಯಾವುದೇ ಯೋಜನೆಯಾಗಿ ನಾವು ಜನರಿಗೆ ಹೇಳೋದಕ್ಕೆ ಬದಲು ನಾವು ಬರ್ತಾ ಇದ್ದೀವಲ್ಲ ನಾವು ಮಾಡಿದ್ದೀವಿ ನೋಡಿ ಅಂತ ತೋರಿಸಬೇಕಾದ್ದು ಅದು ಕರ್ತವ್ಯ ಅಲ್ಲ. ಹಾಗಾಗಿ ನಮ್ಮ ಫಸ್ಟ್ ನಮ್ದು ಸರ್ಕಾರಿ ಕಟ್ಟಡಗಳು ಎಲ್ಲಿದ್ದಾವೆ ಅಲ್ಲಿ ಮಳೆ ಕೊಯ್ಲು ಪದ್ಧತಿ ಅಳವಡೆ ಆಗಿದೆಯಾ, ಆಗಿದ್ರೆ ಅದು ಯಾವ ಸ್ವರೂಪದಲ್ಲಿದೆ, ಅದು ನೀರು ಎಷ್ಟು ಹಿಡಿಸ್ತಾ ಇದೆ ಅದನ್ನ ಒಂದು ರಿಪೋರ್ಟ್ ಸರ್ವೆ ಮಾಡಿ ಒಂದ್ ವೇಳೆ ಇರಲಿಲ್ಲ ಅಂತ ಅಂದ್ರೆ ಅಲ್ಲಿ ಒಂದು ಮಳೆ ಪೂರ್ಣ ರೈನ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಲ್ಲ, ಮಳೆ ನೀರನ್ನ ಗ್ರೌಂಡ್ ಗೆ ರೀಚಾರ್ಜ್ ಮಾಡುವಂತ ಸ್ಟ್ರಕ್ಚರ್ ಅನ್ನ ಕಟ್ಟೋದು, ಅಥವಾ ಒಂದ್ ವೇಳೆ ಆಲ್ರೆಡಿ ನಮ್ಮ ಸರ್ಕಾರಿ ಬಿಲ್ಡಿಂಗ್ ಅಲ್ಲಿ ಮೊದಲಿಂದಲೇ ನಾವು ಈ ಅಭಿಯಾನ ಮೊದಲೇ ಶುರು ಆಗಿರೋದ್ರಿಂದ ನಾವು ಮಾಡಿರ್ಲಿಬಹುದು. ಮಾಡಲಿಲ್ಲ ಅಂತ ಅಂದ್ರೆ ಅಕ್ಕಪಕ್ಕದ ಯಾವ್ದಾದ್ರು ಸಾರ್ವಜನಿಕ ಸ್ಥಳ ಪಾರ್ಕು ಮತ್ತೊಂದು ಅಲ್ಲಿ ಹೋಗಿ ನೀವೊಂದು ಮಳೆ ನೀರು ಪೂರಣ ಒಂದು ಸ್ಟ್ರಕ್ಚರ್ ಅನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ನಮ್ಗೊಂದು ನಿರ್ದೇಶನ ಬಂದಿತ್ತು. ಅದರ ಪ್ರಕಾರ ನಾವು ನಿರ್ದೇಶನ ಪಾಲನೆ ಮಾಡಿ ಅದನ್ನು ಮಾಡಿದೀವಿ ಕೂಡ. ಅರೌಂಡು ಒಂದು ಸಲಿಗೆ ಒಂದು 4,000-5,000 ಲೀಟರ್ ಅಂತರ್ಜಲ ಮರುಪೂರಣ ಆಗುವಂತ ಒಂದು ಸ್ಟ್ರಕ್ಚರ್ಗಳನ್ನು ನಾವು ಕಟ್ಟಿದೀವಿ ಅಭಿಯಾನದ ಭಾಗವಾಗಿ.
1: ಮತ್ತೆ ತಾವು ಹೇಳಿದ್ರಿ ಈ ಪಾರಂಪರಿಕ ಜಲ ಮೂಲಗಳ ಎಷ್ಟು ಮುಖ್ಯವಾದದ್ದವು ಅವುಗಳ ಮರುಪೂರಣ ಅಂತ ಸ್ಟೆಪ್ ವೆಲ್ ಬಗ್ಗೆ ಹೇಳಿದ್ರಿ, ಮತ್ತೆ ಬೋರ್ವೆಲ್ಗಳಲ್ಲಿ ನೀರು ಅದನ್ನ ಮತ್ತೆ ಮರುಪೂರಣ ಮಾಡುವಂತಹ ವ್ಯವಸ್ಥೆ ಬಗ್ಗೆ ಹೇಳಿದ್ರಿ. ನಮ್ಮ ಪಾರಂಪರಿಕ ಜಲಮೂಲಗಳನ್ನ ನಾವು ತಗೊಂಡ್ರೆ ಪ್ರತಿ ದೇವಸ್ಥಾನಗಳ ಒಂದು ಅಂಗಳದಲ್ಲಿ ಕೂಡ ಕಲ್ಯಾಣಿಗಳು ಇರ್ತಿದ್ದದನ್ನ ನಾವು ಕಾಣ್ತೀವಿ. ಈವನ್ ನಮ್ಮ ಪಾರಂಪರಿಕ ಐತಿಹಾಸಿಕ ಸ್ಥಳ ಹಂಪಿ

0: ಅಲ್ಲಿ ಕೂಡ ನೀರಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಆ ಕಾಲಕ್ಕೆ ಮಾಡಿದ್ರು ಅನ್ನೋದನ್ನ ನಾವು ಕಾಣ್ತೀವಿ. ಹಾಗೆ ಬಿಜಾಪುರದಲ್ಲಿ ಕೂಡ ನೀರಿನ ಒಂದು ಪೂರೈಕೆಯ ವ್ಯವಸ್ಥೆ ಕಲ್ಲು ಕಟ್ಟಡದಲ್ಲಿ ಸುಮಾರು 500 ವರ್ಷಗಳ ಹಿಂದಿನ ಒಂದು ವ್ಯವಸ್ಥೆನಲ್ಲಿ ಎಷ್ಟು ಚೆನ್ನಾಗಿ ಅವರು ಮಾಡಿದ್ರು. ಈ ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ನೋಡಿದರೆ ಮಳೆ ನೀರು ಸಂಗ್ರಹಕ್ಕೆ ಮತ್ತು ನೀರು ಪೂರೈಕೆಗೆ ಅವರು ಎಷ್ಟು ಒತ್ತನ್ನು ಕೊಟ್ಟಿದ್ರು ಅನ್ನೋದನ್ನು ನಾವು ಕಾಣ್ತೀವಿ.
1: ಹೌದು,
0: ಈ ದೃಷ್ಟಿಯಿಂದ ಜಲಶಕ್ತಿ ಸಚಿವಾಲಯ ನಮ್ಮ ಪಾರಂಪರಿಕ ಜಲಮೂಲಗಳ ಪುನರುಜ್ಜೀವನ, ಎಲ್ಲೆಲ್ಲಿ ಹೂಳು ತುಂಬಿಕೊಂಡು ಅದು ಬ್ಲಾಕ್ ಆಗಿತ್ತು ಅಂಥವನ್ನು ಮತ್ತೆ ಅದನ್ನು ನಾವು ಪುನರುಜ್ಜೀವನಗೊಳಿಸಬೇಕು ಅನ್ನೋ ರೀತಿಯಲ್ಲಿ ದೇಶಾದ್ಯಂತ ಅದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಇದ್ರ ಬಗ್ಗೆ ತಾವು ವಿವರ ಕೊಡಬಹುದಾ?
1: ನಿಮಗೆ ಒಂದು ಅಮೃತ್ ಸರೋವರ ಅಂತ ಕೇಳಿರ್ಬೋದು. ಅಮೃತ್ ಸರೋವರ ಅಂತ ಅಂದ್ರೆ ನೀವೇನು ಹೇಳಿದ್ರಲ್ಲ, ಪಾರಂಪರಿಕ ಕಲ್ಯಾಣಗಳು, ದೇವಸ್ಥಾನದ ಕಾಂಪ್ಲೆಕ್ಸ್ಗಳಲ್ಲಿ, ಪರಿಸರದಲ್ಲಿ ಅದು ಎಷ್ಟು ಪಾವಿತ್ರತೆಯಿಂದ ಅವರು ಕಾಪಾಡ್ತಾ ಇದ್ರು ಕಲ್ಯಾಣಿಗಳನ್ನು. ಈ ಕಲ್ಯಾಣಿಗಳು ಕೂಡ ಇಷ್ಟೊಂದು ದೇವಸ್ಥಾನದಲ್ಲಿ ಇಲ್ಲ. ಅವ್ರಕ ಹೂಳನ್ನು ತೆಗೆಯುವುದು, ಪುನರುಜ್ಜೀವನಗೊಳಿಸೋದು, ಹೂಳು ತೆಗೆಯೋದು, ಮತ್ತೆ ಅಲ್ಲಿ ಏನಾದರೂ ಸ್ಟ್ರಕ್ಚರ್ ರೀಸ್ಟ್ರಕ್ಚರಿಂಗ್ ಏನಾದರೂ ಸಾಧ್ಯತೆ ಇದೆಯಾ, ಅವನ್ನ ಒರಿಜಿನಲ್ ಪುರಾತನವಾಗಿ ಏನಿತ್ತು, ಅದು ಯಾವ್ದೋ ಕಾರಣಗಳಿಂದ ಅದು ಹಾಳಾಗಿರ್ಬೋದು, ಅಥವಾ ಕಲ್ಲು ಕಟ್ಟಡಗಳು ಬಿದ್ದೋಗಿರ್ಬೋದು, ಮಣ್ಣು ತುಂಬಿ ಅದು ಇಲ್ಲಿ ಇತ್ತೋ ಇಲ್ಲವೋ ಅನ್ನೋದೇ ಒಂದು ಇದಿರ್ಬೋದು. ಅದನ್ನೆಲ್ಲ ಕಂಡಿಡಿದು ಅದನ್ನ ಅದು ಹೂಳು ತೆಗೆದು ಅದರ ಕಟ್ಟಡಗಳು ಅದು ಎಲ್ಲಗಳನ್ನು ಸರಿ ಮಾಡಿಸಿ ಮತ್ತೆ ಅದನ್ನು ಪುನರುಜ್ಜೀವನ ಮಾಡೋ ಪ್ರೋಗ್ರಾಮ್ ಮತ್ತೆ ಮಾಡೋದು ಅಷ್ಟೇ ಅಲ್ಲ, ಮಾಡಿದ್ದನ್ನು ಎಷ್ಟು ಮಾಡಿದ್ದೀವಿ, ಅದರಿಂದ ಎಷ್ಟು ನಮಗೆ ನೀರಿನ ಲಭ್ಯತೆ ಆಗಿದೆ, ಮತ್ತೆ ನೀರಿನ ಸೆಕ್ಯೂರಿಟಿ ಎಷ್ಟಾಗಿದೆ ಅನ್ನೋದನ್ನ ಒಂದು ರಿಪೋರ್ಟ್ ಮೂಲಕ ಕೂಡ ನಾವು ಪಬ್ಲಿಷ್ ಮಾಡಿದ್ದಾರೆ. ಅಮೃತ ಸರೋವರ್ಸು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಎಷ್ಟು ಇದೆ. ಈ ಕಲ್ಯಾಣಿನ ಅಂದ್ರೆ ನಾವು ಉತ್ತರ ಭಾರತದಲ್ಲಿ ಮೋಸ್ಟ್ಲಿ ಅಮೃತ ಸರೋವರಗಳು ಅಂತ ಹೇಳ್ತಾರೆ, ಇಲ್ಲಿ ನಾವು ಕಲ್ಯಾಣಿ ಅಂತ ಹೇಳ್ಬೋದು ಅನಿಸುತ್ತೆ. ಅವನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಒಂದು ಅಧ್ಯಯನದ ಪುಸ್ತಕನ ಹೊರತಂದಿದ್ದಾರೆ. ಅದು ಒಂದು ಭಾಗ ಅಭಿಯಾನದ, ಜಲಶಕ್ತಿ ಅಭಿಯಾನದ ಒಂದು ಭಾಗ.
0: ಹಾಗೆ ನಾವು ಕರ್ನಾಟಕದ ಭೌಗೋಳಿಕತೆಯನ್ನು ಗಮನಿಸಿದ್ರೆ ನಮ್ಮ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮತ್ತು ಹಳೆ ಮೈಸೂರು ಭಾಗ ದಕ್ಷಿಣ ಭಾಗದಲ್ಲಿ ಮಳೆ ಸ್ವಲ್ಪ ಹೆಚ್ಚಾಗಿರೋದನ್ನು, ಹಾಗೆ ನಾವು ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಮಳೆ ಕಡಿಮೆ ಇರೋದನ್ನು ಕೂಡ ನಾವು ಕಾಣ್ತೀವಿ. ಒಟ್ಟಾರೆ ನಮ್ಮ ಕರ್ನಾಟಕದ ಚಿತ್ರಣವನ್ನು ತಗೊಳ್ಳೋದಾದರೆ ಈ ಮಳೆ ನೀರು ಸಂಗ್ರಹ ಅಭಿಯಾನ ಯಾವ ರೀತಿ ಸಾಗ್ತಾ ಇದೆ ಅಂತ.
1: ಮಳೆ ನೀರು ಅಭಿಯಾನ ಆಕ್ಚುಲಿ ಏಕೆಂದರೆ ಜಲಸಂಪನ್ಮೂಲ ರಾಜ್ಯದ ಮುಖ್ಯ ಕಾರ್ಯಸೂಚಿ ಅದು. ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾದಂಥ ತಾಂತ್ರಿಕವಾಗಿ ಇರ್ಬೋದು, ಮತ್ತು ಕೆಲವೊಂದು ಭಾಗದವರೆಗೂ ಆರ್ಥಿಕ ಮೂಲವನ್ನು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರಗಳಿಗೆ ಏನು ಜಲಶಕ್ತಿ ಅಭಿಯಾನ ಇರ್ಬೋದು, ನೀರನ್ನು ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್ ಅನ್ನೋ ಒಂದು ಅಭಿಯಾನ ಇರ್ಬೋದು, ಅದನ್ನು ಮೂಲತಃ ಅದನ್ನು ಕಾರ್ಯಾಚರಣೆ ಮಾಡುವಂಥ ರಾಜ್ಯ ಸರ್ಕಾರದ ಮಟ್ಟದಲ್ಲೇ ನಡೆಯೋದು. ಅದಕ್ಕೆ ಕೇಂದ್ರ ಸರ್ಕಾರ ಯಾವಾಗಲೂ ನೀವು ಹೇಳ್ದಂಗೆ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಹಾಯವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದ ರಾಜ್ಯ ಮಟ್ಟಿಗೆ ಹೇಳೋದಾದರೆ ಜಿಲ್ಲಾವಾರು ಮತ್ತು ನೀರಿನ ಕೊರತೆ ಇರುವ ಜಿಲ್ಲೆಗಳಲ್ಲಿ ಆವಾಗಲೇ ಜಲಶಕ್ತಿ ಅಭಿಯಾನದಲ್ಲಿ ನಾನು ಹೇಳದ್ನಲ್ಲ, ಸುಮಾರು 2836 ಬ್ಲಾಕ್, 1592 ಬ್ಲಾಕ್ಗಳಲ್ಲಿ ಅದು ಕರ್ನಾಟಕದ್ದು ಕೂಡ ಸೇರಿಕೊಂಡಿದೆ. ಆ ಅಭಿಯಾನದಲ್ಲಿ ನಿಮಗೆ ಗೊತ್ತಿರ್ಬೋದು ಮಂಡ್ಯ ಬೀದರ್ ಮಂಡ್ಯ ಮೈಸೂರು ವಿಭಾಗದಲ್ಲಿ ಈ ರೀತಿಯಾದ ಸುಮಾರು ಈ ಜಲ ಸಂರಕ್ಷಣೆಯಲ್ಲಿ ತಡೆಗೋಡೆಗಳನ್ನು ಕಟ್ಟುವುದು, ಕೃಷಿ ಹೊಂಡಗಳು ಮತ್ತು ಮಳೆ ನೀರು ಕೊಯ್ಲು ನಿರ್ಮಾಣ ಮಾಡುವುದು, ಸಾಂಪ್ರದಾಯಿಕ ಕೆರೆಗಳು ಸರೋವರಗಳ ಅಮೃತ ಸರೋವರಗಳ ಪುನರುಜ್ಜೀವನ ಉಳ ತೆಗೆಯುವುದು, ಆವಾಗಲೇ ಹೇಳಿದ್ನೆಲ್ಲ ಕೊಳವೆ ಬಾವಿಗಳ ಮರುಪೂರ್ಣ ಗುಂಡಿಗಳಾಗಿ ಪರಿವರ್ತಿಸುವುದು, ಕರ್ನಾಟಕದಲ್ಲಿ ಈ ರೀತಿ ಪ್ರಗತಿಯಾಗಿರೋದು. ಈ ಜಲಶಕ್ತಿ ಅಭಿಯಾನದಿಂದ ಫಲಿತಾಂಶ ಏನಿದೆ ನೋಡಿ, ರಾಜ್ಯದ ಅಂತರ್ಜಲ ಹೊರತೆಗೆಯುವಿಕೆ ಪ್ರಮಾಣ 68-66 ಬಂದಿದೆ, ಅಂದರೆ 2% ಕಡಿಮೆ ಆಗಿದೆ. ಸುಧಾರಿಸಿ ಇತ್ತೀಚಿನ ವರ್ಷಗಳಲ್ಲಿ ಮೇಲ್ವಿಚಾರಣೆ ನಡೆಸಲಾದ ಬಾವಿಗಳ ಪೈಕಿ 74% ಬಾವಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ.
0: ಸೊ ತಾವು ಹೇಳೋ ಹಾಗೆ ಈ ಅಭಿಯಾನದ ನಂತರ ನಮ್ಮ ಬಾವಿಗಳಲ್ಲಿ ಮತ್ತೆ ನಮ್ಮ ಪಾರಂಪರಿಕ ಜಲಮೂಲಗಳಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗಿರುವಂತ ವರದಿಗಳನ್ನು
1: ಸಂಗ್ರಹಣ ವರದಿ ಕಾಣ್ತೀವಿ. ಜೊತೆಗೆ ಮೈಸೂರು ವಿಭಾಗದಲ್ಲಿ ಮಂಡ್ಯ ಪ್ರಥಮ ಸ್ಥಾನವನ್ನು ಕೂಡ ಈ ಒಂದು, ಅದಲ್ದೇನೆ ನಾವು ಸುಮ್ಮನೆ ಅಭಿಯಾನ ಮಾಡೋದ್ರ ಜೊತೆಗೆ ಯಾವ ಒಂದು ಜಿಲ್ಲಾವಾರು ವಿಭಾಗವಾರು ಯಾರು ಈ ಅಭಿಯಾನಕ್ಕೆ ಸರಿಯಾದ ಒತ್ತನ್ನು ಕೊಟ್ಟು ಮತ್ತೆ ಅದರದ ಸಾಧಕ ಬಾಧಕಗಳಿಗೆ ವಿಚಾರ ಮಾಡಿ ಅಪ್ಲೈ ಮಾಡ್ತಾರೆ ಮೈಂಡ್ಸ್ ಅನ್ನ, ಅದಕ್ಕೊಂದು ಒಂದು ಸಹಕಾರವಾಗಿ ಅಂದ್ರೆ ಪ್ರೋತ್ಸಾಹವಾಗಿ ಒಂದು ಅಲೆಕ್ಟ್ ಮಾಡೋದು, ಈ ಜಿಲ್ಲೆ ಈ ಅಭಿಯಾನದಲ್ಲಿ ಒಂದು ಅಭಿವೃದ್ಧಿ ಮಾಡಿದೆ, ಇವರು ಈ ಜಿಲ್ಲೆಯವರು ನೋಡಿ, ಮಂಡ್ಯದಲ್ಲಿ ಕೆರೆ ಅಭಿವೃದ್ಧಿ ಉಳು ತೆಗೆಯುವಿಕೆ ಮತ್ತು ತಡೆಗೋಡೆಗಳ ನಿರ್ಮಾಣ ಸೇರಿದಂತೆ 7192 ಜಲ ಸಂರಕ್ಷಣಾ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣ ಮಾಡಿದ್ದಾರೆ. ಅವರಿಗೆ ಒಂದು ಪ್ರೋತ್ಸಾಹಕರವಾದ ಒಂದು ಬಹುಮಾನ ತರ ಕೊಟ್ಟು ಪ್ರೋತ್ಸಾಹಿಸೋದು, ಆ ಪ್ರೋತ್ಸಾಹ ಏನಾಗುತ್ತೆ ಅಂದ್ರೆ ಉಳಿದ ಜಿಲ್ಲೆಗಳಿಗೆ

0: ಒಂದು ಮಾದರಿಯಾಗಿ ಹೌದಪ್ಪ, ನಾವು ಈ ರೀತಿ ಎಲ್ಲ ಮಾಡೋದು ಪ್ರೋತ್ಸಾಹದ ಆಕ್ಚುಲಿ ಮಾಡಬೇಕಾದ್ರದ್ದು ನೀರಿನ ಉಳಿತಾಯ ಮತ್ತೆ ಸಂಸ್ಕರಣೆ ಮಾಡೋದ್ರಲ್ಲಿ ಅದು ಮೂಲ ಉದ್ದೇಶ ಆಗಬೇಕು. ಒಂದು ವೇಳೆ ಈ ಪ್ರೋತ್ಸಾಹದ ವಾತಾವರಣ ನಿರ್ಮಾಣ ಮಾಡೋಕ್ಕೋಸ್ಕರವಾಗಿ ಒಂದು ಬಹುಮಾನ ರೀತಿಯಾದ ಒಂದು ಬಹುಮಾನ ಕೂಡ ಬರುತ್ತೆ. ಈಗ ಉತ್ತರ ಕರ್ನಾಟಕದಲ್ಲಿ ನೋಡಿ, ಅತ್ಯುತ್ತಮ ಸಾಧನೆ ಮಾಡಿದ ಜಿಲ್ಲೆಯಾಗಿದೆ ಬೀದರ್. ಮಳೆ ನೀರು ಕೊಯ್ಲು ಕಾರ್ಯದಲ್ಲಿ ಸಾರ್ವಜನಿಕರು ಅತ್ಯುತ್ತಮ ಭಾಗವಹಿಸಿಕೆ ಕೇಂದ್ರ ಸರ್ಕಾರದಿಂದ 25 ಲಕ್ಷಗಳ ನಗದು ಪ್ರೋತ್ಸಾಹ ಪಡೆದಿದೆ ಬೀದರ್ ಜಿಲ್ಲೆ. ಚಿತ್ರದುರ್ಗ, ಅತಿಯಾದ ಅಂತರ್ಜಲ ಬಳಕೆಯಿಂದ ಪ್ರದೇಶಗಳ ವರ್ಗದಲ್ಲಿದ್ದರೂ ಚಿತ್ರದುರ್ಗ ನಿಮ್ಗೆ ಗೊತ್ತಿದೆ, ಅತಿಯಾದ ಅಂತರ್ಜಲ ಬಳಕೆ ಅಲ್ಲಿ ನೀರಿನ ಮಟ್ಟ, ಅಂತರ್ಜಲದ ಮಟ್ಟ ತುಂಬಾ 5,000 ಅಡಿ 6,000 ಅಡಿ ಕೆಳಗಡೆ ಹೋಗಿದ್ರು ಕೂಡ 7,300ಕ್ಕೂ ಹೆಚ್ಚು ಜಲ ಸಂರಕ್ಷಣಾ ರಚನೆಗಳು ಮತ್ತು ಸುಮಾರು 5,000 ಜಲಾನಯನ ಪ್ರದೇಶ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ರಾಜ್ಯದಲ್ಲಿ ಮುಂಚೂಣಿದೆ. ಈ ರೀತಿಯಾಗಿ ಸುಮಾರು ಜಿಲ್ಲಾವಾರು ಮತ್ತೆ ವಿಭಾಗವಾರು ಈ ಜಲಶಕ್ತಿ ಅಭಿಯಾನದಲ್ಲಿ ಪಾರಂಪರಿಕ ಜಲಮೂಲಗಳು, ಕೆರೆ ಕುಟ್ಟೆಗಳು ಮತ್ತೆ ಸಣ್ಣ ನೀರಾವರಿ ಕೆರೆಗಳು, ಜಲ ಹೂಳು ತೆಗೆಯೋದಿರ್ಬೋದು, ಇದೆಲ್ಲ ಪ್ರೋಗ್ರಾಮ್ಗಳು ಮಾಡೋದ್ರಿಂದ ಫಲಿತಾಂಶ ಉತ್ತಮ ಸಿಕ್ಕಿದೆ ಅಂತ ಹೇಳಬಹುದು.
1: ತಾವು ಆಗಲೇ ಸರ್ಕಾರಿ ಕಟ್ಟಡಗಳ ಚಾವಣಿ ಮೇಲೆ ಮತ್ತೆ ಗೃಹಗಳ ಮೇಲೆ ಅಂದರೆ ಜನವಸತಿ ಮನೆಗಳ ಮೇಲೆ ಈ ಮಳೆ ನೀರನ್ನು ಸಂಗ್ರಹ ಮಾಡುವುದರ ವಿಷಯವನ್ನು ತಾವು ಪ್ರಸ್ತಾಪ ಮಾಡಿದ್ರಿ. ಈಗ ನಾವು ಜನದಟ್ಟಣೆ ಹೆಚ್ಚಾಗಿರುವಂತಹ ಬೆಂಗಳೂರಿನಂತಹ ನಗರಗಳಲ್ಲಿ ಈ ರೀತಿ ಚಾವಣಿಯಲ್ಲಿ ಮಳೆ ನೀರು ಸಂಗ್ರಹ ಮಾಡುವುದು ನಗರ ಪಾಲಿಕೆಗಳಿಂದ ಕಡ್ಡಾಯ ಆಗಿದ್ರೂ ಕೂಡ ಸಮಸ್ಯೆ ತುಂಬಾ ಇದೆ, ಅಂದರೆ ಅದು ಪರಿಣಾಮಕಾರಿಯಾಗಿ ಜಾರಿ ಆಗ್ತದೆ. ಸೊ ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಕ್ರಮ ಹೇಗೆ ಅಂತ ತಾವು ಹೇಳ್ತೀರಿ?
0: ಜನಜಾಗೃತಿ ಅದು ಒಂದು ಕಾನೂನಿನ ಮುಖಾಂತರ ಕಡ್ಡಾಯ ಮಾಡುವುದು ಅದು ಒಂದು ಮಾರ್ಗವಾದರೆ, ಜನಗಳು ಕೂಡ ಈ ಪ್ರೋಗ್ರಾಮ್ ಈ ಅಭಿಯಾನದಲ್ಲಿ ಅವರಿಗೆ ಸ್ವಲ್ಪ ಈಗ ಶಾಲಾ ಕಾಲೇಜುಗಳಿರ್ಬೋದು, ಸಾರ್ವಜನಿಕ ವೇದಿಕೆಗಳಲ್ಲಿರ್ಬೋದು, ಅವರಿಗೆ ಒಂದು ಅರಿವನ್ನು ಮೂಡಿಸಬೇಕು. ಜಲ ಈ ಪ್ರಾಕೃತಿಕ ಸಂಪತ್ತು, ಜಲ ಅನ್ನೋದು ಏನಿದೆ, ಪ್ರಾಕೃತಿಕ ಸಂಪತ್ತು ಏನಿದೆ, ಅದು ಈಗಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆಗೂ ಕೂಡ ಬೇಕಾಗುತ್ತೆ. ಮಾನವ ನೀವು ಒಂದು ಒಂದು ವಿಚಾರ ನಿಮ್ಗೆ ಹೇಳ್ತೀನಿ, ಈ ಭೂಮಿಯ ಮೇಲೆ ನೀರಿದ್ರೆ ನೀರಿರೋದ್ರಿಂದ ಜೀವ ಜಲ ಇದಾವೆ, ಮತ್ತೆ ಮಂಗಳಗರ ಉಪರಗ್ರಹದಲ್ಲಿ ನೀರನ್ನು ಹುಡುಕ್ತಾ ಇದ್ದಾನೆ ಮಾನವ. ಆದ್ರೆ ಅದರ ಜೊತೆಗೆ ಇಲ್ಲಿ ಇರುವ ನೀರನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದನ್ನ ಪ್ರತಿಯೊಬ್ಬ ಜನಗಳು ಕೂಡ ಅಥವಾ ಸಮುದಾಯ ಕೂಡ ಅರ್ಥ ಮಾಡ್ಕೋಬೇಕು. ಜೊತೆಗೆ ಇನ್ನೊಂದೇನು ಅಭಿಯಾನ ಅಂತ ಅಂದ್ರೆ, ಈಗ ಕಾನೂನಿನ ಜೊತೆಗೆ ಮಳೆ ಕೊಯ್ಲು ಕರೆಕ್ಟ್ ಆಗಿ ಸರಿಯಾಗಿ ಅಳವಡಿಸಿಕೊಂಡವ್ರಿಗೆ ಒಂದು ಪ್ರೋತ್ಸಾಹದಾಯಕವಾದ ಒಂದು, ಅವರಿಗೆ ಈ ವಾಟರ್ ಬಿಲ್ಲಲ್ಲ ಆಗಿದಲಿ ಏನಾಗಲಿ ಏನೋ ಒಂದು ಇನ್ಸೆಂಟಿವ್ಸ್, ಡಿಸ್ಕೌಂಟ್ಸು,
1: ವಿನಾಯಿತಿ
0: ಆ ಥರದ್ದನ್ನು ಕೊಡೋದ್ರಿಂದಲೂ ಕೂಡ ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡೋದ್ರಿಂದ ಈ ಮಳೆನೂರು ಕೊಯ್ಲು ಜಾಸ್ತಿ ಆಗ್ಬೋದೇನೋ ಅಂತ ಒಂದು ಅನಿಸಿಕೆ.
1: ಮತ್ತೆ ತಾವಾಗಲೇ ಈ ಚಿತ್ರದುರ್ಗದಲ್ಲಿ ಅಂತರ್ಜಲ ತುಂಬಾ ಕುಸಿದಿರೋದ್ರ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡಿದ್ರಿ. ಈಗ ನಾವು ಬೆಂಗಳೂರು ನಗರವನ್ನ ಗಮನಿಸಿದ್ರೆ ಪ್ರಾಚೀನ ಕಾಲದಿಂದ ಕೂಡ ಬೆಂಗಳೂರು ಸಮೃದ್ಧವಾಗಿ ಮಳೆ ಪಡೆಯುವಂತಹ ಪ್ರದೇಶ, ಮತ್ತೆ ಇಲ್ಲಿ ಸರಣಿ ಕೆರೆಗಳು ಇದ್ದಂತಹ ಪ್ರದೇಶ. 1,500ಕ್ಕೂ ಹೆಚ್ಚು ಕೆರೆಗಳು ಬೆಂಗಳೂರು ಮತ್ತೆ ಸುತ್ತಮುತ್ತಲ ಪ್ರದೇಶಗಳು ಇದ್ದುವು ಅಂತ ವರದಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಕೆರೆಗಳು ಸಂಖ್ಯೆ ದೃಷ್ಟಿಯಿಂದ ಕಡಿಮೆ ಆಗಿದ್ದಾವೆ, ವಿಸ್ತಾರದ ದೃಷ್ಟಿಯಿಂದ ಕೂಡ ಕಡಿಮೆಯಾಗಿದೆ, ಒತ್ತುವರಿಗಳು ತುಂಬ ಹೆಚ್ಚಾಗಿದೆ. ಈ ನೆಲೆಯಲ್ಲಿ ನಾವು ನೋಡೋದಾದರೆ ಬೆಂಗಳೂರಿನ ಅಂತರ್ಜಲ ಮಟ್ಟ ಕೂಡ ಗಣನೀಯವಾಗಿ ತುಂಬ ಕಳವಳಕಾರಿಯಾಗಿ ಕಡಿಮೆ ಆಗಿರೋದನ್ನು ನಾವು ಕಾಣ್ತೀವಿ. ಮುಂಚೆ ಎಲ್ಲ 100 ಅಡಿಗೆ ನೀರು ಸಿಗ್ತಾ ಇತ್ತು ಅಂತ ಕೂಡ ಹಿರಿಯರು ಹೇಳೋದನ್ನು ನಾವು ಕೇಳಿದ್ದೇವೆ. ಈಗ ಈ ಬೆಂಗಳೂರು ಒಂದು ರೀತಿಯಲ್ಲಿ ಕಾಂಕ್ರೀಟ್ ಮಯವಾಗಿರುವಂತಹ ಸಂದರ್ಭದಲ್ಲಿ ಮರುಪೂರಣವನ್ನು ನಾವು ಮಾಡೋದು ಹೇಗೆ, ಮಳೆ ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಮಟ್ಟ ಹೆಚ್ಚಾಗೋದು ಹೇಗೆ ಅಂತ ತಾವು ಹೇಳಿ.
0: ಕಾಂಕ್ರೀಟ್ ಮಯ ಆಗೋಗಿದೆ, ಈಗ ರೋಡು ಕೂಡ ಕಾಂಕ್ರೀಟ್ ಆಗ್ತದೆ. ಈಗ ಮಾಮೂಲಿ ಅದು ಟಾರ್ ರೋಡ್ ಆಗಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಕೆಳಗಡೆ ನೀರು ಇಂಗುತ್ತಾ ಇತ್ತು, ಈಗ ಕಾಂಕ್ರೀಟ್ ಅದು ಸಾಧ್ಯತೆನೇ ಇಲ್ಲ. ಇನ್ನ ಕೆರೆಗಳು, ನೀವು ಹೇಳ್ದಂಗೆ ಒಂದು ಆಸೆಯಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋ ಒಂದು ವಿವೇಚನೆ ಇಲ್ಲದೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಪ್ರತಿಯೊಂದನ್ನು ತನ್ನ ತಕ್ಷಣದ ಅಗತ್ಯಗಾಗಿ ಅವನಲ್ಲಿರುವ ದುರಾಸೆಯಿಂದ ಈ ರೀತಿಯಾದ ಇರೋ ಕೆರೆಗಳನ್ನು ಮುಚ್ಚಿ ಅದರ ಮೇಲೆ ವಸತಿ ಯೋಜನೆಗಳನ್ನು ಮಾಡೋದಿರ್ಬೋದು, ಮತ್ತು ಇರೋ ದೊಡ್ಡ ದೊಡ್ಡ ಕೆರೆಗಳ ಸುತ್ತಮುತ್ತ ಅದನ್ನ ಒತ್ತುವರಿ ಮಾಡಿಕೊಂಡು ಮಾಡೋದು, ಇದರಿಂದ ಹೇಗೆ ಜಲಮೂಲಗಳಲ್ಲಿ ಮಳೆಯ ನೀರು ಅಲ್ಲಿ ಏನು ನಾವು ಸಂಗ್ರಹ ಆಗ್ತಿತ್ತು ಮೊದಲು, ಈಗ ಅದು ಇಲ್ಲದಂತಾಗಿದೆ.
1: ಹೌದು,
0: ಈಗ ಇರೋ ದಾರಿ ಅಂತ ಅಂದ್ರೆ ಈ ಕಾಂಕ್ರೀಟ್ ನಾವು ಮಾಡಿ ಆಗಿದೆ, ಕಾಂಕ್ರೀಟ್ ಕಾಡು ಅಂತ ನಾವು ಏನ್ ಹೇಳ್ತೇವೆ ಅದನ್ನು ಮಾಡಿ ಆಗಿದ್ದೇವೆ. ಅಟ್ಲೀಸ್ಟ್ ಕೊನೆ ಪಕ್ಷ ಆ ಜನಗಳು ಅವ್ರ ಬಿಲ್ಡಿಂಗ್ಗಳ ಮೇಲೆ

0: ಅದಕ್ಕೆ ಸಪರೇಟ್ ಪ್ರತ್ಯೇಕವಾದ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ ಮನೆ ಮೇಲ್ಗಡೆ ಇರ್ಬೋದು ಕೆಳಗಡೆ ಇರ್ಬೋದು. ನಾವು ಎಷ್ಟೊಂದ್ ಕಡೆ ನಾನು ನೋಡಿದೀನಿ, ಕೆಲವೊಂದು ಜನಗಳು ರೈನ್ ವಾಟರ್ ಕಲೆಕ್ಟಿಂಗ್ ಟ್ಯಾಂಕ್ ಅಂತ ಒಂದೆಲ್ಲ ಒಂದು ಸಪರೇಟ್ ಮಾಡ್ತಾ ಇದ್ದಾರೆ, ಮಾಡಿರೋದನ್ನ ನಾವು ನೋಡಿದೀವಿ, ನಾವು ಕೂಡ ಪ್ರಪೋಸ್ ಮಾಡಿಸಿದ್ದೀವಿ. ಆ ಥರ ಮಾಡ್ಕೋಬೇಕು. ಅದನ್ನು ಆ ನೀ ಕಲೆಕ್ಟ್ ಆದ ನೀರನ್ನು ಬೇರೆ ಇರ್ಬೋದು ದಿನನಿತ್ಯದ ಬಳಕೆಗಳಿಗೆ ಚೆನ್ನಾಗಿರುತ್ತೆ, ಅದೇನು ಅದಕ್ಕೊಂದು ಫಿಲ್ಟರ್ ಎಲ್ಲ ಬರುತ್ತೆ, ಫಿಲ್ಟರ್ ಎಲ್ಲ ಹಾಕಿ ಮಾಡಿದ್ರೆ ದಿನನಿತ್ಯ ಬಳಕೆಗಳು ಇರ್ಬೋದು ಎಲ್ಲದಕ್ಕೂ ಉಪಯೋಗಿಸ್ಕೊಂಡು. ಕಾವೇರಿ ನೀರು ಈಗ ಬೆಂಗಳೂರಿಗೆ ನೀರಿನ ಕುಡಿಯೋ ನೀರು ಮೂಲ ಕಾವೇರಿ ಒಂದೇ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ ಈಗ ಸದ್ಯಕ್ಕೆ. ಈ ಕಾವೇರಿನಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ, ಅದ್ರದ್ದು ಗೊತ್ತಿರಬೇಕು. ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಜಲ ವಿವಾದ ಇದೆ, ಅಲ್ಲಿಂದ ಇನ್ನೂ ಎಷ್ಟು ತರಲಿಕ್ಕಂತೂ ಸಾಧ್ಯತೆ ಇಲ್ಲವೇ ಇಲ್ಲ. ಅದಕ್ಕೆ ಆಲ್ರೆಡಿ ಈಗ ರೈತರಿಗೆ ಮತ್ತು ನೀರಾವರಿ ಕೊಡುವಂಥದ್ದು ನೀರಿದೆ, ಇದೆಲ್ಲ ಮಾಡೋದ್ರಿಂದ. ಸೊ ಬೆಂಗಳೂರಿನಲ್ಲಿ ವಾರ್ಷಿಕ 800-900 mm ಮಳೆ ಬೀಳುತ್ತೆ. ಆ ಮಳೆ ನೀರನ್ನು ಆದಷ್ಟು ನಾವು ಪ್ರತಿಯೊಂದು ಕಟ್ಟಡದಲ್ಲಿ ಸಂಗ್ರಹ ಮಾಡೋದೇ ಆದರೆ ಈಗ ಮಾಡೋದ್ರಿಂದ ಈ ಕಾವೇರಿ ನೀರಿನ ಮೇಲೆ ಅವಲಂಬನೆ ಕಡಿಮೆ, ಬಹುಮಟ್ಟಿ ಕಡಿಮೆ ಆಗುತ್ತೆ. ಹಂಗಾಗಿ ಜೊತೆಗೆ ನಾವು ಜಲಮೂಲಗಳನ್ನು ಕೂಡ ಸಂರಕ್ಷಿಸಿದಂಗೆ ಆಗುತ್ತೆ. ಇದೊಂದು ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರ ತುಂಬ ಮುಖ್ಯ ಆಗುತ್ತೆ ಅಂತ ಅನಿಸುತ್ತೆ.
1: ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿ ತಿಂಗಳು ನಡೆಸುವಂತಹ ಮನ್ ಕಿ ಬಾತ್ ಬಾನುಲಿ ಕಾರ್ಯಕ್ರಮದಲ್ಲಿ ಕೂಡ ಕಳೆದ ತಿಂಗಳು ಮತ್ತು ಈ ತಿಂಗಳಿನ ಕಾರ್ಯಕ್ರಮದಲ್ಲಿ ಮಳೆ ನೀರು ಸಂಗ್ರಹದ ಒಂದು ಮಹತ್ವದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಜನಗಳಲ್ಲಿ ಕೂಡ ಈ ಮಳೆ ನೀರು ಸಂಗ್ರಹಕ್ಕೆ ಹೆಚ್ಚು ಹೆಚ್ಚು ಮುಂದಾಗುವಂತೆ ಅವರು ಕರೆ ನೀಡಿದ್ದಾರೆ. ಈ ಬಗ್ಗೆ ತಾವು ಹೇಳ್ಬೋದಾ ಅಂತ.
0: ಪ್ರಧಾನಮಂತ್ರಿಯವರು ಹಲವಾರು ಮನ್ ಕಿ ಬಾತ್ ಇಲ್ಲಿವರೆಗೆ ಏನು ಅವರು ಮಾಡ್ಕೊತ ಸರಣಿ ಮಾಡ್ಕೊತ ಬಂದಾರೆ, ಪ್ರತಿಯೊಂದು ಒಂದಲ್ಲ ಒಂದರಲ್ಲಿ ಇದು ಒಂದು ವಿಷಯ ನೀರಿನ ಬಗ್ಗೆ ವಿಷಯ ಇದ್ದೇ ಇರ್ತದೆ. ನೀರಿನ ವಿಷಯದ ಬಗ್ಗೆ ಅಂತೂ ಗಂಭೀರವಾಗಿ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಅವರ ಗಂಭೀರ ಚಿಂತನೆಯ ಫಲವೇ ಇದು ಜಲಶಕ್ತಿ ಅಭಿಯಾನ, ಕ್ಯಾಚ್ ದ ರೈನು, ವೇರಿಟ್ ಫಾಲ್ಸ್, ವೆನ್ನಿನ್ ಫಾಲ್ಸ್, ಮೋರ್ ಕ್ರಾಪ್ ಪರ್ ಡ್ರಾಪ್, ಈ ತರ ಪ್ರೋಗ್ರಾಮ್ಗಳು ಮತ್ತೆ ಅಭಿಯಾನಗಳು ಶುರುವಾಗಿದ್ದಾವೆ. ಈ ನೀರಿನ ಅಮೂಲ್ಯವಾದದ್ದು, ರಾಷ್ಟ್ರೀಯ ಸಂಪತ್ತು. ಪ್ರತಿಯೊಬ್ಬ ನಾಗರಿಕನು ಮಳೆ ನೀರನ್ನು ಸಂಗ್ರಹಿಸುವ ಹೊಣೆಗಾರಿಕೆಯನ್ನು ವಹಿಸಬೇಕು ಅನ್ನೋದು ಅವರ ಒಂದು ಮನ್ ಕಿ ಬಾತ್ ಅಲ್ಲಿ ಮಾತಾಡೋಕೆ ನೀರಿನ ಬಗ್ಗೆ ಮಾತಾಡೋದು ಒಂದು ಉದ್ದೇಶ. ಜಲ ಸಂರಕ್ಷಣೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ಜನರ ಜನಾಂದೋಲನವೂ ಕೂಡ ಆಗಬೇಕು ಅನ್ನೋದು ಅವ್ರದ್ದು ಉದ್ದೇಶ. ಸಾಂಪ್ರದಾಯಿಕ ಜಲಮೂಲಗಳನ್ನು ಪುನರುಜ್ಜೀವನಗೊಳಿಸಿ ಮುಂದಿನ ಪೀಳಿಗೆಗೆ ನೀರಿನ ಭದ್ರತೆಯನ್ನು ಒದಗಿಸಬೇಕು, ವಾಟರ್ ಸೆಕ್ಯೂರಿಟಿ ಮಾಡಬೇಕು ಎಂದು. ಕ್ಯಾಚ್ ದ ರೈನ್ ಅಭಿಯಾನದಲ್ಲಿ ಯುವಕರು, ವಿದ್ಯಾರ್ಥಿಗಳು, ರೈತರು, ನಾಗರಿಕರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅನ್ನೋದು ಅವರ ಮನ್ ಕಿ ಬಾತ್ನಲ್ಲಿ ಆಗಿಂದಾಗೆ ಜಲ ಸಂಚಯನ ಬಗ್ಗೆ, ಜಲ ಅಭಿವೃದ್ಧಿಯ ಬಗ್ಗೆ ಮಾಡ್ತಾ ಇರೋದು ಎದ್ದು ಕಾಣ್ತದೆ ಅಂತ ನನಗನ್ಸುತ್ತೆ.
1: ತಾವಾಗಲೇ ಹೇಳಿದ ಹಾಗೆ ಭೌಗೋಳಿಕತೆಗೆ ಅನುಗುಣವಾಗಿ ಮಳೆ ನೀರಿನ ಒಂದು ಪ್ರಮಾಣ ಚದುರಿ ಹೋಗಿರೋದನ್ನು ನಾವು ಕಾಣ್ತೀವಿ. ಕರ್ನಾಟಕದಲ್ಲೂ ಅಷ್ಟೇ, ದೇಶದ ಚಿತ್ರಣವನ್ನು ತಗೊಂಡ್ರೂ ಕೂಡ ಅಷ್ಟೇ. ಈ ನಿಟ್ಟಿನಲ್ಲಿ ಈ ಮುಖ್ಯವಾಗಿ ಹರಿಯುವ ನದಿಗಳನ್ನು ಜೋಡಣೆ ಮಾಡಿ ನೀರಿನ ಪೂರೈಕೆಯನ್ನು ನೀರಿನ ಲಭ್ಯತೆ ಕಡಿಮೆ ಇರುವ ಪ್ರದೇಶಗಳಿಗೂ ಒದಗಿಸಬೇಕು ಎನ್ನುವಂತಹ ಒಂದು ಮಹತ್ವದ ಯೋಜನೆಯನ್ನು ಕೇಂದ್ರ ಸರ್ಕಾರ ದಶಕಗಳ ಹಿಂದೆಯೇ ಅದು ಕೈಗೊಂಡಿದೆ. ಸೊ ಈ ದೃಷ್ಟಿಯಿಂದ ಹೇಳೋದಾದರೆ, ಅಂದರೆ ಈ ಮಳೆ ನೀರಿನ ಚದುರುವಿಕೆ ಒಂದು ಭಾಗ, ಇನ್ನೊಂದು ಎಲ್ಲೆಲ್ಲಿ ನದಿಗಳು ಹರಿಯುತ್ತವೋ ಅವುಗಳನ್ನು ಜೋಡಣೆ ಮಾಡಿ ನೀರನ್ನು ಹೆಚ್ಚಾಗಿ ಪೂರೈಕೆ ಮಾಡುವುದು ಇನ್ನೊಂದು ಭಾಗ. ಈ ಬಗ್ಗೆ ತಾವು ಯಾಕೆಂತಂದರೆ ತಾವು ಈ ಜಲಾನಯನ ಅಭಿವೃದ್ಧಿ ಸಂಸ್ಥೆಯಲ್ಲಿ ದಶಕಗಳ ಕಾಲ ತಾವು ಕಾರ್ಯನಿರ್ವಹಿಸಿದ್ದವರು, ಈ ಬಗ್ಗೆ ವಿವರ ಕೊಡಬಹುದಾ ಅಂತ.
0: 1980ರಲ್ಲೇ ಹಲವಾರು ಜನಗಳು, ಈಗ ನಿಮ್ಗೆ ಗೊತ್ತಿರ್ಬೋದು, ಒಂದು ಕಡೆ ಮಳೆ ಜಾಸ್ತಿ ಆಗೋದ್ರೆ ಅತಿವೃಷ್ಟಿ ಆಗುತ್ತೆ, ಇನ್ನೊಂದು ಕಡೆ ಮಳೆಯೇ ಇಲ್ಲದೆ ಅನಾವೃಷ್ಟಿ ಆಗ್ತಾ ಇದೆ. ಈಶಾನ್ಯ ಭಾರತದಲ್ಲಿ ಬ್ರಹ್ಮಪುತ್ರ ಇರ್ಬೋದು, ಗಂಗಾ ಮತ್ತೆ ಮಹಾನದಿ, ಗೋದಾವರಿ, ಇವು ಒಂದು ಸ್ವಲ್ಪ ಹೆಚ್ಚಿನ ನೀರಿನ ಲಭ್ಯತೆ ಇರುವಂಥ ನದಿಗಳು. ಇನ್ನೊಂದು ದಕ್ಷಿಣಕ್ಕೆ ಬಂದರೆ ಕೃಷ್ಣ, ಕಾವೇರಿ, ಪೆನ್ನಾರು, ಈ ನದಿಗಳು ನೀರಿನ ಅಂದರೆ ನೀರಿನ ಲಭ್ಯತೆ ಇಲ್ಲ ಅಂದರೆ, ನಾವು ಪ್ರತಿಯೊಂದು ಜಲಾನಯನ ಪ್ರದೇಶದಲ್ಲಿ ವಾರ್ಷಿಕ ನೀರಿನ ಲಭ್ಯತೆ ಮತ್ತು ವಾರ್ಷಿಕ ಬೇಕಾಗಿರುವಂಥ ನೀರು ನೋಡಿದಾಗ, ತುಲನೆ ಮಾಡಿದಾಗ, ಈ ದಕ್ಷಿಣದ ಹಲವಾರು ನದಿಗಳು ನೀರಿನ ನಮಗೆ ಬೇಕಾದಷ್ಟು ನೀರು ಅದರಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ, ಅಂದರೆ ಮಳೆಯ ವಾರ್ಷಿಕ ಮಳೆ ಆಧಾರದಲ್ಲಿ. ಹಾಗಾಗಿ ಭಾರತ ಸರ್ಕಾರ 1980ರಿಂದನೇ ನೀರು ಸಮೃದ್ಧಿ ಇರುವ ಪ್ರದೇಶಗಳಿಂದ ನೀರಿನ ಕೊರತೆ ಇರುವ ಪ್ರದೇಶಗಳಿಗೆ ವರ್ಗಾಯಿಸಲು ರಾಷ್ಟ್ರೀಯ ಜಲಜಾಲ ಅಂದರೆ ನ್ಯಾಷನಲ್ ವಾಟರ್ ಗ್ರಿಡ್ ರಚಿಸುವ ಕುರಿತು ಕಾಲಕಾಲಕ್ಕೆ ಸಲಹೆಗಳನ್ನು ನೀಡ್ತಾ ಬಂದಿದೆ. 1970ರ ದಶಕದಲ್ಲೇ ಎರಡು ಪ್ರಸ್ತಾವನೆಗಳನ್ನು ಒಂದು

0: ಇದು ಮಂಡಿಸಿದರೆ, ಒಂದು ಡಾಕ್ಟರ್ ಕೆ ಎಲ್ ರಾವ್ ಅಂತ ಮೊದಲೇ ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು, ರಾಷ್ಟ್ರೀಯ ಜಲಜಾಲ, ಮತ್ತು ಕ್ಯಾಪ್ಟನ್ ದಸ್ತೂರ್ ಅನ್ನೋರು ಗಾರ್ಲ್ಯಾಂಡ್ ಕೆನಾಲ್ ಬಗ್ಗೆ ಮಾತಾಡಿದರು. ಅವೆರಡೂ ಕೂಡ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಸರಿ ಇಲ್ಲದ್ರಿಂದ ಮುಂದುವರಿಸಲಿಲ್ಲ. ಆದಾಗ್ಯೂ ಅನೇಕರ ತೋರಿದ ಆಸಕ್ತಿಯಿಂದ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್, ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆಯನ್ನು ಶುರು ಮಾಡಿ ಅದರಲ್ಲಿ ಎರಡು, ಒಂದು ಪೆನಿನ್ಸುಲಾರ್ ಅಂದರೆ ಪರ್ಯಾಯ ದ್ವೀಪದ ನದಿಗಳ ಅಭಿವೃದ್ಧಿ ಮತ್ತು ಉತ್ತರದ ಹಿಮಾಲಯ ನದಿಗಳ ಅಭಿವೃದ್ಧಿ ಅಂತ ಎರಡು ಭಾಗ ಮಾಡಿ, ಅವು ಎರಡರಿಂದಲೂ 30 ಅಂತರ್ ನದಿ ಜೋಡಣೆಗಳು, ಚಿಕ್ಕ ಚಿಕ್ಕ ನದಿ, ಚಿಕ್ಕ ಚಿಕ್ಕ ಲಿಂಕ್ಗಳು, ಅಂದರೆ ಇವಾಗ ಗಂಗಾ ಕಾವೇರಿ ಅಂತ ನೀವು ಯಾವಾಗಲೂ ಕೇಳಿರ್ಬೋದು, ಗಂಗಾ ಕಾವೇರಿ ನದಿ ಜೋಡಣೆ ಅಂತ. ಅದು ಗಂಗೆಯಿಂದ ಕಾವೇರಿವರೆಗೂ ನದಿ, ಗಂಗೆಯಿಂದ ಮಹಾನದಿಗೆ ಬರುತ್ತೆ, ಮಹಾನದಿಯಿಂದ ಗೋದಾವರಿ, ಗೋದಾವರಿಯಿಂದ ಕೃಷ್ಣ, ಕೃಷ್ಣದಿಂದ ಪೆನ್ನಾರ್, ಪಾಲಾರ್, ಕಾವೇರಿ, ಹಿಂಗೆ ಹಂತ ಹಂತದಲ್ಲಿ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಒಂದು ಅಧ್ಯಯನ ಮಾಡಲಿಕ್ಕೋಸ್ಕರನೇ 1980ರಲ್ಲಿ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆ ಅಂದರೆ NWDA ಸ್ಥಾಪಿಸಿ ಅಲ್ಲಿಂದ ಇಲ್ಲಿವರೆಗೂ ನಾವು ಮಾಡ್ಕೊತ ಬಂದಿದ್ದೀವಿ. ಅದಕ್ಕೊಂದು PFR ಇರ್ಬೋದು, ಪ್ರಾಥಮಿಕ ಸಾಧ್ಯತಾ ವರದಿ, ಆಮೇಲೆ ವಿಸ್ತೃತ ಸಾಧ್ಯತಾ ವರದಿ, ಇವು ಎಲ್ಲವನ್ನು ಎಲ್ಲ 30 ಲಿಂಕ್ಗಳು ತಯಾರು ಮಾಡಿದ್ದೀವಿ. ಮತ್ತು ಇನ್ನೊಂದು ಉತ್ತಮ ಉದಾಹರಣೆ ಅಂತ ಅಂದರೆ ಈ 30ರಲ್ಲಿ ಒಂದು ಕೆನ್ ಬೆತವಾ ನದಿ, ಇದು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ನಡುವೆ ಇರತಕ್ಕಂಥ, ಅಂದರೆ ಉಪಯೋಗ ಆಗುವಂತಕ್ಕಂಥ ಯೋಜನೆ ಒಂದನ್ನು ಮೊದಲನೆಯದಾಗಿ ನದಿ ಜೋಡಣೆಯಲ್ಲಿ ಕಾರ್ಯಗತ ಆಗ್ತಾ ಇದೆ. ಅದು ಸುಮಾರು 40,000 ಕೋಟಿಯ ಯೋಜನೆ. ಇಲ್ಲೊಂದು ಮುಖ್ಯವಾದ ವಿಷಯ ನಾವು ಏನು ಹೇಳಬೇಕು ಅಂತ ಅಂದರೆ, ಈ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಅಂದರೆ ರಾಷ್ಟ್ರೀಯ ಜಲಜಾಲ ಏನು ನಾವು ಮಾಡಿದೆ ಅಲ್ಲ ಕೇಂದ್ರ ಸರ್ಕಾರ, ಆ 30 ನದಿ ಜೋಡಣೆ ಯೋಜನೆಗಳಿಗೆ ಆಗುವ ಆರ್ಥಿಕ ವೆಚ್ಚವನ್ನು, 90% ಆರ್ಥಿಕ ವೆಚ್ಚವನ್ನು ಕೇಂದ್ರ ಸರ್ಕಾರ ಮತ್ತು 10% ಸಂಬಂಧಿತ ರಾಜ್ಯಗಳು ಶೇರ್ ಮಾಡೋದು ಅಂತ ಒಂದು ತಗೊಂಡಿದ್ದಾರೆ, ನಿರ್ಧಾರವನ್ನು ತಗೊಂಡಿದ್ದಾರೆ. ಅದು ಪ್ರತಿಯೊಂದು ಲಿಂಕ್ಗೆ ಬದಲಾಗ್ತಾ ಹೋಗುತ್ತೆ. ಹೀಗಾಗಿ ಒಂದು ಶುರುವಾಗಿದೆ. ನೆಕ್ಸ್ಟ್ ಈ ಜಾಲದಲ್ಲಿ ಪರ್ಬತಿ ಕಾಲೇಸಿನ್ ಚಂಬಲ್ ಅಂತ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ಮಧ್ಯೆ ಅದು ಒಂದು ಶುರುವಾಗುವ ಹಂತದಲ್ಲಿದೆ. ಮತ್ತೆ ದಕ್ಷಿಣದಲ್ಲಿ ಅವು, ಇದು ಮೂರನೆಯದಾಗಿ ಗೋದಾವರಿಯಿಂದ ಕಾವೇರಿವರೆಗೂ ಗೋದಾವರಿ ಕಾವೇರಿ ಲಿಂಕ್ ಅಂತ ಏನು ಒಂದು ಮಾಡಿ ಅದನ್ನು ಕೂಡ ನಾವು ಜಾರಿಗೆ ತರಬೇಕು ಅನ್ನೋದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದೆ. ಈ ನಿಟ್ಟಿನಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಒಂದು ಸಹಮತವನ್ನು, ನೀರಿನ ಹಂಚಿಕೆಯಲ್ಲಿ ಸಹಮತ ಮತ್ತು ಅವರ ಸಹಮತ ಒಪ್ಪಿಸಿ ಮಾಡಲಿಕ್ಕೋಸ್ಕರ ಸುಮಾರು ಮೀಟಿಂಗ್ಗಳು, ಅಂದರೆ ಕನ್ಸಲ್ಟೇಟಿವ್ ಕಮಿಟಿ ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಅದು ನಡೀತಾ ಇದೆ. ಒಂದು ವೇಳೆ ಎಲ್ಲರೂ ಒಂದು ಸಹಮತಕ್ಕೆ ಬಂದರೆ ಮೂರನೆಯದಾಗಿ ಗೋದಾವರಿ ಕಾವೇರಿ ಒಂದು ಜಾರಿಗೆ, ಅಂದರೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದ್ರಲ್ಲಿ ಆಗಬಹುದು ಅಂತ ಒಂದು ಅನಿಸಿ.
1: ಮತ್ತೆ ಈ ಮಳೆ ನೀರು ಸಂಗ್ರಹದಲ್ಲಿ ಜನಭಾಗಿದಾರಿಕೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಾವಾಗಲೇ ಹೇಳಿದ್ರಿ. ಇತ್ತೀಚಿನ ವರ್ಷಗಳಲ್ಲಿ ಗಮನಿಸುವುದಾದರೆ ಪರಿಸರಕ್ಕೆ ಸಂಬಂಧಿಸಿದಂತೆ ಮತ್ತೆ ಈ ಮಳೆ ನೀರು ಸಂಗ್ರಹ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರೇತರ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು, ಇವು ಹೆಚ್ಚು ಜನಜಾಗೃತಿ ಕೆಲಸದಲ್ಲಿ ಮತ್ತೆ ನಾವೀನ್ಯತೆಯನ್ನು ಅಳವಡಿಸುವ ವಿಚಾರದಲ್ಲಿ ತೊಡಗಿಸಿಕೊಂಡಿರೋದನ್ನ ನಾವು ಕಾಣ್ತೀವಿ. ಯಾಕೆಂತಂದ್ರೆ ಮಳೆ ನೀರು ಸಂಗ್ರಹ ಅಂತಂದ್ರೆ ಅದಕ್ಕೆ ಒಂದು ಉಪಕರಣಗಳನ್ನು ನಾವು ಜೋಡಿಸಬೇಕಾಗತ್ತೆ, ವೈಜ್ಞಾನಿಕ ಶೋಧಿತ ಉಪಕರಣಗಳನ್ನು. ಅವು ಕೂಡ ವೆಚ್ಚದ ದೃಷ್ಟಿಯಿಂದ ಕೆಳಮಧ್ಯಮ ವರ್ಗದವರ ಕೈಗೆ ಎಟುಕದೆ ಇರೋ ಒಂದು ಸಾಧ್ಯತೆ ಕೂಡ ಇದೆ. ಸರ್ಕಾರ ಅದಕ್ಕೆ ಸಹಾಯಧನ ಕೂಡ ಕೊಡ್ತಾ ಇದೆ. ಸೊ ಈ ಎಲ್ಲಾ ದೃಷ್ಟಿಯಿಂದ ನೋಡೋದಾದ್ರೆ ಈ ಸರ್ಕಾರೇತರ ಸಂಸ್ಥೆಗಳು ಈ ಒಂದು ಜಾಗೃತಿ ವಿಷಯದಲ್ಲಿ ಯಾವ ರೀತಿ ಪಾತ್ರ ವಹಿಸ್ತಾ ಇದ್ದಾವೆ ಅಂತ ತಾವು ಹೇಳ್ತೀವಿ.
0: ಆಕ್ಚುಲಿ ಮೊದಲನೇ ನಾನು ಹೇಳದಂಗೆ ಯಾವುದೇ ಒಂದು ಸರ್ಕಾರದ ಯೋಜನೆ ಆಗಲಿ ಕಾರ್ಯಕ್ರಮಗಳಾಗಲಿ ಜನರ ತಲಮಟ್ಟಕ್ಕೆ ತಲುಪಬೇಕಂತಂದರೆ ಜನಸಮುದಾಯ ಮತ್ತು ಅದರಲ್ಲಿರತಕ್ಕಂಥ ಪಾಲುದಾರರು ಏನಿದ್ದಾರೆ, ಸ್ಟೇಕ್ ಹೋಲ್ಡರ್ಸ್, ಭಾಗವಹಿಸೋಕೆ ಬಹಳ ಮುಖ್ಯ. ಅದರಲ್ಲಿ ಈ ಸರ್ಕಾರೇತರ ಸಂಸ್ಥೆಗಳು ಕೂಡ ಅವರು ಪಾಲುದಾರ. ಅವ್ರದ್ದು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರಲ್ಲಿರತಕ್ಕಂಥ ತಾಂತ್ರಿಕತೆ ಆಗಿರ್ಬೋದು ಅಥವಾ ಆರ್ಥಿಕ ಸಹಾಯ ಅಂದರೆ ಸ್ವಲ್ಪ ಮಟ್ಟಿಗೆ ಕೂಡ ಅವರು ಮಾಡಬಹುದು ಮತ್ತು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದೇನಂದ್ರೆ ಈ ಪರಿಸರ, ಇದರಿಂದ ಈ ಆಂದೋಲನ ಇರ್ಬೋದು, ಜಲ ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ಅನ್ನೋ ಒಂದು ಅಭಿಯಾನ ಇರ್ಬೋದು ಅಥವಾ ನದಿ ಜೋಡಣೆ ಇರ್ಬೋದು, ಅದಕ್ಕೆಲ್ಲ ಅವರು ಸರ್ಕಾರೇತರ ಸಂಸ್ಥೆಗಳು ಮತ್ತು ಪಾಸಿಟಿವ್ ಕನ್ಸ್ಟ್ರಕ್ಟಿವ್ ಆಗಿ ಸಪೋರ್ಟ್ ಮಾಡ್ತಾ ಇದ್ರೆ. ಜೊತೆಗೆ ನದಿ ಜೋಡಣೆಗಂತೂ ಕೆಲವೊಂದು ಪರಿಸರವಾದಿಗಳ ವಿರೋಧ ಅಂತೂ ಇದ್ದೇ ಇದೆ. ಅವೆಲ್ಲ ಪ್ರತಿಯೊಂದು ಪ್ರಾಜೆಕ್ಟ್ ಯೋಜನೆಗಳು ನಾವು ತಂದಾಗ ಅದಕ್ಕೆ ಸಾಧಕ ಬಾಧಕಗಳು ಮತ್ತು ಅದಕ್ಕೆ ಪೂರಕವಾದದ್ದು ಮತ್ತು ವಿರೋಧವಾದದ್ದು ವ್ಯವಸ್ಥೆಗಳು ಇದ್ದೇ ಇದ್ದಾವೆ. ಅವರು ಎಲ್ಲ ಇರೋದ್ರಿಂದ ನಾವು ಕೂಡ NWDA ನದಿ ಜೋಡಣೆಯನ್ನು ಅಧ್ಯಯನ ಮಾಡುವಾಗ ಅವರೆಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅದಕ್ಕೂ ಕೂಡ ಅವರಿಗೆ ಸರಿಯಾದ ಉತ್ತರವನ್ನು ಕೊಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.
1: ಇಲ್ಲಿಯವರೆಗೆ ಮಳೆ ನೀರು ಸಂಗ್ರಹ ಅಭಿಯಾನ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ MP ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
0: ನಮಸ್ಕಾರ. ನಾನು ಕೂಡ

0: ಇಲ್ಲಿಗೆ ಕರೆಸಿ ನನ್ನ ಎರಡು ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಮತ್ತು ಆಕಾಶವಾಣಿಯ ಎಲ್ಲ ತಾಂತ್ರಿಕ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ.
1: ಇದುವರೆಗೆ ಕೇಂದ್ರ ಜಲಶಕ್ತಿ ಸಚಿವಾಲಯದ ಮಳೆ ನೀರು ಸಂಗ್ರಹ ಅಭಿಯಾನ ಕುರಿತ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಂಪಿ ಕೃಷ್ಣಮೂರ್ತಿ, ನಡೆಸಿಕೊಟ್ಟವರು ಹಿರಿಯ ಪತ್ರಕರ್ತರಾದ ನಾರಾಯಣಸ್ವಾಮಿ ಬಿಎಸ್, ಪ್ರಸಾರ ನಿರ್ವಹಣೆ ಅಭಯ ದಾಮ್ಲೆ, ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿವಿಭಾಗದ ಸಹಾಯಕ ನಿರ್ದೇಶಕರು ಹಾಗೂ ಮುಖ್ಯಸ್ಥರಾದ ಸುಹಾಸ್ ಆರ್. ಇದು ಬೆಂಗಳೂರು ಆಕಾಶವಾಣಿ ಸುದ್ದಿವಿಭಾಗದ ಕೊಡುಗೆ.

ಆಕಾಶವಾಣಿ ವಿಜಯಪುರ ಕೇಂದ್ರ ಸಮಯ 6 ಗಂಟೆ. ಈಗ ಪರಿಚಯ ಮಾಡಿಕೊಳ್ಳೋಣ ಕಾರ್ಯಕ್ರಮಗಳನ್ನು. ಈ ನಂತರ ಕೇಳಿ 6:10 ಚಜ್ಜರೊಟ್ಟಿ ಚವಳಿಕಾಯಿ, 6:30 ಅವಲೋಕನ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಲಕಿ ಗ್ರಾಮದ ರೈತರಾದ ನಾಗಪ್ಪ ವಸಂತ್ ಬಬಲೇಶ್ವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ನಂತರ ಜನಪದ ಸಂಗೀತ. 7:45 ಚಿತ್ರಗೀತೆಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಈ ರಾತ್ರಿ 8 ಗಂಟೆಗೆ ಚಿತ್ರಗೀತೆಗಳು, 8:15ಕ್ಕೆ ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 8:45ಕ್ಕೆ ಸಮಾಚಾರ ಸಂಧ್ಯಾ ಹಿಂದಿ ವಾರ್ತೆಗಳು, 9:15ಕ್ಕೆ ಸ್ಪಾಟ್ಲೈಟ್, 9:30ಕ್ಕೆ ಮನಿ ಟಾಕ್, ರಾತ್ರಿ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಯುವ ನಿಲಯದಿಂದ ಈ ನಂತರ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು, ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ.

ನಾಳೆ ಬೆಳಿಗ್ಗೆ 6:30 ಚಿಂತನ, ದ್ಯಾಮೇಶ್ HS ಅವರಿಂದ. 6:35 ರೈತರಿಗೆ ಸಲಹೆ, 6:55 ಸಂಸ್ಕೃತದಲ್ಲಿ ವಾರ್ತೆ.

ಏಳು ಗಂಟೆ ಹದಿನೈದು ನಿಮಿಷಕ್ಕೆ ತಂತ್ರಜ್ಞಾನ ತರಂಗ ಪ್ರಾಯೋಜಿತ ಕಾರ್ಯಕ್ರಮ. ನಾಳೆ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಚಿತ್ರಗೀತೆಗಳು, ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಗುರು ಪೂರ್ಣಿಮೆಯ ಮಹತ್ವ ಭಾಗವಹಿಸಿದವರು ಧ್ರುವ ಕುಲಕರ್ಣಿ. ನಂತರ ಚಜ್ಜರುಟ್ಟು ಚೌಳಿಕಾಯಿ ಮರುಪ್ರಸಾರ ಕಾರ್ಯಕ್ರಮ ಕೇಳಿವಿರಿ. ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಶ್ವ ಹುಲಿ ದಿನ ಈ ಕುರಿತು ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶ್ಯಾಮ್ ಪ್ರಸಾದ್, ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಸಮಯ ಆರು ಗಂಟೆ ಐದು ನಿಮಿಷವಾಗುತ್ತದೆ.

0: ಸಂಘಟಿತ ಕಾರ್ಮಿಕರಿಗೆ ಯಾರ್ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ಏನ್ ದೋಸ್ತ, ಏನ್ ತೋಟದಾಗ ಅದಿ? ಏನ್ ಎಷ್ಟ್ ಊರಾಗ ಹುಡ್ಕಾಳತ್ತಿನಲ್ಲಿ ಮನ್ಯಾಗ ಹೇಳಿದ್ರು ಇಲ್ಲಿ ತೋಟದಾಗ ಅದಿತ್ತ?
4: ಇಲ್ಲಿ ಪರಿಸರ ಚಲೋ ದೋಮರ ಇಲ್ಲಿ ಊರಾಗ ಏನಸ ಎಲ್ಲಾ ಕೆಟ್ಟಗೆ ಅಲ್ಲೇ ಅದ. ನಮ್ದು ರೋಡಿಗೆ ಮನಿ ಐತಿ. ಪ್ರತಿ ಗಾಡಿ ಬೈಕ್ ಹೋದ್ರು ಸೌಂಡ್ ಬರ್ತೈತಿ. ಬಸ್, ಟ್ರ್ಯಾಕ್ ಬೇಗ, ಟ್ರ್ಯಾಕ್ಟರ್, ಎಲ್ಲಾ ಗಾಡಿ ಹೋದ್ರು ಸೌಂಡ್ ಬರ್ತಾವಪ್ಪ. ನೋಡಿ ಎಷ್ಟು ಪ್ರಶಾಂತವಾಗಿ ವಾತಾವರಣ ಅದ. ಗಿಡ ಮರ ಮತ್ತೆ ಎಲ್ಲ ನೋಡು ಎಷ್ಟ್ ಚಂದ ಬೆಳದಾವ ಹಸಿರಿಂದ. ತೆಂಗಿನ ಗಿಡಗಳು ಅದಾವ ಬಾಜು,
3: ತೆಂಗಿನ ಗಿಡ ಅದಾವ.
4: ಗಿಡಗಳು ಚಲೋ ಇದ್ವು ಅಂದ್ರ ಅದ್ರಾಗ ಪಕ್ಷಿಗಳು ಕಲರ್ ಅವ ಇರ್ತದ.
3: ಕೆಲಸ ಬಿಟ್ಟು ಬರಗಲ್ಲ, ಬರೋದನ್ನ ಸಂಜೆಗೆ ಆಗಿರ್ತೈತಿ.
4: ಇಲ್ಲ, ನಾ ಹೊಲಕ್ ಬಂದೆ ಅಂದ್ರೆ ಹೊಳ್ಳಿ ಇಲ್ಲಿ ಮಧ್ಯಾಹ್ನ ಆಗೋದು, ಇಲ್ಲಿ ಗಿಡ ಅದಲ್ಲಿ ತಮ್ಮ ನಾಳೆ ಬರ್ತೈತಿ, ರೆಸ್ಟ್ ಮಾಡಬಹುದು.
3: ಹೌದು, ಏನು ಪ್ರಕೃತಿ ದಿನ ಬೇರೆ ಕೇಳಿನ ಅಲ್ಲಿ ಏನೋ ಆಚರಣೆ ಮಾಡ್ಲಾತಿದ್ರು.
4: ಹೌದು, ಇವತ್ತು ಸ್ಪೆಷಲ್ ಡೇ ಐತಿ ಗೊತ್ತಿಲ್ಲ ನಿನಗೆ? ವಿಶ್ವ ಪ್ರಕೃತಿ ದಿನ ಅಂದ್ರೆ ವರ್ಲ್ಡ್ ನೇಚರ್ ಡೇ ಇವತ್ತ.
3: ಏನ ವಿಶೇಷತೆ?
4: ಇನ್ನ ಅದು ನೈಸರ್ಗಿಕ ಸಂಪನ್ಮೂಲನ ರಕ್ಷಿಸೋದು ಎಲ್ಲಾರು ಜವಾಬ್ದಾರಿ ಐತಪ್ಪ. ಅದ
3: ಇತ್ತಿತ್ತಲಾಗಿ
4: ಗಿಡ ನೋಡೋದು, ಹಾಕೋದು, ಬೆಳೆಸೋದು, ಅದನ್ನ ಮಾಡ್ಕೇಸಿಂದ ಫೋಟೋ ಹೊಡ್ಕೊಂಡು ಮನೆಗೆ ಹೋಗೋದಲ್ಲ. ಪ್ರತಿನಿತ್ಯ ನಾವು ನಿಸರ್ಗವನ್ನ ಪ್ರೀತಿಸಬೇಕು, ಆರಾಧಿಸಬೇಕು,
3: ಆರಿಸ್ಬೇಕು, ಕಾಡು ಬೆಳೆಸಬೇಕು,
4: ನಾಡು
3: ಉಳಿಸ್ಬೇಕಂತಾರ. ಕಾಡು ಇದ್ರನೇ ನಾಡು ಉಳಿತೈತಿ.
4: ಹೌದು,
3: ಏನು ಅದು ಇತ್ತಿತ್ತಲಾಗ ನಮ್ಮ ಭಾರತ ದೇಶದಾಗ ಕಾಡಿನ ಸಂಖ್ಯೆ ಬಹಳ ಕಡಿಮೆಪ್ಪ. ಎಲ್ಲಿ ಹೋದ್ರು ಮಂದಿ ಶಾಂತ ಜಾ ಇರ್ಬೇಕಂದ್ರೆ ಜಾರಿ ಸಿಗಂಗೇ ಇಲ್ಲ ನೋಡಿ ಜಾಗ.
4: ಏನು ಅದಕ್ಕೆ ನಿಸರ್ಗದಾಗ ಭೂಮಿ, ಗಾಳಿ, ಬೆಳಕು, ನೀರು ಇವು ಬಹಳ ಮುಖ್ಯ ನೋಡಪ್ಪ.
3: ಹೌದು,
4: ಜೀವನಕ್ಕೆ ಇವು ಬಹಳ ಅವಶ್ಯಕ. ಈಗ ನಾವ್ ಏನೇ ಎಷ್ಟ ಆಸ್ತಿ ಅಂತಸ್ತಿ ಏನ ಗಳಿಸಿದ್ರು ಸಹಿತ ತಿನ್ನಾಕ ಊಟ ಬೇಕು, ಮಲಗಾಕ ಮನಿ ಬೇಕು, ಕುಡಿಯಾಕ ನೀರ್ ಬೇಕು. ಯಾಕಂದ್ರೆ ಇದು ನಿಸರ್ಗದತ್ವವಾಗಿ ಬಂದಿದ್ದು ಭೂಮಿ. ನಮಗೆ ನಿಮ್ಗೆ ಈಗ 50 ಕೆಜಿ ವರ್ಷದಲ್ಲಿ ಒಂದ 100 ಕೆಜಿ ವರ್ಷಿದ್ರಂದ್ರ ಸ್ವಲ್ಪ ನಮ್ ಭಾರ ಆಗಿಬಿಡ್ತದೆ. ಭೂಮಿ ತಾಯಿ ಎಷ್ಟಿದ್ರಿ? ಏನ
3: ನಿಸರ್ಗ ಸರಿ ಐತಂದ್ರ ಏನ್ ನಾವು ಸರಿ ಆಗಿರ್ತೀವಿ. ನಮ್ ಬದುಕಿದ್ದೆ ನಿಸರ್ಗ ಮೇಲೆ.
4: ಹೌದು,
3: ಏನ್ ಮಳಿ ಗಾಳಿ ಇವೆಲ್ಲ ಚಂದ ಇದಾಗ್ಬೇಕಂದ್ರ ಮಳಿ ಸರಿ ಹೊತ್ತಾಗ್ಬೇಕಂದ್ರ ಕಾಡು ಇರ್ಬೇಕು,
4: ಕಾಡು
3: ನಾವು ಬೆಳೆಸ್ಬೇಕು. ಇಲ್ಲಾಂದ್ರ ಈಗ ಹೆಂಗಿಲ್ಲ, ಯಾವಾಗ ಗ್ಯಾರಂಟಿ ಇಲ್ಲ ಮಳಿ ಬಂದ್ರ ಹೂ ಅಂತ ಬರ್ತೈತಿ, ಇಲ್ಲ ಬರಂಗೇ ಇಲ್ಲ. ರೈತರಿಗೆ ಎಷ್ಟು ತೊಂದರೆ ಆಗ್ತೈತಿ.
4: ಹೌದು, ಈಗ ನಾವು ಗಿಡ ಮರ ಬೆಳೆಸೋದ್ರಿಂದ ಮಳಿಗಾಳಿ ಅಂದ್ರೆ
3: ಕಾಲಕ್ಕೆ ತಕ್ಕಂಗೆ ಆಗ್ತಿವಿ. ಬಿಸಿಲು ಮಳಿ ಎಲ್ಲ ಇತ್ತು ಅಂದ್ರ ಪ್ರಕೃತಿ ನಾವು ಎಲ್ಲ ಮನುಷ್ಯರ್ ತೊಂದರೆ ಆಗಂಗಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಂಗಿಲ್ಲ. ಹಂಗಾಗಿ ಬೆಳೆಸಲೇಬೇಕು ಪ್ರಯತ್ನ ನಾವು. ಏನು ನಮ್ಮ ತೋಟದ ಸುತ್ತಮುತ್ತ, ನಮ್ಮ ಮನೆ ಸುತ್ತಮುತ್ತ ಅದಕ್ಕೆಲ್ಲ ಗಿಡಗಳು ನೆಡ್ಕೋತ ಹೋದ್ರ ತೀರಾ ಪ್ರಮಾಣದಲ್ಲ ಸ್ವಲ್ಪ ಅದು ಸ್ವಲ್ಪ ಹಸಿರು ಕಾಣಿಸ್ತೈತ.
4: ಸರ್ಕಾರದವರು 10 ಹಲವಾರು ಯೋಜನೆಗಳನ್ನು ಮಾಡ್ಯಾರ. ಮನೆಗೊಂದು ಮಗು, ಮಗುವಿಗೊಂದು ಮರ ಮಾಡ್ತಾರ. ಆಮೇಲೆ ಈ ಪ್ರತಿಯೊಬ್ಬರು ಅದು ಅರಣ್ಯ ಇಲಾಖೆ ಡಿಪಾರ್ಟ್ಮೆಂಟ್ ಐತೆ, ಅದಕ್ಕಾಗಿ ಸಂಬಂಧಪಟ್ಟ ಅಲ್ಲೆಲ್ಲ ಕೆಲವೊಂದು ಉಚಿತವಾಗಿ ಗಿಡ ಮರಗಳನ್ನು ಕೊಡ್ತಿರ್ತಾರೆ. ಹೊಲದ ಬದುಗಳಲ್ಲಿ ಆಗಲಿ ಮನೆ ಮುಂದೆ ಆಗಲಿ
3: ಜಾಗ
4: ಹಚ್ಚಿಕೊಳ್ಳೋದ್ರೆ ನಡೀತದ.
3: ಮತ್ತೆ ನಮ್ಗೆ ಉಪಯೋಗ ಇಲ್ಲ,
4: ನೆರಳು
3: ಸಿಗ್ತದೆ ಸಿಗ್ತಾವ. ಇದು ಬೇಕಾದ ಅಲ್ಲೇ ಸ್ವಲ್ಪ ತೋಟ ಮಾಡ್ಕೋಬಹುದು, ಜಾಗ ಇತ್ತಂದ್ರೆ
4: ಕಾಯಿಪಲ್ಲೆ ಮಾಡ್ಕೊಳ್ಳೋದು,
3: ನಾವೇ ಬೆಳೆಸ್ಕೋಬಹುದು.
4: ಜಾಗ ಇತ್ತಂದ್ರೆ ಮನೆಯಾಗ
3: ಯಾಕೆ ಕೆಮಿಕಲ್ ಹಾಕಿದ್ದು ತಿನ್ಬೇಕು, ರಾಸಾಯನಿಕ ಹಾಕಿದ ಪದಾರ್ಥ ತಗೋಬೇಕು. ಇಲ್ಲೇ ಸ್ವಲ್ಪ ಜಾಗ ಇತ್ತಂದ್ರೆ ಬೆಳೆಸ್ಕೋರಿ, ಹಂಗೆ ವೇಸ್ಟ್ ಮಾಡೋಕಿತ್ತ ಹಸಿರು ಇರ್ಲಿ ಅನ್ನೋ ಉದ್ದೇಶ. ಬಹಳ ಚಂದ ಇರ್ತೈತೆ ಹಂಗೆ ಇತ್ತಂದ್ರೆ.
4: ಹೌದು,
3: ಈ ಸಿಟಿಯಾಗ ಸ್ವಲ್ಪ ಜಾಗ ತೊಂದರೆ ಆಗ್ತಾವ, ಹಳ್ಳಿಯಾಗ ಇದ್ದೇ ಇರ್ತಾವ.
4: ಹಳ್ಳಿಯಾಗ ರಗಡ್ ಜಾಗ ಇರ್ತೈತೆ.
3: ಮೊದಲು ಹಿತ್ತಲತ್ತ ಶಬ್ದ ಕೇಳ್ತಿದ್ವಿ, ಅದನ್ನು ಇಲ್ಲಿ ಹಿತ್ತಲ ಅಂದ್ರೆ ಇಲ್ಲಿ 30-40 ಸೈಟ್, 20-30 ಸೈಟ್ ಇಂತನಾಗ ಈಗ ಹಳ್ಳಿಯಾಗ ಯಾವ ಮಟ್ಟಿಗೂ ಗೊತ್ತಿಲ್ಲ. ಏನು ಅದು ಶಬ್ದ ಇರ್ಲಾರ್ದಂಗ ಐತೆ. ಹಿತ್ತಲಂದ್ರೆ ಮನೆ ಹಿಂದಿನ ಭಾಗ, ಅಲ್ಲೆಲ್ಲ ಗಿಡಗಳು ಬೆಳೆದ್ರು.
4: ಖಾಲಿ ಜಾಗ ಬಿಟ್ಟಿದ್ದು,
3: ಖಾಲಿ ಜಾಗದಾಗ ಅಲ್ಲೆಲ್ಲ ಬೆಳ್ಕೋತಿದ್ರು ಮಂದಿ ಮೊದಲ. ಹಿಂಗಾಗಿ ಪ್ರಕೃತಿ ಉಳಿಸ್ಬೇಕಾದ್ರು ನಮ್ಮ ಕರ್ತವ್ಯ ನೋಡು ದೋಸ್ತ.
4: ಇಲ್ಲ, ಪ್ರಕೃತಿ ಸಂರಕ್ಷಣೆ ನಾವು ಮಾಡಿದ್ರೆ ನಮ್ಮನ್ನ ಪ್ರಕೃತಿ ಸಂರಕ್ಷಣೆ ಮಾಡ್ತದೆ.
3: ನಾವೇ ಹಾಳು ಮಾಡ್ತೀವಿ ಅದ್ರ ಮಾಡಿದ್ರೆ ಈಗ ಮಳೆನೇ ಬರಂಗಿಲ್ಲ, ಬರಗಾಲ ಬಿತ್ತದ್ರ ನಾವೇ ಓದಾಳದಲ್ಲ, ನಾವೇ ಸಾಯ್ತೀವಿ. ಹಿಂಗಾಗಿ
4: ನೀರ್ ಎಷ್ಟು ಮುಖ್ಯ ನೋಡಿ. ಇಲ್ಲ, ಕುಡಿಯಾಕ ಬೇಕು, ದಿನ ಬಳಕೆಗೆ ಬೇಕು, ಪ್ರಾಣಿ ಪಕ್ಷಿಗಳಿಗೆ ಬೇಕು.
3: ಹೌದು,
4: ನೀರು ಪ್ರತಿಯೊಂದಕ್ಕೂ
3: ಒಳ್ಳೇದು. ನೀರು, ಗಾಳಿ,
4: ಮಳೆ ಆಗಲಿಲ್ಲ ಅಂದ್ರೆ ಈಗ ನದಿ ಹಳ್ಳ ಕೊಳಗಳು ನೀರ್ ಸ್ಟಾಕ್ ಇರಂಗಿಲ್ಲ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಏನು ರಂಗ ಕೈಗೆ ಬ್ಯಾಂಡೇಜು
2: ಬಿದ್ದ್ಬಿಟ್ಟಾಕ ನಮ್ಮಂತ

0: ಹಿಂಗಾಗಿ ಮಳಿ ಕರೆಕ್ಟ್ ಪ್ರಮಾಣದಾಗ ಆಗಲಿಲ್ಲ ಅಂದ್ರೆ ಎಲ್ಲ ಕಡೆ ಕಡಿಮೆ ಪ್ರಮಾಣ ನೀರು
1: ಸಿಗ್ತೈತಿ.
0: ಅದಕ್ಕೆ ನಾವು ನೀರನ್ನ ಹಿತವಾಗಿ ಮಿತವಾಗಿ ಬಳಸಬೇಕಾಗ್ತದೆ.
1: ಏನಿಲ್ಲ ಅದು ಸರಿಯಾದ ಯೋಜನೆ ಬಿಡು.
0: ಇಲ್ಲಿ ಊಟನು ಚೆನ್ನಾಗತ್ತದ, ಕಡೆ ಬುತ್ತಿ ಕಟ್ಕೊಂಡ್ ಬಂದಿರ್ತೀವಿ ಎಲ್ಲರೂ ಮನೆಯವ್ರು ಕೂಡಿ ಬುತ್ತಿ ತಗೊಂಡ್ಬಂದು ಇಲ್ಲೇ ಊಟ ಚಲೋತ್ತಿಗೆ ಮಾಡ್ತಿರ್ತೀವಿ. ಆಮೇಲೆ ಚರಗಾದು ಚೆಲ್ಲಾಗೋದು ಬಹಳ ಖುಷಿ
1: ಅನಿಸ್ತೀವಿ.
0: ಸಂಕ್ರಾಂತಿ ಟೈಮ್ದಾಗ ಚರಗ
1: ಚೆಲ್ಲಬೇಕಂದ್ರೆ
0: ಅವಾಗ ಒಂದೆಲ್ಲ ಇಲ್ಲೇ ಬಂದಿರ್ತೀವಿ ಫ್ಯಾಮಿಲಿ ಸಮೇತ. ಫುಲ್ ಖುಷಿ ಪಡ್ತಾರೆ ಮಕ್ಕಳದು ಆಡಾಕೋದು ಎಲ್ಲ ಜಾಗ
1: ಸಿಗ್ತದೆ.
0: ಇಲ್ಲಿ ವಾತಾವರಣ ಚಲೋ ಇರ್ತದೆ, ಏನಕ್ಕೆ ಯಾವ್ದು ಶಬ್ದ ಇರಂಗಿಲ್ಲ, ಏನು ಕಿರಿಕಿರಿ ಇಲ್ಲ.
1: ಇಲ್ಲ ಬಹಳ ಚಂದ ದೋಸ್ತ ನೋಡು, ಎಷ್ಟ್ ಚಂದ ಬೆಳೆಸಿದ್ದು ಅಕ್ಕಿ ಕಲರ್ ಅವ ನೋಡು ಪಕ್ಷಿಗಳದು. ಇಳಗಂಟಿ ನೆರಳ ಆ ಬಿಸಿಲಾಗ ಹೋಗಿ ಹೈರಾಣ ಆಯ್ತು. ನಾನು ಒಂದು ಐದು ನಿಮಿಷ
0: ಇಲ್ಲ ಎಳ್ನೀರ್ ಎಳ್ನೀರ್ ಕುಡಿಯಂತ
1: ಆಯ್ತು ಕೊಳಪ್ಪ. ಈಗ ಎಳ್ನೀರ್ ಬಿಸಿಲಾಗ ಸ್ವಲ್ಪ ತಳ್ಕೊಳಗಾಗಲ್ಲ, ಎಳ್ನೀರ್ ಸ್ವಲ್ಪ ತಪ್ಪ. ಹೊರಗೆ ನಮ್ಮ ದೋಸ್ತಿಂದ ಐತಿ ಅಥವಾ ಒಂದು ಎಳ್ನೀರ್ ಕಳಿಸ್ಬಿಡು.
0: ಎಳ್ನೀರ್ ತಗಿಸ್ಕೊಟ್ಟು ಇಡ್ತೀನಿ ಕುಡಿಯಂತ ಕುಡಿದು ಆಮೇಲೆ ಮತ್ತೆ ಊರ್ ಕಡೆ ಹೋಗೋಣ.
1: ನೋಡಿ ನೋಡಿ
2: ಈಗ ಒಂದು ನೀತಿ ಕಥೆ ಕೇಳೋಣ.

ಆತ್ಮೀಯ ಕೇಳುಗರೇ ನಮಸ್ಕಾರ. ಇಂದಿನ ನೀತಿ ಕಥೆಗೆ ಸ್ವಾಗತ. ಸುಂದರವಾದ ನದಿಯೊಂದು ತುಂಬಿ ಶಾಂತವಾಗಿ ಹರಿತಾ ಇತ್ತು. ಆ ನದಿಯ ದಡದಲ್ಲಿ ಇರುವೆಗಳು ಮನೆ ಮಾಡಿಕೊಂಡು ವಾಸ ಮಾಡ್ತಾ ಇದ್ವು. ಆ ಇರುವೆಗಳಲ್ಲೊಂದು ಪ್ರತಿದಿನದಂತೆ ಆಹಾರ ಹುಡುಕಲು ತನ್ನ ಗೂಡಿನಿಂದ ಹೊರ ಬಂದಿತು. ಅಂದು ಮಾತ್ರ ಜೋರಾಗಿ ಗಾಳಿ ಬೀಸಿತು. ಗಾಳಿಯ ರಭಸಕ್ಕೆ ಇರುವೆ ಹೋಗಿ ನದಿಯಲ್ಲಿ ಬಿದ್ದುಬಿಡ್ತು. ನದಿ ಪಕ್ಕದಲ್ಲೇ ಮರದ ಮೇಲೊಂದು ಕುಳಿತಿದ್ದ ಪಾರಿವಾಳ ಇದನ್ನೆಲ್ಲ ಗಮನಿಸ್ತಾ ಇತ್ತು. ಇರುವೆ ನೀರಿನಲ್ಲಿ ಮುಳುಗಿ ಪ್ರಾಣ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದುದನ್ನ ನೋಡಿ ಮರುಕಪಟ್ಟು ಇರುವೆಯ ಪ್ರಾಣವನ್ನ ಉಳಿಸಲು ತಕ್ಷಣ ಒಂದು ಉಪಾಯ ಮಾಡ್ತು. ಅಲ್ಲೇ ಮರದ ಕೆಳಗೆ ಉದುರಿ ಬಿದ್ದಿದ್ದ ಒಂದು ಎಲೆಯನ್ನ ತೆಗೆದುಕೊಂಡು ಎಲೆಗೆ ಒಂದು ದಾರವನ್ನ ಕಟ್ಟಿ ನೀರಿನಲ್ಲಿ ಮುಳುಗಿ ಹೋಗ್ತಾ ಇದ್ದ ಇರುವೆಯ ಹತ್ತಿರ ಎಸೆಯಿತು. ಇರುವೆಯು ಆ ಎಲೆಯ ಮೇಲೆ ಹತ್ತಿದ ಕೂಡಲೇ ಪಾರಿವಾಳವು ಎಲೆಗೆ ಕಟ್ಟಿದ ದಾರವನ್ನ ನಿಧಾನವಾಗಿ ದಡದ ಕಡೆಗೆ ಎಳೆದು ತಂದು ಇರುವೆಯ ಪ್ರಾಣ ಉಳಿಸಿತು. ಪ್ರಾಣ ಉಳಿಸಿದ ಪಾರಿವಾಳಕ್ಕೆ ಇರುವೆಯು ಕೃತಜ್ಞತೆಯನ್ನ ಸಲ್ಲಿಸಿತು. ಹೀಗೆ ಹಲವು ದಿನಗಳು ಕಳೆದ ನಂತರ ಪಾರಿವಾಳ ಅದೇ ಮರದ ಮೇಲೆ ಮೈ ಮರೆತು ಕುಳಿತಿತ್ತು. ಅದೇ ಮಾರ್ಗವಾಗಿ ಬರ್ತಾ ಇದ್ದ ಬೇಡನೊಬ್ಬ ಇದೇ ಸರಿಯಾದ ಸಮಯ ಅಂಥೇಳಿ ಪಾರಿವಾಳಕ್ಕೆ ಗುರಿ ಇಟ್ಟು ಹೊಡೆಯೋದ್ರಲ್ಲಿದ್ದ. ಇದನ್ನರಿತ ಇರುವೆ ತಡ ಮಾಡದೆ ಬೇಡನ ಬಳಿ ಬಂದು ಬೇಡನ ಕಾಲನ್ನ ಜೋರಾಗಿ ಕಚ್ಚಿಬಿಡ್ತು. ಆಗ ಬೇಡನ ಗುರಿ ತಪ್ಪಿ ಹೋಗ್ಬಿಡ್ತು. ಇದರಿಂದಾಗಿ ಪಾರಿವಾಳದ ಪ್ರಾಣ ಉಳಿತು. ಆಗ ಪಾರಿವಾಳ ಹಾರಿ ಹೋಗಿ ತಪ್ಪಿಸಿಕೊಂಡಿತು. ಇರುವೆ ಬೇಡನ ಕಣ್ಣಿಗೆ ಕಾಣಿಸದೆ ಹಾಗೆ ಬಂದು ತನ್ನ ಗೂಡು ಸೇರಿತು. ಬೇಡ ಮಾತ್ರ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವಲ್ಲ ಅಂತ ತನ್ನ ಅದೃಷ್ಟವನ್ನ ಅಳಿದುಕೊಳ್ಳುತ್ತಾ ಮುಂದೆ ಸಾಗ್ದ. ಆಗ ಪಾರಿವಾಳವು ಇರುವೆಯ ಗೂಡಿನತ್ತ ಬಂದು ಅದನ್ನ ಹೊರಗೆ ಕರೆದು ಬಾಯಿ ತುಂಬಾ ಇರುವೆಯ ಸಾಹಸವನ್ನ ಕೊಂಡಾಡ್ತು. ಶ್ರೋತೃಗಳೇ, ಈ ನೀತಿ ಕಥೆಯನ್ನ ಕೇಳಿದ್ರಲ್ಲ, ಯಾರೇ ನಮಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡಿದ್ರು ಅಂತಂದ್ರೆ ಅವರಿಗೆ ಪ್ರತ್ಯುಪಕಾರವನ್ನ ಮಾಡುವಂತಹ ಸದಾವಕಾಶ ಬಂದಾಗ ಅದನ್ನು ಕಳೆದುಕೊಳ್ಳದೆ ಉಪಕಾರ ಸ್ಮರಣೆಯನ್ನ ಮೆರಿಬೇಕು. ಪ್ರತ್ಯುಪಕಾರದ ಸಾಹಸವನ್ನ ತೋರ್ಬೇಕು. ಆಗ್ಲೇ ಸಮಾಜದಲ್ಲಿ ಒಬ್ಬರಿನ್ನೊಬ್ಬರನ್ನ ಅರಿತು ಬಾಳಲು ಸಾಧ್ಯವಾಗುವುದು. ನಾವು ಕಷ್ಟಕಾಲದಲ್ಲಿ ಯಾರಿಗಾದರೂ ಸಹಾಯ ಮಾಡಿದ್ರೆ ನಮ್ಮ ಕಷ್ಟಕಾಲದಲ್ಲಿ ಹೇಗಾದರೂ ನಮಗೆ ಸಹಾಯ ಲಭಿಸುತ್ತದೆ. ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು. ಮತ್ತೆ ಇನ್ನೊಂದು ನೀತಿ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.

0: ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಆಕಾಶವಾಣಿ ಜೀವಕೇಂದ್ರ ಸಮಯ 6:20 ಈ ನಂತರ ಸಂಸ್ಕೃತದಲ್ಲಿ ವಾರ್ತೆ.
0: ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಆಗಿ ಹೊರಹೊಮ್ಮಿದೆ. ಇದು ದೇಶದ ಆರ್ಥಿಕತೆ ಮತ್ತು ಆಡಳಿತ ವ್ಯವಸ್ಥೆಯನ್ನು ಮರುರೂಪಿಸುತ್ತಿದೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಲ್ಲರಿಗೂ ಎಐ ಎಂಬ ದೂರದೃಷ್ಟಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ತಂತ್ರಜ್ಞಾನದ ಪ್ರಯೋಜನಗಳು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪಬೇಕು ಮತ್ತು ಯುವಜನತೆಗೆ ಉದ್ಯೋಗಾವಕಾಶಗಳು ಸಿಗಬೇಕು ಎಂಬುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಈ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರವು 2024 ಮಾರ್ಚ್ನಲ್ಲಿ 10,371 ಕೋಟಿ ರೂಪಾಯಿ ವೆಚ್ಚದ ಇಂಡಿಯಾ ಎಐ ಮಿಷನ್ ಯೋಜನೆಗೆ ಅನುಮೋದನೆ ನೀಡಿತು. ಈ 5 ಯೋಜನೆಯು ಭಾರತವನ್ನು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಸಹಕಾರಿಯಾಗಿದೆ. ಭಾರತೀಯ ಸಂಸ್ಥೆಗಳು ಅಭಿವೃದ್ಧಿಪಡಿಸುತ್ತಿರುವ 20 ದೇಶೀಯ ಭಾಷಾ ಮಾದರಿಗಳಿಗೆ ಸರ್ಕಾರ ಬೆಂಬಲ ನೀಡಿದೆ. ಇದರಲ್ಲಿ ಸರ್ವಂ ಎಐ, ಜ್ಞಾನಿ ಎಐ, ಭಾರತ್ ಜೆನ್ ಮತ್ತು ಅವತಾರ್ ಎಐ ಸಂಸ್ಥೆಗಳ ಮಾದರಿಗಳು ಪ್ರಮುಖ ಸಾಧನೆ ಮಾಡಿವೆ. ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಸೂಕ್ತವಾದ ಸಣ್ಣ ಭಾಷಾ ಮಾದರಿಗಳು ಕೂಡ ಅಭಿವೃದ್ಧಿ ಹಂತದಲ್ಲಿವೆ. ಈ ತಂತ್ರಜ್ಞಾನಕ್ಕೆ ಅಗತ್ಯವಿರುವ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ಒದಗಿಸಲು 15 ಸೇವಾದಾರರನ್ನು ಪಟ್ಟಿಗೆ ಸೇರಿಸಲಾಗಿದೆ. ದೇಶದಲ್ಲಿ 237 ಯೋಜನೆಗಳಿಗೆ 93,00,000 ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಜಿಪಿಯು ಗಂಟೆಗಳನ್ನು ಮಂಜೂರು ಮಾಡಲಾಗಿದೆ. ಯುವಜನರ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು 12 ರಾಷ್ಟೀಯ ಮಟ್ಟದ ಹ್ಯಾಕಥಾನ್ಗಳನ್ನು ಆಯೋಜಿಸಲಾಗಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ 686 ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ನೀಡಲಾಗಿದೆ. ಯುವ ಎಐ ಫಾರ್ ಆಲ್ ಕಾರ್ಯಕ್ರಮದ ಮೂಲಕ 26,00,000 ಹೆಚ್ಚು ಜನರು ತರಬೇತಿ ಪಡೆದಿದ್ದಾರೆ. ಜೊತೆಗೆ 27 ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದ್ದು 58 ಎಐ ಶ್ರೇಷ್ಠತಾ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ಕೃತಕ ಬುದ್ಧಿಮತ್ತೆಯು ಅನೇಕ ಅನುಕೂಲಗಳನ್ನು ನೀಡಿದರೂ ಕೆಲವು ಅಪಾಯಗಳನ್ನು ಸಹ ಹೊಂದಿದೆ. ತಪ್ಪು ಮಾಹಿತಿ, ಡೀಪ್ಫೇಕ್ ವಂಚನೆ ಮತ್ತು ಖಾಸಗಿತನದ ಉಲ್ಲಂಘನೆಯಂತಹ ಸವಾಲುಗಳು ಇದರಿಂದ ಉಂಟಾಗುತ್ತವೆ. ಈ ಅಪಾಯಗಳನ್ನು ತಡೆಯಲು ಇಂಡಿಯಾ ಎಐ ಮಿಷನ್ನ ಸೇಫ್ ಅಂಡ್ ಟ್ರಸ್ಟೆಡ್ ಎಐ ಅಂದರೆ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಕೃತಕ ಬುದ್ಧಿಮತ್ತೆ ವಿಭಾಗ ಕೆಲಸ ಮಾಡುತ್ತಿದೆ. ಇದರ ಅಡಿಯಲ್ಲಿ ದೇಶದ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ 13 ಜವಾಬ್ದಾರಿಯುತ ಎಐ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಡೀಪ್ಫೇಕ್ ಪತ್ತೆಹಚ್ಚಲು ಐಐಟಿ ಜೋಧ್ಪುರ ಮತ್ತು ಐಐಟಿ ಮದ್ರಾಸ್ ಸಂಸ್ಥೆಗಳು ಸಾಕ್ಷ್ಯ ಎಂಬ ವ್ಯವಸ್ಥೆಯನ್ನು ರೂಪಿಸಿವೆ. ಆಡಿಯೋ ಮತ್ತು ವಿಡಿಯೋ ವಂಚನೆ ಪತ್ತೆ ಮಾಡಲು ಎಐ ವಿಶ್ಲೇಷಕ್ ಯೋಜನೆ ಕೆಲಸ ಮಾಡುತ್ತಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಐ ತಾರತಮ್ಯ ಅಂದರೆ ತಪ್ಪು ಸಲಹೆ ಅಥವಾ ತಪ್ಪು ನಿರ್ಧಾರಗಳನ್ನು ಕಡಿಮೆ ಮಾಡಲು ಎನ್ಐಟಿ ರಾಯ್ಪುರ ಶ್ರಮಿಸುತ್ತಿದೆ. ಐಐಟಿ ದೆಹಲಿ ಖಾಸಗಿ ಮಾಹಿತಿ ರಕ್ಷಿಸುವ ಮಾದರಿಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಹಾಗೆಯೇ ಸಿಆರ್ಡಿಎ ಮತ್ತು ಐಐಟಿ ಜೋಧ್ಪುರ ಸಂಸ್ಥೆಗಳು ಭದ್ರತೆ ಮತ್ತು ಮಾಹಿತಿ ಸುರಕ್ಷತೆಗೆ ಸಂಬಂಧಿಸಿದ ತಂತ್ರಜ್ಞಾನಗಳನ್ನು ನಿರ್ಮಿಸುತ್ತಿವೆ. ಎಐ ತಂತ್ರಜ್ಞಾನದ ಸರಿಯಾದ ಬಳಕೆಗೆ ಬಲವಾದ ನಿಯಮಗಳು ಅಗತ್ಯವಾಗಿವೆ. ಇದಕ್ಕಾಗಿ ಸರ್ಕಾರ ಇಂಡಿಯಾ ಎಐ ಆಡಳಿತ ಮಾರ್ಗಸೂಚಿಗಳನ್ನು ಜಾರಿಗೆ ತಂದಿದೆ. ಈ ಮಾರ್ಗಸೂಚಿಗಳು ತಪ್ಪು ಮಾಹಿತಿ ಮತ್ತು ಸಮಾಜದ ಮೇಲಾಗುವ ಹಾನಿಗಳನ್ನು ತಡೆಯಲು ಸಹಾಯ ಮಾಡುತ್ತವೆ. ಜನವರಿ 2025 ಸ್ಥಾಪಿತವಾದ ಇಂಡಿಯಾ ಎಐ ಸೇಫ್ಟಿ ಇನ್ಸ್ಟಿಟ್ಯೂಟ್ ಎಐ ಸುರಕ್ಷತೆ ಮತ್ತು ಸಂಶೋಧನೆಯನ್ನು ಮುನ್ನಡೆಸುತ್ತಿದೆ. ಭಾರತವು ಜಾಗತಿಕ ಮಟ್ಟದಲ್ಲೂ ಎಐ ನಿಯಮಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. G20 ಮತ್ತು ವಿಶ್ವಸಂಸ್ಥೆಯಂತಹ ವೇದಿಕೆಗಳಲ್ಲಿ ಭಾರತವು ಜಾಗತಿಕ ದಕ್ಷಿಣದ ರಾಷ್ಟ್ರಗಳ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ನವದೆಹಲಿಯಲ್ಲಿ ನಡೆದ ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗಸಭೆ 2026 ಅಧ್ಯಕ್ಷತೆಯನ್ನು ಭಾರತ ವಹಿಸಿತ್ತು. ಈ ಶೃಂಗಸಭೆಯಲ್ಲಿ ಸುರಕ್ಷಿತ ಎಐ ಅಭಿವೃದ್ಧಿಗಾಗಿ ಜಾಗತಿಕ ಮಟ್ಟದ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಯಿತು. ಮುಕ್ತ ಸಂಪನ್ಮೂಲಗಳನ್ನು ಹಂಚಿಕೊಳ್ಳಲು ಟ್ರಸ್ಟೆಡ್ ಎಐ ಕಾಮನ್ಸ್ ವ್ಯವಸ್ಥೆಯನ್ನು ರೂಪಿಸಲಾಯಿತು. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವು ವೇಗವಾಗಿ ಬೆಳೆಯುತ್ತಿದ್ದು ಅದರ ಸುರಕ್ಷತೆ ಅತ್ಯಂತ ಮುಖ್ಯವಾಗಿದೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ತಿಳಿಸಿರುವಂತೆ ಭಾರತದ ಎಐ ನೀತಿಯು ತಂತ್ರಜ್ಞಾನವನ್ನು ಹೆಚ್ಚು ಕೈಗೆಟುಕುವಂತೆ ಮಾಡಲು ಮತ್ತು ಅದರ ಸುರಕ್ಷತೆಗೆ ಸಮಾನ ಮಹತ್ವ ನೀಡಿದೆ. ಇಂಡಿಯಾ ಎಐ ಮಿಷನ್ ಮೂಲಕ ಭಾರತ ಮೂಲಸೌಕರ್ಯ, ದೇಶೀಯ ತಂತ್ರಜ್ಞಾನ ಮತ್ತು ಸುರಕ್ಷತಾ ಮಾನದಂಡಗಳನ್ನು ಬಲಪಡಿಸುತ್ತಿದೆ. ಸುರಕ್ಷಿತ ಮತ್ತು ಜವಾಬ್ದಾರಿಯುತ ಎಐ ಬಳಕೆಯ ಮೂಲಕ ದೇಶ ವಿಕಸಿತ ಭಾರತ 2047 ಗುರಿಯತ್ತ ಯಶಸ್ವಿಯಾಗಿ ಸಾಗುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಅವಲೋಕನ ಪ್ರಸಾರವಾಯಿತು.

0: ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೀನ್ ಉಳಿಸ್ರಿ.
2: ಇಲ್ಲಾಂದ್ರೆ ನನ ಕಂಪನಿ ಕೊಡ್ರಿ.
4: ಆಕಾಶವಾಣಿ ಜಯಪುರಕೇಂದ್ರ, ಸಮಯ 6:37. ಈ ನಂತರ ಕೆಲವಾಣಿಜ್ಯ ಪ್ರಕಟಣೆಗಳು. 6:40 ಕ್ಕೆ ಪ್ರದೇಶ ಸಮಾಚಾರ.

ഫീഡ്ബാക്ക് ജൊതെ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶ, ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ, ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು

0: ಜಾತ್ರೆಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಎಸ್ಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ಧ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ವಿಶೇಷ ಅಧಿವೇಶನ. ವಾರ್ತೆಗಳ ವಿವರ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆಯಿದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನೀರು ಹರಿಸುವಂತೆ ಶಿಫಾರಸು ಮಾಡಿರುವ ಕ್ರಮ ಖಂಡಿಸಿ ಮಂಡ್ಯ ಜಿಲ್ಲೆಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಆದೇಶ ಖಂಡಿಸಿ ಮಂಡ್ಯ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನೂರಾರು ಮಂದಿ ಕಾರ್ಯಕರ್ತರು ಜಮಾಯಿಸಿ ಉರುಳು ಸೇವೆ ನಡೆಸಿ ಸಮಿತಿ ವಿರುದ್ಧ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ಒತ್ತಡಕ್ಕೆ ಮಣಿದು ನೀರು ಬಿಡಬಾರದು ಎಂದು ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ಮತ್ತೊಮ್ಮೆ ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ರಾಜ್ಯದಲ್ಲಿ ಭೀಕರ ಬರಗಾಲದ ನಡುವೆಯೂ ದಿನಕ್ಕೆ 3,500 ಕ್ಯೂಸೆಕ್ ನೀರು ಬಿಡಲು ಸರ್ಕಾರ ತಮಿಳುನಾಡಿಗೆ ಸಂಪೂರ್ಣ ಶರಣಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆಯಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹೆಚ್ಚಾಗಿದ್ದು ಮಂಡ್ಯದಲ್ಲಿ ಕಬ್ಬು ಒಣಗುತ್ತಿದೆ, ಅಣೆಕಟ್ಟೆಗಳಲ್ಲಿ ನೀರಿನ ಮಟ್ಟ ಕುಸಿದಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ಆದೇಶ ರಾಜ್ಯದ ಜನರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ತಿಳಿಸಿದ್ದಾರೆ. ಸರಿಯಾದ ಅಂಕಿಅಂಶ ಸಮೇತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ರಾಜ್ಯದ ವಸ್ತುಸ್ಥಿತಿ ಮನವರಿಕೆ ಮಾಡಿಕೊಟ್ಟು ಕನ್ನಡಿಗರ ಹಿತಾಸಕ್ತಿ ಕಾಪಾಡುವುದು ರಾಜ್ಯ ಸರ್ಕಾರದ ಕರ್ತವ್ಯ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಮುಖ್ಯಮಂತ್ರಿ ಹಾಗೂ ಕಾವೇರಿ ನೀರು ಪ್ರಾಧಿಕಾರ ಕೈಗೊಳ್ಳುವ ನಿರ್ಧಾರವೇ ಅಂತಿಮ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ ನಡೆಯುತ್ತಿರುವಂತಹ ರಸ್ತೆ ಕಾಮಗಾರಿಗಳ ವಿಳಂಬ ಹಾಗೂ ನಿಂತಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೆಸಲಾಗಿದೆ. ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರು ಹಾಗೂ ಎಲ್ಎನ್ಟಿ ಕಂಪನಿಗೆ ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ರಾತ್ರಿಯೊಳಗೆ ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಸಭೆ ನಿಗದಿಯಾಗಿದ್ದು ಸಚಿವರ ಪಟ್ಟಿ ಅಂತಿಮಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡುವ ಬಗ್ಗೆ ದೆಹಲಿಯಲ್ಲಿ ನಡೆಯುವ ಉನ್ನತ ಮಟ್ಟದ ಸಭೆ ಇಂದು ಅಂತಿಮಗೊಳಿಸಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ತಿಳಿಸಿದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸಾರ್ವಜನಿಕ ಪರೀಕ್ಷೆ ಹಾಗೂ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆದಿರುವ ಆರೋಪಗಳ ಕುರಿತು ದಾಖಲಾಗಿರುವ 2 ಪ್ರಕರಣಗಳ ತನಿಖೆಯನ್ನು ಅಪರಾಧ ತನಿಖಾ ಇಲಾಖೆಗೆ ವರ್ಗಾಯಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2 ಪ್ರಕರಣಗಳ ಕುರಿತು ನ್ಯಾಯಸಮ್ಮತ, ನಿಷ್ಪಕ್ಷಪಾತ ಮತ್ತು ಸಮಗ್ರ ತನಿಖೆ ನಡೆಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕ ನೇಮಕಾತಿ ಪ್ರಕ್ರಿಯೆಯ ಪಾವಿತ್ರ್ಯ, ವಿಶ್ವಾಸಾರ್ಹತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡುವುದು ರಾಜ್ಯ ಸರ್ಕಾರದ ಅಚಲ ಬದ್ಧತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಮಂಡಲದ ಅಧಿವೇಶನ ಆಗಸ್ಟ್ 13ರಿಂದ ಆರಂಭಗೊಳ್ಳಲಿದೆ. ಈ ಕುರಿತಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶ ಹೊರಡಿಸಿದ್ದಾರೆ. ಆಗಸ್ಟ್ 13ರಿಂದ 27ರವರೆಗೆ ಒಟ್ಟು 10 ದಿನಗಳ ಕಾಲ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಈ ಬಾರಿಯ ಅಧಿವೇಶನದಲ್ಲಿ ಕಾವೇರಿ ಜಲವಿವಾದ, ಕೆಪಿಎಸ್ಸಿ ಹಗರಣ, ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್

0: ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಸಾಂಸ್ಕೃತಿಕ ನಗರಿ ಮೈಸೂರಿಗೆ 1 August ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದು ಇತಿಹಾಸ ಪ್ರಸಿದ್ಧ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಲಿದ್ದಾರೆ. ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂಥ ಸ್ವಾಮಿ ಮುಕ್ತಿದಾನಂದ ಜಿ ಮಹಾರಾಜ್ ಈ ಮಾಹಿತಿ ನೀಡಿದ್ದಾರೆ. ಸ್ವಾಮಿ ವಿವೇಕಾನಂದರು 1892 ಮೈಸೂರಿಗೆ ಭೇಟಿ ನೀಡಿದ ಸಮಯದಲ್ಲಿ ಅವರು ತಂಗಿದ್ದ ಐತಿಹಾಸಿಕ ಸ್ಥಳವನ್ನು ಪುನರುಜ್ಜೀವನಗೊಳಿಸಿ ವಿವೇಕ ಸ್ಮಾರಕವನ್ನಾಗಿ ನಿರ್ಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. 1 August ಪ್ರಧಾನಿ ನರೇಂದ್ರ ಮೋದಿಯವರು ಈ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಇದೇ ವೇಳೆ ಸ್ಮಾರಕದ ಆವರಣದಲ್ಲಿರುವಂತಹ ಶಿವನ ದೇಗುಲಕ್ಕೆ ಭೇಟಿ ನೀಡಲಿರುವ ಪ್ರಧಾನಿಯವರು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ.
2: ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ವಿವೇಕ ಸ್ಮಾರಕದ ಉದ್ಘಾಟನೆಗೋಸ್ಕರ ಬರಲಿದ್ದಾರೆ. ಅದು 1 August ವಿವೇಕ ಸ್ಮಾರಕಕ್ಕೆ ಬಂದು ತಲುಪಲಿದ್ದಾರೆ. ಅವರ ಜೊತೆಗೆ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹಾಗೂ ಸಂಸದರಾಗಿರ್ತಕ್ಕಂಥ ಯದುವೀರ್ಜಿಯವರು ಹಾಗೂ ಇನ್ನಿತರ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
0: ಸಮಾರಂಭದಲ್ಲಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ DK ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಂಸದ ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಹುಲಿ ಸಂರಕ್ಷಣೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಭಾರತದ ನಾಯಕತ್ವದ ವಿಜ್ಞಾನ ಆಧಾರಿತ ನೀತಿಗಳು, ಜಾಗತಿಕ ಪಾಲುದಾರಿಕೆಗಳು ಹುಲಿಗಳ ಸಂಖ್ಯೆಯಲ್ಲಿ ಗಮನಾರ್ಹ ಚೇತರಿಕೆಗೆ ಕಾರಣವಾಗಿವೆ. ಭಾರತದ ಕಾಡಿನಲ್ಲಿ ವಿಶ್ವದ 70% ಹುಲಿಗಳು ವಾಸಿಸುತ್ತಿದ್ದು ಇದು ಅತಿದೊಡ್ಡ ಜಾಗತಿಕ ಹುಲಿ ಭದ್ರಕೋಟೆಯಾಗಿದೆ. 2006 ಭಾರತದ ಹುಲಿಗಳ ಸಂಖ್ಯೆ ದ್ವಿಗುಣಗೊಂಡಿದೆ. ಪ್ರಾಜೆಕ್ಟ್ ಟೈಗರ್ ಮೂಲಕ 18 ರಾಜ್ಯಗಳಲ್ಲಿ 58 ಹುಲಿ ಮೀಸಲು ಪ್ರದೇಶಗಳಿದ್ದು ಇದು ಸುಮಾರು 84,500 ಚದರ ಕಿಲೋಮೀಟರ್ ಒಳಗೊಂಡಿದೆ. ಅಖಿಲ ಭಾರತ ಹುಲಿ ಅಂದಾಜು ವಿಶ್ವದ ಅತಿದೊಡ್ಡ ಜೀವ ವೈವಿಧ್ಯ ಸಮೀಕ್ಷೆಯಾಗಿದ್ದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಹೊಂದಿದೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಮತ್ತು ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ 1 August ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದ ಅಡಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಆಡಳಿತ ಹೊಂದಿರುವಂತಹ ಎಲ್ಲ ನಗರ ಪಾಲಿಕೆಗಳು ಹಾಗೂ ಇತರೆ ಸಂಸ್ಥೆಗಳ ವತಿಯಿಂದ ಕಟ್ಟಡ ಮತ್ತು ಭಗ್ನಾವಶೇಷ ತ್ಯಾಜ್ಯ, ಮರದ ಕೊಂಬೆಗಳು, ವಿದ್ಯುತ್ ಕಂಬಗಳು, ಪೈಪುಗಳನ್ನು ಸಾಮೂಹಿಕವಾಗಿ ತೆರವುಗೊಳಿಸಲು ಉದ್ದೇಶಿಸಲಾಗಿದೆ. ಖಾಲಿ ನಿವೇಶನ ಮಾಲೀಕರು ಸ್ವತಃ ಸ್ವಚ್ಛಗೊಳಿಸದಿದ್ದರೆ 25-1,00,000 ದಂಡ ವಿಧಿಸಲಾಗುವುದು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ ಭಾರತ ಯೋಜನೆಗಳ ಮೂಲಕ ದೇಶೀಯ ಉತ್ಪಾದನಾ ಸಾಮರ್ಥ್ಯ ಬಲಪಡಿಸಲು ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವಾಲಯ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ದೇಶದ ಭಾರಿ ಕೈಗಾರಿಕಾ ಕ್ಷೇತ್ರದ ಸ್ಪರ್ಧಾತ್ಮಕತೆ, ತಾಂತ್ರಿಕ ಉನ್ನತೀಕರಣ ಹಾಗೂ ಕರ್ನಾಟಕ ಸೇರಿದಂತೆ ದಾವಣಗೆರೆಯಲ್ಲಿ ಸುಧಾರಿತ ಉತ್ಪಾದನಾ ಕ್ಲಸ್ಟರ್ಗಳ ಸ್ಥಾಪನೆ ಕುರಿತು ಸಂಸತ್ತಿನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸಚಿವಾಲಯವು ಈ ಲಿಖಿತ ಉತ್ತರ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಅನಗತ್ಯ ವಿವಾದ ಸೃಷ್ಟಿಸುತ್ತಿದ್ದು ಇದೀಗ ಕೇಂದ್ರ ಸರ್ಕಾರದ ಸ್ಪಷ್ಟ ನಿಲುವಿನಿಂದ ಕರ್ನಾಟಕದ ಪರವಾದ ವಾದಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಾಣಿಗ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜುಲೈ ತಿಂಗಳ ಅಂತ್ಯದೊಳಗೆ ಪಡಿತರ ಚೀಟಿದಾರರಿಗೆ ಪಡಿತರ ಅಕ್ಕಿ ಧಾನ್ಯ ವಿತರಣಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕಾಗಿರುವುದರಿಂದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಇದೇ 31 ಪ್ರತಿದಿನ ಬೆಳಗ್ಗೆ 6 ರಾತ್ರಿ 10 ತೆರೆದಿರಬೇಕೆಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು CWRC ಆದೇಶ. ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ. ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ಧ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. 13-10 ಕಾಲ ವಿಧಾನಮಂಡಲ ಅಧಿವೇಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಜಯಪುರ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
3: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಎಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
2: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
3: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಎಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
2: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
3: ಮೊಬೈಲ್ ನಂಬರ್ 7387242525
2: ಅಥವಾ 9689646218.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ.

0: ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
5: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
4: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
5: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
6: ಏನು ರಂಗ, ಕೈಗೆ ಬ್ಯಾಂಡೇಜು?
7: ಬಿದ್ಬಿಟ್ಯಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ ksu.wssp.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: Mysore Sandal.
9: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
10: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ ksu.wssp.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
11: ಮಣ್ಣಿನ ಮಗ

0: ಇಂದಿನ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಲಕೆ ಗ್ರಾಮದ ರೈತರಾದ ನಾಗಪ್ಪ ವಸಂತ ಬಬಲೇಶ್ವರ್ ಅವರೊಂದಿಗೆ ಸಂದರ್ಶನ ಕೇಳಿ. ಸಂದರ್ಶಕರು ಸಿದ್ರಾಯ್ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಾವು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಲಿಕೆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಒಬ್ಬರು ವಿಶೇಷ ಹಿರಿಯ ರೈತರಿದ್ದಾರೆ. ಇವರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಆದಾಯವನ್ನು ಪಡಿತಾ ಇದ್ದಾರೆ. ನಾಗಪ್ಪ ವಸಂತ ಬಬಲೇಶ್ವರ್ ಅಂತೇಳಿ ಇವರು ದ್ರಾಕ್ಷಿ, ಕಬ್ಬು, ಮೆಕ್ಕೆಜೋಳ ಮತ್ತು ವಿಶೇಷವಾಗಿ ತಾಳೆ ಮರಗಳನ್ನು ಕೂಡ ಇವರು ಬೆಳೀತಾ ಇದ್ದಾರೆ. ಬನ್ನಿ, ಇವ್ರನ್ನ ಮಾತಾಡಿಸಿ ಇವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ನಾಗಪ್ಪ ವಸಂತ ಬಬಲೇಶ್ವರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ಸರ್ ನಮಸ್ಕಾರ ನಿಮ್ಗೂ ರೀ.
1: ನಾಗಪ್ಪ ಅವರೇ, ತಮ್ಮ ಶಿಕ್ಷಣ ಏನಾಗಿದೆ ರೀ?
2: ನಮ್ಮ ಶಿಕ್ಷಣ ಬಂದುಬಿಟ್ರಿ ಡಿಪ್ಲೊಮಾ ಆಟೋಮನ್ ಇಂಜಿನಿಯರಿಂಗ್. ನಾವು ಇವಾಗ ಮಾಡ್ತಾ ಇರೋದು ಅಗ್ರಿಕಲ್ಚರ್.
1: ತಾವು ಪದವೀಧರರಾಗಿ ನೌಕರಿ ಕಡೆ ಹೋಗಲಾರ್ದ ಈ ಕೃಷಿ ಕಡೆ ಯಾಕೆ ಒಲವನ್ನು ತೋರಿಸಿದ್ರಿ?
2: ಸರ್ ಹೆಚ್ಚು ನಾವು ಪುಣ್ಯದಲ್ಲಿ 2 ವರ್ಷ ಕೆಲಸ ಮಾಡೀನಿ ರೀ. ಅಲ್ಲಿ ವಾತಾವರಣ ನಮ್ಗೆ ಆಗಿ ಬರಲಿಲ್ಲ, ಅದಕ್ಕಾಗಿ ನಮ್ಮ ತೋಟ ಇತ್ತು, ಹಿರಿಯ ರಾಷ್ಟ್ರ ಇತ್ತು, ನಾವು ಇಲ್ಲೇ ದ್ರಾಕ್ಷಿ ಬೆಳಿಬೇಕಂತೇಳಿ ನಮ್ಮೊಂದು ನಮ್ಮ ದೋಸ್ತರ ಸಲಹೆ ಕೊಟ್ಟರು. ಹೀಗಾಗಿ ನಾವು ದ್ರಾಕ್ಷಿಯಲ್ಲಿ ಹೆಚ್ಚು ಒಲವು ಕೊಟ್ಟು ಇದರಲ್ಲೇ ಲಾಭದಾಯಕ ಪಡ್ಕೊತಾ ಇದೆ.
1: ಅದೇ ರೀತಿ ಈಗ ತಮ್ಮ ಹೊಲ ಎಷ್ಟಿದೆ ರೀ?
2: ನಮ್ಮೊಂದು 24 ಎಕರೆ ಇದೆ ರೀ.
1: 24 ಎಕರೆ ಹೊಲದಲ್ಲಿ ಯಾವ ಯಾವ ಬೆಳೆಗಳನ್ನು ತಾವು ಬೆಳೀತಾ ಇದ್ದೀರಿ?
2: ನಂಬರು ದ್ರಾಕ್ಷಿ ಐತ್ರಿ, 5 ಎಕರೆ ಕಬ್ಬು ಐತ್ರಿ, 4 ಎಕರೆ ಈಗ ಹೊಸ ಹಾಕ್ತಿವಿ ಪಾಮ್ ಗಿಡ, ತಾಳೆ ಮರ ಮತ್ತು ಮೆಕ್ಕೆಜೋಳ, ಗೋಧಿ, ನಮ್ಮನ್ನ ಪ್ರತ್ಯೇಕ ಎಲ್ಲ ಬೆಳೀತಾ ಇದೆ.
1: ಅದೇ ರೀತಿ ಈಗ

0: ದ್ರಾಕ್ಷಿನ ಬೆಳೆದನಂತ ಹೇಳಿದ್ರಿ, ಈ ದ್ರಾಕ್ಷಿಯನ್ನ ಎಷ್ಟು ಎಕರೆದಲ್ಲಿ ಬೆಳೆದ್ರಿ ತಾವು?
1: ನಾವು 12 ಎಕರೆ ದ್ರಾಕ್ಷಿ ಐತ್ರಿ ನಮ್ಮ ಸದ್ಯಕ್ರಿ.
0: ಯಾವ ತಳಿ ಅಂತ ಬೆಳೀತಾ ಇದ್ರಿ?
1: ಥಾಮ್ಸನ್ 8 ಎಕರೆ, ಮಾಂಗಸಮ್ಮ 4 ಎಕರೆ.
0: ತಾವು ದ್ರಾಕ್ಷಿಯನ್ನ ಬೆಳೆಯಕತ್ತ ಎಷ್ಟು ವರ್ಷ ಆಯ್ತು?
1: 17 ವರ್ಷ ಆಯ್ತು ಗೊತ್ತಿ.
0: 17 ವರ್ಷದ ದ್ರಾಕ್ಷಿ ಅನುಭವ ತಮ್ಮದಿದೆ.
1: ಹೌದ್ರಿ.
0: ಅದೇ ರೀತಿ ಈಗ ತಾವು ದ್ರಾಕ್ಷಿಯನ್ನ ಮುಂಚೆ ಬೆಳಿಬೇಕಂದ್ರ ಈ ಭೂಮಿಯನ್ನ ಯಾವ ರೀತಿ ತಾವು ರೆಡಿ ಮಾಡ್ಕೊಂಡ್ರಿ?
1: ನಾವು ದ್ರಾಕ್ಷಿ ಬೆಳಿಬೇಕಾದ್ರೆ ರೀ, ನಮ್ಮದೊಂದು ಸಂಘ ಐತ್ರಿ, ಇಲ್ಲಿ ಗ್ರೂಪ್ ಐತ್ರಿ. ಆ ಗ್ರೂಪ್ನವ್ರ ದೋಸ್ತರ ಸಲಹೆಯನ್ನು ತೆಗೆದುಕೊಂಡು ನೆಲವನ್ನು ಗಳೆ ಹೊಡೆದು ರೊಟ್ರು ಹೊಡೆದು ಆಮೇಲೆ ಅವ್ರೊಂದು ಸೈಜ್ ಹೇಳಿದಾರೆ, 9x5x11x5 ಈ ಪ್ರಕಾರ ದ್ರಾಕ್ಷಿ ಹಚ್ಚಬೇಕಾದ್ರೆ ರೀ ನೀವು ಜನವರಿಯಲ್ಲಿ ಹೆಗೆ ಹಚ್ಚಬೇಕು. ನಾವು ನೆಲವನ್ನು ಡಿಸೆಂಬರಲ್ಲೇ ತಯಾರು ಮಾಡಿದ್ದು. ತಯಾರು ಮಾಡಿ ಒಬ್ಬರು ಸಲಹೆಯನ್ನು ತೊಗೊಂಡು, ಸ್ಟಾರ್ಟಿಂಗ್ ಅನುಭವ ಇರಲ್ಲ, ಹೀಗಾಗಿ ಒಬ್ಬರು ಸಲಹೆಯನ್ನು ಪಡೆದುಕೊಂಡು ಗೆಳೆಯರ ಬಳಗದಿಂದ ಸಲಹೆ ಪಡ್ಕೊಂಡು ಆಮೇಲೆ ನಮಗೇನೈತಲ್ಲ ರೀ 11x5 ಮಾಡತ್ತೇಳಿ ಒಬ್ಬರು ಹೇಳಿದ ರೈತರು ಒಬ್ಬರು, ಇದು ಹೆಚ್ಚು ಇಳುವರಿಯನ್ನು ಬರ್ತೈತಿ, ನಿಮ್ಮ ರೋಗ ಕಾಡಂಗಿಲ್ಲ, ಗಾಳಿ ಆಡ್ತೈತಿ ಅಂತ ಹೇಳಿದ್ರಿ. ಅದ್ರ ಪ್ರಕಾರ ಸಲಹೆಯನ್ನು ಪಡೆದುಕೊಂಡು ನಾವು ಡಿಸೆಂಬರ್ದಲ್ಲೇ JCP ಮುಖಾಂತರ ಹರಿ ತೆಗೆಸ್, 2 ಫೂಟ ಅಗಲ 2 ಫೂಟ್ ಗುಮ್ಮ ಹರಿ ತೆಗೆದ್ರಿ. ಹರಿ ತೆಗಿಸಿಂದ ನಾಟಿ ಮಾಡಿದ್ರು, ಡ್ರಿಪ್ ಮಾಡಿದ್ವಿ ರೀ. ಡ್ರಿಪ್ ಮಾಡಿದ ನಂತರ ಸಸಿಗಳನ್ನು ನೆಟ್ಟು ಡಾಗ್ರೆ ಸಸಿ ಬರ್ತಾರೆ, ಈ ನಂಬರ್ ಸಿಗಂಗಿಲ್ಲ, ಈ ಬೇರೆ ಕಡೆ ತರಬೇಕಾಗತ್ತೆ. ಅವು ಹೆಗೆಯನ್ನು ತಂದು ಜನವರಿಯಲ್ಲಿ ಹೆಗೆ ಹಚ್ಚಿದ್ವಿ ನಾವು.
0: ಈಗ ತಾವು ಜನವರಿಯಲ್ಲಿ ಅಗಿಯನ್ನು ಹಚ್ಚಿನಿ ಅಂತ ಹೇಳಿದ್ರಿ, ಅದೇ ರೀತಿ ಈಗ ಅಗಿಯನ್ನು ಹಚ್ಚೋಕ್ಕಿಂತ ಮೊದಲು ಈಗ ತಾವು ಅಂದರೆ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಅಂತರವನ್ನು ಇಡಬೇಕಾಗತ್ತೆ, ಅದ ಎಷ್ಟು ಅಂತರವನ್ನು ತಾವು ಇಟ್ಕೊಂಡ್ರಿ?
1: ನಮ್ಮದು ರಚಿಯರ್ಸ 11 ಫೂಟ್, ಸಾಲಿನ ಸಾಲಿ 11 ಫೂಟ್ ಐತ್ರಿ, ಗಿಡದಿಂದ ಗಿಡಕ್ಕೆ 5 ಫೂಟ್ ಐತ್ರಿ. ಈ ರೀತಿಯಾಗಿ ಹೆಗೆ ಹಚ್ಚಿವಿ ರೀ, ಹೆಗೆ ಹಚ್ಚಿ ನಾಟಿ ಮಾಡಿದ್ವಿ ರೀ.
0: ಈಗ ತಾವು ನಾಟಿ ಮಾಡುವ ಸಮಯದಲ್ಲಿ ಈ ದ್ರಾಕ್ಷಿ ಬೆಳೆಗಳೇ ಅಂದ್ರೆ ತಾವು ಡಾಗ್ರೇಜ್ ಬೆಳೆ ಬಳ್ಳಿಯನ್ನು ಮೊದಲಿಗೆ ಹಚ್ತಾ ಇರ್ತೀರಿ, ಆ ಸಮಯದಲ್ಲಿ ಅವು ಯಾವ ಯಾವ ರೀತಿಯ ಪೋಷಕಾಂಶಗಳನ್ನು ಒದಗಿಸಬೇಕಾಗತ್ತಾವು?
1: ಸರ್, ಅವತ್ತಿನಾಗ ನೋಡ್ರಿ ಭಾಳೇನು ಹಚ್ತಾ ಇಲ್ಲ ರೀ, ತಿಪ್ಪೆ ಗೊಬ್ಬರ ಹಾಕಿವ್ರಿ. ಒಂದು ಹೆಗೆಗೆ ಒಂದು ಹಿಡಿ ತಿಪ್ಪೆ ಗೊಬ್ಬರ ಹಾಕಿಸಿದ್ರೆ ಬೇರ್ಗಳು ಏನು ಇಫೆಕ್ಟ್ ಆಗ್ಬಾರತ್ತೇಳಿ ಅವಾಗ ಒಂದು ಔಷಧಿ ಸಿಗುತ್ತೆ ರೀ. ಆ ಔಷಧಿಯನ್ನು ಹಾಕಿಸಿಂದ ರೂಟ್ ಬರುತ್ತೆ, ರೂಟಿಂಗ್ ಹಾಕಿಸಿಂದ ಸುತ್ತಮುತ್ತ ಒಗೆದ ಹಗೆ ನಾಟಿ ಮಾಡಿದ್ದೇವೆ ರೀ. ನಾಟಿ ಮಾಡಿ ಒಂದು ತಿಂಗಳ ಹಗೆ ಎಲ್ಲ ಸಟ್ ಆಗಿದ್ರು, ಅಂದ್ರೆ ಹಿಂದಾಡಿ ಮ್ಯಾಗಿನ ಸ್ಪ್ರೇ ಕೊಟ್ಟಿವ್ ಬಯೋಸ್ಟನ್ ಬಯೋಜಿಮ್ ಕಾನ್ಪಿಟರ್ ಐತೆ, ಸಣ್ಣ ತ್ರಿಪ್ಸ್ ಅಂತ ಎಂತ ಇದ್ರು ಕಾನ್ಪಿಟರ್ಗೆ ಸಾಯ್ತವ್ರಿ. ಬಯೋಜಿಮ್ ಒಂದು ಟಾನಿಕ್ ಇರುತ್ತೆ ರೀ, ಬಯೋಸ್ಟನ್ ಇದು ಹೊಡೆದ್ರಿಂದ ಕರ್ಪ ಬರಂಗ ಎಲೆಗಳಿಗೆ ಬರ್ಲಾರಕ್ಕಾಗಿ ಹಗೆ ಒಂದು 2-3 ಸ್ಪ್ರೇ ಕೊಟ್ಟಿವ್ ರೀ. ಅದು ಮುಂದೆ ಅಕ್ಟೋಬರ್ ತನಕ ಅದು ನಡೀತು ರೀ. ಅಕ್ಟೋಬರ್ಗೆ ಕಟಿಂಗ್ ಮಾಡಿದ್ರತ್ತೆ, ಕಲಮ್ ಕೊಟ್ಟಿರತ್ತೆ ರೀ. ಕಲ್ಮ ಕೊಟ್ಟಗಿಂತ ಮೊದಲ ಬಿದಿರು ನಡೆಸಬೇಕು, ಎಲ್ಲ ಬಿದಿರು ನಿಂದ್ರಿಸಿದ್ರು. ಬಿದಿರು ನಿಂದ್ರಿಸಿ ಟ್ರಿಪ್ ಎಲ್ಲ ಅಂತರ ಮಾಡ್ಕೊಂಡು ಕಲ್ಲು ನಿಂದ್ರಿಸಿ ಆ ದಂಡಿ ದಂಡಿ ಪೂರ ಗೈ ಬಿಡ್ಕೊಂಡಿವಿ ರೀ. ಗೈ ಬಿಡೋದು ತಂತಿ ಹೇಳೋದು ಅಕ್ಟೋಬರ್ 1 ತಾರೀಕು ಅದು 5 ತಾರೀಕು ಅದನ್ನು ಗ್ರಾಫ್ಟಿಂಗ್ ಮಾಡ್ತಾರೆ. ಬೇರೆ ನಮ್ಗೆ ಯಾವ ತಿಳಿ ಕಟ್ಟಬೇಕು, ಮಾನಸ್ಯಾಮ ಕಟ್ಟಬೇಕು, ಏನು ಥಾಮ್ಸನ್ ಕಟ್ಟಬೇಕು, ನಮಗೆ ಅನುಗುಣವಾಗಿ ನಮ್ಮಲ್ಲಿ ಯಾವ್ದು ಬೆಳೆದ್ರೆ ಸೂಕ್ತ ಆಗತ್ತೆ ನಮ್ಮ ನೆಲಕ್ಕೆ. ದ್ರಾಕ್ಷಿ ನೋಡ್ರಿ, ಕಪ್ಪು ಮಣ್ಣು ನೆಲಕ್ಕೂ ಬೆಳಿತೈತಿ, ಮಡ್ಡಿ ನೆಲಕ್ಕೂ ಬೆಳಿತೈತಿ. ಮಡ್ಡಿ ನೆಲಕ್ಕೆ ಬೆಳೆದ್ರೆ ಹೆಚ್ಚದ್ರ ಇಳುವರಿ ದ್ರಾಕ್ಷಿಯಲ್ಲಿ ಅಂತ. ಮಡ್ಡಿ ನೆಲ ಬೇರೆ ಬೆಳೆಗೆ ಸೂಕ್ತ ಆಗಂಗಿಲ್ಲ, ಈ ಬೆಳೆಗೆ ದ್ರಾಕ್ಷಿ ಸೂಕ್ತ ಆಗತ್ತೆ. ದ್ರಾಕ್ಷಿ ಅಲ್ಲಿ ದಾಳಿಂಬರಿ ಆಗಲಿ
0: ಅಂದ್ರೆ ಈ ಮಡ್ಡಿ ನೆಲಕ್ಕೆ ಈ ದ್ರಾಕ್ಷಿ ಸೂಕ್ತ ಅಂತ ಹೇಳಿದ್ರಿ, ಯಾಕೆ ಸೂಕ್ತ ಅಂತ ಏನೇನು ಹೇಳ್ಬೋದಾ?
1: ಸರ್, ಇದು ಹೇಳ್ತಾರೆ ಇನ್ನೊಂದ್ರಿ, ಇದು ಮಡ್ನಿ ಅಲ್ಲಕ್ಕೆ ರೀ, ಬೆಳೆ ಬೆಳೆ ಬೆಳೆದೈತಿ ಇಳುವರಿ ಬರೋಂಗಿಲ್ಲ, ಅಟ್ ಲಾಭ ಅನ್ಸಣ ರೈತ್ರಿ. ದೂರ ಸಾಲಿನ ಸಾಲ ದೂರ ಇಡೋದ್ರಿಂದ ನೀರು ಕಮ್ಮಿ ಬೀಳ್ತೈತಿ, ಅದರಿಂದ ಒಂದು ಪ್ಲಸ್ ಪಾಯಿಂಟ್ ಆಗತ್ತೆ. ಬೇರೆ ಬೆಳೆ ಮಾಡಿದ್ರೆ ಕಬ್ಬದ ಹಚ್ಚಿ ಮಡಿ ನೆಲಕ್ಕೆ ಕಬ್ಬಿಗೆ ನಾಗನಕ್ಕೊಂದು ನೀರು ಬಿಡಬೇಕು. ಮಡಿ ನೆಲಕ್ಕೆ ಕರಿ ನೆಲಕ್ಕೆ ಕಬ್ಬು ಇತ್ತಂದ್ರೆ ಮಿನಿಮಮ್ ಒಂದು 10-15 ನೀರು ಬಿಟ್ಟರು ಕಬ್ಬು ಬಡಲ್ಲ. ಮಡಿ ನೆಲಕ್ಕೆ ಒಟ್ಟು ವಾರ 2 ನೀರು ಬಿಟ್ಟ ಕಬ್ಬು ಬಟ್ಟು ಹಚ್ಚಿಬಿಡ್ತೈತಿ, ಎಲ್ಲಾದ್ರ ಕಬ್ಬು ಅವಾಗಿಂದ ಅವಾಗ ಏನಾಕೈತೆ ರೀ, ಬಾಡಕತ್ತೈತಿ. ಅದಕ್ಕೆ ದ್ರಾಕ್ಷಿ ಮಾಡೋದ್ರಿಂದ ಹೆಚ್ಚು ಲಾಭದಾಯಕ ಆಗುತ್ತೆ ನಮ್ಮ ಮನಸ್ಸಿಗೆ.
0: ಅಂದ್ರೆ ಈಗ ಮಡ್ಡಿ ನೆಲಕ್ಕೆ ಈಗ ದ್ರಾಕ್ಷಿ ಹಚ್ಕೊಂಡ್ರೆ ಅಂದ್ರೆ ಈ ದ್ರಾಕ್ಷಿಗೆ ನೀರಿನ ಅವಶ್ಯಕತೆನೂ ಕಡಿಮೆ ಇರ್ತೈತಿ, ಮತ್ತೆ ಈ ದ್ರಾಕ್ಷಿ ಹಚ್ಬೇಕಂದ್ರೆ ಈಗ ನೆಲದ ಗುಣ ಅಂದ್ರೆ ಹೆಂಗಂದ್ರೆ ನೀರು ಬಸಿಯುವಂತ ಗುಣ ಈ ಮಣ್ಣಿಗೆ ಇರಬೇಕು ದ್ರಾಕ್ಷಿ ಬೆಳೆಯನ್ನ ಬೆಳೆಯುವಂತ ಸಮಯದಲ್ಲಿ. ಅದಕ್ಕಾಗಿ ತಾವು ಈ ಮಡ್ಡಿ ಜಮೀನಕ್ಕೆ ದ್ರಾಕ್ಷಿಯನ್ನ ನಾಟಿ ಮಾಡಿದ್ನಿ ಅಂತ ಹೇಳ್ತಾ ಇದ್ದೀರಿ.
1: ಸೂಕ್ತ ಆಗತ್ತೆ ಈ ನೆಲ ಏನಕ್ಕೆ ನೀರು ರೀ, ಡ್ರೆನ್ಸಿಂಗ್ ಆಗತ್ತೆ ಎಲ್ಲ ಬಸಿ ಹೋಗೋದ್ರಿಂದ ಬೇರೆಗೆ ನಾವೇನು ನ್ಯೂಟ್ರಿಯೆಂಟ್ ಕೊಡ್ತೀವಲ್ರಿ ಎಲ್ಲ ಬೇರುಗಳ ಜಗಲಕ್ಕೆ ಅನುಕೂಲ ಆಗತ್ತೆ. ಅದು ಕರಿನ ಎಲ್ಲ ಏನಾಗತ್ತೆ ನೀರು ನಿಂದಿರೋದ್ರಿಂದ ಅಲ್ಲಿ ಬೇರುಗಳು ಆ್ಯಕ್ಟಿವ್ ಆಗಂಗಿಲ್ಲ, ಹಿಂಗಾಗಿ ಹೆಚ್ಚಾನೆ ಮಡ್ಡಿ ನೆಲಕ್ಕೆ ಬೆಳೆದ್ರೆ ದ್ರಾಕ್ಷಿ ಸೂಕ್ತ ಆಗತ್ತೆ, ಅದು ರೈತರಿಗೆ ಲಾಭದಾಯಕ ಆಗತ್ತೆ.
0: ತುಂಬ ಸಂತೋಷ ನಾಗಪ್ಪ ಅವರೇ. ಅದೇ ರೀತಿ ಈಗ ತಾವು ಈ ದ್ರಾಕ್ಷಿಯನ್ನು ಈಗ ನಾಟಿ ಪದ್ಧತಿನ ಮಾಡ್ಕೊಂಡಿನಿ ಅಂತ ಹೇಳಿದ್ರಿ, ಯಾವ ತಳಿಯನ್ನು ತಾವು ನಾಟಿ ಮಾಡಿದ್ರಿ?
1: ಸರ್, ನಾವು ಥಾಮ್ಸನ್ 8 ಎಕರೆ ಐತ್ರಿ, ಮಾನಕ್ಸಿಮ 4 ಎಕರೆ ಐತ್ರಿ. ಈಗ ಮಾನಕ್ಸಿಮ ಮಾರ್ಕೆಟ್ ಪ್ರಪೋಸ್ ಐತ್ರಿ, ಅದು ಮಾರ್ಕೆಟ್ ಪ್ರಪೋಸ್ ಪ್ಲಸ್ ಮಣಕು ಹಾಕೈತ್ರಿ, ಬೇದನ ಮಾಡ್ಬೋದು. ಹೆಚ್ಚಂದ್ರೆ ಥಾಮ್ಸನ್ ಬೆಳೆಯೋದ್ರಿಂದ ಹೆಚ್ಚು ಮಣಕು ಮಾಡೋಕ್ಕೆ ಅನುಕೂಲ ಬರ್ತೈತಿ. ನಮ್ಮ ಏರಿಯಾ ಪೂರ ಚಿಕ್ಕಲಿ ಕ್ರಾಸ್ ಏನೈತಲ್ಲ ರೀ, ಈ ಪೂರ ಹೆಚ್ಚು ಥಾಮ್ಸನ್ ಬೆಳಿತಾರೆ ಇಲ್ಲಿ. ಮಾನಕ್ಸಿಮ ಭಾಳ ಕಡಿಮೆ, ಮಾನಕ್ಸಿಮ ಪ್ಲಾಟ್ ಅದಾವ ರೀ, ಇದು ಮಾರ್ಕೆಟ್ ಮಾಡ್ತಾರೆ ರೀ. ಹೆಚ್ಚಂದ ಹೆಚ್ಚು ಮಣಕು ಮಾಡೋದು ಭಾಳ ಕಡಿಮೆ, ಮಣಕು ಮಾಡಿ ಹಸಿರು ಮಣಕು ಮಾಡ್ಬೇಕು, ಅದನ್ನು ಉದ್ದ ಕಾಯಿ ಇರುತ್ತೆ, ಹಸಿರು ಮಾಡೋದು ಮಾರ್ಕೆಟಿಗೆ ನೆಚ್ತೈತಿ. ಹಳದಿ ಮಣಕು ಮಾಡ್ಬೇಕಾದ್ರೆ ಈ ಥಾಮ್ಸನ್ ಚಲೋರು, ಹೆಚ್ಚು ಕ್ವಾಲಿಟಿ ಬರುತ್ತೆ, ಪಲ್ಪ್ ಬರುತ್ತೆ ಕಾಳಿನ ಕಾಂಡಿರದ ಕಾಳಿಗೆ, ಹಿಂಗಾಗಿ ಹೆಚ್ಚಾನ ಹೆಚ್ಚು ಇಳುವರಿ ಬರಬೇಕಾದ್ರೆ ಇಳುವರಿನೂ ಪಾಡ್ರಿ ಥಾಮ್ಸನ್ದಾಗ. ಮತ್ತು ರೋಗನೂ ಬರ್ತಾವ ರೀ, ಎಲ್ಲ ರೋಗ ಬಂದು ಇದಕ್ಕೆ ಥಾಮ್ಸನ್ಗೂ ಬರ್ತೈತಿ, ಮನಸ್ಸಿಗೂ ಬರುತ್ತೆ, ಏನು ಸಮಸ್ಯೆ ಇಲ್ಲರಿ. ಈಗ ಅಕ್ಟೋಬರ್ನಾಗ ಕಲಮ್ ಕಟ್ಟಿದ್ದೀವಿ ರೀ, ಕಲಮ್ ಕಟ್ಟಿ ಒಂದು ಅದಕ್ಕೊಂದು ಔಷಧಿ ಕೊಟ್ಟಿರ್ತಾರೆ ಅವ್ರು. ನಮಗೂ ಮೊದಲು ಸ್ಟಾರ್ಟಿಂಗ್ ಮಾಹಿತಿ ಇರೋಂಗಿಲ್ಲ, ಒಬ್ಬರು ಸಲಹೆ ತೆಗೆದುಕೊಂಡು ಅವ್ರು ಯಾವ ರೀತಿ ಹೇಳ್ತಾರಲ್ರಿ ಆ ರೀತಿ ನಾವು ಜನವರಿ ಮಟ್ಟ ಅದನ್ನು ಬೆಳೆಸಿದ್ದೀವಿ ರೀ. ಬೆಳೆಸಿ ನಾವು ಜನವರಿಗೆ ಮತ್ತು ರೀಕಟ್ಟಿಂಗ್ ತೋರಿಸಿ, ಜನವರಿ ರೀಕಟ್ಟಿಂಗ್ ತೊಗೊಂಡ್ಬೇಕಾದ ಮೊದಲ ತಿಪ್ಪಿಗೆ ಹಾಕ್ಬೇಕು ರೀ, ಸರ್ಕಾರ ಗೌರವ ಹಾಕಬೇಕು, ರೂಟು ಹಾಕಿ

ಹೋಗ್ರಿ, ಎಲ್ಲ ಹಾಕಿ ರೀ. ಆಮೇಲೆ ರೀಕಟಿಂಗ್ ತೊಗೋತೀವಿ ನಾವು, ರೀಕಟಿಂಗ್ ಅಂತ ತೊಗೋತೀವಿ ರೀ. ಅಲ್ಲಿಂದ ನಮ್ದು ವರ್ಕ್ ಚಾಲು, ದ್ರಾಕ್ಷಿ ಪಡ್ದಾಗ ಹೆಚ್ಚ ಹೆಚ್ಚು ಆಳ್ಗಳು ಹತ್ತಾವ. ಮೊದಲಿನ ಭಾಳ ಆಳು ಹತ್ತಾರು, ಮುಂದೆ ನಾಲ್ಕೈದು ತಿಂಗಳು ಫ್ರೀಯಾಗಿ ದ್ರಾಕ್ಷಿ ಬೆಳಿತೈತಿ, ಏನು ಸಮಸ್ಯೆ ಇರೋಂಗಿಲ್ಲ. ಬೆಳೆದ ತಕ್ಷಣ ಮುಂದೆ ಕಲ್ಮ ಕಡೆ ಕಲ್ಮೆ ಕಟ್ತೀವಲ್ಲ ರೀ, ಅಲ್ಲಿಂದ ಹೆಚ್ಚು ಅದಕ್ಕೆ ಕೀಡುಗಳಾಗಲಿ, ತ್ರಿಪ್ಸ್ ನುಸಿ ಮುಂದೆ ರೀ ರೋಗಗಳು ಅಲ್ಲಿ ಚಲೋ ಆಕ. ಅವಾಗ ಮಳೆಗಾಲ ಇರ್ತೈತಿ, ದವಣಿ ಬುರಿ ಕರ್ಪ ತ್ರಿಪ್ಸ್ ರೀ ಮೈಟ್ಸ್ ಇವೆಲ್ಲ ಹಂತ ಹಂತ ಬರ್ಕೋತ ಹೋಗಿರ್ತಾವೆ. ಅದ್ರ ಪ್ರಕಾರ ಒಬ್ಬರು ಸಲಹೆಯನ್ನು ತೆಗೆದುಕೊಂಡು ನಾವು ಸ್ಟಾರ್ಟಿಂಗ್ ರೀ. ಅವ್ರು ಹೇಳ್ದಂಗೆ ಮಾಡಿದೆವು ನಾವು, ಜನವರಿ ರೀಕಟಿಂಗ್ ಹೊಡಿದೆವು. ರೀಕಟಿಂಗ್ ಹೊಡೆದ ತಕ್ಷಣ ಮತ್ತು ಅಲ್ಲಿಂದ ಮತ್ತೆ ಚ

0: ಸರಿ, ಅದಕ್ಕೆ ಪೇಸ್ಟ್ ಮಾಡ್ತೀವಿ ನಾಲ್ಕನಿಗೆ, ಒಂದು 8 ದಿನಕ್ಕೆ ಚೀಲ ಹಾಕತ್ತದ, ಕಣ್ಣು ಉಬ್ಲಾಕತ್ತದ. ಅಲ್ಲಿಂದ ವಾತಾವರಣ ಸರಿ ಇರ್ತಾರೆ, ಏನು ಅವಶ್ಯಕ ಕೊಳಮಿಲ್ಲ. ವಾತಾವರಣ ಕೆಟ್ಟಿತ್ತು, ಮೋಡ ಮಳೆ ಬರೋದು ಏನಾರ ಆಗಿತ್ತು ಅಂದ್ರೆ ರೀ, ಅಲ್ಲಿ ಏನಾಕೈತಿ, ಅವ್ರು ಹೋಗಿ ಬರ್ತಿರ್ತಾರೆ ರೀ. ಪ್ರಿವೆಂಟಿವ್ ಆಗಿ ನಾವೆಲ್ಲ ಔಷಧಿ ಹೊಡಿಬೇಕಾಯ್ತು, ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ ಮುಂದೆ ಇಂಥ ಕಾಂಟ್ಯಾಕ್ಟ್ ಇನ್ಸೆಕ್ಟ್ಸೈಡ್ ಬರ್ತಾರೆ, ಅವು ಹೊಡಿಬೇಕಾಯ್ತು. ಮತ್ತಿನ್ನು ಮಾರ್ಕೆಟ್ ಸದ್ಯಕ್ಕೆ ಬಾತ್ರ ಔಷಧಿ ಅದ, ಏನಕ್ಕೆ ಒಂದು ಟಾನಿಕ್ ಬೇಕಾಯ್ತವ, ಬೇರಿಗಾಗಲಿ ಎಲ್ಲಿ ತಪ್ಪಲ್ಕಾಗಲಿ ಎಲ್ಲಿ ಮೆತ್ತಗಾಕೈತದ, ಅದರಿಂದ ಅವುಗಳನ್ನ ಸ್ಪ್ರೇ ಕೊಡ್ತಿರೋ. ಸ್ಪ್ರೇ ಕೊಡೋಣ, 10 ದಿನಕ್ಕೆ ಚಾಲು ಆಕೈತೆ ರೀ. ಹಂಗೆ ಚಾಲು ಆತ ಬೇರೆ ಚೀಲಾಕತೈತವ, ಅವಾಗ ಒಂದು 10-15 ಕಣ್ಣಿಗೆ ಬಣ್ಣ ಹಚ್ಚಿರ್ತೀವಿ ರೀ. ನಮಗೇನಾಕೈತೆ, ಈ 4 ಕಣ್ಣಿಗೆ ಬಣ್ಣ ಹಚ್ಚಿರ್ತೀವಿ, ಅವು 10 ನೋಟ ಸಿಗ್ತಾವ್ರು. ನಮಗೆ ಯಾವ ಬೇಕಾದ್ರೆ 3 ಕಾಯ್ಕೊಳ್ಳು, ಒಂದು ಅಲ್ಲೇ ಬಿಡೋದು, ಒಂದು 2 ಮ್ಯಾಗ ತೊಗೊಳ್ಳೋರು, ಉಲಂಡೆ ಎತ್ತ ಬರತ್ತೆ ರೀ, ಬಿದ್ರ ಮುಖಾಂತರ ಮ್ಯಾಗ ಕಟ್ಕೊಳ್ಳೋದು. ಅಲ್ಲಿಂದ ಮುಂದೆ ಅಲ್ಲಿ ಒಬ್ಬರು ಸಿಂಗಲ್ ಲೋಣಿ ಮಾಡ್ತಾರೆ, ಒಂದು ಒಂದು ಡೇಟ್ ಬರ್ತಾರೆ ಅವ್ರು. ಅಲ್ಲಿ ಬಂದು ಟೀ ಹೊಡಿತಾರೆ ರೀ, ಅಂದ್ರೆ ಸುದ್ರೆ ಕಟ್ಟಿರ್ತಂತೀಗ ಅದಕ್ಕೆ. ಸೊ ಟೀ ಹೊಡಿತಾರೆ, ಟೀ ಹೊಡೆದ ತಕ್ಷಣ ಏನಾಕೈತೆ ರೀ, ಅಲ್ಲಿ ಟೀ ಬತ್ತೆ ಕಟ್ ಆಕತಿ, ಅಂದ್ರೆ ಟೀ ತೆಳಗ 2 ಕುಡಿ ಸಿಗ್ತಾವೆ. ಆ 2 ತೊಗೊಂಡು 2 ಕ ಬಲ್ಕ ತೊಗೋಬೇಕು, 2 ಕ ಬಲ್ಕ ತೊಗೊಂಡು ಉಲಂಡಿ ಅಂತ ಬರುತ್ತಾರೆ. ಈಗ ಉಲಂಡಿಗೆ ಹೆಂಗೆ ಬರ್ತಾರೆ, ಉಲಂಡಿ ತಂತಿ ಮೊದಲು ಹೆಂಗಲ್ಲಿ ಕಟ್ಟಿರ್ತೀವಿ ನಾವು, ಉಲಂಡಿ ನೋಡಿ ಗ್ಯಾಪ್ ಮಾಡಿರ್ತಾರೆ. ಯಾರು 1 ಫೂಟ್ ಬಿಡ್ತಾರೋ, ಉಲಂಡಿ ಟು ಉಲಂಡಿ 2 ಫೂಟ್ ಬಿಡ್ತಾರೋ, 2 ಫೂಟ್ ಬಿಡೋದ್ರಿಂದ ಹೆಚ್ಚು ಅನುಕೂಲ, ಗಾಳಿ ಆಡತ್ತೆ ಉಲಂಡಿನ ಉಲಂಡಿ ಕಡ್ಡಿ. ನಮ್ಮ ಯಾರು 2 ಫೂಟ್ ಮ್ಯಾಗದಾರೆ, 2.5 ಪುಡ್ತಾನದ ನಮ್ಮ ಉಲಂಡಿನ ಉಲಂಡಿ ಅಂತ. ಅಲ್ಲಿ ಬಂದು ವಾಯ್ ಎತ್ತಾರೆ, ಅಲ್ಲಿ ವಾಯ್ ಹೊಡಿತೀರಿ, ಇಲ್ಲಿ ವಾಯಿ ಅಲ್ಲಿ ಟೀ ಬತ್ತಾರೆ. ಅಲ್ಲಿಂದ ಮತ್ತೆ 2 ತೊಗೋತೀವಿ ನಾವು, ಆ ಕಡೆ ಒಂದು 2 ಎಡಕ ಬಲ್ಕ, ಇಚ್ಚಕ್ಕೂ ಇಚ್ಚಕ್ಕೂ ಸೇಮ್ 2 ಸೈಡ್, 2 ಸೈಡ್ ತೊಗೊಂಡ್ರೆ ಏನಾಕತ್ತೀರಿ ಅಂತ, ಅವು ಇನ್ನೋದಲ್ಲ ರೀ, 4 ಕೆಲಿ ಬರ್ತಾರೆ, 4 ಕೆಲಿ ಕಟ್ ಪಾಯಿಂಟ್ ಮಾಡೋದು. ಅದನ್ನು 4 ಕಡೆ ಕಟ್ ಪಾಯಿಂಟ್ ಮಾಡಿದ್ವು ಅಂದ್ರೆ ರೀ, ಇನ್ನು ಮುಂದೆ ಏನಾಗುತ್ತೆ, 4 ಬಂದವು ಅಂದ್ರೆ 3 ಸಿಗ್ತಾವೆ, 2 ಕಡ್ಡಿ ಮಾಡೋದು, ಒಂದು ಹೇಳಿ ಮತ್ತೆ 4 ಕೆಲಿ ಹೊಡಿದು, ಉಲಂಡಿ ಉದ್ದು ಮಾಡ್ಕೋತ ಬರೋದು, ಮುಂದೆ ಕಡ್ಡಿ ಮಾಡ್ಕೋತ ಹೋಗೋದು. ಅವು ಹಿಂದೆ ಏನಿರುತ್ತೆ, ಅವು ಸಿಗಿತಿರ್ತಾವೆ ನಾರ್ಮಲಾಗಿ, ಗಿಡ ಬೆಳವಣಿಗೆ ಇರ್ತದೆ, ಹಂಗಾದ ಕಾಯಿಸು ಅಲ್ಲ ಗೊಬ್ಬರ ಎಲ್ಲ ನಾವು ಡ್ರಿಪ್ ಮುಖಾಂತ ಕೊಡ್ತಿರ್ತೀವಿ, ಅವು ಬೆಳೆ ಬೆಳಿತಿರತ್ತೆ, ಕಡ್ಡಿ ಮಾಡ್ಕೋಬೇಕು. ಅಲ್ಲಿಂದ ಕಡ್ಡಿ ನಾವು ಆಗಬೇಕಾಗಿರುತ್ತೆ, ನಮ್ಗೆ ಅಷ್ಟೇ 30 ಕಡ್ಡಿ ಇರುತ್ತೆ. ಎಷ್ಟು ಕಡ್ಡಿ ಹಾಕೋ ಅದ್ರ ಮೇಲೆ ನಾವು ಮುಂದಿನ ಇಳುವರಿ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅಕ್ಟೋಬರ್ ಸೆಟ್ನಿಗೆ ನಮ್ಮ ಮನಸ್ಸು ಮಿನಿಮಮ್ ಇಲ್ಲಾಂದ್ರೆ ಅಕ್ಟೋಬರ್ ಒಂದು 2-3 ತಿಂಗಳು ಇರ್ತಾರೆ ಕಡ್ಡಿ ಮಾಡುವ ಅಲ್ಲಿ ಮಟ್ಟ.
1: ಅಂದ್ರೆ ಈಗ ತಾವು ಚಟ್ನಿಯನ್ನ ಅಕ್ಟೋಬರ್ ತಿಂಗಳಲ್ಲಿ ಮಾಡ್ತೀರಿ, ಅಂದ್ರೆ ಕಾಯಿ ಹಿಡಿಯುವ ಸಮಯನ ಅದೇ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಈಗ ಚಟ್ನಿ ಸಮಯ ಅಂತ ಹೇಳಿದ್ರೆ ಅಕ್ಟೋಬರ್ ಸಮಯ, ಆ ಟೈಮಲ್ಲಿ ಈ ದ್ರಾಕ್ಷಿಗೆ ನೀರನ್ನು ಎಷ್ಟು ಒದಗಿಸಬೇಕು ಮತ್ತು ಅದಕ್ಕೆ ಯಾವ್ಯಾವ ಪೋಷಕಾಂಶಗಳನ್ನು ಒದಗಿಸಬೇಕು?
0: ನೋಡಿ, ದ್ರಾಕ್ಷಿ ಚಟ್ನಿ ಮಾಡೋಕ್ಕಿಂತ ಮೊದಲು ನಾವು ತಿಪ್ಪಿಗೆ ಹಾಕಬೇಕಾಗತ್ತೆ, 1 ಎಕರೆಗೆ 4 ಟೇಲ್ ತಿಪ್ಪಿಗೆ ಹಾಕ್ಬೇಕು. ಆಮೇಲೆ ಚಟ್ನಿ ಮಾಡೋಕ್ಕಿಂತ ಮುಂಚೆ ತೊಗೊಂಡು 8 ಜನ ಇರ್ತಾರೆ ರೀ, ಪಡಕ್ಕೆ ಇತ್ತರೆ ಹೊಡಿತೀವಿ, ಇತ್ತರೆ ಅಲ್ಲಿ ಇತ್ತರೆ ಹೊಡೆದ್ರೆ ಏನಾಗತ್ತೆ ರೀ, ಅವ್ರ ಹಸಿರು ಇರ್ತಾವಲ್ಲ ರೀ, ಅವೆಲ್ಲ ಹಳದಿ ಬಂದು ತಿರುಗತಾವ, ಅಂತ ಎನರ್ಜಿ ಉಲಂಡೆ ಸ್ಟೋರ್ ಆಕೈತಿ. ಬಣ್ಣ ಹಚ್ಚಿದ್ವಿ ಅಂದ್ರೆ ಜಲ್ದಿ ಉದ್ ಬರ್ತಾವ ಎತ್ತರೆ ಹೊಡೆದ್ರಿಂದ, ಅಂತ ಎಲ್ಲ ಗೊಬ್ಬರ ಹಾಕೋದ್ರಿ. ಚಟ್ನಿ ಮಾಡ್ದೊಂದು 4 ಜನ ಇರ್ತಾರೆ ಆಗಲಿ, ಎಲ್ಲರ ಹೊಡೆದ ತಕ್ಷಣ ಇರಲಿ, DAP ಮುಂದೆ ಇದನ್ನು ಬರ್ತಾವ್ರು, ಹ್ಯೂಮಿಕ್ ಆಸಿಡ್ ಕೂಡಿದ ಕಂಟೇನರ್ ಒಂದು ಹ್ಯೂಮಿಕ್ಸ್ ಬರತ್ತೆ, ಯಾರು ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕ್ತಾರೆ, ಎಲ್ಲ ಕೂಡಿಸಿ ಎಕರೆಗೆ 2 ಚೀಲ DAP ಹಾಕೋದ್ರಿ. ಆಮೇಲೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಇದ್ದಂದ್ರೆ ಅದು 4 ಚೀಲ ಹಾಕೋದು, ಬೇವಿನ ಹಿಂಡಿ ಹಾಕೋದ್ರಿ ಎಕರೆಗೆ 1 ಚೀಲ, ಎಲ್ಲ ಮಿಕ್ಸ್ ಮಾಡಿ ಡ್ರಿಪ್ ತೆಳಗೆ ಹಾಕೋದ್ರಿ ಗುಂಡಿ ತೆಳಗೆ, ಅದನ್ನ ನಿರಾಕರತ್ತಿರುತ್ತೆ. ಅಂದ ಮುಂದೆ ವಾತಾವರಣ ಅಂತ ಬಣ್ಣ ಹಚ್ತೀವಿ ರೀ, ಕಟ್ಟಿಗೆ ಹಾಳು ಹಚ್ತೀವಿ, ಎಲ್ಲ ತಪ್ಪಲ ತೆಗಿಸಿ ಕಟ್ಟಿಂಗ್ ಮಾಡಿ ಡಾರ್ಮಿಕ್ ಸ್ಪ್ರೇ ಸ್ಪೇರ್ ಸ್ಪ್ರೇ ಮಾಡ್ತಾರೋ, ಯಾರು ಇನ್ನೊಬ್ರು ಮಾಡ್ತಾರೆ, ಕೈಲಿ ಭಾಳಷ್ಟು ಬಣ್ಣ ಹಚ್ತಾರೆ. ಬಣ್ಣ ಹಚ್ಚಿಕೆಸಿಂದ ಕಡ್ಡಿ ಎಲ್ಲ ಕಟ್ಟು ಸರಿಯಾಗಿ ಕಟ್ಕೋಬೇಕ್ರಿ, ಹಿಂಗೆ ಗಾಳಿ ಓದಾಡ್ದು ಆ ಕಡೆ ಕೂಡ. ಉಲಂಡ್ ಮತ್ತೆ ಅಕ್ಟೋಬರ್ ಏನು ಹಾಕಿ ಬಿಟ್ಟಿರ್ತಾವೆ ಫ್ರೀಯಾಗಿ, ಅವೆಲ್ಲ ತಂತಿ ಓದಾಡ್ದ ಕಟ್ಕೋಬೇಕು, ತಂತಿ ತಂತಿ ಕಟ್ಕೊಂಡ ಬಣ್ಣ ಹಚ್ಚಿ ಕಟ್ಕೋತೀವಲ್ಲ ರೀ, ಕಟ್ಕೊಳ್ಳೋ ಅಂತ 8-11 ದಿನಕ್ಕೆ ಹೂ ಹೊರಗೆ ಬರಕತ್ತದ ರೀ. ನಾವೇನು ಹಿಂದೆ ಏನು ಮಾಡಿರ್ತೀವಿ ಪ್ರಯತ್ನ ರೀ, ಅದ್ರ ಫಲ ಅಲ್ಲಿ ಸಿಗ್ತದೆ ರೀ. ಹೆಚ್ಚನ್ನ ಅಕ್ಟೋಬರ್ದಾಗ ಹೂ ಹೊರಗೆ ಬರಕತ್ತೈತೆ, ಹೊರಗೆ ಬರಕತ್ತ ಅವಾಗ ವಾತಾವರಣ ಕೆಟ್ಟಿರ್ತದೆ ಮ್ಯಾಗ, ಅದು ಮಾಡ ಬರಲಿ ಮೋಡಾಗಲಿ ಮಳೆ ಚಾನ್ಸ್ ಅಕ್ಟೋಬರ್ದ ಮಳೆ ನಾರ್ಮಲ್ ಬರೋದಿರ್ತಾವೆ, ತಪ್ಪಿಸಂಗಿಲ್ಲ. ಆವತ್ತಿನ ವಾತಾವರಣ ಮಳೆ ಬರ್ತೈತೆ, ಅದರ ಅನುಗುಣವಾಗಿ ನಾವು ಫಸ್ಟಿಗೆ ಇದ್ದಾಗ ಒಬ್ಬರು ಗೆಳೆಯರ ಸಲಹೆ ತೊಗೊಂಡಿದ್ದು ಮೊದಲು ಮಾಡಾಗ, ಈಗ ನಮಗೆಲ್ಲ ಅನುಭವ ಆಗೈತೆ, ನಾವು ಸ್ವಂತ ಮಾಡ್ತಾ ಇದ್ದೀವಿ, ಮತ್ತು 4 ಮಂದಿ ಸಲಹೆಯನ್ನು ಕೊಡ್ತಾ ಇದ್ದೀವಿ ನಾವು. ಮತ್ತು ಹಿಂದಾಡಿ ಏನಾಗತ್ತೆ ರೀ, ಅವಾಗ ಏನು ಒಬ್ಬರು ಸಲಹೆ ತೊಗೊಂಡಿವಲ್ಲ ರೀ, ಈಗ ಹೊರಗೆ ರೀ ಮೆಸ್ಟ್ರೋ ಸಿಗ್ತಾರೆ, ಅವ್ರ ಸಲಹೆಯನ್ನು ತೊಗೋಬೋದು. ಈ ಅಂಗಡಿಕಾರ ಇರ್ತಾರೆ, ಅವರು ಕೊಡ್ತಾರೆ ಸಲಹೆಗಳು, ಇವತ್ತೇನು ನೋಡಿದಪ್ಪ, ನಾಳೆ ಏನು ಹೊಡಿಬೇಕು, ನಾಡ್ದೇನು ಹೊಡಿಬೇಕು, ವಾತಾವರಣ ಕೆಟ್ಟೈತಿ, ಮಳೆ ಬರ್ತೈತಿ, ಏನು ಮೋಡಾಕತ್ತು, ನಮ್ಮ ಮೊಬೈಲಾಗ ಗೊತ್ತಾಗತ್ತೆ ರೀ. ಗೂಗಲ್ ಹೋದ್ರೆ ವೆದರ್ ತೊಡೆದ್ರೆ ರೀ, ನಮ್ಮ ಏರಿಯಾದಾಗ ನಾವು ಲೈವ್ ತೊಡೆದ್ರೆ ಇಲ್ಲೇ ಗೊತ್ತಾಗತ್ತೆ, ನಮ್ಮ ಟೈಮಿಂಗ್ ಯಾವಾಗ ಮಳೆ ಬರ್ಬೋದು, ಯಾವಾಗ ಮಾಡಾಗ್ಬೋದು, ಎಷ್ಟು ಹ್ಯುಮಿಡಿಟಿ ಇರ್ತೈತಿ, ಹ್ಯುಮಿಡಿಟಿ ತಕ್ಕ ರೋಗ ಬರ್ತದೆ, ಪಡ್ದಾಗ ಕಾವು ಇದ್ರೂ ಬರ್ತೈತಿ, ತಂಪು ಇದ್ರೂ ಬರ್ತೈತಿ, ಅತಿ ಮಳೆ ಆದ್ರೂ ಬರ್ತೈತಿ, ಮಳೆ ಕಡಿಮೆ ಮಾಡಿ ಬರ್ತೈತಿ. ಬಟ್ ಇಬ್ಬನ ಭಾಳ ಬಿದ್ದರೂ ಅಷ್ಟೇ ಡೇಂಜರ್ ಇದೆ ನಾವು. ಅದು ಒಬ್ಬರನ್ನ ಸಲಹೆ ತೊಗೊಂಡು ಏನತ್ತಲ್ಲ ರೀ, ಅವ್ರ ಪ್ರಕಾರ ಒಂದು ಅವಶ್ಯ ಹೇಳಿರ್ತಾರೆ ಅವ್ರು. ಈಗ ಚಟ್ನಿ ಮಾಡಿದ ತಕ್ಷಣ ಅವ್ರು ಬೋಡೋ ಹೊಡ್ರಿ ಹೇಳ್ತಾರೆ ರೀ, ಬೋಡೋವಾಗ ನಮ್ಮ ಮುಂದೆ ಕ್ಲೋರೋ ಹಚ್ಚಿ ಉಲಂಡಿ ವಾಶ್ ಮಾಡ್ತಿರ್ತಾರೆ ರೀ, ಅದು ಉಲಂಡಿ ವಾಶ್ ಮಾಡ್ಕೋತೀವಿ ರೀ. ಅಂತ ಮುಂದೆ ಇದು ಬೆಲ್ಟಾಕ್ ಹೊಡಿತಾ ಇರ್ತಾರೆ ರೀ, ಮುಂದೆ ಜೆರ್ಮೀಟ್ರ್ ತೊಗೊಂಡು ಬರುತ್ತೆ, ಜೆರ್ಮೀಟ್ರ್ ಕಾನು ಉಬ್ಲಾಕ ಈಗ ಸಮನಾಗಿ ಹೊಡಿಲಾಕ ಜೆರ್ಮೀಟ್ರ್ ಸ್ಪ್ರೇ ಕೊಡ್ತಾರೆ, 2-3 ಮೇಲೆ ಹಾಕಿಸಿ ಯಾರು ಬರ್ 4 ಮೇಲೆ ಹಾಕ್ತಾರೆ, ಏನು ಸಮಸ್ಯೆ ಇಲ್ಲ ರೀ. ಮತ್ತು ಹೂ ಹೊರಗೆ ನೈಟ್ರೋಜನ್ ಒಟ್ಟ ಪಡಕ್ಕೆ ಹೊಡ್ಕೊಡ್ಬಾರ್ದು, ಇವ್ರೆ ಕೊಡೋದ್ರೆ ಏನಾಗುತ್ತೆ, ಆದ್ರೆ ಕೆಲಸ ಸಿಗಿದು ನಮ್ಗೆ ಹೋಗಿ ಪಡಬಾ ಜೋರು ಸಿಗಿಬಾರ್ದು, ಯಾಕೆ ಹೂ ಎಲ್ಲ ಕರಿಗೆ ಹೋಗೋ ಈ ಬಂದು ಬಿತ್ತಾರೆ. ಅವಾಗ ಅಲ್ಲಿ ಸ್ಪ್ರೇ ಇರುತ್ತೆ, ಟಾನಿಕ್ ಸ್ಪ್ರೇ ಇರುತ್ತೆ ರೀ, ಮುಂದೆ 6B ಲಿವೋಸಿನ್ ಇವೆರಡು ಕೂಡಿಸಿ ಹೊಡಿತಿರ್ತಾರೆ ರೀ. ಎಲ್ಲ ಹೊಡೆದ್ರು ಅನೇಕ ಮತ್ತು ಬೇರೆ ಬೇರೆ

0: ಬಸ್ ಬೇರೆ ತೊಗೊಡ್ರಿ ಸರ್, ದ್ರಾಕ್ಷಿ ಬೀಳದು ಎಲ್ಲರೂ ಉದ್ದೇಶ ದ್ರಾಕ್ಷಿ ಬೀಳಿದ್ವಿ ಕರ ಅವ್ರವ್ರು ಬಟ್ ಹಂತ ಬೇರೆ ಬೇರೆ ಇರ್ತಾವೆ. ನಾವು ಆ ಪದ್ಧತಿ ಒಬ್ಬರು ಸರಿ ತೊಗೊಂಡು ನಮಗೇನು ಒಬ್ಬರು ಹೇಳಿದ್ರೆ ಇಲ್ಲ ಗೈಡೆನ್ಸ್ ಕೊಟ್ಟಿದ್ರು, ಅವ್ರು ಹೇಳಿದಾಗೆ ನಾವು ಮಾಡಿದ್ವಿ ರೀ. ವಾತಾವರಣ ಹೆಂಗೆ ವಾತಾವರಣ ಬರತ್ತೆ ಭಾಳ ಮಾಡ ಅಂತಂದ್ರೆ ದವನಿ ಬರಿ ಕರ್ಪ ತ್ರಿಪ್ಸ್ ಇವು ಮೇಜರ್ ದ್ರಾಕ್ಷಿಯಲ್ಲಿ ಬರ್ತಕ್ಕಂಥ ಮೇನ್ ರೋಗಗಳು. ಒಂದು ಕೀಟನಾಶಕ ಅಷ್ಟೇ ತಿರುಸ್ ಭಾಳ ಕಾಡತ್ರಿ, ದವನಿ ಬರ್ಲಿಕ್ಕೆ ತಿರುಸ್ ಮುಂದೆ ಭಾಳ ಕಾಡತ್ತೆ. ಯಾಕಂದ್ರೆ ಮೊದಲು ಏನೈತೆ ಅಂದರೆ ದವನಿ ವಶ ಕೊಟ್ಟಿವ್ರಿ ನಾವು, ಒಂದಿನ ದವನಿ ಒಂದಿನ ಕರ್ಪ, ವಾತಾವರಣ ಕ್ಲಿಯರ್ ಇತ್ತಂದ್ರೆ ಕೆಲವೊಂದು ಟಾನಿಕ್ ರೀ, ಮತ್ತು ಗಣಿಪುರ ಆಗ್ಬೇಕಲ್ಲ ರೀ, ಗಣಿಪುರ ಬೇಕು, ಪಕ್ಕಳು ಬರಬೇಕು. ಮಾರ್ಕೆಟ್ದಾಗ ನನ್ನ ಹತ್ರ ಔಷಧಿ ಸಿಗ್ತಾವೆ ಸದಕ್ಕೆ ಎಲ್ಲ ಕಡೆ. ಒಂದು ಅಂಗಡಿಗೆ ಹೋದ್ವಿ ಅಂದ್ರೆ ರೀ ಅವ್ರು ಹೇಳ್ತಾರೆ ಇಂತಿಷ್ಟು ಗೊಬ್ಬರ ಹಾಕಿ ಇಷ್ಟು ಔಷಧಿ ಹೊಡ್ರಿ ನಿಮ್ಗೆ ಚಲೋ ಆಗೈತೆ. ಅದ್ರ ಪ್ರಕಾರ ನಾವೆಲ್ಲ ಮಾಡ್ತೀವಿ ರೀ. ದವನಿ ಔಷಧಿ ಹೊಡಿಬೇಕಂದ್ರೆ ಹತ್ರ ಬೆಟ್ಟ ಎಮ್ಮೆ ಹೊಡ್ತು ಹೊಡಿತೇವೆ ರೀ, ಮುಂದೆ ಒರಂಡಿ ಸೆಲ್ಟ್ರ ಮದತ್ ರೀ. ಈಗ ರಣಿಮಾನದ ಈ ಸದ್ಯಕ್ಕೆ ನಾವು ಡೇಜ್ ಭಾಳ ಔಷಧ ರೀ ದವನಿ, ಎಲ್ಲ ಒಂದಕ್ಕೊಂದು ಸ್ಟ್ಯಾಂಡರ್ಡ್ ಅದ ರೀ. ಆದರೆ ಯಾವ್ದಾರು ಒಂದನ್ನು ತಂದು ಚಲೋ ಸಿಸ್ಟಮಿಕ್ ಮಾಡೋಗೋದಕ್ಕಿಂತ ಮೊದಲು ವಾತಾವರಣ ಕ್ಲೈಮೇಟ್ ನೋಡ್ಕೊಂಡು ಸೇಂದ್ರೆ ಅದ್ರ ಪ್ರಕಾರ ದವನಿ ವಶ ಹೊಡಿತೀವಿ. ಮುಂದೆ ಮಳೆ ಭಾಳ ಆದ ಕರ್ಪ ಬರ್ತೈತಿ, ಅವಾಗ ಸ್ಕೋರ್ ಅಂತೇಳಿ ಒಂದೈತೆ ರೀ, ಅದನ್ನು ಹೊಡಿತೀವಿ ರೀ. ಮುಂದೆ ತಿರ್ಪ್ಸಿಂದಾಗ ಚಲೋ ಔಷಧ ನಾನು ಹತ್ರ ಔಷಧ ಬಂದಾರ ರೀ, ಮಾರ್ಕೆಟ್ ಭಾಳ ಅದಾವೆ ರೀ. ಈಗ ಬೆನೆ ಅಂತೇಳಿ ಒಂದು ಬರುತ್ತೆ ರೀ, ಮತ್ತು ಸದ್ಯಕ್ಕೆ ಸೀಜನ್ ಅದು ಅದಾವೆ ರೀ, ಗ್ರಾಸಿ ಅಥವಾ ಅಂದ್ರೆ ಸುಮಿಟಮ್ ಹೋದೈತೆ ರೀ. ಎಲ್ಲ ಸ್ಟ್ಯಾಂಡ್ ಔಷಧ ರೀ, ಈಗೆಲ್ಲ ತಿರ್ಪ್ಸಿನ ಹೊಡ್ಕೋಬೇಕು ರೀ. ಹೊಡ್ಕೊಂಡು ಮುಂದೆ 12 ದಿನ ಹೂ ಹೊರಗೆ ಬರುತ್ತೆ, ಅವಾಗ ನಮ್ಮಲ್ಲಿ ಗೊತ್ತಾಗುತ್ತೆ ನಮ್ಮ ಗಿಡದಾಗ ಎಷ್ಟು ಸಂಖ್ಯೆ ಐತಪ್ಪ. ನಾ ಏನು ಗಿಡಕ್ಕೆ 20 ಸಿಗ್ತಾಯಿತ್ತು, ಹೊಸ ಪಡ ಇರ್ತಾವ್ರಿ. ಓಕೆ, ಹೊಸ ಪಡ ಕಡಿಮೆ ಬರುತ್ತೆ ಇಳುವರಿಗಳು, ಭಾಳ ಬೆಳಿತಾರಂಗಿಲ್ಲ. ಉಲ್ಲಂಡಿಗೆ ಕಡ್ಡಿ ಕಡಿಮೆ ಆಗಿರ್ತಾವೆ, ಯಾರೋ ಭಾಳ ಮಾಡಿರ್ತಾರೆ. ಭಾಳ ಮಾಡಿದ್ರೆ ಏನು ಸಮಸ್ಯೆ ಅಲ್ಲಿ ಫುಲ್ ಹೋಗ್ಬಿಡ್ತಾರೆ. ಒಂದು ಮಿನಿಮಮ್ ಒಂದು ಗಿಡಕ್ಕೆ ಒಂದು ತಾಮಸನ ಮೊಳಕ್ಕೆ ಮಾಡ್ಬೇಕಾದ್ರೆ ಒಂದು 70-80 ಗೊನೆ ಬೇಕಾಗತ್ತೆ, 8 ಸಂಖ್ಯೆನ ಕಾಯ್ಕೊಳ್ಳೋದ್ರಿ. ಮತ್ತು ವಾತಾವರಣ ಕೆಟ್ಟ ಹೊತ್ತಿನಾಗ ರೀ ಕೆಲವೊಂದು ರೋಗ ಬಂದು ಗೊನೆನೂ ಕಮ್ಮಿ ಹಾಕೋ ಪಡ್ದಾಗ, ದವನಿ ಬಡಿಲಿ ಇಲ್ಲ ಕರ್ಪಾರ ಬಿಡಿಲಿ ಏನಾರು ಒಂದು ರೋಗ ಬರತ್ತಿರುತ್ತೆ, ಅದ್ರಾಗ ಒಂದು ಸ್ವಲ್ಪ ಗೊನೆಗೆ ಕಮ್ಮಿ ಹಾಕಿರ್ತಾರೆ. ನಾವೊಂದು ಒಂದು ಗಿಡಕ್ಕೆ ಒಂದು 60-70 ಗೊನೆ ಕಾದ್ರೆ ಉಳ್ಕೋದೆಲ್ಲ ವಾಂಸ್ ಹತ್ತಾರ, ವಾಂಸ್ ತೆಗಿಬೇಕು. 13 ದಿನ ವಾಂಸ್ ತೆಗಿತಾರೆ ನಮ್ಮ ಗಿಡ್ಬೇಕ, ವಾಂಸ್ ತೆಗೋದು ಆ ಗಿಡ ಚಟ್ನಿ ಮಾಡ್ತೀವಲ್ಲ ರೀ, ಅವು ಒಂದು ಸ್ಟೆಮ್ ಇರ್ತದೆ, ಅದು ತೆಳಗಿನ ಒಂದು 2 ತಪ್ಪಲ ತೆಗಿಬೇಕು. 2 ತಪ್ಪಲ ತೆಗೆದು ಹೂ ಎಟ್ಟದಪ್ಪ ಒಂದು ಅದಾವೆ 2 ನೋಡು, ಅದು ಕೊಟ್ಟು ಒಂದೇ ಗೊನೆ ಕಾಯ್ಬೇಕು, ಒಂದು ಗೊನೆಗೆ ಉಳ್ಕೋದ್ರೆ ಮುರಿದ್ಬಿಡು. ಅಂದ್ರೆ ಅದು ಶಿಸ್ತು ಬೆಳೀತೈತೆ, ಒಂದೇ ಗೊನೆ ಬಿಡಿದ್ರು ಎರಡು ಬಿಟ್ಟು ಒಂದು ಹಂಚಿ ಹೋಗೋದು ಮಾತಾಡ್ತು, ಒಂದೇ ತಾಯಿದ್ರಿಂದ ಹಂಚಿ ಹೋಗತ್ತೆ ಇಲ್ಲಿ. ಅದಕ್ಕೆ ಒಂದೇ ಗುಣ ಕಾಯಿದ್ರಿ ರೀ, ಒಂದು ಗುಣಿ ಕಾದ್ಕಿಸಂದ್ರೆ ಕಿಲಸ್ ತೆಗೆದು ಎಲ್ಲ ಮುಗಿದೈತೆ ರೀ. ಅವಾಗ ಮತ್ತೆ ಅದಕ್ಕೆ ಅನ್ನಂಜ್ ಆಗಿರತ್ತೆ ಉಳ್ಳಂಡಿ, ಅವಾಗ ಮತ್ತೆ ಒಂದು ಕ್ಯಾಲೋಟಪ್ಪನ ಔಷಧಿ ಅದನ್ನು ಹಾಕಿ ಸ್ಪ್ರೇ ಮಾಡ್ಬೋದು ರೀ. ಇಲ್ಲ ಪ್ರೊಪಾಲರ್ದು ಒಂದು ಬರೋದು ಬಾಯರ್ದವ್ರದ್ದು ಅದು ಚಲೋ ಇತ್ತು. ಅದು ಯಾವ್ದಾರು ಒಂದು ಔಷಧಿ ಹಾಕಿ ಕೊಟ್ಟು ಅದಕ್ಕೆ ನಂಜ್ ಆಗಲಾರ್ದು ದವನಿ ಬರಲಾರ್ದಂಗೆ ಪ್ರೊಟೆಕ್ಷನ್ ಕೊಡ್ತದೆ. ಅಂಥ ಔಷಧಿಗಳು ನೋಡ್ಕೊ ವಾತಾವರಣ ಅನ್ಕೊಂಡು ದ್ರಾಕ್ಷಿ ಬೆಳೀತು. ದ್ರಾಕ್ಷಿ ಹುಟ್ಟಿದ ಪೂರ ಕೆಮಿಕಲ್ ಆರ್ಗ್ಯಾನಿಕ್ ಮಾಡೋಕ್ಕೆ ಭಾಳ ದ್ರಾಕ್ಷಿ ಬೆಳೆಯಂಗಿಲ್ಲ. ಇವತ್ತಿನ ಕಾಲಮಾನದಾಗ ರೀ ಆರ್ಗ್ಯಾನಿಕ್ಕೂ ಬೇಕು ಪ್ಲಸ್ ಅದು ಕೆಮಿಕಲ್ ಬೇಕು.
1: ದ್ರಾಕ್ಷಿಯನ್ನು ಸಾವಯವ ಮತ್ತು ರಾಸಾಯನಿಕ ಎರಡೂ ಪದ್ಧತಿಯನ್ನು ಅಳವಡಿಸಿಕೊಂಡು ಬೆಳೆದ್ರೆ ಮಾತ್ರ ದ್ರಾಕ್ಷಿ ಬರೋದು, ಆದರೆ ಸಾವಯವ ಮತ್ತು ರಾಸಾಯನಿಕ ಸಪ್ರೇಟ್ ಸಪ್ರೇಟ್ ಒಂದೇ ಮಾಡ್ತೀನಿ ಅಂದ್ರೆ ದ್ರಾಕ್ಷಿ ಬರಂಗಿಲ್ಲ ಅಂತ ಹೇಳ್ತಾ ಇದ್ದಿರ್ತಾವೆ.
0: ಒಟ್ಟ ಬರಂಗಿಲ್ಲ ಸರ್, ಯಾಕಂದ್ರೆ ನಮಗೆ ಮೈಕ್ರೋ ಆರ್ಗ್ಯಾನಿಸಮ್ ಅಷ್ಟು ಮಹತ್ವದ ಮಣ್ಣಿನಲ್ಲಿ. NPK ಅಂತ ಬರ್ತಾವ್ರಿ, ಬ್ಯಾಕ್ಟೀರಿಯಾಗಳು, ಟ್ರೈಕೋಡರ್ಮ ಬರುತ್ತೆ, ಸೋಡೋಮೋನಸ್ ಎಲ್ಲ ಜೈವಿಕ ಇರ್ತಾರೆ. ಇವು ಬೇಕ್ರಿ, ಇದ್ರ ಜೊತೆಗೇನೆ ಕೆಮಿಕಲ್ ಬೇಕಾಗತ್ತೆ.
1: ಕೆಳಗಡೆ ಅಂದ್ರೆ ತಾವು ಸಸ್ಯಗಳನ್ನ ಬೆಳೆಸುವ ಸಮಯ ಮತ್ತು ಅವುಗಳ ಬೇರುಗಳೇನಿರ್ತಾವ ಅದಕ್ಕೆಲ್ಲ ಸಾವಯವ ಬೇಕು. ಮ್ಯಾಲ ಕಾಯಿ ಮತ್ತು ಏನು ಎಲೆಗಳ ರೋಗಗಳ ರುಜಿನಗಳ ಏನು ಕಂಟ್ರೋಲ್ ಮಾಡ್ತೀರಿ ಅದಕ್ಕೆ ಮಾತ್ರ ಕೆಮಿಕಲ್ ಬೇಕಂತ ತಾವು ಹೇಳ್ತಾ ಇದ್ದೀವಿ.
0: ನೋಡಿ ಕೆಮಿಕಲ್ ಬೇಕಾರೆ, ಮತ್ತಿನ್ನು ಕೆಲವೊಂದು ಕೀಟನಾಶಕ ಇರ್ತದೆ ರೀ, ಸ್ಟೆಮ್ ಬರುತ್ತೆ ಒಂದು ರೋಗ ಸ್ಟೆಮ್ ಹುಳ ಕಡಿತಿರ್ತಾವ್ರಿ, ಅವಾಗ ಅದಕ್ಕೆ ಸಾವಯವದಲ್ಲಿ ಯಾವುದೋ ಔಷಧಿ ಇಲ್ಲ, ಕೆಮಿಕಲ್ದಲ್ಲೂ ಇಲ್ಲ. ಆದರೂ ಈ ಸದ್ಯಕ್ಕಿಂತ ಬಿಡಕ್ಕೆ ಹಚ್ತಾರೆ ಮಂದಿರಿ, ಅದು ಬಿಟ್ಟರೆ ಮಿಲಿಬೇಕು ತೊಗೊಂಡ್ಬರುತ್ತೆ ರೀ. ಅದು ತಳ ರೂಟಿಗೆ ಕೊಡಬೇಕು ಪ್ಲಸ್ ಮ್ಯಾಕ್ ಸ್ಪ್ರೇ ಮಾಡಬೇಕು, ಅಂದಾಗ ಅದ ಒಂದು ಕೀಟ ಏನಿದೆ ಹತೋಟಿ ಬರುತ್ತೆ. ನಾವು ಎಲ್ಲಿ ಬಂದಿತ್ತು ರೀ, ಈಗ 25 ದಿನಕ್ಕೆ ಬಂದಿತ್ತು ರೀ, ಈಗ 18 ದಿನಕ್ಕೆ ಏನು ಮಾಡ್ತೀವಿ, ಒಂದು ಸ್ಪ್ರೇ ಕೊಡ್ತೀರಿ, ಎಲ್ಲ ವಾಣಿಸ್ ತೆಗಿತು ಸ್ವಚ್ಛ ಆಕೈತಿ, ಅಲ್ಲಿಂದ ಪಾಕ ಬರಬೇಕು. ನಮ್ಮ ಕಣ್ಣಿ ಕಾಣಕತ್ತಾವ ಮಿನಿಮಮ್ ಒಂದು 1/2 ಇಂಚ 1 ಇಂಚ ಬರುತ್ತೆ ಒಂದು 18 ದಿನಕ್ಕೆ. ಅಲ್ಲಿ ಒಂದು ಜೆ ಸ್ಪ್ರೇ ಕೊಡೋದು, J1 ಟಾನಿಕ್ ಸ್ಪ್ರೇ ಕೊಡಿದ್ರೆ ವಾತಾವರಣ ಮಳೆ ಆದ ಕೊಡುವಂಗಿಲ್ಲ, ಮಳೆ ಆದ ಕೊಡೋಣ ದವರಿ ಬರಕ್ಕೆ ಫಿಕ್ಸ್ ಪಡಕ್ಕೆ ದವನಿ ಭಾಳ ಬರುತ್ತೆ. ಅದಕ್ಕೆ ಅದನ್ನು ಪ್ರಿವೆಂಟ್ ನೋಡ್ಕೊಂಡು ವಾತಾವರಣ ಹೆಂಗೆ ಬರೋದು ನೋಡ್ಕೊಂಡು ಅಲ್ಲಿ ಒಂದು ಜೆ ಸ್ಪ್ರೇ ಮಾಡ್ತೀವಿ, ಜಪಲೆಕ್ಕ ಹಿಡಿದು ಬರುತ್ತೆ, ಅದನ್ನು 100 ಗ್ರಾಮ್ ಸ್ಪ್ರೇ ಕೊಡ್ತಿರೋ. ಒಂದು ಕ್ವಾಟ್ ಒಂದು 2 ದಿನಾಗ ಏನೈತೆ ಅಲ್ಲರಿ, ನಮ್ಗೆ ಗೊನೆ ಪರ್ಕಾಕೋ 1 ಇಂಚ್ ಇದ್ದದ್ದು 2 ಇಂಚ್ ಆಗುತ್ತೆ ಜಿ ಎಸ್ ಸ್ಪ್ರೇ ಮಾಡೋದ್ರಿಂದರೆ. ಆಯ್ತು ಮತ್ತು ಅವಾಗ ಮಳೆ ಆದ ಕರ್ಪ ಬರ್ತದೆ, ಒಂದು ಕರ್ಪ ಸ್ಪ್ರೇ ಕೊಡ್ತೀವಿ ರೀ, ದವನಿ ಸ್ಪ್ರೇ ಕೊಡ್ತೀವಿ, ಒಂದು ಕೀಟನಾಶಕ, ಇವು 3 ಸ್ಪ್ರೇ ಕೊಡ್ತೀವಿ. ಅವತ್ತನೇ ತ್ರಿಪ್ಸನ್ನು ಕಡಿಮೆ ಆಕತ್ತಿ, ನಮಗೆ ಕರ್ಪ ದವನಿ ಎರಡು ಕಡಿಮೆ ಆಗತ್ತೆ. ಕಡಿಮೆ ಆಗಿ ಮುಂದೆ 25 ದಿನಕ್ಕೆ ಏನೈತೆ ಅಲ್ಲಿ 1 ಜಿ ಅಂತ ಮಾಡ್ತೀವಿ ಫಸ್ಟ್ ಜಿ 25 ದಿನಕ್ಕೆ. ಆವತ್ತು 25 ದಿನ ಕೂಡ ಗೊನೆಯ ಸಂಖ್ಯೆ ಏನೈತೆ ಅಲ್ಲಿ ಗೊನೆ ಉದ್ರಿ 2 ಇಂಚ್ ಆಗಿರ್ತಾವೆ 3 ಇಂಚ್ ಆಗಿರ್ತಾವೆ, ಇಷ್ಟು ಗೊನೆ ಉದ್ದಿರ್ತಾವೆ. ಅವು ಸ್ಪ್ರೇ ಕೊಡ್ತೀವಿ, 100 ಗ್ರಾಮ್ ಹಾಕಿ ಸ್ಪ್ರೇ ಕೊಡಿದ್ರಿ, ಒಂದು ಟಾನಿಕ್ ಪಾಂಟ್ ಹಾಕೋದು ಒಂದು ಟಾನಿಕ್ ಬರುತ್ತೆ. ಪಾಂಟ್ ಹಾಕೋ ಚಲೋ ಹೊತ್ತು ಇನ್ನೂ ಮಾರ್ಕೆಟ್ದಾಗ ಭಾಳ ಟಾನಿಕ್ ಕೊಡೋದವ್ರಿ, ಆಯಾ ಕಂಪ್ನಿ ಮೇಲೆ ಡಿಪೆಂಡ್ ಇರ್ತೈತೆ. ಅದು ಯಾವ್ದು ಬೇಕು ಅದು ನೋಡ್ಕೊಂಡು ನಮಗೆ ಒಂದು ಸೆಲೆಕ್ಷನ್ ಮಾಡ್ಕೊಳ್ಬೋದು. ಯಾರ ಕಡೆ ಒಬ್ರು ಕೇಳಿ ಚಲೋ ಯಾವ್ದು ಪಾಯಸಲ ಪಾಂಟ್ ಹಾಕ್ತಿರ, ಪಾಂಟ್ ಹಾಕಿ ಸ್ಪ್ರೇ ಮಾಡು. ಪಾಂಟಾಕ ಜಿ ಹಾಕಿ ಸಂದ್ರೆ ಅದ್ರಾಗ 12 ಗೊಬ್ಬರ ಹಾಕಿ ಸ್ಪ್ರೇ ಮಾಡು, ಸ್ಪ್ರೇ ಕೊಡ್ಬೇಕು ರೀ. ಅವಾಗ ತೆಳಗ ರೊಟ್ಟಿ ನೀರು ಕೊಡ್ಬೇಕು, ನೀರು 12 ಗೊಬ್ಬರ ಇವೆಲ್ಲ ಕುಡಿದ್ರಿಂದ ಗಿಡಕ್ಕೆ ಶಕ್ತಿ ಬೇಕಾರಲ್ಲ, ಅದೆಲ್ಲ ಕೆಮಿಕಲ್ ಬೇಕಾರೆ ಇಲ್ಲಿ ಆರ್ಗ್ಯಾನಿಕ್ ನಡೆಯಂಗಿಲ್ಲ ಇಲ್ಲಿ. ಅದ್ರ ಹೆಚ್ಚು ಇರಿದ್ರೆ ಗಿಡ ಸೀಬೇಕಾದ್ರೆ ಫಾಸ್ಫರಸ್ ಬೇಕು. ಫಾಸ್ಫರಸ್ ಕೊಡ್ಲಿಕ್ಕೆ ಏನಾಗ್ತದೆ ಆ ಟೈಮ್ನಾಗ್ರಿ ಗೊನೆ ಉದ್ದಾಗಂಗಿಲ್ಲ, ಅದಕ್ಕೆ

ಬೇಕಾಗತ್ತೆ. ನಾಲ್ಕು ನ್ಯೂಟ್ರಿಯೆಂಟ್ ಫರ್ಟಿಲೈಸರ್ ಬರ್ತಾವ ರೀ ಎಲ್ಲ ಮಾರ್ಕೆಟ್ ಅದಾವ, ಲಿಕ್ವಿಡ್ ಅದಾವ, ಪ್ಲಸ್ ಇದ್ರ ಪೌಡ್ರದಾಗ ಅದಾವ ರೀ. ಅವೆಲ್ಲ ಡ್ರಿಪ್ ಮುಖಾಂತರ ಕೊಡ್ಬೇಕು, ಮ್ಯಾಗು ಸ್ಪ್ರೇ ಮಾಡ್ಬೇಕು. ಎಲ್ಲ ಸ್ಪ್ರೇ ಮಾಡ್ತೀವಿ ರೀ, ಎಲ್ಲ ಮಾಡ್ಕೋತ ಇದೀವಿ ರೀ. 25 ದಿನ ಜೇ ಹೊಡಿತೀವಿ ರೀ. ಜೇ ಹೊಡೆದ ತಕ್ಷಣ ಒಟ್ಟು 4 ದಿನ ಗೊನಿ ಏನೈತಿಲ್ಲ ರೀ, ಒಂದು ಗೇನ್ ಹಾಕೋ ರೀ. ಒಂದು ಏನು ಗೊನಿ ಹಾಕೋ, ಒಮ್ಮೆ ಆ ಕಡೆ ಪಕ್ಳಿ ಬರ್ತಾವೆ. ನಮ್ಗೆ ಎಷ್ಟು ಬೇಕಲ್ಲ ಅವಾಗ ನಾವು ಸಂಖ್ಯೆ ಹಾಕಿ ಇಟ್ಟಿರ್ತೀವಿ ಮೊದಲು ಸ್ಟಾರ್ಟಿಂಗಿಗೆ. ಅಲ್ಲೇ ಮಾಡಿದ್ರೆ 20-25 ದಿನಾಗ ರೀ ಬೇಕಾದ ಸಂಖ್ಯೆನ ಕಮ್ಮಿ ಮಾಡ್ಕೋಬೋದು. ವಾತಾವರಣ ಸರಿ ಇದ್ರೆ, ವಾತಾವರಣ ಸರಿ ಇಲ್ಲಕಂದ್ರೆ ಮತ್ತೆ ಹಂಗೆ ಎಟ್ಟು ಆಟ ಹಿಡಿದ್ರೆ ಮತ್ತೆ ಇಬ್ಬನ ಬಿತ್ತಂದ್ರೆ ಕಾಳು ಮುಂದೆ 25 ದಿನಕ್ಕೆ ಬರುತ್ತೆ. 28 ದಿನಕ್ಕೆ ಏನತ್ತಲ್ಲ ರೀ, ಬುರಿ ಬರಕ್ಕೆ ಚಲೋ ಆಗುತ್ತೆ. 28 ದಿನ ಅವಾಗ ಏನತ್ತೆ ಬುರಿ ಔಷಧ ಸ್ಪ್ರೇ ಕೊಡ್ತೀವಿ ರೀ. ಈಗ ಟೋಪಾಸ್ ಅಂತ ಒಂದು ಬರುತ್ತೆ ಮಾರ್ಕೆಟ್ದಾಗ, ಚಲೋ ಆಯ್ತು ಅರ್ಧ ಮೇಲೆ ಹೊಡಿಬೋದು. ಟೋಪಾಸ್ ಮುಂದೆ ಕರಾಟೆ ಆಕ್ಟರ್ ಅದ ಬರ್ತವೆ, ಕೀಟನಾಶಕ ಬರ್ತವೆ ಅವು ಹೊಡಿಬೋದು. 28 ದಿನಕ್ಕೆ ಮತ್ತೆ ದವನಿ ಬರ್ತದ್ರಿ, ಜೇ ಯಾವಾಗ ಹೊಡಿತೀವಿ ಹೊಡೆದ ತಕ್ಷಣ ದವನಿ ಹೊಸ ಹೊಡೆಯಬೇಕು ಕಂಪಲ್ಸರಿ. ಉಳ್ಕಾದ ಯಾವ್ದು ಬಿಟ್ಟು ನಡೆದಿದ್ರಿ, ಆದ್ರೆ ದವನಿ ವಸ ಕಂಪಲ್ಸರಿ ಸ್ಪ್ರೇ ಮಾಡ್ಕೋಕತ್ತೆ. ಯಾರವ್ರು ಬಿಡ್ತಾರೆ ವಾತಾವರಣ ಕ್ಲಿಯರ್ ಬೇಡಪ್ಪತ್ತಿರ್ತಾರೆ. ಖರ ಅವತ್ತಿನಾಗ ಸಾದಾ ಔಷಧಿ ಹೊಡಿಬೇಕು ಸಿಸ್ಟಮ್ ಬಿಟ್ಟರು, ಮತ್ತು ಬೇರೆ ಕಂಪ್ನಿ ಸಾದಾ ಅದಾವ್ರಿ. ಅದಕ್ಕೆ ಮೆಟ್ಕೋ ತೊಗೊಂಡು ಬರ್ತಾರೆ, ಮೆಟ್ಕೋ M40 ಹಾಕಿ ಹೊಡಿಬೋದು. ಮತ್ತು ಕೋಸಾಡೆ ತೊಗೊಂಡು ಬರ್ತಾರೆ, ಅದನ್ನು ರೀ ಮುಂದೆ ಡಾಕ್ಟರ್ನಾಶಕ ಒಂದು ಬರ್ತದೆ, ಕಾಸು ವಿಮೋಚನ ಇತ್ತೆ, ಅದನ್ನು ಹಾಕಿ ಸ್ಪ್ರೇ ಮಾಡ್ಬೋದು. ಅಂದ್ರೆ ಅಲ್ಲಿ ಹೆಚ್ಚು ಇನ್ನು ಮುಂದೆ ಡಾಕ್ಟರ್ನಾಶಕ ಭಾಳ ಕಾಡತ್ತೆ ಈ ಸ್ಟೇಜ್ನಾಗ. ಅವು ಇಬ್ಬನಿ ಬೀಳ್ತಿರ್ತೈತಿ, ಮತ್ತು ಎಲ್ಲಿ ಮ್ಯಾಗ ಒಂದು ರೋಗ ಬರುತ್ತೆ ತಪ್ಪಲಿಂದ ಕಡೆ ಜಂತೋ ಮನಸ್ಸುತ್ತೆ, ಅದನ್ನು ಸಹ ಕಡಿಮೆ ಮಾಡ್ಬೇಕಾಗಿರ್ತಾವೆ. ಅದನ್ನ 28 ದಿನದಾಗ ಅದನ್ನು ಸ್ಪ್ರೇ ಕೊಡ್ತಾರೆ. 28 ದಿನದಾಗ ಹಾಕತ್ತೆ ಮುಂದೆ ಈಗ 30-32 ದಿನಕ್ಕೆ ರೀ ಸಣ್ಣಂಗೆ ಹೂ ಫ್ಲವರಿಂಗ್ ಬರ್ತಾರೆ, ಅದು ಭಾಳ ಮಹತ್ವ ಅಂತಾರೆ. ಫ್ಲವರಿಂಗ್ ಅದು ಮಳೆ ಆಯ್ತು ರೋಗ ಬರ್ತೈತೆ ರೀ, ರೋಗ ಬರೀ ವರ್ಷ ಹೊಡಿತಾರೆ. ಅವೆಲ್ಲ ವರ್ಷ ಹೊಡ್ಕೊಂಡು ಸಿನಿಮಾ ಮುಂದೆ ದಾವಣ ವರ್ಷ ಕೊಡ್ತಿರ್ತೀವಿ ರೀ, ಫ್ಲವರಿಂಗ್ ಚಾಲು ಆಕೈತೆ. ಅಲ್ಲಿ ಮೇಜರ್ ಬರೋದ್ರೆ ತ್ರಿಪ್ಸ್ ಇಲ್ಲಿ 34-35 ದಿನಕ್ಕೆ ರೀ, ಅಲ್ಲಿ ಬೆನೋ ಆಯ್ತು ಹೊಡಿಬೋದ್ರಿ. ಬೆನೋ ಹೊಡೆದ್ರು ರೀ ಚಲೋ, ಬೆನೋ ಭಾಳ ಜಲ್ಟ ಸದಕ್ಕೆ ನಮ್ಮ ಏರಿಯಾದಾಗ. ನಾವು ಚೆನ್ನಾಗಿ 33-ದಕ್ಕೊಂದು ಹಿಡಿತೀವಿ ರೀ, ಮುಂದೆ 43-ದಕ್ಕೊಂದು ಹಿಡಿತೀವಿ ರೀ. ಆ ಟೈಮ್ನಾಗ 2 ವರ್ಷಕ್ಕೆ ಪಟ್ಟಿ ಒಂದ್ರೆ ರೀ ತ್ರಿಪ್ಸ್ ಅಂದ್ರೆ ರೀ, ಮುಂದೆ ಕಾಲ್ಮ್ಯಾಗ ಯಾವುದೇ ರೀತಿ ಗೆರೆ ಬರಲ್ಲ, ಮತ್ತು ನಾರ್ಮಲ್ ಆಗಿ ಸ್ವಲ್ಪ ಸೆಟ್ಟಿಂಗ್ ಹಾಕಿರ್ತಾರೆ. ಅವಾಗ ಮುಂದೆ ಅಂತ ಲೂನಾತ್ ಹಿಡಿತೀವಿ ಬುರಿ ವರ್ಷ, ಅದಷ್ಟೇ ಬುರಿ ಭಾಳ ಕಾಡತ್ತಾರೆ. ಅವತ್ತಿನಾಗ ದವಣಿ ವಾತಾವರಣ ಬುರಿ ಐತೆ. ನಮ್ಮ ಎಷ್ಟು ಸ್ಟೇಜಲ್ಲಿ ಬಂದಿರೋದು 35 ದಿನ ಅದ ರೀ, ನವಂಬರ್ಗೆ ಥಂಡಿ ಚಾಲು ಆಗತ್ತೆ. ದೀಪಾವಳಿ ಸೆನೆ ನಿಯರ್ ಅಲ್ಲಿ ಥಂಡಿ ಚಾಲು ಆತಂದ್ರೆ ಬರೀ ಪ್ರಭಾವ ಹೆಚ್ಚು ಬೀರ್ತಿರುತ್ತೆ. ಈ ಟೈಮ್ನಾಗ ನಾವು ಹೆಚ್ಚಾನೆಚ್ಚು ಟೋಪಾಸ್ ಆಗಲಿ ಲೂನಾಲ್ ಕೊಡೋದ್ರಿಂದ್ರೆ ಬರೀ ಬರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ನಾಶ ಆಕವ್ರಿ. ಒಂದು ಬರೀ ಭಾಳ ಕವರ್ ಬರ್ತದೆ, ಮುಂದೆ ಬರೋಂಗಿಲ್ಲ. ಇಲ್ಲಿ ಫ್ಲಾರಿಂಗ್ದಾಗ ಯಾರು ಬರೀ ವಸ್ತು ಇದೆ ತ್ರಿಪ್ಸ್ ಅದನ್ನು ಹೊಡ್ಕೋತ ಹೊಡ್ಕೋತಾರಲ್ರಿ, ಅವರಿಗೆ ಮುಂದೆ ಇಳುವರಿಯಲ್ಲಿ ಪ್ಲಸ್ ಆಕೈತಿ, ಪ್ಲಸ್ ಬರ್ತಕ್ಕಂಥ ಮುಂದೆ ರೋಗಗಳು ಕಮ್ಮಿ ಆಕವ್ರಿ. ಬರೀ ಭಾಳ ಕಾಡೋಂಗಿಲ್ಲ ಅವಾಗ, ತ್ರಿಪ್ಸ್ ಭಾಳ ಕಾಡೋಂಗಿಲ್ಲ ಅವಾಗ. ಮುಂದೆ 45 ದಿನಕ್ಕೆ ಏನು ಮಾಡ್ತೀವಿ ರೀ, ಕಡ್ಲೆಕಾಯಿ ಜ್ವಾಳ ಕಾಟ ಆಗಣರಿ, ಅವಾಗ ಸೆಕೆಂಡ್ ಜಿ ಅದು ಬರ್ತದೆ. ಅವು 100 ಗ್ರಾಮ್ ಜಿ ಒಂದು ಟಾನಿಕ್ ಕಂಬ ಸೂಪರ್ ಶಕ್ತಿ ಕಂಬೈನ್ ಅಂತ ಬರುತ್ತೆ, ಇವು ಎರಡು ಕೂಡ ಹಾಕಿ ಹೊಡಿತೀವಿ. ಕಡಲೆ ಕಾಟಕ್ಕೆ ಅದೊಂದು ಜಿ ಕಂಬೈನ ಪ್ಲಸ್ ಒಂದು ಬುರಿ ಔಷಧಿ ಯಾವ್ದಕ್ಕಾಗತ್ತೆ, ಈ 3 ಕೂಡಿ ಸ್ಪ್ರೇ ಮಾಡಬೇಕಾಗತ್ತೆ. ಸ್ಪ್ರೇ ಮಾಡೋಕ್ಕೆ 4-5 ದಿನ ಏನತ್ತೆ ಕಾಲು ಸೆಟ್ ಆಗತ್ತೆ ನಾರ್ಮಲಾಗಿ. ಅವಾಗ ಜೋಳ ಆಟ ಬರುತ್ತೆ, ಕಡಲೆಕಾಯಿ ಆಟ ಆಕೈತಿ, ಮುಂದೆ ಹಂಗೆ ಬದಾಮ್ಕಾಯಿ ಆಟ ಆಕೈತಿ. 50-55 ದಿನಕ್ಕೆ ಬರುತ್ತೆ, ಅವು ಮಿಲಿಬೇಕು ಅಂತ ಬರುತ್ತೆ ಮಾತು. ಅವತ್ತಿನ ಅವತ್ತಿನ ಮಿಲಿಬೇಕು ಮತ್ತು ಬೇರೆ ಔಷಧ ಸದಕ್ಕೆ ಮೂವಂಟು ಎನರ್ಜಿ ಅಂತ ಬರುತ್ತೆ, ಮೂವಂಟು ಒಡೆಯುತ್ತೆ ಬರುತ್ತೆ, ಮತ್ತು ಕ್ಯಾಪ್ ಕಾರ್ಡ್ ಸತೆ ಬರ್ತಾವೆ. ಇವೆಲ್ಲ ಔಷಧಿಗಳನ್ನ ಸ್ಪ್ರೇ ಒಂದಾಗ ಕೊಡ್ತಾರೆ ಕಂಟಿನ್ಯೂಸ್. ಅವ್ರು ಅದ ಔಷಧ ಕಂಟಿನ್ಯೂಸ್ ಹೊಟ್ಟೆ ಎಂದೂ ಆಗ ಬರ್ಪಡ್ತಾರೆ. ಮತ್ತು ರೈಸನ್ಸ್ ಡೆವಲಪ್ಮೆಂಟ್ ಆಗೈತೆ ಗಿಡದಲ್ಲಿ, ಅಂದ್ರೆ ಮುಂದಿನ ವರ್ಷ ಕೆಲಸ ಮಾಡೋಂಗಿಲ್ಲ. ಹಿಂಗಾಗಿ ಸಿಂದ ಏನತ್ತಲ್ಲ ರೀ, 45 ದಿನ ಆತರ ಎಲ್ಲ ಔಷಧ ಹೊಡಿತೀವಿ ರೀ. ಮುಂದೆ ವಾರಕ್ಕೊಂದು ಕಂಪಲ್ಸರಿ ಬುರಿ ಔಷಧ ಕೊಡ್ತೀವಿ ನಾವು. 45 ದಿನಕ್ಕೆ ಕೊಟ್ಟಿವಿ ಅಂದ್ರೆ ಮುಂದೆ 58 ದಿನಕ್ಕೆ, ಮುಂದೆ 60 ದಿನಕ್ಕೆ, ಮುಂದೆ 65 ದಿನಕ್ಕೆ, ಮುಂದೆ 75 ದಿನಕ್ಕೆ ನೀರು ಇಳಿ ಮಟ್ಟ ಬುರಿ ಬರುತ್ತೆ. ನೀರು ಇಳಿತ್ತರ ಮುಂದೆ ಬುರಿ ಬರೋಂಗಿಲ್ಲ ದ್ರಾಕ್ಷಿಯಲ್ಲಿ. ಮತ್ತು ಈ ಟೈಮ್ ಏನಾಕತ್ತಲ್ಲ ರೀ, ನಮ್ಗೆ 2 ಜಿ ಹೊಡೆದೇವು ಅಂದ್ರೆ ರೀ ಗಿಡಕ್ಕೆ 2 ಜಿ ಕೊಳೆ ಬರೋಂಗಿಲ್ಲ ರೀ. ಆ ಟೈಮ್ನಾಗ 0-52-34 ಯಾವುದೇ ಕಂಪ್ನಿಗೆ ಹೋಗ್ರಿ, ಅದಕ್ಕೆ ಫಾಸ್ಫರಸ್ ಪ್ಲಸ್ ಪೊಟ್ಯಾಸ್ ಭಾಳ ಅವಶ್ಯ ಇರುತ್ತೆ ಅವತ್ತಿನಾಗ. ಯಾಕಂದರೆ ಕಾಳ ಗಟ್ಟಿ ಆಗಬೇಕು, ಪ್ಲಸ್ ದಮ್ಮುನ ಆಗಬೇಕು, ಮತ್ತು ಅವಾಗ ಕ್ಯಾಲ್ಸಿಯಂ ನೈಟ್ರೇಟ್ ತುಂಬಿಡ್ತಾರೆ, ಸಿಎನ್ಐತೆ ಬರುತ್ತೆ, ಅದನ್ನು ಬಿಡ್ತಿರ್ತಾರೆ. ಡ್ರಿಪ್ಪಿಗೆ ಕೊಡಿದ್ರೆ ಒಂದು 2 ಸಲ ಕೊಟ್ಟರೆ ಏನೈತಲ್ಲ ರೀ, ನಮ್ಗೆ ಎಟ್ಬೇಕಲ್ಲಿ 80 ದಿನ ಕಾಳು ಸೈಜ್ ಆಗತ್ತೆ. ಅವಾಗ ಕೆಲವೊಂದು ಟಾನಿಕ್ ಇರ್ತಾರೆ, ಟಾನಿಕ್ ಹೊಡಿತೀವಿ ರೀ. ಮುಂದೆ ಮ್ಯಾಕನ್ಯೂಟ್ರಿಯಂಟ್ ಸ್ಪ್ರೇ ಕೊಡ್ತೀವಿ ರೀ, ಮ್ಯಾಕನ್ಯೂಟ್ರಿಯಂಟ್ ಡ್ರಿಪ್ಪಿಗೆ ಕೊಡ್ತೀವಿ, ಜಿಂಕ ಪೆರಸ ಸಪರೇಟ್ ಸಪರೇಟಾಗಿ ಡ್ರಿಪ್ ಮೇಲೆ ಕೊಡ್ತೀವಿ. 1/2 ಕಿಲೋ 1/2 ಕಿಲೋದಾಗ ಮ್ಯಾಗ ಹತ್ರ ಸ್ಪ್ರೇನ ಮಾಡ್ತೀವಿ ರೀ. ಜಿಂಕ್ ಕೊಡೋದು ಏನಾಕೈತೆ, ಮನುಷ್ಯ ಟಾನಿಕ್ ಇದ್ದಂಗೆ ಅದು, ಹಂಗೆ ಗಿಡಕ್ಕೂ ಸಹ ಟಾನಿಕ್ ಇದ್ದಂಗೆ ಅದು, ಒಂಥರ ಸಲ ನಾಚಂಗೆ ಹಾಕೈತೆ ಗಿಡಕ್ಕೆ. ಜಿಂಕ್ ಸ್ಪ್ರೇ ಮಾಡೋದ್ರಿಂದ ಅಲ್ಲಿ ಜಿಂಕ್ ಕೊಡೋದ್ರಿಂದ ಅಲ್ಲಿ ಎಷ್ಟು ಅವಶ್ಯಕತೆ ಐತಿ ಅವೆಲ್ಲ ನ್ಯೂಟ್ರಿಯೆಂಟ್ಸ್ ಕೊಡ್ತಿರ್ತೀವಿ ರೀ. ಕ್ವಾಟ್ರಿಕೇಶನ್ ಅಂದರೆ 80 ದಿನ ಹಾಕತ್ತೆ ರೀ, 80 ದಿನ ಆತರ ಕಡೆ ರೋಗೆಲ್ಲ ಭಾಳಷ್ಟು ಕವರ್ ಆಗಿರ್ತಾರೆ ರೀ. ಮಿನಿಮಮ್ 30-80 ದಿನ ಮಟ್ಟ ಏನೈತೆ ಅಲ್ರಿ ಬುರಿ ಹೆಚ್ಚು ಕಾಡತ್ತೆ. ಬುರಿ ಮತ್ತು ಆ ಟೈಮ್ನಾಗ ಮ್ಯಾಟ್ಸ್ ಬರುತ್ತೆ ರೀ, ಮ್ಯಾಟ್ಸನ್ನು ಔಷಧ ಹೊಡ್ಕೋಬೇಕು. ಮೆಡರ್ನ ಸ್ವಲ್ಪ ಮುಂದೆ ಇಂಥ ಸಾದಾ ಔಷಧ ಕುಮಾನಲ್ ರೀ, Z78 ಎಲ್ಲ ಕೂಡ ಹೊಡಿತಿರ್ತಾರೆ ರೀ. ಹಿಂಗೆ ಹೆಚ್ಚು ಗಿಡಕ್ಕೆ ಜಿಂಕ್ ಸಿಗುತ್ತೆ, ಜಿಂಕ್ ಸಿಗೋದ್ರಿಂದ ಗಿಡ ಸಮೃದ್ಧಿಯಾಗಿ ಬೆಳಿತೈತಿ. ಏನು ಬಂದಿದ್ದಾನಲ್ಲ ರೀ, ಮತ್ತು ಅವತ್ತಿನಾಗ ರೀ ಯಾರು ತಿನ್ನಿಂಗ್ ಮಾಡಿಸ್ತಾರೆ, ನಾವು ತಿನ್ನಿಂಗ್ ಮಾಡ್ಸಂಗಿಲ್ಲ ರೀ. ನಮ್ಮ ಹೆಚ್ಚಿನ ಹೆಚ್ಚ ಮನುಕ್ ಮಾಡ್ತೀವಿ ಪಡ್ದಾಗ, ಅದು ತಿನ್ನಿಂಗದೇ ಮಾಡ್ಸಂಗಿಲ್ಲ ರೀ. ಹೆಂಗೆ ನಾರ್ಮಲ್ ಆಕ್ಟ ಒಂದು ಲಿವರ್ ಜೇ ಹೊಡೆದಿರ್ತೀವಿ ರೀ, ಅಷ್ಟು ಕಾಲು ಸೆಟ್ಟಾಗಿ ಕೊಡ್ತಾಕ ಅವತ್ತಿನಾಗ ಆಟ ಮಾಡೋದ್ರಿಂದ ಏನಾಗತ್ತೆ ರೀ, ಒಂದು ವೇಳೆ ಕಾಲು ಬರ್ತೈತೆ 80 ದಿನ ಬರ್ತಾರೆ ಅಂದರೆ ಕಾಲು ಸೈಜ್ ಆಗಿರುತ್ತೆ ಎಲ್ಲ ಆಗಿರುತ್ತೆ ರೀ. ಮುಂದಿಂದ 80 ದಿನ ಚಾಲು ಹಾಕತ್ತೆ ರೀ ಪೊಟ್ಯಾಸ್. ಅವಾಗ ಹೆಚ್ಚಿನ ಗಿಡಕ್ಕೆ ಪೊಟ್ಯಾಸ್ ಬೇಕಾಗತ್ತೆ, ಕಾಲಿಗೆ ಶುಗರ್ ಬರಬೇಕು, ಸ್ವೀಟ್ನೆಸ್ ಬರಬೇಕಾಗತ್ತೆ. ಅವಾಗ ಮಾರ್ಕೆಟ್ದಾಗ ಔಷಧ ರೀ, ಸ್ಪ್ರೇ ಸ್ಪ್ರೇನು ಕೊಡ್ತೀವಿ ಪೊಟ್ಯಾಸ್ ರೀ, ಪ್ಲಸ್ ಎಕರೆಗೆ ಒಂದು 2-3

0: ನಮ್ಗೆ ಏನು ಹೇಳಿದಾರಲ್ಲ ರೀ, ಈಗ 4-5 ಕಿಲೋ ಒಂದು ಕ್ವಿಂಟಲ್ ಹಾಕ್ಬೇಕು ಎಸ್ ಓ ಪಿ ರೀ, ಮುಂದೆ ಒಂದು 2 ಚೀಲ ಡ್ರಿಪ್ಪಿಗೆ ಕೊಡ್ಬೇಕು. ಇಷ್ಟೆಲ್ಲ ವರ್ಷ ಕೊಡ್ತೀವಿ, 120-125 ದಿನಕ್ಕೆ ಅಂತ ಕಾಯಿ ಶುಗರ್ ಬರುತ್ತೆ ರೀ, 135-140 ದಿನಕ್ಕಾಯಿ ಕಟಿಂಗ್ ಆಗತ್ತೆ.
1: ಈಗ ತಾವು ರೋಗ ಮತ್ತು ರುಜಿನಗಳ ಬಗ್ಗೆ ಎಲ್ಲ ಹೇಳ್ಕೊತ ಬಂದ್ರಿ, ಈಗ ಕಾಯಿ ಕಟಿಂಗ್ ತಕನು ಹೇಳಿದ್ರಿ. ಈಗ ಕಾಯಿಗಳನ್ನ ತಾವು ಹಣ್ಣುಗಳನ್ನ ಮಾರಾಟ ಮಾಡ್ತೀರಾ ಅಥವಾ ಮನುಕ್ ಮಾಡ್ತೀರಾ?
0: ನಮ್ದೆಲ್ಲ ಮನುಕ್ ಮಾಡ್ತೀವಿ ರೀ. ನಾವು ಮೊದಲು 2 ವರ್ಷ ಮಾರ್ಕೆಟ್ ಮಾಡಿದ್ವಿ ರೀ, ಮಾರ್ಕೆಟ್ ಮಾಡೋ ಏನು ಮಾಡ್ತಾನೆ ತೊಗೊಂಡು ಅವ್ರಿ, ಅಗ್ದಿ ಚಲೋ ಚಲೋ ಗೊನೆ ಆಯ್ಕೆ ಮಾಡ್ಕೊತಾನ್ರ, ತನಗೆ ಯಾವ್ದು ಬೇಕಾ ಸುಮಾರು ಸುಮಾರು ಬಿಟ್ಟು ಹೋಗ್ತಾವ್ನು, ಹಿಂಗಾಗಿ ನಾವು ಚಲೋ ಕಾಳು ಮನುಕ್ ಮಾಡಿದ್ರೆ ನಮಗೂ ಅನುಕೂಲ ಆಗೈತೆ. ಹಿಂಗಾಗಿ ನಾವು ಹೆಚ್ಚಿನ ಎಲ್ಲ ನಾವು ಮಣುಕು ಮಾಡ್ತೀವಿ. ಫಸ್ಟ್ನ ಇಳುವರಿ ಬರುತ್ತೆ ನಮ್ಮ ಮೊದಲಿಗೆ, ಈ ಸದ ಇಳುವರಿ ಸ್ವಲ್ಪ ಪಟ ಹಳಿ ಆಗಿದೆ, ಕಮ್ಮಿ ಆಗೈತೆ ರೀ. ಮೊದಲು ಯಾಕಂದ್ರೆ 4 ಟನ್ ಮಣುಕು ಬೆಳೆದ್ರು ನಾವು.
1: ಈಗ 1 ಎಕರೆಗೆ ಎಷ್ಟು ಇಳುವರಿನ ತಗೋತೀರಿ ಈಗ?
0: ಈ ಸದ್ಯಕ್ಕೆ 3-4 ಟನ್.
1: 3-4 ಟನ್ ಆದಾಯ ಯಾವ ರೀತಿ ಇದೆ ರೀ?
0: ಆದಾಯ ಐತೆ ರೀ, ಹಿಂದೆ ಖರ್ಚು ಆಟೈತಿ, ಎಲ್ಲ ತುಟ್ಟಿ ಗೊಬ್ಬರ, ತುಟ್ಟಿ ಔಷಧ, ತುಟ್ಟಿ ಲೇಬರ, ಡಿಸೇಲ್ ತುಟ್ಟಿ ಆಗೈತೆ ರೀ, ಎಲ್ಲ ಮೇಂಟೆನೆನ್ಸ್ ಚಾರ್ಜ್ ಭಾಳ ಆಗ್ಯಾವೆ. ಹಿಂಗಾಗಿ ಸಿಂದ ಏನು ಐತೆ ಆದಾರೆ, ನಾವು ಕಬ್ಬು ಬೆಳಿಕೋ ದ್ರಾಕ್ಷಿ ಬೆಳೆದ್ರೆ ಚಲೋ ಐತೆ ರೀ. ಆದಾಯದಾಗ ಸಮಸ್ಯೆ ಇಲ್ಲ, ನಮ್ಮ ಸ್ವಂತ ಶೆಡ್ಗಳದ ಮನುಕ್ ಮಾಡಕ್ರಿ ರೀ. ಮತ್ತು ನಮ್ಮ ಪ್ಲಸ್ ನಮ್ದು ಏನೋ ನೀಟಿಂಗ್ ಮಿಷಿನ್ ಐತೆ, ದ್ರಾಕ್ಷಿ ಮನುಕ್ಕೆ ರಾಶಿ ಮಾಡೋದು, ಮತ್ತು ಕ್ಲೀನಿಂಗ್ ಮಾಡೋದು, ನೀಟಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಗ್ರೇಡಿಂಗ್ಸ್ ಮಾಡ್ತೀವಿ. ಸೈಜ್ ಬೇಕಾದ್ರೆ ಡಮ್ಮ ಸಣ್ಣ ಬೇಕಾಗಿ ಮಾಡೋಕೆ ಬರುತ್ತೆ, ಅದೆಲ್ಲ ಆಪ್ಷನ್ಸ್ ಮನುಷ್ಯಂದ ಐತ್ರಿ ಆಲ್ರೆಡಿ. ನಮ್ಮ ಸ್ವಂತ ಮನುಷ್ಯನ ಇರೋದ್ರಿಂದ ನಾವೆಲ್ಲ ಚೆನ್ನಾಗಿ ಭೇದನ ಮಾಡ್ತೀವಿ ರೀ. ನಮ್ಮ ಸಿಕ್ಲಿ ಕ್ಲಾಸ್ ಬೆಲ್ಟ್ ಏನೈತಿಲ್ಲ ರೀ, ಆಲ್ಮೋಸ್ಟ್ 90% ಜನ ಎಲ್ಲ ರೈತರು ಭೇದನ ಮಾಡ್ತಾರೆ.
1: ಅಂದರೆ ಈಗ ತಾವು ಮನುಕನ ಸಂಸ್ಕರಣಾ ಘಟಕವನ್ನು ಹಾಕ್ಕೊಂಡು ಅದರಲ್ಲಿ ಸಂಸ್ಕರಣೆ ಮಾಡ್ತಾನೆ ಅಂತ ಹೇಳಿದ್ರಿ. ಈಗ ತಮ್ದು ಅಷ್ಟೇ ಮಾಡ್ತಾರೆ, ಬೇರೆ ರೈತರದ್ದು ಮಾಡ್ತೀರಿ?
0: ನಾವೆಲ್ಲ ಬೇರೆ ರೈತರದ್ದು ಮಾಡ್ತೀವಿ ರೀ. ನಮ್ದು ಇರೋದು 30 ಟನ್ ಬೆಳಿತೀವಿ ರೀ, ನಾವು 10 ಎಕರೆ ದ್ರಾಕ್ಷಿ ಅಂದ್ರೆ 30-40 ಟನ್ ಮನುಕ್ ಬೆಳಿಬೋದು. ಅದಕ್ಕೆ ಬೇಕ್ರಿ 1,000 ಟನ್ ಮನುಕ್ ರಾಶಿ ಆಗೈತೆ ಅದಕ್ಕೆ 3 ತಿಂಗಳ. 1,000 ಟನ್ ನಮ್ಮಲ್ಲಿ ಇರೋಂಗಿಲ್ಲ, ಎಲ್ಲ ರೈತರು ನಮ್ಮಲ್ಲಿ ನಮ್ಮ ದೋಸ್ತರಲ್ಲಿ ನಮ್ಮ ಗೆಳೆಯರು ಬೆಳಗರಿ ಎಲ್ಲರೂ ಕೂಡ ಅವರು ಎಲ್ಲ ದ್ರಾಕ್ಷಿ ದೊರೆದಾರೆ, ಅವರು ಮತ್ತು ನಮ್ಮ ಬೀಗರದಾರೆ, ಅವರು ದ್ರಾಕ್ಷಿ ಬೆಳಿತಾರೆ ಫುಲ್. ಅವೆಲ್ಲ ನಮ್ಮಲ್ಲಿ ನೀಟಿಂಗ್ ಹಾಕ್ತಾರೆ, ನಾವು ಸ್ವಂತ ನೀಟಿಂಗ್ ಮಾಡಿ ಎಲ್ಲ ಪ್ಯಾಕಿಂಗ್ ಮಾಡಿ ಸ್ಟೋರೇಜ್ ಕಳಿಸ್ಕೊಡ್ತೀವಿ, ಅಲ್ಲಿ ಮಟ್ಟ ನಮ್ಮ ಜವಾಬ್ದಾರಿ ಅದ್ರ.
1: ಅದೇ ರೀತಿ ಈಗ ತಾವು ಮಾರುಕಟ್ಟೆ ವ್ಯವಸ್ಥೆನ ಎಲ್ಲಿ ಮಾಡ್ಕೊಂಡ್ರಿ?
0: ನಮ್ಮ ಬಿಜಾಪುರ ನೋಲ್ ಅಗ್ರೋಟೆಕ್ರಿ, ಅವ್ರು ಶೆಡ್ಜಿ ಅರ್ಧ ಏನಾದ್ರೆ ರಿಮೋ ಶೆಡ್ಜಿ ರೀ, ಅವ್ರ ಕಡೆ ನಮ್ದೆಲ್ಲ ನಮಗೆಲ್ಲ ಆಗ ಕೊಟ್ಟಿರ್ತಾರೆ ಬಾಕ್ಸ್ ಸಿಗಿಸಿ ಎಲ್ಲ ಅವರು ಕೊಟ್ಟಿರ್ತಾರೆ. ಹಿಂಗೆ ನಾವು ಹೆಚ್ಚಾನೆ ನಾವು ದ್ರಾಕ್ಷಿ ಬೆಳಕ ಇವತ್ತಿ 17 ವರ್ಷ ಆಯ್ತು ರೀ, 17 ವರ್ಷದಿಂದ ನಾವೆಲ್ಲ ಶೆಡ್ಜಿ ಬಿಟ್ಟು ಇಲ್ಲಿ ಹೋಗಿಲ್ಲ. ರೋಲ್ ಅಗ್ರೋಟೆಕ್ ಬಿಜಾಪುರ ಅವರ ಹೆಚ್ಚು ನಮಗೆಲ್ಲ ಮಾಡಿಕೊಡ್ತಾರೆ.
1: ಅಂದ್ರೆ ತಮ್ಮ ಬೆಳೆಗೆ ತಕ್ಕಂಥ ಪ್ರತಿಫಲವಾಗಿ ಬೆಲೆ ಸಿಗ್ತದೆ ಅಂತ ಹೇಳ್ತಾ ಇದ್ರಿ?
0: ಹಾಂ, 100-100.
1: ಅದೇ ರೀತಿ ಈಗ ತಾವು ಕಬ್ಬನ್ನು ಕೂಡ ಬೆಳೆದಿರಿ, ಈ ಕಬ್ಬನ್ನು ಎಷ್ಟು ಎಕರೆದಲ್ಲಿ ತಾವು ಬೆಳೆದಿರಿ?
0: ಕಬ್ಬು ಬೆಳೆಯಕ್ಕೆ ನಾವು 10-15 ವರ್ಷ ಆದರೆ, ವರ್ಷ ಒಂದು 4-5 ಎಕರೆ ಕಬ್ಬು ಬೆಳೆಯುತ್ತಾರೆ ನಾವು. ಇದು ಈ ಸಲ ಹೆಚ್ಚಿಗೆ ಸಲ 7-8 ಎಕರೆ ಕಬ್ಬು ಆದರೆ ನಮ್ಮ ಹೆಂಗಿರ್ತಾವೆ ರೀ, ಬ್ಯಾಸಿಯಲ್ಲಿ ಸ್ವಲ್ಪ ನೀರು ಕಡಿಮೆ ಬಿಡ್ತಾನೆ, ಮೇಲೆ ತಂಪಿನ ಎಲ್ಲ ಅದಾವೆ, ಕರ್ನೆಲ್ಲ ಐತಿ, ಒಂದು ಕಮ್ಮಿ ಬಡಿದ್ರು ಏನೈತಿಲ್ಲ ರೀ, ಈ ಚಿಲ್ಲರ್ ಬಿಗ್ ಬೆಳಿಕಿತ್ತಲ್ಲ ಕಬ್ಬು ಪಾಡಕೈತೆ. ಯಾಕಂದ್ರೆ ಒಂದು 30 ಟನ್ ಕಬ್ಬು ಬೆಳೆದ್ರೆ ನಾವು ಗಂಜಾ ಬೆಳಿಕಿತ್ತಲ್ಲ ಚಲೋ ಆಗೈತೆ ನಮ್ಗೆ. ಹಿಂಗಾಗಿ ನಾವು ಹೆಚ್ಚಿನ ವರ್ಷ ಕಬ್ಬನ್ನು ಬೆಳಿತೀವಿ ರೀ.
1: ಅದೇ ರೀತಿ ಈಗ ತಾವು ವಿಶೇಷವಾಗಿ ಈ ಭಾಗಕ್ಕೆ ತಾಳೆ ಮರವನ್ನು ಹಚ್ಚಿರಿ, ಈ ತಾಳೆ ಮರವನ್ನು ಹಚ್ಚಬೇಕು ಅನ್ನುವಂಥ ಪ್ರೇರಣೆ ಇದಕ್ಕೆ ಯಾರ?
0: ತಾಳೆ ಮರ ನೋಡಕತ್ತೀರಿ, ನಮ್ಮ ಮೊಬೈಲ್ ದಿನ ನೋಡ್ತಿರ್ತೀವಿ ರೀ, ಇದರಲ್ಲಿ ತಾಳೆ ಬೆಳೆಸಿ ಭಾಳ ಬೆಳಗ್ಗೆ ಸಿಗ್ತೇಳಿ ಒಂದು ತೋಟ ಇಲಾಖೆದವ್ರು ಅವ್ರೊಂದು ಅಭಿಯಾನ ಮಾಡಿದ್ದಾರೆ. ತೋಡಗೆ ಲೆಕ್ಕ ಸಾಗುವ ಪರಿಚಯ ಅದ ರೀ, ಅವ್ರು ಹೇಳಿದ್ರು 1-4 ತಾಳೆ ಮರ ಬೆಳೀರಿ, ನಿಮಗೂ ಅನುಕೂಲ ಆಕೈತಿ, ನಿಮ್ದು ನೆಲ ನೀರು ನಡೀತದೆ, ಅದಕ್ಕೆ ಬೆಳೆ ಬೆಳಿತೈತಿ, ಕಬ್ಬಿನಷ್ಟು ಇಳುವರಿ ಬರತ್ತಾರೆ 100-100. ಯಾಕಂದ್ರೆ ನಾವು ಹೋಗಿ ನೋಡಿ ಒಂದು ಪ್ಲಾಟ್ ಹೋಗಿ, ಇಲ್ಲಿ ಬುದಿಯಾಳ ಸುನಾಗತ್ತೆ ಊರದ್ದು ಬೀಳಿಗೈತೆ ಅಲ್ರಿ, ಅಲ್ಲೊಂದು 20-30 ಎಕರೆ ಒಬ್ಬರದ್ದು ಇದೆ ತಾಳೆ ಮರ, ಅವರಲ್ಲಿ ಪ್ಲಾಟ್ಗಳದಾವ ರೀ. ಎಷ್ಟು ಅದಾವೆ ಅಂದ್ರೆ ಒಂದು 5 ಎಕರೆ 6 ಎಕರೆ ಹಿಂಗೆ ಪ್ಲಾಟ್ಗಳದಾವ ರೀ. ಅವರು ಒಂದು 10 ವರ್ಷ ಪ್ಲಾಟ್ ಐತಿ, 5 ವರ್ಷದ ಐತಿ, 3 ವರ್ಷದ ಐತಿ, 4 ವರ್ಷ ಪ್ಲಾಟ್ ಅದಾರ. ಅವೆಲ್ಲ ನಾವು ನೋಡ್ಕೊಂಬಂದಿವಿ ರೀ. ನೋಡ್ಕೊಂಬಂದು ಆ ರೈತರ ಸಲಹೆ ಕೇಳಿದ್ರಿ, ಇದು ಹೆಂಗೆ ಬೆಳಿತೀರಿ, ನೀವು ಹೆಂಗೆ ಮಾಡ್ತೀರಿ, ನಿಮ್ಗೆ ಹೆಂಗೆ ಲಾಭ ಆಕತಿ, ಅವ್ರು ಒಯ್ತಾರೆ ಒಯ್ಯಲ್ಲು ಎಲ್ಲ ಸರ್ಕಾರದಿಂದ ಇರ್ತಾರೆ, ಅವ್ರು ಒಯ್ತಾರೆ ರೀ. ಪ್ಲಸ್ ಅದಕ್ಕೆ ಸರ್ಕಾರದಿಂದ ಹಗಿ ಫ್ರೀ ಕೊಡ್ತಾರೆ, ಹಗಿ ಫ್ರೀ ಕೊಡ್ತಾರೆ, ಅವ್ರು ಡ್ರಿಪ್ ಕೊಡ್ತಾರೆ ರೀ. ಹಿಂಗಾಗಿ ನಮಗೆ ಸ್ವಲ್ಪ ನೆಲನೂ ಅಷ್ಟೇ ನೀರು ಹತ್ತಿರ ಭಾಳ ತಂಗಡ್ಕೊ ಒಂದು ತಿಂಗ್ಳು ನೀರು ಅಂತ ನೆಲ, ಯಾವಾಗ ಮಳೆ ಭಾಳ ಅದ. ಅದಕ್ಕೆ ತಾಳೆ ಮೇಲೆ ಬೆಳೆಪ್ಪ ನೋಡು, ನಮ್ಮ ತೊಡಂಬಾದು ಇನ್ನೊಬ್ರು ಹಚ್ಚಿ ದೇಸಾರ್ಥ ಬರ್ದಾರೆ, ಅವ್ರು ಹಚ್ಚಿದಾರೆ ರೀ, ಅವರು ನೋಡಿದ್ವು, ಇನ್ನೊಂದು ನಮ್ಮ ಬ್ರದರ್ ಬರ್ದಾರೆ, ದೂಳಪ್ಪ ಬರದಾರ ಅಂತೇಳಿ, ಅವ್ರು 4 ಎಕರೆ ನಾವು 4 ಎಕರೆ ಹಚ್ಚಿದ್ವಿ ಆಲ್ರೆಡಿ, 8 ಎಕರೆ ತಾಳೆ ಮರ ಬೆಳೆಯಕ್ಕೆ ನಾ ಸಣ್ಣದ ಹಾಗಿರಿ. ಯಾಕಂದ್ರೆ ಅದ್ರ ಕಬ್ಬಿನ ಆಟ್ರಿ ಬೆಳೆ ಬೆಳೆದೈತೆ ನಮ್ಮ ನಂಬಿಕೆ ಐತೆ. ನಾವೆಲ್ಲ ರೈತರ ಭೂಮಿ ನಂಬ್ಕೊಂಡು ಭೂಮಿ ನಮಸ್ಕಾರ ಮಾಡ್ಬೇಕು ತೊಗೊಂಡಾರ, ಬೆಳಿಗ್ಗೆ ಎದ್ದ ತಕ್ಷಣ ನಾನು ನಮಸ್ಕಾರ ಮಾಡು ಭೂಮಿ ತಾಯಿಗೆ. ಆ ತಾಯಿನ ನಂಬ್ಕೊಂಡು ಅವ್ರು ರೈತರಿಗೆ ಯಾರು ಹೊತ್ತು ಭೂಮಿ ತಾಯಿ ಕೈ ಕೊಟ್ಟಿಲ್ಲ, ಮಂದಿಗೆ ಮಾಡ್ಯಾರ ನಂಬ್ಕೊಡ್ತೀರಿ. ನಮ್ಮ ಪ್ರತ್ಯೇಕ ನಾವು ಭೂಮಿ ನಂಬಿದ್ವಿ, ನಾವು ಡಿಪ್ಲೊಮಾ ಎಜುಕೇಟೆಡ್ ಇಂಜಿನಿಯರ್ ಆದ್ರೂ ಅದರಲ್ಲಿ ನಮ್ಗೆ ಲಾಭ ಇಲ್ಲ ಅಂತೇಳಿ ಹೆಚ್ಚು ನಾವು ಭೂಮಿಯಾಗ ಏನು ಪಟ್ಟಿವಲ್ಲ ರೀ. ನಮ್ಮ ಬರೆದವ್ರು ಪುನಾಕದಾರೆ ಅಲ್ಲಿ, ಅವ್ರಿಗೆ 1 ಲಕ್ಷ ಪಗಾರ ಐತೆ ರೀ. ಖರೆ ಅವ್ರು ಒಂದು ಮನಿ ತೊಗೊಂಡು ಅಟ್ಟಾದಾರೆ ಅವ್ರು. ನಾವಿಲ್ಲಿ ಮನೆ ಕೇಳಿದ್ದೆವು, ಟ್ರ್ಯಾಕ್ಟರ್ ತೊಗೊಂಡು ಎಲ್ಲ ಏನು ಬೇಕಾದ ವಿಜ್ಞಾನದಾಗ ಮಾಡಿದೇವೆ ರೀ, ಟೆಕ್ನಿಕಲ್ ಮಾಡಿದ್ವಿ ಎಲ್ಲ ಥರ ಮಾಡಿ. ಪ್ಲಸ್ ನಾವು 8 ಹತ್ತಿಗೆ ಹೊಲನ ತೊಗೊಂಡಿವ್ರಿ ನಾವು ದ್ರಾಕ್ಷಿ ಬೆಳೆ ಮುಖಾಂತರನ. ಎಲ್ಲ ರೈತರು ದ್ರಾಕ್ಷಿ ಬೆಳೆಯಕತ್ತಾರೆ, ಒಬ್ಬರು ಲಾಸು ಆಗ್ಯಾರ, ಖರೆ ಅಷ್ಟ ಮಂದಿ ಮುಂದೆ ಬಂದಾರ.
1: ಅಂದ್ರೆ ಅದರಲ್ಲಿ ತಾವು ಪರಿಶ್ರಮ ಪಟ್ಟರೆ ತಮಗೆ ಪ್ರತಿಫಲ ಸಿಗತೈತಿ, ಅದ್ರ ತಕ್ಕ ನಾವು ಪ್ರಯತ್ನ ಮಾಡಬೇಕು ಅನ್ನೋದು ತಮ್ಮ ಉದ್ದೇಶ?
0: ಎಸ್, 100-100. ನಾವು ಹರಿಯಾಗ ಅಂತ ಒಡೋಕಿರಿ, ಭೂಮಿ ತಾಯಿ ನಂಬಿತು, ಆ ತಾಯಿ ನಮ್ಮ ಹಿಂದೆ ಕೈ ಬಿಟ್ಟಿಲ್ಲ, ಮುಂದೆ ಕೈ ಬಿಡಂಗಿಲ್ಲ. ನಾವಾಗಲಿ ಮುಂದೆ ನಮ್ಮ ಮಕ್ಕಳಾಗಲಿ ನಾವು ಭಾಳ ಸಾಲಿ ಕೊಡಿಸ್ಕೊತ ಹಣ್ಣೆ ಕಲಿಸ್ರಿ, ರೈತಕ್ಕೆ ಹತ್ತಬೇಕು, ರೈತಕ್ಕೆ ಒಳಗೆ ಹತ್ತು ಲಾಭ ಐತೆ ಅಂತ ನಾವು ಹೇಳ್ತೀರಿ. ಏನಿದ್ರೆ 2 ಮಾತಿಲ್ಲ.
1: ತುಂಬ ಸಂತೋಷ ನಾಗಪ್ಪ ಅವರೇ. ಈಗ ನಮ್ಮ

0: ದ್ರಾಕ್ಷಿ ಆಗಲಿ ದಾಳಿಂಬೆ ಆಗಲಿ ಅವ್ರು ಏನೇ ಬೆಳೆ ಬೆಳೀಲಿ, ಆದರೆ ಶ್ರದ್ಧೆ ಇಟ್ಟು ಮಾಡಿದ್ರೆ ನೂರಕ್ಕೆ ನೂರು ಭೂಮಿ ತಾಯಿ ಫಲ ಕೊಟ್ಟೆ ಕೊಡ್ತಾಳೆ. ಇದು ನಮ್ಮ ನಂಬಿಕೆ ಐತ್ರಿ. ಸರಿಯಾಗಿ ದ್ರಾಕ್ಷಿ ಮ್ಯಾಲೆ ಲಕ್ಷ ಕೊಡ್ಬೇಕು. ದ್ರಾಕ್ಷಿ ತಟ್ಟ ಅಲ್ರಿ, ಯಾವ್ದು ಬೆಳಿಬೇಲ್ಲ. ಇವು ಹೈನುಗಾರಿಕೆ ಮಾಡಿದ್ರು ಅದರಲ್ಲೇ ಲಾಭ, ಕುರಿ ಸಾಕಾಣಿಕೆ ಮಾಡಿದ್ರು ಅದರಲ್ಲೇ ಲಾಭ. ನಾವು ಯಾವ್ದು ಏನು ಮಾಡ್ಬೇಕಾಗ್ತೀವಲ್ರಿ ಅಗ್ರಿಕಲ್ಚರ್ ಒಳಗೆ, ಅದನ್ನು ಲಕ್ಷ ಕೊಟ್ಟು ಕೈ ಮುಗಿದು ಮಾಡಿದ್ರೆ ಫಲ ಸಿಗುತ್ತೆ ನೂರಕ್ಕೆ ನೂರು.
1: ತುಂಬ ಸಂತೋಷ ನಾಗಪ್ಪ ಅವರೇ, ಇಲ್ಲಿ ತನಕ ನಮಗೆ ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ. ಈಗ ಕಾರ್ಯಕ್ರಮವನ್ನು ಕೇಳ್ತಕ್ಕಂಥ ನಮ್ಮ ರೈತರು ತಮ್ಮ ಜೊತೆ ಮಾತಾಡಿ ದ್ರಾಕ್ಷಿ ಕೃಷಿಯ ಕುರಿತು ತಮ್ಮಿಂದ ಸಲಹೆಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಹಾಂ ಕೊಡ್ತೀವಲ್ಲ ಸರ್, ಎನಿ ಟೈಮ್ 24 ತಾಸು ಫೋನ್ ಹಚ್ಚಿದ್ರು ರಿಸೀವ್ ಮಾಡ್ತೀವಿ. ನನಗೇನು ದ್ರಾಕ್ಷಿಯಲ್ಲಿ ಅನುಭವ ಐತಿ, ನಾವೇನು ಭೂಮಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಪ್ರಾಕ್ಟಿಕಲ್ ಆಗಿ, ಮತ್ತು ಇನ್ನೊಂದು ಸಲಹೆಯನ್ನು ನಮ್ಗೆ ಗೊತ್ತಾಗಲಿಕ್ಕೂ ಬೇರೆದವ್ರ ಕೂಡ ಕೇಳ್ಕೊಂಡಾರು, ನಿಮ್ಮನ್ನು ಸಲಹೆಯನ್ನು ಕೊಡ್ತಾ ಇದ್ದೇವೆ. ನನ್ನ ನಂಬರ್ ಬಂದುಬಿಟ್ಟು 9885712
1: ಆತ್ಮೀಯರಿ. ನಾಗಪ್ಪ ವಸಂತ್ ಬಬಲೇಶ್ವರ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9889571720 ಈ ನಂಬರ್ಗೆ ಕರೆ ಮಾಡಿ ನಾಗಪ್ಪ ವಸಂತ್ ಬಬಲೇಶ್ವರ ಅವ್ರ ಜೊತೆ ಮಾತಾಡಿ ಅವರಿಂದ ಕೃಷಿ ಸಲಹೆಯನ್ನು ತಾವು ಪಡಿಬೋದು ಅಂತ ಹೇಳ್ತಾ ಒಳ್ಳೆಯದು ನಾಗಪ್ಪ ವಸಂತ್ ಬಬಲೇಶ್ವರ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ದ್ರಾಕ್ಷಿ ಕೃಷಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದಗಳು.
2: ಇದುವರೆಗೆ ದ್ರಾಕ್ಷಿ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಲಕಿ ಗ್ರಾಮದ ರೈತರಾದ ನಾಗಪ್ಪ ವಸಂತ್ ಬಬಲೇಶ್ವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಿದ್ರಾಯ್ ಎನ್ ಸಾಳಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಈಗ ಕೇಳಿ ಜನಪದ ಸಂಗೀತ. ಆರಂಭದಲ್ಲಿ ಕೇಳಿ ಭಜನಾ ಪದವನ್ನು ಹಾಡಿದ್ದಾರೆ ಕೃಷ್ಣಪ್ಪ ಮಲ್ಲಪ್ಪ ಬೀನೂರು.

0: ಇದುವರೆಗೆ ಜನಪದ ಸಂಗೀತ ಕೇಳಿದ್ರಿ.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:34. ಈ ನಂತರ ಕೆಲವು ಅಂಚೆ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆ.
1: ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ: 18 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIR ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ISSF ಶೂಟಿಂಗ್ ಸ್ಪರ್ಧೆ: 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ವಾರ್ತೆಗಳ ವಿವರ: ಲೋಕಸಭೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಪರಿಗಣನೆಗೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಂಡಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿ ತರಲು ಉದ್ದೇಶಿಸಿದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೆ ಒಳಗಾದ ಅಪರಾಧಿಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಶಾಸನ ಒಳಗೊಂಡಿದೆ. ಪ್ರಕರಣಗಳ

0: ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ದಿನನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಶಾಸನವು ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳ ಒಳಗೆ ಅಪರಾಧಿಗಳ ತನಿಖೆಗಳನ್ನು ಪೂರ್ಣಗೊಳಿಸಬೇಕು. ಆರೋಪಪಟ್ಟಿ ಸಲ್ಲಿಸಿದ 3 ತಿಂಗಳ ಒಳಗೆ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು. ಮಸೂದೆಯನ್ನು ಮಂಡಿಸಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಹೊಸ ಶಾಸನವು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವಕರ ಕಲ್ಯಾಣವನ್ನು ಕಾಪಾಡುವ ಸರ್ಕಾರದ ಆಳವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ದೇಶದ ಯುವಕರ ಭವಿಷ್ಯದೊಂದಿಗೆ ಯಾರಿಗೂ ರಾಜಿ ಮಾಡಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಸಂಕಲ್ಪವನ್ನು ಇದು ಪುನರುಚ್ಚರಿಸುತ್ತದೆ. ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಮತ್ತು ಪುನಃ ಸ್ಥಾಪಿಸಲು ಕಾನೂನನ್ನು ಹೆಚ್ಚು ಕಠಿಣಗೊಳಿಸಲು ಈ ತಿದ್ದುಪಡಿಯನ್ನು ಮಂಡಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. 18 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳಲ್ಲಿ E0 FIR ನೋಂದಾಯಿಸುವ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಪರಿಚಯಿಸಿದೆ. E0 FIR ಅಡಿಯಲ್ಲಿ 12,000 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ವಿಶೇಷವಾಗಿ ಸೈಬರ್ ಹಣಕಾಸು ವಂಚನೆ ಪ್ರಕರಣಗಳಲ್ಲಿ E0 FIR ನೋಂದಾಯಿಸಲು ಕೇಂದ್ರ ಸರ್ಕಾರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವೇದಿಕೆ ಒದಗಿಸಿದೆ ಎಂದು ಅವರು ಹೇಳಿದ್ದಾರೆ. ಈ ವ್ಯವಸ್ಥೆಯ ಅಡಿಯಲ್ಲಿ ರಾಷ್ಟೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ನಲ್ಲಿ ಅಥವಾ ಸಹಾಯವಾಣಿ 1909 ಮೂಲಕ ನಿರ್ದಿಷ್ಟ ಆರ್ಥಿಕ ನಷ್ಟದ ಮಿತಿಯನ್ನು ಒಳಗೊಂಡಿರುವ ದೂರುಗಳನ್ನು ದಾಖಲಿಸಲಾಗುತ್ತದೆ. ಇದು ಸ್ವಯಂಚಾಲಿತವಾಗಿ E0 FIR ನೋಂದಣಿಗೆ ಕಾರಣವಾಗುತ್ತದೆ. ನಂತರ ಅದನ್ನು ತಕ್ಷಣವೇ ಸಂಬಂಧಿತ ಪ್ರಾದೇಶಿಕ ಸೈಬರ್ ಅಪರಾಧ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಶೂನ್ಯ FIR ನಿಯಮಿತ FIR ಆಗಿ ಪರಿವರ್ತಿಸಲು ದೂರುದಾರರು 3 ದಿನಗಳಲ್ಲಿ ಆಯಾ ಪೊಲೀಸ್ ಠಾಣೆಗೆ ಭೇಟಿ ನೀಡಬೇಕಾಗುತ್ತದೆ ಎಂದು ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸಭೆ ಸೇರಿದಾಗ ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವ ಜಿತಿನ್ ರಾಮ್ ಮಾಂಝಿ ಮಾತನಾಡಿ, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯನ್ನು ಪರಿಚಯಿಸುವ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ವಿರುದ್ದದ ಪೊಲೀಸ್ ಕ್ರಮದ ಕುರಿತು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲ ಮುಂದುವರೆದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ನಾಳೆಗೆ ಮುಂದೂಡಿದರು. 18 ಕಡಿಮೆ ವಯಸ್ಸಿನ ಯಾವುದೇ ಕ್ರಿಮಿನಲ್ ದಾಖಲೆಗಳು ಇಲ್ಲದ ವಿದ್ಯಾರ್ಥಿ ಪ್ರತಿಭಟನಾಕಾರರನ್ನು ಬಿಡುಗಡೆ ಮಾಡಲು ಸುಪ್ರೀಂಕೋರ್ಟ್ ಆದೇಶಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ ರಾಷ್ಟವ್ಯಾಪಿ ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನ್ಯಾಯಾಲಯ ಅಧಿಕಾರಿಗಳಿಗೆ ಸೂಚಿಸಿದೆ. ಕಳೆದ ವಾರ ನಡೆದ ವಿದ್ಯಾರ್ಥಿ ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಆಗಿರುವ ಗಾಯಗಳ ಆರೋಪಗಳ ಬಗ್ಗೆ ನ್ಯಾಯಯುತ ಮತ್ತು ಸ್ವತಂತ್ರ ತನಿಖೆಯ ಅಗತ್ಯವಿದೆ ಎಂದು ನ್ಯಾಯಾಲಯ ಹೇಳಿದೆ. ಪ್ರತಿಭಟನೆಗಳ ಸಮಯದಲ್ಲಿ ಪೊಲೀಸ್ ಬಲವನ್ನು ಅತಿಯಾಗಿ ಬಳಸಲಾಗಿದೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಹಲವು ಮಧ್ಯಂತರ ನಿರ್ದೇಶನಗಳನ್ನು ನೀಡಿತು. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂತಹ ಜೆ ಬಾಗ್ಜಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡ ನ್ಯಾಯಪೀಠ ಪ್ರತಿಭಟನೆಗಳು ನಡೆದ ಎಲ್ಲಾ ರಾಜ್ಯಗಳು ಸಿಸಿಟಿವಿ ದೃಶ್ಯಾವಳಿಗಳು, ಡ್ರೋನ್ ರೆಕಾರ್ಡಿಂಗ್ಗಳು, ಬಾಡಿ ಕ್ಯಾಮೆರಾ ದೃಶ್ಯಾವಳಿಗಳು, ವೈರ್ಲೆಸ್ ಸಂವಹನ ದಾಖಲೆಗಳು, PCR ದಾಖಲೆಗಳು ಮತ್ತು ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಇತರ ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನಿರ್ದೇಶಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟ್ರಪತಿ ಭವನದಲ್ಲಿ ತಮ್ಮ 4 ರಾಷ್ಟ್ರಪತಿ ಆಡಳಿತವನ್ನು ಪೂರ್ಣಗೊಳಿಸಿದ ವಿಶೇಷ ಪುಸ್ತಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಅವರು 5 ಸ್ಮರಣಾರ್ಥ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾತನಾಡಿ, ಕಳೆದ 4 ಯುವಕರು

ನೈತಿಕ ಮೌಲ್ಯಗಳಲ್ಲಿ ಬೇರೂರಲು ಹಾಗೂ ರಾಷ್ಟ್ರ ಮತ್ತು ಸಮಾಜದ ಪ್ರಗತಿಗೆ ಕೆಲಸ ಮಾಡಲು ಪ್ರೋತ್ಸಾಹಿಸಲಾಗಿದೆ ಎಂದು ಹೇಳಿದರು. ಮಹಿಳೆಯರು ಸ್ವಾವಲಂಬಿಗಳಾಗಲು ಮತ್ತು ಆತ್ಮವಿಶ್ವಾಸದಿಂದ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುವಂತೆ ಅವರು ಸಲಹೆ ನೀಡಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಉನ್ನತ ಹುದ್ದೆಯನ್ನು ನಮ್ರತೆ, ಬುದ್ಧಿವಂತಿಕೆ ಮತ್ತು ಬದ್ಧತೆಯಿಂದ ಶ್ರೀಮಂತಗೊಳಿಸಿದ್ದಾರೆ ಎಂದು ಶ್ಲಾಘಿಸಿದರು. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಶಾಸಕಾಂಗ ಚುನಾವಣೆಗಳನ್ನು ಪಾಕಿಸ್ತಾನ ತನ್ನ ಅಕ್ರಮಗಳನ್ನು ಮರೆಮಾಚಲು ಮತ್ತು ಈ ಪ್ರದೇಶದಲ್ಲಿನ ತನ್ನ ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮರೆಮಾಚಲು ಮಾಡಿದ ಪ್ರಯತ್ನ ಎಂದು ಭಾರತ ಟೀಕಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾದ ಭಾಗಗಳಾಗಿವೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಸಾಮೂಹಿಕ ಪ್ರತಿಭಟನೆಗಳು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಈ ರೀತಿಯ ಪ್ರತಿಭಟನೆಗಳು ಪಾಕಿಸ್ತಾನದ ಆರ್ಥಿಕ ಶೋಷಣೆ, ಜನರ ಮೂಲಭೂತ ಹಕ್ಕುಗಳ ನಿರಾಕರಣೆ ಮತ್ತು ಅದರ ಆಡಳಿತಾತ್ಮಕ ದಬ್ಬಾಳಿಕೆಯ ನೇರ ಪರಿಣಾಮಗಳಾಗಿವೆ ಎಂದು ಹೇಳಿದ್ದಾರೆ. ಒಡೆಸಾ ಬಂದರಿನಲ್ಲಿ ಎಂವಿ ಏಜಿಯನ್ ರಾಗ್ನರ್ ಮೇಲಿನ ದಾಳಿಯ ಕುರಿತು ಮಾಹಿತಿ ನೀಡಿದ ಅವರು, ಹಡಗಿನಲ್ಲಿ 4 ಭಾರತೀಯ ಪ್ರಜೆಗಳು ಇದ್ದರು, ಅದರಲ್ಲಿ 2 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು 2 ಇನ್ನೂ ಕಾಣೆಯಾಗಿದ್ದಾರೆ. ಶೋಧ ಪ್ರಯತ್ನಗಳು ನಡೆಯುತ್ತಿವೆ ಮತ್ತು ಸಚಿವಾಲಯವು ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದೆ. ಕಾಣೆಯಾದ 2 ಭಾರತೀಯ ಪ್ರಜೆಗಳ ಕುಟುಂಬದೊಂದಿಗೆ ಸರ್ಕಾರ ಸಂಪರ್ಕವನ್ನು ಸ್ಥಾಪಿಸಿದೆ ಎಂದು ತಿಳಿಸಿದ್ದಾರೆ. ನೀರವ್ ಮೋದಿಯ ಹಸ್ತಾಂತರದ ಕುರಿತು ಬ್ರಿಟನ್ನಲ್ಲಿ ನ್ಯಾಯಾಂಗ ಪ್ರಕ್ರಿಯೆಗಳು ನಡೆಯುತ್ತಿವೆ. ಆ ಕಾನೂನು ಪ್ರಕ್ರಿಯೆಗಳು ಮುಗಿದ ನಂತರ ಅವರ ಹಸ್ತಾಂತರ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಎಂದು ರಣದೀಪ್ ಜೈಸ್ವಾಲ್ ಮಾಹಿತಿ ನೀಡಿದ್ದಾರೆ. ನೇಪಾಳದ ಮೊದಲ ನೇರ ವಾಣಿಜ್ಯ ಕಂಟೈನರ್ ಸರಕು ರೈಲು ನೇಪಾಳವನ್ನು ತಲುಪಿದೆ. ಈ ಮೂಲಕ ರೈಲು ಆಧಾರಿತ ಗಡಿಯಾಚೆಗಿನ ಸರಕು ಸಾಗಣೆಯಲ್ಲಿ ನೂತನ ಅಧ್ಯಾಯ ಬರೆದಿದೆ. 40 ಬೋಗಿಗಳಲ್ಲಿ ಕ್ಯಾನೋಲಾ ಸರಕನ್ನು ಹೊತ್ತ ಈ ರೈಲು ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಹೊಸ ವ್ಯವಸ್ಥೆಯು ಸಾಗಣೆ ಸಮಯ, ಲಾಜಿಸ್ಟಿಕ್ಸ್ ವೆಚ್ಚ ಮತ್ತು ಸರಕು ನಿರ್ವಹಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು 2 ನೆರೆಯ ದೇಶಗಳ ನಡುವಿನ ಗಡಿಯಾಚೆಗಿನ ವ್ಯಾಪಾರದ ದಕ್ಷತೆ, ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ನೇರ ಸರಕು ಸೇವೆಯು ವೇಗದ, ಹೆಚ್ಚು ಆರ್ಥಿಕ ಮತ್ತು ಸುಸ್ಥಿರ ಸಾರಿಗೆ ವಿಧಾನದ ಮೂಲಕ ಆಮದು ಮತ್ತು ರಫ್ತು ಸರಕುಗಳ ಚಲನೆಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಚೀನಾದ ಹ್ಯಾಂಗ್ಝೋನ್ನಲ್ಲಿ ಇಂದು ನಡೆಯುತ್ತಿರುವಂತಹ ಐಎಸ್ಎಸ್ಎಫ್ ಶೂಟಿಂಗ್ ಸ್ಪರ್ಧೆಯ 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಉತ್ತಮ್, ಮಸ್ಕರ್ ಮತ್ತು ಹಿಮಾಂಶು ದಿಲ್ಲೋನ್ ಕಂಚಿನ ಪದಕ ಗೆದ್ದರು. ಭಾರತೀಯ ಜೋಡಿ ಸ್ಥಿರ ಪ್ರದರ್ಶನ ನೀಡಿ ಒಟ್ಟು 441.2 ಅಂಕಗಳನ್ನು ಗಳಿಸಿ ಕಂಚಿನ ಪದಕ ಗೆದ್ದರು. ಚೀನಾದ ಮೊದಲ ಮತ್ತು 2ನೇ ತಂಡಗಳು ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ತಮ್ಮದಾಗಿಸಿಕೊಂಡವು. ಈ ಮೂಲಕ ಹ್ಯಾಂಗ್ಝೋನ್ನಲ್ಲಿ ನಡೆದ ಐಎಸ್ಎಸ್ಎಫ್ ವಿಶ್ವಕಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 1 ಚಿನ್ನ, 1 ಬೆಳ್ಳಿ ಮತ್ತು 2 ಕಂಚು ಸೇರಿದಂತೆ 4 ಪದಕಗಳಿಗೆ ಏರಿಕೆಯಾಗಿದೆ. ಜಾರ್ಖಂಡ್ನ ನೈ ದಿಶಾ ನೈ ಪಹಲ್ ನಕ್ಸಲ್ ವಿರೋಧಿ ಅಭಿಯಾನದಡಿ ಕೊಲ್ಹಾನ್ ಮತ್ತು ಲತೇಹರ್ ಪ್ರದೇಶಗಳ 16 ಮಾವೋವಾದಿಗಳು ರಾಂಚಿಯಲ್ಲಿ ಜಾರ್ಖಂಡ್ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ, ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ, 18 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIRಗಳ ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ಐಎಸ್ಎಸ್ಎಫ್ ಶೂಟಿಂಗ್ ಸ್ಪರ್ಧೆ 10 ಮೀಟರ್ ಏರ್ ರೈಫಲ್ ಮಿಶ್ರತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಸರಿಗ
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಈಗ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಧರ್ಮಸಿರಿ ಚಿತ್ರದಿಂದ ಆಯ್ದ ಗೀತೆಯನ್ನು.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 8 ಗಂಟೆ. ಈ ನಂತರ ಮತ್ತೆ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಕೇಳಿ ಹಟವಾದಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮಸಾಂದ ಹೂ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ವಿಜಯ ಭಾಸ್ಕರ, ಸಾಹಿತ್ಯ ವಿಜಯನರಸಿಂಹ. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 8:15 ಆಗ್ತಾ ಇದೆ. ಏನೆಂದರೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ.

ಆಕಾಶವಾಣಿ ಜೈಪುರ ಕೇಂದ್ರ, ಸಮಯ 8:30. ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಅನುರಾಧ ಪೋಡ್ವಾಲ್ ಹಾಗೂ ಸುರೇಶ್ ವಾಡ್ಕರ್ ಅವರ ಧ್ವನಿಯಲ್ಲಿ ದಿಲ್ ಚಿತ್ರದ ಗೀತೆಯನ್ನು.

0: बस तुम रहते हो।
1: ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ರಾಣಿ ರೂಪಮತಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಲತಾ ಮಂಗೇಶ್ಕರ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಮೂಡಿ ಬಂತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 8:45. ಈ ನಂತರ ಕ್ರಮವಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ಬೆಂಗಳೂರು ಸಮಯ 9:15:16 ಇದೀಗ ಭಜನೆಗಳು ಆರಂಭದಲ್ಲಿ ಕೇಳೋಣ. ಜಿ ಬಿ ಅನುಷಾರವರು ಹಾಡಿರುವ ಈ ಒಂದು ಗೀತೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಭಜನೆಗಳನ್ನ ಕೇಳುತ್ತಿರುವಿರಿ. ಇದೀಗ ಕೇಳೋಣ ಅದಿತಿ ಡಿ ಅವರು ಹಾಡಿರುವ ಗಿರಿಧರ್ ಕೇಗರ್ ಆವೋ ಅನ್ನುವಂತಹ ಒಂದು ಗೀತೆಯನ್ನು.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಆಕಾಶವಾಣಿ ಬೆಂಗಳೂರು, ಸಮಯ 9:30. ಇನ್ನು ಮುಂದೆ ಮನಿ ಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇದುವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್ ಮತ್ತು ಮಂಥನ್ ಕೇಳಿದಿರಿ. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಹೈದರಾಬಾದ್ ಸಹೋದರರಾದ ಡಿ ರಾಘವಾಚಾರಿ ಮತ್ತು ಡಿ ಶೇಷಾಚಾರಿ ಅವರ ಯುಗಳ ಹಾಡುಗಾರಿಕೆ. ವಯಲಿನ್ ಎಚ್ ಕೆ ರಘುರಾಮ್, ಮೃದಂಗ ಮನ್ನಾರ್ಗುಡಿ ಎ ಈಶ್ವರನ್.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರಾದ ಡಿ ರಾಘವಾಚಾರಿ ಮತ್ತು ಡಿ ಶೇಷಾಚಾರಿ ಅವರ ಯುಗಳ ಹಾಡುಗಾರಿಕೆ ಪ್ರಸಾರವಾಯಿತು. ವಯಲಿನ್ ಎಚ್ ಕೆ ರಘುರಾಮ್, ಮೃದಂಗ ಮನ್ನಾರ್ಗುಡಿ ಎ ಈಶ್ವರನ್.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಇದೀಗ ಸಮಯ 10 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಗೀತ ಚಂದ್ರಿಕೆ. ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಗೀತಾ ಚಂದ್ರಿಕೆಯಲ್ಲಿ ಆರಂಭದಲ್ಲಿ ಹೇಳೋಣ, ಸಿದ್ದು ಚಿತ್ರದ ಗೀತೆಗಾಗಿ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಚಿತ್ರ. ಕವಿರಾಜ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ.

ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಅನಿಲ್ ಪಾಂಡೆಯವರ ಸಾಹಿತ್ಯ, ಸಂದೇಶ್ ಶಾಂಡಿಲಾರ್ ಅವರ ಸಂಗೀತಕ್ಕೆ

ಇದೀಗ ಕೇಳಿ ಋಷಿ ಚಿತ್ರದ ಗೀತೆ, ಉಣ್ಣಿಕೃಷ್ಣನ್ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಕವಿರಾಜರವರ ಸಾಹಿತ್ಯ ಸಂಗೀತ ಗುರುಕಿರಣ್.

ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಧಡಕನ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಮೀರ್ ಅವರ ಸಾಹಿತ್ಯ, ಸಂಗೀತ ನದೀಮ್ ಹಾಗೂ ಶ್ರವಣ್.

ನಮ್ಮ ಬಸವ ಚಿತ್ರದ ಗೀತೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ ಗೀತೆಯನ್ನ ಬರೆದಿದ್ದಾರೆ. ಗೀತೆಗೆ ಸಂಗೀತ ನೀಡಿದ್ದಾರೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಆರಾಧನಾ ಚಿತ್ರದ ಗೀತೆಯನ್ನು. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಆನಂದ್ ಬಕ್ಷಿ, ಸಂಗೀತ ಎಸ್ ಡಿ ಬರ್ಮನ್.